ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಕೇಳುಗರಿಗೆ ಶ್ರೀದೇವಿಯ ಶುಭ ಮುಂಜಾನೆಯ ನಮಸ್ಕಾರಗಳು. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಇಂದು ರವಿವಾರ 2026 ಇಸ್ವಿಯ ಜೂನ್ ತಿಂಗಳ 28 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಆಷಾಢ ಮಾಸದ 7 ದಿನ ನಮ್ಮ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ದಿನ ಬೆಂಗಳೂರು ಮತ್ತು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಕಾರ್ಯಕ್ರಮಗಳ ವಿವರಣೆ ನಂತರ ಕೇಳಲಿದ್ದೀರಿ. 6:05 ಇಂಗ್ಲಿಷ್ನಲ್ಲಿ ವಾರ್ತೆ. ಈ ಬೆಳಗ್ಗೆ ಕೇಳುಗರೆ 11 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಲಿದ್ದೀರಿ ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳಲಿರುವ ಮನದ ಮಾತು ಕಾರ್ಯಕ್ರಮ. ನಂತರ ಮನದ ಮಾತು ಕಾರ್ಯಕ್ರಮದ ಕನ್ನಡದ ಅವತರಣಿಕೆ ಪ್ರಸಾರವಾಗಲಿದೆ. ಇನ್ನು ಮನದ ಮಾತು ಕಾರ್ಯಕ್ರಮದ ಕನ್ನಡದ ಅವತರಣಿಕೆಯ ಮರು ಪ್ರಸಾರವನ್ನು ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಾತ್ರಿ 8 ಗಂಟೆಗೆ. ಇನ್ನುಳಿದಂತೆ ಸಂಜೆ 5:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸಾಗಾಣಿಕೆ ಮತ್ತು ವಿರೋಧಿ ದಿನದ ಕುರಿತು ಕಾರ್ಯಕ್ರಮ ಹಾಗೂ ನಶಮುಕ್ತ ಭಾರತದ ಸಮಾರೋಪ ಸಮಾರಂಭದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಭಾರತದ ಘನವೆತ್ತ ಉಪರಾಷ್ಟ್ರಪತಿಗಳ ಬೆಂಗಳೂರಿನ ಭೇಟಿ ಕುರಿತು ಬಾನುಲಿ ವರದಿ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನುಳಿದಂತೆ ಈ ಕಾರ್ಯಕ್ರಮಗಳ ವಿವರಣೆ ನಂತರ 6:05 ಇಂಗ್ಲಿಷ್ನಲ್ಲಿ ವಾರ್ತೆ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಕೇಳಲಿದ್ದೀರಿ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ. 6:40 ರೈತರಿಗೆ ಸಲಹೆ. 6:45 ಜನಪದ ಸಂಗೀತದಲ್ಲಿ ಸುಶೀಲಮ್ಮ ಡೇವಿಡ್ ನೆಲಹಾಳ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು ಪ್ರಸಾರವಾಗಲಿವೆ. 6:55 ಸಂಸ್ಕೃತದಲ್ಲಿ ವಾರ್ತೆ. 7:00 ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:05 ಪ್ರದೇಶ ಸಮಾಚಾರ. ಇನ್ನು 7:15 ಕೇಳಲಿದ್ದೀರಿ ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ ಇವರು ಪ್ರಸ್ತುತಪಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. 7:45 ಚಿತ್ರಗೀತೆಗಳು. 8:00 ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ ವಾರ್ತಾ ಸಂಚಿಕೆಗಳು. 8:30 ನವೋದಯದ ನಡೆ ಆರೋಗ್ಯದ ಕಡೆ ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಮೂಗಿನ ಅಲರ್ಜಿಗೆ ಕಾರಣ ಮತ್ತು ಚಿಕಿತ್ಸೆ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಇಎನ್ಟಿ ವೈದ್ಯರಾದ ಡಾಕ್ಟರ್ ಮೊಹಮ್ಮದ್ ಫರಾಜ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು. 9:00 ಪ್ರಕಟಣೆಗಳು. 9:05 ವಚನ ಗಾಯನ. 9:30 ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮ. ನಿಮ್ಮ ಕರೆ ನಿಮಗೊಂದು ಗೀತೆ. ಈ ಬೆಳಗ್ಗೆ 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ. 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ ಮಹಿಳಾ ಸಬಲೀಕರಣದ ಧ್ವನಿ ಕುರಿತು ಡಾಕ್ಟರ್ ಮಾನಸ ನಾಗಭೂಷಣ್ ಅವರಿಂದ ಭಾಷಣ. ನಂತರ 12:35 ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಸ್ವನಿಧಿ ಯೋಜನೆ ಕುರಿತು ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ್ ಶಾಸ್ತ್ರಿ ಅವರಿಂದ ಮಾಹಿತಿ ಪ್ರಸಾರವಾಗಲಿದೆ. ಇನ್ನು 1:30 ಬೆಂಗಳೂರು ಕೇಂದ್ರದಿಂದ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸರಣಿ ಕಾರ್ಯಕ್ರಮದ ವಾಚನ ಮತ್ತು ವ್ಯಾಖ್ಯಾನ. 2:40 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ. 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮ. ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:45 ಯುವವಾಣಿ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು. 6:15 ಸಂಧ್ಯಾ ಕಿರಣ. ಸಿರ್ವಾರಪಟ್ಟಣದ ಯರಮರಸನ ಭಜನಾ ಪದ ಹಾಡುಗಾರರಾದ ಬಸವರಾಜ್ ಅವರು ಭಾಗವಹಿಸಲಿದ್ದಾರೆ. ಪ್ರಸ್ತುತಿ ಪರಮೇಶ್ವರಪ್ಪ ಗೋಪ್ಶೆಟ್ಟಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 6:51 7:33 ನಂತರ 7:45 7:49 8:34 ಹಾಗೂ 9:16 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಲಂಡನ್ ನಗರದ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುವ ಐಸಿಸಿ ಮಹಿಳಾ ವಿಶ್ವಕಪ್ 2026 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಆಂಗ್ಲ ಮತ್ತು ಹಿಂದಿ ಭಾಷೆಯಲ್ಲಿ ಪಂದ್ಯದ ಮುಕ್ತಾಯವರೆಗೂ ಪ್ರಸಾರವಾಗಲಿದೆ. ನಂತರ ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇದುವರೆಗೂ ನಿಲಯದಿಂದ ಈ ದಿನ ಬೆಂಗಳೂರು ಮತ್ತು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿಬರಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: read by Shagun Chopra. Prime Minister Narendra Modi will hold talks with President of Seychelles, Patrick Hermini, today. Both leaders will review the full spectrum of bilateral cooperation and exchange views on regional and international issues of mutual interest. We have a report.
2: Today, Prime Minister Modi is scheduled to address the National Assembly of Seychelles and interact with members of Indian diaspora. Later, Prime Minister Modi will participate in the National Day celebration at Roche Kemen. The ministry said that a contingent of the Indian Defence Forces, along with two Indian Navy ships, will also take part in the celebrations. Prime Minister Narendra Modi is on a three-day visit to Seychelles to attend the Golden Jubilee celebrations of the National Day of Seychelles as the guest of honor. This visit reaffirms the strong and enduring friendship between India and Seychelles and strengthens the shared commitment of both nations to enhance bilateral ties across all sectors. Akshit Vaidyan, Akashwani News, Delhi.
1: Prime Minister Modi reached Victoria yesterday on a three-day visit to Seychelles. He was received by President of Seychelles, Dr. Patrick Hermini, at the airport. Prime Minister Narendra Modi will share his thoughts with the people of the country and abroad in the Mann Ki Baat program on Akashwani at 11 a.m. today. It will be the 135th episode of the monthly radio program. The program will be broadcast across the entire Akashwani and Doordarshan network, the AIR news website and the news on AIR mobile app. It will also be live streamed on the YouTube channels of AIR News, DD News, the PMO and the Ministry of Information and Broadcasting. Akashwani will broadcast the program in regional languages immediately after the Hindi broadcast. The Ministry of External Affairs has issued an advisory to Indian citizens undertaking the Kailash Mansarovar Yatra through tours organized by private tour operators. In a statement, the ministry said it is in receipt of several requests for help and assistance from Indian citizens stuck in Nepal while undertaking Kailash Mansarovar Yatra without the required entry permit and visas for China. It said citizens are advised not to commence their journey from India until all required travel documents have been obtained for undertaking the complete journey. Union Ministers of State for Health and Family Welfare, Anupriya Patel, has said that India had made significant progress in healthcare over the past 12 years and is working toward the broader goal of universal health coverage, ensuring accessible, affordable and quality healthcare for every citizen. Speaking at the 9th edition of the Doctors' Day Conclave of a private media channel program, Ms. Patel highlighted Ayushman Bharat Pradhan Mantri Jan Arogya Yojana as one of the world's largest health assurance programs, covering around 62 crore people, and said it is helping families access treatment with financial protection. Delhi Chief Minister Rekha Gupta warned that coaching centres which fail to comply with mandatory safety norms will no longer be permitted to operate in Delhi. In a video message, Gupta said the Delhi government will soon introduce a robust regulatory law to ensure stricter oversight, greater accountability and enhanced student safety. Maharashtra Chief Minister Devendra Fadnavis has ordered the formation of a special investigation team to be headed by Thane Joint Commissioner of Police Punjab Rao Ugle to investigate the Maharashtra Teacher Eligibility Test or TET paper leak case. The move comes after Bhiwandi police foiled a major paper leak a day before the scheduled TET examination by arresting three alleged members of the racket. Following the incident, the Maharashtra State Council of Examination postponed today's TET examination. A revised date for the test will be announced later. The death toll in Venezuela's earthquakes has risen to 1,430. The latest figures were released as rescuers continued the search for survivors of the 1-2 punch of 7.2 and 7.5 magnitude earthquakes that devastated the South American nation on Wednesday. Families have reported at least 68,900 people missing. Goa's 14-year-old international master, Ehsan Waz, has become India's 96th chess grandmaster after securing his third and final grandmaster nom at the Sarajevo GM mixed tournament in Bosnia and Herzegovina. In the FIFA World Cup, England defeated Panama 2-0 in their Group L match at New Jersey Stadium in the United States this morning. Jude Bellingham and Harry Kane scored a goal each as England secured the top spot of Group L. And that is the end of this news bulletin.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:10. ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ಬಸವೇಶ್ವರರ ವಚನ.

ಇದುವರೆಗೂ ಭಕ್ತಿಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ಕಂತನ. ಸತ್ಯನಾರಾಯಣ ಸಿದ್ದೇಶ್ವರ ಅವರಿಂದ.
1: ನಮ್ಮ ಮನೆಯಿಂದಲೇ ಪರಿಸರ ಸಂರಕ್ಷಣೆ ಪ್ರಾರಂಭವಾಗಲಿ. ಎಲ್ಲರಿಗೂ ಸ್ವಚ್ಛತೆ ಬೇಕು, ಆದರೆ ಅದನ್ನು ಅನುಷ್ಠಾನಗೊಳಿಸಲು ನಾವು ತೋರಿಸುತ್ತಿರುವ ಅಸಡ್ಡೆ, ಅಜ್ಞಾನ ಮತ್ತು ನಮ್ಮ ಪರಿಸರ ಸಂರಕ್ಷಣೆಯಲ್ಲಿ ಎದುರಿಸುತ್ತಿರುವ ಪ್ರಮುಖ ಸವಾಲಾಗಿದೆ. ಈ ಪರಿಸರ ಸಂರಕ್ಷಣೆಯ ಕೆಲಸ ನಮ್ಮ ನಮ್ಮ ಮನೆಯಿಂದಲೇ ಪ್ರಾರಂಭವಾಗಬೇಕಾಗಿದೆ. ನಾವು ಪ್ರಕೃತಿಯಲ್ಲೇ ಹುಟ್ಟಿ ನಮಗೆ ಬೇಕಾದ ಎಲ್ಲವನ್ನೂ ಪ್ರಕೃತಿಯಿಂದಲೇ ಪಡೆದು ಕೊನೆಗೆ ಪ್ರಕೃತಿಯಲ್ಲೇ ಮಣ್ಣಾಗುವ ನಮಗೆ ಪ್ರಕೃತಿ ಮಾತೆ ಬಗ್ಗೆ ಮಾತ್ರ ಕಾಳಜಿ ಇಲ್ಲ. ಇದು ಪ್ರತಿಯೊಬ್ಬನೂ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾಗಿದೆ. ನಮಗೆ ಶುದ್ಧ ಗಾಳಿ, ನೀರು, ಆಹಾರ ಬೇಕೆಂದರೆ ನಮ್ಮ ಮನೆಯನ್ನು ಮೊದಲು ಶುದ್ಧವಾಗಿಟ್ಟುಕೊಳ್ಳಬೇಕು. ಇದರಲ್ಲಿ ಮನೆಯ ಪ್ರತಿಯೊಬ್ಬ ಸದಸ್ಯರ ಪಾತ್ರ ಅತ್ಯಮೂಲ್ಯವಾಗಿದೆ. ನಾವು ಉಪಯೋಗಿಸುವ ಆಹಾರದಲ್ಲಿನ ಅನುಪಯುಕ್ತ ಪದಾರ್ಥ

0: ಪದಾರ್ಥದಿಂದ ಹಿಡಿದು ಅದನ್ನು ಸರಿಯಾದ ಮಾರ್ಗದಲ್ಲಿ ವಿಲೇವಾರಿ ಮಾಡುವ ಹಂತದಿಂದ ನಮ್ಮ ಪರಿಸರ ಕಾಳಜಿ ಶುರುವಾಗುತ್ತದೆ. ಶ್ರೇಯಾಂಶಿ ಬಹುವಿಜ್ಞಾನಿ ಎನ್ನುವಂತೆ ಒಳ್ಳೆಯ ಕಾರ್ಯಗಳಿಗೆ ವಿಘ್ನಗಳು ಅಡೆತಡೆಗಳು ಹಲವು ಬರುತ್ತವೆ. ಆದರೆ ಪ್ರತಿಯೊಬ್ಬರಲ್ಲೂ ಪ್ರಕೃತಿ ಉಳಿಸುವ ಇಚ್ಛಾಶಕ್ತಿ ಜಾಗ್ರತೆ ಬಂದರೆ ಇದು ಸುಲಭವಾಗುತ್ತದೆ. ಪ್ರತಿ ವರ್ಷ ಪರಿಸರ ದಿನಾಚರಣೆ ಆಚರಿಸಿ ಉದ್ದುದ್ದ ಭಾಷಣದಿಂದ ವಾಸ್ತವದಲ್ಲಿ ನಿಜವಾದ ಪರಿಸರ ಸಂರಕ್ಷಣೆಯ ಕೆಲಸ ಆಗುವುದಿಲ್ಲ. ಪರಿಸರ ಸಂರಕ್ಷಣೆಯು ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಸೀಮಿತವಾಗಿರದೆ ಸ್ಥಳೀಯ ಮಟ್ಟದಲ್ಲಿ ಮನೆ ಮನಗಳಲ್ಲಿ ಜಾಗೃತಿಗೊಳಿಸಬೇಕಾಗಿದೆ. ಮನುಷ್ಯನ ಉದಾಸೀನತೆ ತಿಳಿಗೇಡಿತನದಿಂದ ನಿಸರ್ಗ ಬಸವಳಿಯತ್ತ ಸಾಗುತ್ತಿದೆ. ಈ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಭಾಗಿದಾರರು ಎಂಬುದು ಕೂಡ ನಮಗೆ ಚೆನ್ನಾಗಿ ಗೊತ್ತಿದೆ. ಈ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ನಾವೇನು ಮಾಡಬಹುದು, ನಮ್ಮ ದೈನಂದಿನ ಜೀವನದಲ್ಲಿ ಕೆಲವೊಂದು ಕ್ರಮಗಳನ್ನು ಅನುಸರಿಸಿದರೆ ಅದೇ ಪರಿಸರ ಉಳಿವಿಗೆ ಸಹಾಯವಾಗುತ್ತದೆ. ಒಳಚರಂಡಿ ಇರದೇ ಇರುವ ಪ್ರದೇಶಗಳಲ್ಲಿ ಮನೆಯ ತ್ಯಾಜ್ಯ ನೀರನ್ನು ಹೊರಗೆ ರಸ್ತೆಗೆ ಬಿಡದೆ ನಿವೇಶನದ ಒಳಗಡೆ ಇಂಗುಗುಂಡಿ ಮಾಡುವುದರಿಂದ ಪರಿಸರಕ್ಕೆ ಅತ್ಯಂತ ಮಾರಕವಾದ ಸೊಳ್ಳೆಯನ್ನು ನಿಯಂತ್ರಿಸಬಹುದಾಗಿದೆ. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಮತ್ತು ಕಾಗದ ಚೀಲವನ್ನು ಬಳಸುವುದು, ಮನೆಯಲ್ಲಿ ಮರ ಗಿಡ ಹೂದೋಟ ಇದು ಪರಿಸರ ಸಂರಕ್ಷಣೆಯಲ್ಲಿ ಪೂರಕವಾಗುತ್ತದೆ. ಪುನರ್ಬಳಕೆಯಂಥ ವಸ್ತುಗಳನ್ನು ಸುಮ್ಮನೆ ಬೀಸಾಡದೆ ಮರುಬಳಕೆಗೆ ಒತ್ತು ನೀಡಬಹುದು. ಮನೆಯಲ್ಲಿ ಉಪಯೋಗಿಸದೇ ಇರುವ ಕೆಲವು ಅಪಾಯಕಾರಿ ವಸ್ತುಗಳನ್ನು ಆದಂಥ ಟ್ಯೂಬ್ಲೈಟ್, CFL ಬಲ್ಬ್, ಇಲೆಕ್ಟ್ರಿಕಲ್ ಉಪಕರಣ ಇವೆಲ್ಲವನ್ನು ಸರಿಯಾಗಿ ವಿಂಗಡಣೆ ಮಾಡಿ ಯೋಗ್ಯ ಸ್ಥಳದಲ್ಲಿ ವಿಲೇವಾರಿ ಮಾಡುವುದು. ಹಬ್ಬ ಹರಿದಿನಗಳಲ್ಲಿ ಮಣ್ಣಿನ ಮೂರ್ತಿಗಳನ್ನೇ ಮಾಡಿ ವಿಸರ್ಜಿಸುವುದು. ಪರಿಸರವನ್ನು ಸಮತೋಲನವಾಗಿಟ್ಟುಕೊಂಡರೆ ಎಲ್ಲರ ಆರೋಗ್ಯವೂ ಸರಿಯಾಗಿರುತ್ತದೆ.
1: ಪರಿಸರವನ್ನು ಕಾಪಾಡುವುದು ಕೇವಲ ಸರ್ಕಾರದ ಕೆಲಸ ಮಾತ್ರವಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಮತ್ತು ಪ್ರತಿಯೊಂದು ಮನೆಯ ಜವಾಬ್ದಾರಿಯೂ ಆಗಿದೆ. ನಾವು ಮಾಡುವ ಸಣ್ಣ ಸಣ್ಣ ಉತ್ತಮ ಕಾರ್ಯಗಳೇ ಹಸಿರು ಮತ್ತು ಆರೋಗ್ಯಕರ ಭವಿಷ್ಯವನ್ನು ನಿರ್ಮಿಸುತ್ತದೆ. ಮನೆಯಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲರೂ ನೀರಿನ ಮಿತ ಬಳಕೆ ಮಾಡುವುದೂ ಸಹ ಪರಿಸರ ಸಂರಕ್ಷಣೆಯ ಒಂದು ಅಂಗವೇ ಆಗಿದೆ. ಪರಿಸರವನ್ನು ರಕ್ಷಿಸುವುದು ಒಂದು ಆಯ್ಕೆಯಲ್ಲ, ಅದು ಮಾನವ ಕುಲದ ಅಸ್ತಿತ್ವದ ಅವಶ್ಯಕತೆಯಾಗಿದೆ. ಇಂದು ನಾವು ಪರಿಸರಕ್ಕಾಗಿ ಮಾಡುವ ತ್ಯಾಗವೇ ನಾಳೆಯ ನಮ್ಮ ಪೀಳಿಗೆಗೆ ನೀಡುವ ಅತ್ಯಮೂಲ್ಯ ಉಡುಗೊರೆಯಾಗಿದೆ. ಪರಿಸರವು ನಮ್ಮ ಜೀವನದ ಹಿನ್ನೆಲೆ ಅಷ್ಟೇ ಅಲ್ಲ, ಅದು ನಮ್ಮ ಜೀವನದ ಮೂಲಾಧಾರ. ಪರಿಸರವನ್ನು ಕಾಪಾಡುವುದು ಪ್ರಕೃತಿಯ ಮೇಲಿನ ಕರುಣೆಗಾಗಿ ಅಲ್ಲ, ಅದು ನಮ್ಮ ಅಸ್ತಿತ್ವದ ಮೇಲಿನ ಕಾಳಜಿಯೂ ಆಗಿದೆ.
0: ನಮ್ಮ ಪರಿಸರವನ್ನು ರಕ್ಷಿಸಿ ಭವಿಷ್ಯದ ಪೀಳಿಗೆಗೂ ಪರಿಸರ ಉಳಿಸೋಣ. ಸ್ವಸ್ಥ ಸ್ವಚ್ಛ ಸಮಾಜಕ್ಕಾಗಿ ಎಲ್ಲರೂ ಕೈಜೋಡಿಸೋಣ.
2: ಇದುವರೆಗೆ ಸತ್ಯನಾರಾಯಣ ಸಿದ್ದೇಶ್ವರ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ಈಗ ಕೇಳಿ ದೇಶಭಕ್ತಿ ಗೀತೆ, ರಾಘವೇಂದ್ರ ಪಿ ಇಟಗಿ ವಿರಚಿತ ಗೀತೆ, ಸಮೂಹ ಗಾನದಲ್ಲಿಯೇ.

0: ಇದುವರೆಗೂ ರಾಘವೇಂದ್ರ ಪೇಟಗೆ ವಿರಚಿತ ದೇಶಭಕ್ತಿ ಗೀತೆಯನ್ನು ಸಮೂಹ ಗಾನದಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:40. ಈಗ ಕೇಳಿ ರೈತರಿಗೆ ಸಲಹೆ.
1: ಕಿರು ನೀರಿನ ಮೂಲಗಳಾದಂತಹ ಕೊಳವೆ ಬಾವಿ, ಕೆರೆ, ಕುಂಟೆ, ಬಾವಿಗಳು ಇಂದು ಬತ್ತಿ ಹೋಗುತ್ತಿವೆ. ನೀರಿನ ಪ್ರಮಾಣವು ಕಡಿಮೆಯಾಗಿ ಅವುಗಳು ತಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ಕಡಿಮೆ ಮಾಡಿಕೊಂಡಿವೆ. ಕರ್ನಾಟಕ ರಾಜ್ಯದ ಹೆಚ್ಚಿನ ಪ್ರದೇಶಗಳು ಮಳೆ ಆಧಾರಿತ ಪ್ರದೇಶವಾಗಿದ್ದು ಸೀಮಿತ ಅಂತರ್ಜಲ ಸಂಪನ್ಮೂಲವನ್ನು ಹೊಂದಿದೆ. ಜನಸಂಖ್ಯೆ ಹೆಚ್ಚಳ, ನಗರೀಕರಣ, ಕೈಗಾರೀಕರಣ ಹೆಚ್ಚಳದಿಂದಾಗಿ ಮತ್ತು ಹವಾಮಾನ ವೈಪರೀತ್ಯದಿಂದಾಗಿ ಅಂತರ್ಜಲ ಬಹುಬೇಡಿಕೆಯ ಸಂಪನ್ಮೂಲವಾಗಿದೆ. ಅಂತರ್ಜಲ ಸಂಪನ್ಮೂಲದ ಅಭಿವೃದ್ಧಿ ಮತ್ತು ನಿರ್ವಹಣೆಯನ್ನು ಕೈಗೊಳ್ಳದಿದ್ದಲ್ಲಿ ಲಭ್ಯತೆಯು ಕ್ಷೀಣವಾಗಿ ಮುಂದೆ ಬಹಳಷ್ಟು ನೀರಿನ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗಿದೆ. ಆದ್ದರಿಂದ ಕೊಳವೆ ಬಾವಿಯ ಮರುಪೂರಣ ಮುಖ್ಯವಾಗಿ ರೈತ ಬಾಂಧವರು ಮಾಡುವ ಅಗತ್ಯತೆಗಳಲ್ಲಿ ಒಂದಾಗಿದ್ದು, ಪ್ರತಿ ವರ್ಷ ಅಂತರ್ಜಲ ಮಟ್ಟ 1 ಮೀಟರ್ನಷ್ಟು ಕುಸಿಯುತ್ತಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವ ನೀರು ಹಳ್ಳ, ಕೊಳ್ಳ, ನದಿ ಮತ್ತು ಸಮುದ್ರದಲ್ಲಿ ಸೇರ್ಕೊಳ್ತಾ ಇದೆ. ಆದ್ದರಿಂದ ಮಳೆ ನೀರಿನ ಕೊಯ್ಲು ಮಾಡಿ ಕೊಳವೆ ಬಾವಿ, ತೆರೆದ ಬಾವಿಗಳಿಗೆ ಸೇರಿಸುವುದರಿಂದ ಅಂತರ್ಜಲದ ಮಟ್ಟವನ್ನು ನಾವು ಹೆಚ್ಚಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಕೊಳವೆ ಬಾವಿಗಳಲ್ಲಿ ಹೆಚ್ಚಿನ ಉಪ್ಪಿನಂಶ ಕಂಡುಬರುತ್ತಿದ್ದು ಮಳೆ ನೀರನ್ನು ಕೊಳವೆ ಬಾವಿ, ತೆರೆದ ಬಾವಿಗಳಿಗೆ ಮರುಪೂರಣಗೊಳಿಸುವುದರಿಂದ ಸ್ವಲ್ಪ ಮಟ್ಟಿಗೆ ಉಪ್ಪಿನ ಅಂಶ ಕೂಡ ಕಡಿಮೆ ಮಾಡಬಹುದು. ರಾಜ್ಯದ ಕೆಲವು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಅಂತರ್ಜಲವು 400-500 ಅಡಿಗಳಿಗಿಂತಲೂ ಕೆಳಕ್ಕಿದೆ. ಹಾಗೂ ಇನ್ನು ಕೆಲವೆಡೆ ಕೋಲಾರ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಸುಮಾರು 900-1,000 ಅಡಿ ಆಳಕ್ಕಿದೆ. ಇಂತಹ ಪ್ರದೇಶಗಳಲ್ಲಿ ಮಳೆ ನೀರಿನ ಕೊಯ್ಲು ಮಾಡಿ ಕೊಳವೆ ಬಾವಿ ಅಥವಾ ತೆರೆದ ಬಾವಿಗಳಿಗೆ ಮರುಪೂರಣ ಮಾಡೋದರಿಂದ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು. ಇನ್ನು ಕೊಳವೆ ಬಾವಿ ಮರುಪೂರಣ ಮಾಡಲು ರೈತ ಬಾಂಧವರು ಅನುಸರಿಸಬೇಕಾದಂತಹ ಕ್ರಮಗಳ ಕುರಿತು ಹೇಳೋದಾದರೆ, ಭೂಮಿಯನ್ನು ಸಮತಟ್ಟಾಗಿರಿಸಿಕೊಳ್ಳುವುದು ಹಾಗೂ ಇಳಿಜಾರು ಪ್ರದೇಶಗಳಲ್ಲಿ ಮೆಟ್ಟಲು ಮಟ್ಟಾಗಿ ಪರಿವರ್ತಿಸಬೇಕು. ಬದುಗಳ ಮೇಲಿನ ಪ್ರದೇಶಗಳಲ್ಲಿ ಇಂಗು ಕಾಲುವೆ ನಿರ್ಮಾಣ ಮಾಡಬೇಕು. ಕಿರು ಕಾಲುವೆಗಳಲ್ಲಿ ಅಲ್ಲಲ್ಲಿ ಅಡೆತಡೆ ನಿರ್ಮಾಣ ಮಾಡ್ಕೋಬೇಕಾಗ್ತದೆ. ಬದುಗಳ ಮೇಲೆ ಹುಲ್ಲು ಅಥವಾ ಗಿಡಮರಗಳನ್ನು ಬೆಳೆಸಬೇಕು. ಹರಿಯುವ ನೀರಿಗೆ ಸಾಧ್ಯವಾದ ಕಡೆಗಳಲ್ಲಿ ಅಡ್ಡಗಟ್ಟಿ ನಿರ್ಮಾಣವನ್ನು ಮಾಡಬೇಕು. ತಗ್ಗು ಪ್ರದೇಶಕ್ಕೆ ಬಂದ ನೀರು ನಿಲ್ಲದಂತೆ ಕಾಲುವೆ ನಿರ್ಮಾಣ ಮಾಡುವುದು, ಸಾಧ್ಯವಾದಷ್ಟು ಕಡೆ ಹಳ್ಳಗಳಿಗೆ ಅಡೆತಡೆ ಹಾಕುವುದು ಉತ್ತಮವಾಗಿರ್ತದೆ. ಈ ಕೊಳವೆ ಬಾವಿ ಮರುಪೂರಣಕ್ಕೆ ತಗಲಬಹುದಾದಂತಹ ವೆಚ್ಚದ ಕುರಿತು ಹೇಳೋದಾದರೆ, ಈ ಘಟಕ ಸ್ಥಾಪಿಸಲು ಸುಮಾರು 45,000-80,000 ವರೆಗೆ ಕೂಡ ಖರ್ಚು ಆಗಬಹುದು. ಈ ಕೊಳವೆ ಬಾವಿ ಮರುಪೂರಣದಿಂದ ಆಗುವ ಅನುಕೂಲತೆಗಳ ಕುರಿತು ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, ಹರಿಯುವ ನೀರನ್ನು ಕೊಯ್ಲು ಮಾಡಿ ಕೊಳವೆ ಬಾವಿಗಳಿಗೆ ಸೇರಿಸುವುದರಿಂದ ಅಂತರ್ಜಲ ಮಟ್ಟ ಹೆಚ್ಚಿಸುತ್ತದೆ. ಮಳೆ ನೀರು ಹರಿದು ಹೋಗುವುದನ್ನು ನಿಲ್ಲಿಸಿ ಕೊಳವೆ ಬಾವಿಗಳಿಗೆ ಸೇರಿಸುವುದರಿಂದ ನೀರಿನ ಗುಣಮಟ್ಟ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗ್ತದೆ. ಬತ್ತಿ ಹೋದ ಹಾಗೂ ಕೊಳವೆ ಬಾವಿಗಳ ನೀರಿನ ಗುಣಮಟ್ಟ ಕಳಪೆ ಇರುವುದರಿಂದ ಹಾಗೆಯೇ ಬಿಟ್ಟಿರುವಂತಹ ಕೊಳವೆ ಬಾವಿಗಳನ್ನು ಮರುಪೂರ್ಣ ಮಾಡಿ ಮತ್ತೆ ಉಪಯೋಗಿಸಬಹುದು. ಕೊಳವೆ ಬಾವಿಗಳ ಮರುಪೂರ್ಣ ಮಾಡುವುದರಿಂದ ಕೊಳವೆ ಬಾವಿಗಳಲ್ಲಿ ನೈಸರ್ಗಿಕವಾಗಿ ಹೆಚ್ಚಿನ ನೀರು ಸಂಗ್ರಹ ಆಗ್ತದೆ. ಇದರಿಂದ ಬರಗಾಲದ ಸಮಯದಲ್ಲಿ ಕೂಡ ನೀರು ಹೆಚ್ಚು ಲಭ್ಯವಾಗಿ ಹೆಚ್ಚು ಪ್ರದೇಶಗಳಿಗೆ ನಾವು ನೀರನ್ನು ಕೊಡಬಹುದು. ಇನ್ನು ಈ ಕೊಳವೆ ಬಾವಿಗಳ ಮರುಪೂರಣದ ವಿನ್ಯಾಸ ಮಾಡುವಂತಹ ವಿಧಾನಗಳ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು.
0: ಇದುವರೆಗೂ ಅಮರೇಶ್ ಆಶೆಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:45. ಈಗ ಕೇಳಿ ಜನಪದ ಸಂಗೀತದಲ್ಲಿ ಸಂಪ್ರದಾಯದ ಪದಗಳನ್ನು ಸುಶೀಲಮ್ಮ, ಡೇವಿಡ್ ನೆಲೆಹಾಳ್ ಮತ್ತು ಸಂಗಡಿಗರಿಂದ.

0: अथर मराठी भाषा न्यूज ऑन EIR ऐप मध्ये उपलब्ध आहे
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन EIR ऐप।
0: राग्रम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल्गळु न्यूज ऑन EIR नल्ली लभ्य। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ EIR ಆಪ್ ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
0: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ಇಂದಿನಿಂದ ಜುಲೈ 1ರವರೆಗೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಗುರಿ. ನಶೆಮುಕ್ತ ಭಾರತ ಅಭಿಯಾನ ಬೆಂಗಳೂರಿನಲ್ಲಿ ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಭಾಗಿ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಪ್ರಧಾನಮಂತ್ರಿಯವರಿಂದ ಮನದ ಮಾತು. ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ತಂಡ ಸೋಲಿಸಿದ ಬೆಂಗಳೂರು ಬ್ಲಾಸ್ಟರ್ಸ್. ಈಗ ವಾರ್ತೆಗಳ ವಿವರ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ರಾಜ್ಯಾದ್ಯಂತ ಇಂದಿನಿಂದ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ಆರಂಭವಾಗಲಿದೆ. ಜುಲೈ 1ರವರೆಗೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:30ವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಆಂದೋಲನ ಚುರುಗಲಿದೆ. ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದಡಿ ಪೋಲಿಯೋ ಮುಕ್ತ ಭಾರತ ನಿರ್ಮಾಣ ರಾಜ್ಯದ ಸಂಕಲ್ಪವಾಗಿದ್ದು, ತಾಯಂದಿರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಪೋಲಿಯೋ ಲಸಿಕೆ ಕೊಡಿಸುವಂತೆ ತಾಯಂದಿರಲ್ಲಿ ವಿನಂತಿಸಿದ್ದಾರೆ.
1: ಪೋಲಿಯೋ ಮುಕ್ತವಾದ ಭಾರತ ಈಗಾಗಲೇ ಆರೋಗ್ಯ ಇಲಾಖೆ ಮತ್ತು ಇನ್ನಿತರ ಇಲಾಖೆಯ ಸಿಬ್ಬಂದಿ ವರ್ಗದಿಂದ ಇವತ್ತು ನಿರ್ಮಾಣವಾಗಿದ್ದರೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸರ್ವರ ಸಹಕಾರ ನಮಗೆ ಅತಿ ಅಗತ್ಯ. ಪ್ರತಿಯೊಂದು ತಾಯಂದಿರು ಕೂಡ 28ನೇ ತಾರೀಕು ಬೆಳಿಗ್ಗೆ 5 ವರ್ಷ ಒಳಪಟ್ಟಂತ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಇವತ್ತು ಹಾಕಿಕೊಳ್ಳಲು ತಮ್ಮ ವಿಶೇಷವಾದ ಆಸಕ್ತಿ ಮತ್ತು ಕಾಳಜಿಯನ್ನು ವಹಿಸಿಕೊಳ್ಬೇಕಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲಾ ಕಡೆಯಲ್ಲಿ ಕೂಡ ಪೋಲಿಯೋ ಬೂತ್ ಅನ್ನು ಪ್ರಾರಂಭ ಆಗಿದೆ. ಇದಕ್ಕೆ ಸಾವಿರಾರು ಹೆಲ್ತ್ ವರ್ಕರ್ಸ್ ಬೂತ್ಸ್ ಮತ್ತು ನಮ್ಮ ಇನ್ನು ಸಿಬ್ಬಂದಿ ಕೂಡ ನೇಮಿಸಲಾಗಿದೆ. ಬಸ್ ಸ್ಟ್ಯಾಂಡ್, ಸ್ಕೂಲ್ ಅಥವಾ ಏರ್ಪೋರ್ಟ್ ಇನ್ನಿತರ ಪ್ರದೇಶಗಳು ಕೂಡ ಇವತ್ತು ಆ ನಮ್ಮ ಕಾರ್ಯಕರ್ತರು ಕಾರ್ಯನಿರತರಾಗಿದ್ದಾರೆ. ಅದಲ್ಲದೆ ಮೊಬೈಲ್ ಆಪ್ ಕೂಡ ಇವತ್ತು ಪ್ರಾರಂಭಿಸಲಾಗಿದೆ. ಇದರೆಲ್ಲ ಪ್ರಯೋಜನವನ್ನು ಸರ್ವರು ಕೂಡ ಪಲ್ಕೊಳ್ಬೇಕಂತ ಕೇಳಲಿಕ್ಕೆ ಬಯಸ್ತೇನೆ.

0: ನಶಾ ಮುಕ್ತ ಭಾರತ್ ವಿಕಸಿತ ಭಾರತ್ ಕಿ ಪಹಚಾನ್ ಧ್ಯೇಯದೊಂದಿಗೆ ಇಂದು ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶ್ರೀ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ನಶೆ ಮುಕ್ತ ಭಾರತ ಯುವಜನ ಜಾಗೃತಿ ಸಮಾವೇಶ ಹಾಗೂ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಉಪರಾಷ್ಟಪತಿಯವರು 2 ದಿನಗಳ ರಾಜ್ಯ ಪ್ರವಾಸ ಇಂದಿಗೆ ಪೂರ್ಣಗೊಳ್ಳಲಿದೆ. ಬೆಂಗಳೂರಿನ ಲೋಕಭವನದಲ್ಲಿ ದಿಶಾಬೋಧ ಫೌಂಡೇಶನ್, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಯೋಜಿಸಿದ್ದ ನಶೆ ಮುಕ್ತ ಭಾರತ ಅಭಿಯಾನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಕರ್ನಾಟಕ ಹಾಗೂ ತಮಿಳುನಾಡು ಮಧ್ಯದ ಜಲ ವಿವಾದ ಸಹಯೋಗದಿಂದ ಬಗೆಹರಿಬೇಕು. ಈ ನಿಟ್ಟಿನಲ್ಲಿ ದೇಶದ ನದಿಗಳ ಜೋಡಣೆ ನೀರಿನ ಲಭ್ಯತೆಯ ಸಮಸ್ಯೆಯನ್ನು ಪರಿಹರಿಸುವ ಉತ್ತಮ ಮಾರ್ಗ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯುತ್ಸವದಲ್ಲಿ ಅವರು ಮಾತನಾಡಿದರು. ಕೆಂಪೇಗೌಡರು ಪರಿಸರ ಸಂರಕ್ಷಣೆಗೆ ಪ್ರಾಮುಖ್ಯತೆ ನೀಡಿದ್ದರು. 500 ವರ್ಷಗಳ ನಂತರವೂ ಬೆಂಗಳೂರು ಹಸಿರಾಗಿದೆ. ಸುಸಂಸ್ಕೃತ ಸಮಾಜ ನಿರ್ಮಿಸಲು ಅವರ ಕೊಡುಗೆ ಅನುಪಮವಾದದ್ದು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. ಕೇಂದ್ರ ಬೃಹತ್ ಕೈಗಾರಿಕೆ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಕೃತಕ ಬುದ್ಧಿಮತ್ತೆ ಹಾಗೂ ಡಿಜಿಟಲ್ ಆಡಳಿತ ವ್ಯವಸ್ಥೆಯಿಂದ ವ್ಯಾಜ್ಯ ಪರಿಹಾರಕ್ಕೆ ಮಧ್ಯಸ್ಥಿಕೆಗೆ ಹೆಚ್ಚು ಪ್ರಾಶಸ್ತ್ಯ ಲಭಿಸಿದ್ದು ತಂತ್ರಜ್ಞಾನದ ನೆರವಿನೊಂದಿಗೆ ಮಾನವೀಯ ಸಂವೇದನೆಗೂ ಮಹತ್ವ ನೀಡಬೇಕಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆಶಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ಮಧ್ಯಸ್ಥಿಕೆ ಮತ್ತು ಸಂಧಾನ ಕೇಂದ್ರ ಬಿಐಎಸಿ, ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯದ ಸಿಎಂಎಸ್ ಬಿಸಿನೆಸ್ ಸ್ಕೂಲ್ನಲ್ಲಿ ಆಯೋಜಿಸಿದ್ದ ವಿಭಜನೆಯ ಸೇತುವೆಯಾಗಿ ಮಧ್ಯಸ್ಥಿಕೆಯ 2 ದಶಕಗಳು ವಿಷಯಾಧಾರಿತ 20ನೇ ವಾರ್ಷಿಕೋತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು. ಮಧ್ಯಸ್ಥಿಕೆ ವ್ಯಾಜ್ಯಗಳ ಪರ್ಯಾಯ ಪರಿಹಾರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಸಂಘಜ್ಜದ್ವಂ ಸಂವದದ್ವಂ ವೇದವಾಕ್ಯವನ್ನು ಉಲ್ಲೇಖಿಸಿದ ರಾಜ್ಯಪಾಲರು ಒಟ್ಟಾಗಿ ನಡೆಯುವ ಸಮಷ್ಟಿ ಹಿತ ಚಿಂತಿಸಿ ಪರಸ್ಪರರ ಭಾವನೆ ಅರ್ಥ ಮಾಡಿಕೊಳ್ಳುವ ಸಂಸ್ಕೃತಿಯೇ ಮಧ್ಯಸ್ಥಿಕೆಯ ಮೂಲ ತತ್ವವಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಹುಶ್ರುತ ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ 135ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆ ಪ್ರಸಾರದ ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಬಿತ್ತರಗೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಸ್ವಚ್ಛ ಭಾರತ ಹಾಗೂ ಸಮರ್ಥ ಭಾರತ ನಿರ್ಮಾಣಕ್ಕೆ ಒತ್ತು ನೀಡಿ ವಿಕಸಿತ ಭಾರತ 2047ರ ಗಮ್ಯದತ್ತ ಮುಂದುವರಿದಿದೆ ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಚಿಕ್ಕಮಗಳೂರು ಬಸವ ತತ್ವ ಪೀಠಕ್ಕೆ ಭೇಟಿ ನೀಡಿ ಶ್ರೀ ಬಸವ ಮರಳಸಿದ್ಧ ಸ್ವಾಮೀಜಿ ಅವರಿಗೆ ಕೇಂದ್ರ ಸರ್ಕಾರದ ಸಾಧನೆಗಳ ಹೊತ್ತಗೆ ನೀಡಿದರು. ಕೇಂದ್ರದ ಜನಪರ ಯೋಜನೆಗಳಿಂದ ಬಡತನ ರೇಖೆಗಿಂತ ಕೆಳಗಿರುವವರ ಪ್ರಮಾಣ 24.5% ಇಳಿದಿದೆ. 2047ರ ವೇಳೆಗೆ ನಮ್ಮ ದೇಶ ಆರ್ಥಿಕ ಬಲಾಢ್ಯ ರಾಷ್ಟವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಉತ್ತರ ಕರ್ನಾಟಕದ ಪ್ರಥಮ ಪಿಸಿಬಿ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಇಲೆಕ್ಟ್ರಾನಿಕ್ಸ್ ಉತ್ಪಾದನಾ ಘಟಕ ವಿಜಯಪುರ ಜಿಲ್ಲೆಯಲ್ಲಿ ಕಾರ್ಯಾರಂಭಿಸಲಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದ ಮಹತ್ವಾಕಾಂಕ್ಷಿ ಇಂಟಿಗ್ರೇಟೆಡ್ ಪಿಸಿಬಿ ಮೆಗಾ ಕ್ಯಾಂಪಸ್ 100 ಎಕರೆ ವಿಸ್ತೀರ್ಣದಲ್ಲಿ ರೂಪುಗೊಳ್ಳಲಿದೆ ಎಂದಿದ್ದಾರೆ. ವಿಜಯಪುರ ಜಿಲ್ಲೆ ಇಲೆಕ್ಟ್ರಾನಿಕ್ಸ್, ನವೀಕೃತ ಇಂಧನ, ಪಾನೀಯ ಉದ್ಯಮ ಹಾಗೂ ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಹೂಡಿಕೆ ಆಕರ್ಷಿಸಿ ಉತ್ತರ ಕರ್ನಾಟಕದ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿ ಬೆಳೆಯುತ್ತಿದೆ ಎಂದರು. ರಾಜ್ಯ ಸರ್ಕಾರ ಪ್ರತಿ ಕ್ವಿಂಟಾಲ್ ಮಾವಿಗೆ 437.50 ರೂಪಾಯಿ ನೇರ ಸಹಾಯಧನ ನೀಡಲು ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನೆರವು ರೈತರಿಗೆ ತಲುಪುವ ಮುನ್ನವೇ ಕೇಂದ್ರದ ಪಾಲು 29 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರವೇ ಮೊದಲು ಪಾವತಿಸಿ ವಿಳಂಬದ ಸಂಕಷ್ಟ ತಪ್ಪಿಸಲಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಭಾನಾಪುರ ಸಮೀಪ ರಾಷ್ಟೀಯ ಹೆದ್ದಾರಿಯಲ್ಲಿ ಕ್ಯಾಂಟರ್ ಲಾರಿ ಹಾಗೂ ಓಮ್ನಿ ವ್ಯಾನ್ ಮಧ್ಯದ ಅಪಘಾತದಲ್ಲಿ 4 ಮೃತಪಟ್ಟು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಾವೇರಿ ಮೂಲದ ಕುಟುಂಬವಾಗಿದ್ದು ಗಾಯಾಳುಗಳಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಚೆಂಬಳಕಿನ ಕವಿ ಚನ್ನವೀರ ಕಣವಿ ಹಾಗೂ ಸಾಹಿತಿ ಶಾಂತಾದೇವಿ ಕಣವಿ ದತ್ತಿ ಅಂಗವಾಗಿ ಚನ್ನವೀರ ಕಣವಿ ಕಾವ್ಯ ಸ್ಪರ್ಧೆ ಹಾಗೂ ಶಾಂತಾದೇವಿ ಕಣವಿ ಕಥಾಸ್ಪರ್ಧೆಯ ಬಹುಮಾನ ಪ್ರದಾನ ಸಮಾರಂಭ ಇಂದು ಬೆಳಗ್ಗೆ 10:30ಕ್ಕೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಜರುಗಲಿದೆ. ಕ್ರಿಕೆಟಿಗ ರೋಹನ್ ಪಾಟೀಲ್ ಅವರ ಅರ್ಧಶತಕದ ಬಲದಿಂದ ಶಿವಮೊಗ್ಗ ಯೋಧಾಸ್ ತಂಡವನ್ನು ಮಣಿಸಿದ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೆಲುವಿನ ಓಟ ಮುಂದುವರಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಶಿವಮೊಗ್ಗ ತಂಡ ಒಡ್ಡಿದ 174 ರನ್ಗಳ ಗುರಿ ಬೆನ್ನತ್ತಿದ ಬೆಂಗಳೂರು ತಂಡ 7 ಹುದ್ದರಿಗಳಿಂದ ಜಯ ಸಾಧಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಇಂದಿನಿಂದ ಜುಲೈ 1ರವರೆಗೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಗುರಿ. ನಶೆ ಮುಕ್ತ ಭಾರತ ಅಭಿಯಾನ ಬೆಂಗಳೂರಿನಲ್ಲಿ ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಪ್ರಧಾನಮಂತ್ರಿಯವರಿಂದ ಮನದ ಮಾತು. ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್, ಶಿವಮೊಗ್ಗ ಯೋಧಾಸ್ ತಂಡ ಸೋಲಿಸಿದ ಬೆಂಗಳೂರು ಬ್ಲಾಸ್ಟರ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:16. ಕಂಪನಾಂಕ 102.1 MHz. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ.

0: ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
1: ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ವಿದ್ಯಾದಾನ ಎನ್ನುವಂತ ಎಸ್ಎಸ್ಎಲ್ಸಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಮುಂದಿನ 10ನೇ ನಂತರದ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನವನ್ನ ನೀಡುವಂತಹ ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಕುರಿತಾದ ವಿವರವಾದ ಮಾಹಿತಿಯನ್ನ ವಿಕಾಸ್ ಅಕಾಡೆಮಿಯ ವಿಶ್ವಸ್ತರಲ್ಲಿ ಒಬ್ಬರಾಗಿರುವ ಶ್ರೀಮತಿ ಅಂಬಿಕಾ ಶೆಳ್ಳಿಗೆ ಅವರು ನೀಡಿದ್ದಾರೆ.
3: ವಿದ್ಯಾದಾನ್ ವಿದ್ಯಾರ್ಥಿ ವೇತನ 10ನೇ ತರಗತಿ ಪಾಸ್ ಆಗಿ 90% ಪಡೆದಿರುವ ಆರ್ಥಿಕವಾಗಿ ಹಿಂದುಳಿದಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನ ಅನುಕೂಲವಾಗಲಿದೆ. ವಿದ್ಯಾದಾನ್ ವಿದ್ಯಾರ್ಥಿ ವೇತನವನ್ನು ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ನೀಡಲಾಗುತ್ತಿದ್ದು ಶ್ರೀ ಎನ್ ಡಿ ಶಿಬುಲಾಲ್ ಸಹ ಸಂಸ್ಥಾಪಕರು ಇನ್ಫೋಸಿಸ್. ಇವರು ಈ ಫೌಂಡೇಶನ್ ನ ಸಂಸ್ಥಾಪಕರಾಗಿದ್ದಾರೆ. ಇದು ದೇಶದ 26 ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿಯವರೆಗೂ ದೇಶದ 78,000 ವಿದ್ಯಾರ್ಥಿಗಳು, ರಾಜ್ಯದ 15,000 ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. 2026 ಇದೇ ವರ್ಷ ವಿದ್ಯಾರ್ಥಿ 10ನೇ ತರಗತಿ ಪಾಸ್ ಆಗಿರಬೇಕು, 90% ಪಡೆದಿರಬೇಕು. ಅಂಗವೈಕಲ್ಯ ಹೊಂದಿದ ಮಕ್ಕಳು 75% ಪಡೆದಿರಬಹುದು. ಇವರ ಆದಾಯ ಪ್ರಮಾಣ ಪತ್ರ, ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ, ವಿದ್ಯಾರ್ಥಿಯ ಭಾವಚಿತ್ರ, 10ನೇ ತರಗತಿಯ ಅಂಕಪಟ್ಟಿ, ಒಂದು ವೇಳೆ ಅಂಗವೈಕಲ್ಯ ಹೊಂದಿದ್ದರೆ ಅದರ ಪ್ರಮಾಣ ಪತ್ರ, ಈ ಎಲ್ಲಾ ದಾಖಲೆಗಳನ್ನು ವಿದ್ಯಾರ್ಥಿ ಹೆಸರಿನ ಇಮೇಲ್ ಐಡಿಯ ಮೂಲಕ www.vidyadan.org ಅಥವಾ SDF ವಿದ್ಯಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 5 ಜುಲೈ 2026. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶವೇನೆಂದರೆ ದ್ವಿತೀಯ PUC ಹಂತದ ಅಂಕದ ಆಧಾರದ ಮೇಲೆ ಈ ವಿದ್ಯಾದಾನ್ ವಿದ್ಯಾರ್ಥಿ ವೇತನ ಮುಂದುವರೆಯಲಿದೆ. ಧನ್ಯವಾದಗಳು.
1: ವಿಕಾಸ ವಾರ್ತೆ ಕೇಳಿದ್ರಿ. ಆತ್ಮೀಯ ಕೇಳುಗರೆ, ಇತ್ತೀಚೆಗಷ್ಟೇ ನಾವು June 21 ವಿಶ್ವ ಯೋಗ ದಿನವನ್ನು ಅತ್ಯಂತ ಸಂಭ್ರಮದಿಂದ ಯೋಗವನ್ನ ಮಾಡುವುದರ ಮೂಲಕ ಆಚರಿಸಿದೆವು. ಯೋಗದ ಜೊತೆಗೆ ನಮ್ಮ ಆಹಾರ ವಿಹಾರ, ನಾವು ಇರುವಂತಹ ಜೀವನ ಶೈಲಿಯೂ ಕೂಡ ಅತ್ಯಂತ ಮಹತ್ವದ್ದು. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಯೋಗ ಮತ್ತು ಆಹಾರ ವಿಹಾರ ಪದ್ಧತಿ ಕುರಿತು ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕರಾಗಿರುವ ಶ್ರೀಯುತ ಬಸವರಾಜ್ ಪಾಟೀಲ್ ಸೇಡಂ ಅವರು ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ, ಅದನ್ನ ಕೇಳಿಬರೋಣ.
4: ಭಾರತ ದೇಶದ ಇತ್ತೀಚಿನ ಅತಿ ದೊಡ್ಡ ಕೊಡುಗೆ ಎಂದರೆ June 21 ಆಚರಿಸುವ ಯೋಗ ದಿನಾಚರಣೆ. ಇದು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಮತ್ತು ಸ್ವಸ್ಥ ಸಮಾಜವನ್ನು ಕಾಣಲು ಇದೊಂದು ವಿಶಿಷ್ಟವಾದಂತಹ ಒಂದು ಪ್ರಯೋಗ. ಇದು ಜಗತ್ ಪ್ರಸಿದ್ಧವಾಗಿದೆ. ಆದರೆ ಇತ್ತೀಚೆಗೆ ನಾನು ಕಾಣ್ತಾ ಇರೋದಂದ್ರೆ ಯೋಗಾಸನ ಇದು ಪ್ರದರ್ಶನದ ವಸ್ತುವಾಗಿದೆ. ನಿಜವಾಗಿ ಹೇಳಬೇಕಾದ್ರೆ ಇದು ವ್ಯಕ್ತಿಯ ವಿಕಾಸದ ವಸ್ತು ಆಗಬೇಕು. ಮನುಷ್ಯನ ಶರೀರ, ಮನಸ್ಸು, ಬುದ್ಧಿ, ಆತ್ಮ ಇವುಗಳನ್ನು ಸಂತುಲಿತ ರೀತಿಯಲ್ಲಿ ವಿಕಸಿತಗೊಳಿಸುವುದೇ ಯೋಗಾಸನಗಳ ಮುಖ್ಯ ಉದ್ದೇಶವಾಗಿದೆ. ಇದಲ್ಲದೆ ಮನುಷ್ಯನಿಗೆ ತನ್ನ ಜೀವನದಲ್ಲಿ ನಾನಾ ರೀತಿಯ ಕೊರತೆಗಳು ಹುಟ್ಟಿನಿಂದಲೇ ಬಂದಿರುತ್ತದೆ. ಒಬ್ಬರಿಗೆ ಸ್ಮರಣ ಶಕ್ತಿ ಇರುತ್ತದೆ, ಒಬ್ಬರು ತುಂಬಾ ದಪ್ಪವಾಗಿರುತ್ತಾರೆ, ಒಬ್ಬರು ತುಂಬಾ ಗೆಡ್ಡವಾಗಿರುತ್ತಾರೆ, ಒಬ್ಬರಿಗೆ ಧೈರ್ಯ ಇರುವುದಿಲ್ಲ, ಒಬ್ಬರಿಗೆ ಚಂಚಲತೆ ಹೆಚ್ಚಿರುತ್ತದೆ, ಒಬ್ಬರಿಗೆ ಕೆಲವೊಂದು ಶರೀರದ ವಿಕಾರಗಳಿರ್ತವೆ. ಇವೆಲ್ಲವನ್ನು ನಿಯಂತ್ರಣ ಮಾಡುವ ದೃಷ್ಟಿಯಿಂದ ಈ ಯೋಗಾಸನಗಳಿವೆ. ನನಗೆ ಸುಮಾರು 35 ಹಿಂದೆ ಇಂಡಿಯಲ್ಲಿ ಒಬ್ಬ ನಮ್ಮ ಗೆಳೆಯರ ಮನೆಗೆ ಹೋಗಿದ್ದೆ. ಅಲ್ಲಿ ತಂದೆ ಮತ್ತು ಮಗ ಇಬ್ಬರು ಯೋಗಾಸನವನ್ನು ಮಾಡೋದನ್ನು ನಾನು ಮುಂಜಾನೆ ನೋಡಿದೆ. ಸುಮಾರು 10-12 ತಂದೆ ಮತ್ತು ಮಗ ಇಬ್ಬರು 80 ಯೋಗಾಸನಗಳನ್ನು ಮಾಡಿದರು. ನನಗೆ ತುಂಬಾ ಆಶ್ಚರ್ಯವಾಯಿತು. ಯೋಗಾಸನ ಅಂದರೆ ಇದು PT ಅಲ್ಲ. ನಿಜವಾಗಿ ಹೇಳಬೇಕಾದರೆ ಯಾವುದೇ ಒಂದು ಯೋಗಾಸನದ ಸ್ಥಿತಿಯಲ್ಲಿದ್ದಾಗ ನಾವು ಸುಮಾರು 3 ಅದರ ಸ್ಥಿತಿ

ಆತ್ಮದ ಬೆಳವಣಿಗೆಗಾಗಿ ಇದು ಅತ್ಯಂತ ಅವಶ್ಯಕವಾಗಿದೆ. ಆದರೆ ಇದೆಲ್ಲವೂ ಇದ್ದಾಗಲೂ ಸಹ ಕೆಲವೊಂದು ಸಲ ನಿಸರ್ಗದಲ್ಲಿ ಏರುಪೇರುಗಳಾಗುತ್ತದೆ, ಅತಿ ಹೆಚ್ಚು ಮಳೆ ಹೆಚ್ಚಾಗುತ್ತೆ, ಚಳಿ ಹೆಚ್ಚಾಗುತ್ತದೆ. ಅಂತಹ ಸಮಯದಲ್ಲಿ ನಾವು ಕೆಲವೊಂದು ಮನುಷ್ಯನಿಗೆ ನೆಗಡಿ, ಕೆಮ್ಮು, ಜ್ವರ, ಚಳಿ, ನೋವು, ನಾನಾ ರೀತಿಯ ಸಮಸ್ಯೆಗಳು ಬರುತ್ತವೆ. ಅಂತಹ ಸ್ಥಿತಿಯಲ್ಲಿ ನಮಗೆ ಮೊಟ್ಟ ಮೊದಲನೆಯ ಆಸ್ಪತ್ರೆ ಅಂದರೆ ಮನೆ ಮದ್ದು ಅಂತ ನಾವು ಕರಿತೇವೆ. ಮನೆಯ ಅಡಿಗೆ ಮನೆಯಲ್ಲಿ ಇರ್ತಕ್ಕಂತಹ ಸಾಮಾನು ಅಥವಾ ಮನೆಯ ಪರಿಸರದಲ್ಲಿರ್ತಕ್ಕಂತಹ ಗಿಡಗಳು, ಇದನ್ನು ನಾವು ಸಂತುಲಿತವಾಗಿ ಮಾಡಿಕೊಂಡರೆ ಅನೇಕ ರೋಗಗಳನ್ನು ನಾವು ಮನೆಯಲ್ಲಿಯೇ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಸ್ವಸ್ಥ ಆರೋಗ್ಯಕ್ಕಾಗಿ ಮನೆ ಮದ್ದು ಸಹ ಅಷ್ಟೇ ಮಹತ್ವದ್ದು ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಇದರ ಜೊತೆಯಲ್ಲಿ ಮೂರನೇದಾಗಿ ಅದು ನಮ್ಮ ಜೀವನದಲ್ಲಿ ಆಹಾರ ಮತ್ತು ವಿಹಾರ. ನಾವು ಎಂತಹ ಆಹಾರವನ್ನು ತಿನ್ನುತ್ತೇವೆ, ಎಂತಹ ಜೀವನ ಶೈಲಿಯನ್ನು ನಾವು ನಡೆಸುತ್ತೇವೆ, ಅದು ಸಹ ನಮ್ಮ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಬೀರುತ್ತದೆ. ಕೇವಲ ಯೋಗಾಸನವನ್ನು ಒಂದನ್ನು ಮಾಡಿ ಏನ್ ಬೇಕಾದ್ರೂ ತಿಂತೀವಿ, ಏನ್ ಬೇಕಾದಂಗೆ ಇರ್ತೀವಿ, ಏನ್ ಬೇಕಾದಂಗೆ ಕುಡಿತೀವಿ ಅಂತಂದ್ರೆ ಅವನು ಆರೋಗ್ಯವಂತನಾದಂತಹ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನಾಡಿನ ಶ್ರೇಷ್ಠ ವೈದ್ಯರಾಗಿರ್ತಕ್ಕಂಥ ಶ್ರೀ ಸಿ ಆರ್ ಚಂದ್ರಶೇಖರ್ ಅವರು ಒಂದು ಮಾತು ಹೇಳಿದ್ದಾರೆ, ಆಹಾರದಲ್ಲಿ ನಾಲ್ಕು ರೀತಿಯ ಆಹಾರಗಳು ಇವೆ ಅಂತೇಳಿ. ಒಂದು ಅತ್ಯಂತ ಉತ್ತಮವಾದ ಆಹಾರ ಮನುಷ್ಯನಿಗೆ ಅಂದರೆ ಉತ್ತಮವಾದ ಶುದ್ಧವಾದ ಹಾಲು, ಅದರ ಜೊತೆಯಲ್ಲಿ ಆಯಾ ಕಾಲಖಂಡದಲ್ಲಿ ಹುಟ್ಟುವ ಹಣ್ಣು ಮತ್ತು ಹಂಪಲು ಅಂತ ನಾವೇನ್ ಕರಿತೀವಿ ಅವುಗಳನ್ನು ತಿಂದರೆ ಅದರಿಂದಲೇ ಮನುಷ್ಯನು ಅತ್ಯಂತ ಆನಂದವಾಗಿರಬಹುದು, ಆರೋಗ್ಯವಂತನಾಗಿರಬಹುದು. ನಮಗೆ ಗೊತ್ತಿದೆ, ಅನೇಕ ಋಷಿಗಳು, ಸಂತರು, ಮಹಾತ್ಮರು ಹಾಲು ಹಣ್ಣು ತಿಂದೇ ಬದುಕ್ತಾರೆ ಮತ್ತು ಅವರು ಆರೋಗ್ಯವಂತರಾಗಿಯೂ ಇರ್ತಾರೆ. ಇದು ಮೊದಲನೆಯ ಅತ್ಯಂತ ಉತ್ಕೃಷ್ಟವಾದ ಆರೋಗ್ಯದ ಆಹಾರ ಅಂತ ನಾನು ಹೇಳಬಹುದು. ಎರಡನೇದಾಗಿ ಯಾವ ಆಹಾರದಲ್ಲಿ ಕಾಳುಗಳಿವೆ, ಯಾವ ಆಹಾರದಲ್ಲಿ ಹಸಿರು ಕಾಯಿಪಲ್ಯ ಇದೆ, ಅದನ್ನು ಕುದಿಸಿ ಅಥವಾ ನೆನೆ ಇಟ್ಟು ನಾವು ನಮ್ಮ ಜೀವನದಲ್ಲಿ ಅದನ್ನು ಬಳಕೆ ಮಾಡಿದಾಗ, ಅದರ ಜೊತೆಗೆ ನಾವು ದಿನನಿತ್ಯದ ತಿಂಡಿಯನ್ನು ತಿಂದಾಗ ಅದು ನಮಗೆ ಹೆಚ್ಚಿನ ಲಾಭವನ್ನು ಕೊಡುತ್ತದೆ. ಅದರ ಜೊತೆಯಲ್ಲಿ ಶುದ್ಧವಾದ ಹಾಲು ಈ ಶರೀರಕ್ಕೆ ಅತ್ಯಂತ ಅವಶ್ಯಕ. ಅದಕ್ಕಾಗಿ ಏನೇ ಆಗಲಿ ನಾವು ದೇಶೀಯ ಹಸುಗಳನ್ನು ಬೆಳೆಸಬೇಕು. ಅದರ ಹಾಲಿನ ಎಲ್ಲಾ ಉತ್ಪನ್ನ, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ, ಕೌವ್ವ, ಇವುಗಳು ನಮ್ಮ ಬದುಕಿನ ಅತ್ಯಂತ ಮಹತ್ವದ ಅಂಗ ಆಗಬೇಕು ಅನ್ನುವ ಮಾತನ್ನು ಈ ಆಹಾರ ವಿಹಾರದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದಾದ ಮೇಲೆ ನಮ್ಮ ದೇಶದಲ್ಲಿ ಇನ್ನೊಂದು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ವಿಷಯ ಅಂತಂತಂದರೆ ಅದು ನಮ್ಮ ಬೇರೆ ಬೇರೆ ಹಬ್ಬ ಹರಿದಿನಗಳಲ್ಲಿ ಸಂಕ್ರಾಂತಿಗೆ ಒಂದು ಆಹಾರ, ದೀಪಾವಳಿಗೊಂದು ಆಹಾರ, ಹೀಗೆ ಬೇರೆ ಬೇರೆ ರೀತಿಯ ಆಹಾರಗಳನ್ನು ನಾವು ಮಾಡ್ತೇವೆ. ಅದು ಪರಿಸ್ಥಿತಿಗೆ ತಕ್ಕಂತೆ ಮನುಷ್ಯನ ಆರೋಗ್ಯವನ್ನು ಚೆನ್ನಾಗಿಡಲಿಕ್ಕಾಗಿ ನಮ್ಮ ಪೂರ್ವಜರು ಕಂಡುಕೊಂಡಿರ್ತಕ್ಕಂಥ ಆಹಾರ ಪದ್ಧತಿ, ಎಲ್ಲಿ ಆರು ರೀತಿಯ ವ್ಯಂಜನಗಳನ್ನು ಆಹಾರದಲ್ಲಿ ಬೆರೆಸಿ ನಮ್ಮನ್ನು ಆರೋಗ್ಯವಂತರನ್ನಾಗಿಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ಆಹಾರದ ಬಗ್ಗೆ ಸಿ ಆರ್ ಚಂದ್ರಶೇಖರ್ ಅವರು ಬಹಳ ಕಠೋರವಾಗಿ ವಿರೋಧ ಮಾಡಿದ್ದಾರೆ. ಮನುಷ್ಯನ ಶರೀರಕ್ಕೆ ಅತ್ಯಂತ ಭಯಾನಕ ವಿಷವೆಂದರೆ ಅತೀ ತಣ್ಣರಾಗಿರ್ತಕ್ಕಂಥ ಫ್ರೀಜ್ ನಲ್ಲಿ ಇಟ್ಟಿರ್ತಕ್ಕಂಥ ನೀರು, ಐಸ್ ಕ್ರೀಮು ಮತ್ತು ಬೇಕರಿ ಫುಡ್ಡು, ಇವು ಮೂರು ಮನುಷ್ಯನ ಶರೀರಕ್ಕೆ ವಿಷ ಅಂತ ಹೇಳಿದ್ದಾರೆ. ಇವನ್ನು ತಿನ್ನಲೇಬಾರದು ಅನ್ನುವ ದೃಷ್ಟಿಯಲ್ಲಿ ಅವರು ಒಂದು ಸಲ ಹೇಳಿದ ಮಾತು ಇವತ್ತು ನನ್ನ ತಲೆಯಲ್ಲಿ ಗುಣಗುಟ್ಟುತ್ತದೆ. ಕೊನೆಯಲ್ಲಿ ಪರಿಸರ ಅನ್ನುವ ಒಂದು ಭಾಗ ಇದೆ. ನಾವು ಎಂಥ ಪರಿಸರದಲ್ಲಿ ಇದ್ದೇವೆ, ಎಂಥ ಮನೆಯಲ್ಲಿ ಹುಟ್ಟಿದ್ದೇವೆ, ಎಂಥರ ಸಹವಾಸದಲ್ಲಿ ನಾವು ಕಾಲ ಕಳಿತೇವೆ, ಇವು ಎಲ್ಲವುಗಳು ಮನುಷ್ಯನ ಮನಸ್ಸಿನ ಮೇಲೆ ದೀರ್ಘವಾದ ಪರಿಣಾಮಗಳನ್ನು ಮಾಡುತ್ತವೆ. ನಮ್ಮ ಸಹವಾಸ, ನಮ್ಮ ಪರಿಸರ, ಅದು ತುಂಬ ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಪರಿಸರದಲ್ಲಿ ನಾವು ಸಮಯವನ್ನು ಹಾಳು ಮಾಡಿದರೆ ಇದೆಲ್ಲವೂ ಮಾಡಿದ್ದು ಒಂದು ಕ್ಷಣದಲ್ಲಿ ಅದು ಹೊಳೆಯಲ್ಲಿ ಹುಣಸಿ ಹಣ್ಣು ತೊಳೆದಂಗಾಗುತ್ತದೆ ಅಂತ ನಾವು ಕೇಳ್ತೇವೆ. ಅದಕ್ಕಾಗಿ ನಾವು ಇದರ ಬಗ್ಗೆ ವಿಶೇಷವಾದ ಗಮನವನ್ನಿಟ್ಕೊಂಡು ಈ ನಾಲ್ಕು ಅಂಶಗಳನ್ನು ನಮ್ಮ ಜೀವನದಲ್ಲಿ ಧಾರಣೆ ಮಾಡಬೇಕು. ಇದು ಮೀರಿದಾಗ ಒಂದೊಂದು ಸಲ ಭೂಕಂಪ ಆಗುತ್ತದೆ, ಬೇರೆ ಬೇರೆ ಮಾರಿ ರೋಗಗಳು ಬರುತ್ತವೆ, ನಾವೇನೂ ತಪ್ಪಿಲ್ಲದೇನೆ ಅದಕ್ಕೆ ತುತ್ತಾಗ್ತವೆ. ಅದಕ್ಕೆ ಕಾಲಮಾನಕ್ಕೆ ತಕ್ಕಂತೆ ನಾವು ಮೊಟ್ಟ ಮೊದಲು ಎದೆಗುಂದದೆ ಅವುಗಳನ್ನು ಎದುರಿಸಬೇಕು ಅಂತ ನಾನು ಹೇಳುತ್ತೀನಿ. ಜೊತೆಯಲ್ಲಿ ಮನುಷ್ಯ ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಸಹ ಉದ್ವೇಗಕ್ಕೆ ಒಳ

0: ಆಗಬಾರದು, ತನ್ನ ಶರೀರದ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳಬಾರದು. ಅವನು ತನ್ನ ಶರೀರದಲ್ಲಿ ಎಷ್ಟು ನಿಯಂತ್ರಣ ಇಟ್ಕೊಳ್ತಾನೋ, ಎಷ್ಟು ತಾಳ್ಮೆಯಿಂದಿರುತ್ತಾನೋ, ಅವನೇ ನಿಜವಾದ ಶೂರ, ವೀರ, ಧೀರ ಅಂತ ಹೇಳಲಿಕ್ಕೆ ಬರ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಈ ರೀತಿ ಉದ್ವೇಗದ ಪ್ರಸಂಗಗಳು ಬರುತ್ತವೆ. ತಾಳಿದವನು ಬಾಳಿಯಾನು ಅಂತಕ್ಕಂಥ ಗಾದೆ ಮಾತು ಸುಪ್ರಸಿದ್ಧವಾಗಿದೆ. ಅಂಥ ತಾಳ್ಮೆ ನಮ್ಮ ಜೀವನದ ಅಂಗ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಮ್ಮ ವಿಕಾಸ್ ಅಕಾಡೆಮಿಯ ವತಿಯಿಂದ ಯೋಗ ದಿನಾಚರಣೆಯನ್ನು ಮಾನವನ ಸಂಪೂರ್ಣ ಆರೋಗ್ಯದ ದಿನಾಚರಣೆಯನ್ನಾಗಿ ಆಚರಿಸಬೇಕು. ವಾರದವರೆಗೆ ನಾವು ಈ ಅಂಶಗಳನ್ನು ತೆಗೆದುಕೊಂಡು ವಿಶೇಷ ಸಭೆ ಸಮಾರಂಭಗಳನ್ನು ಮಾಡಬೇಕು. ವಿದ್ಯಾರ್ಥಿಗಳ ಮಧ್ಯದಲ್ಲಿ, ಮಹಿಳೆಯರ ಮಧ್ಯದಲ್ಲಿ, ಯುವಕರ ಮಧ್ಯದಲ್ಲಿ, ಊರಿನ ಹಿರಿಯರ ಮಧ್ಯದಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಇದು ಕೇವಲ ಯೋಗಾಸನಕ್ಕೆ ಸೀಮಿತವಾಗದೆ ಯೋಗಾಸನವನ್ನು ನಿಮಿತ್ತವಾಗಿ ಮಾಡಿಕೊಂಡು ನಾವು ಮನೆ ಮದ್ದು, ಆಹಾರ ವಿಹಾರ ಮತ್ತು ಪರಿಸರ ಇವೆಲ್ಲವುಗಳ ಬಗ್ಗೆ ಚಿಂತನೆ ಮಾಡಿದಾಗ ಒಂದು ಸ್ವಸ್ಥ ವ್ಯಕ್ತಿ ಸ್ವಸ್ಥ ಸಮಾಜದ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಧ್ಯಾನ ಅನ್ನೋದು ಒಂದು ಅತ್ಯಂತ ಮಹತ್ವದ ಇದೆ. ಮನಸ್ಸಿನ ಏಕಾಗ್ರತೆಯ ಮುಖಾಂತರ ಕ್ರಮೇಣ ಮನುಷ್ಯ ತನ್ನ ಮೇಲೆ ನಿಯಂತ್ರಣ ಮಾಡಿಕೊಂಡು ತನ್ನನ್ನು ತಾನು ದೇವತ್ವಕ್ಕೆ ಏರಲಿಕ್ಕೆ ಸಾಧ್ಯ ಇದೆ. ಹಾಗಾದಾಗ ಮಾತ್ರ ಈ ಮನುಷ್ಯನ ಬದುಕು ಸಾರ್ಥಕವಾಗುತ್ತದೆ. ಎಲ್ಲರೂ ಇದನ್ನು ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಅನುಕರಣೆ ಮಾಡಬೇಕು. ಬೇಗನೆ ಏಳಬೇಕು, ಬೇಗನೆ ಮಳಗಬೇಕು ಮತ್ತು ಈ ನಾಲ್ಕು ಬಿಂದುಗಳ ಬಗ್ಗೆ ವಿಶೇಷ ಗಮನ ಕೊಟ್ಟು ನಮ್ಮ ಆರೋಗ್ಯಕ್ಕೂ, ನಮ್ಮ ಪರಿವಾರಕ್ಕೂ, ನಮ್ಮ ನಾಡಿಗೂ, ದೇಶಕ್ಕೂ ಸಶಕ್ತ ಮಕ್ಕಳಾಗಿ ನಾವು ಬೆಳಿಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಕನಿಷ್ಠ 5 ಕಾರ್ಯಕ್ರಮಗಳನ್ನು ಮಾಡಿ ಕಲಬುರಗಿಯ ವಿಕಾಸ ಅಕಾಡೆಮಿಯ ಕಾರ್ಯಾಲಯಕ್ಕೆ ಒಂದು ಫೋಟೋ ವರದಿಯನ್ನು ಕಳಿಸಬೇಕು. ಇದು ನನ್ನ ಕಳಕಳಿಯ ವಿನಂತಿ. ಅಂದಾಗಲೇ ಮಾತ್ರ ಸಮಗ್ರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಿದಾಗ ಮಾತ್ರ ನಿಜವಾದ ಅರ್ಥ ಬರುತ್ತದೆ. ಊರಿನ ಹಿರಿಯರು, ಸಂಘ ಸಂಸ್ಥೆಗಳು ಈ ವಾತಾವರಣ ಸಮಾಜದಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಕಳಕಳಿಯಿಂದ ವಿನಂತಿ ಮಾಡ್ತಾ ನಾನು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ವಿಕಾಸ್ ಅಕಾಡೆಮಿಯ ಪರವಾಗಿ ತಮ್ಮೆಲ್ಲರಿಗೆ ಕೋಟಿ ಕೋಟಿ ಶುಭಕಾಮನೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ.
1: ಆತ್ಮೀಯ ಕೇಳುಗರೆ, ಇವಾಗಿದ್ವು ಯೋಗ ಮತ್ತು ಆಹಾರ ವಿಹಾರದ ಕುರಿತು ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕರಾಗಿರುವ ಶ್ರೀಯುತ ಬಸವರಾಜ್ ಪಾಟೀಲ್ ಸೇಡಂ ಅವರ ಮಾತುಗಳು. ಇನ್ನು ಕೇಳುಗರೆ, ವಿಕಾಸ್ ಅಕಾಡೆಮಿಗೆ ತಾವು ನೀಡ ಬಯಸುವ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನ ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ.

0: ಇದುವರೆಗೆ ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
3: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ, ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ಎಲ್ಲಾ ಜೀವಿಗಳ ಜೀವವೇ ಜಲ.
2: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
3: ನೀರಿನ ಬಳಕೆ ಹಿತವಾಗಿರಲಿ,
4: ಕೊರತೆಯಾಗದಂತೆ ಗಮನವಿರಲಿ.
5: ಹನಿ ಹನಿಗೂಡ್ದ್ರೆ ಹಳ್ಳ,
6: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ.
2: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
1: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
4: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
6: ನೀರು ಬರಿದಾದಷ್ಟು ಆತಂಕ,
2: ಕಲುಷಿತವಾದಷ್ಟು ಕಳಂಕ.
7: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸೆಷಲ್ಸ್ ಅಧ್ಯಕ್ಷರೊಂದಿಗೆ ಇಂದು ಮಹತ್ವದ ಭೇಟಿ, ದ್ವಿಪಕ್ಷೀಯ ಸಹಕಾರದ ಕುರಿತು ಚರ್ಚೆ. ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಮನದಾಳದ ಮಾತು. ವೆನೆಜುವೆಲಾ ಪ್ರಬಲ ಭೂಕಂಪ, ಮೃತರ ಸಂಖ್ಯೆ 1430ಕ್ಕೆ ಏರಿಕೆ. ಅಗತ್ಯ ದಾಖಲೆಗಳಿಲ್ಲದೆ ಕೈಲಾಸ ಮಾನಸ ಸರೋವರ ಯಾತ್ರೆ ಪ್ರಾರಂಭಿಸದಂತೆ ದೇಶದ ನಾಗರಿಕರಿಗೆ ವಿದೇಶಾಂಗ ಸಚಿವಾಲಯ ಸೂಚನೆ. ಹಾಗೂ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ನ ಫೈನಲ್ ಪ್ರವೇಶಿಸಿದ ಭಾರತದ ಕಿಡಂಬಿ ಶ್ರೀಕಾಂತ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಸೆಷಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಷಲ್ಸ್ ರಾಷ್ಟೀಯ ಶಾಸನ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ. ನಂತರ ಪ್ರಧಾನಿ ರೋಚೆ ಕೈಮನ್ನಲ್ಲಿ ನಡೆಯುವ ರಾಷ್ಟೀಯ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ 1 ತುಕಡಿ 2 ಭಾರತೀಯ ನೌಕಾಪಡೆಯ ಹಡಗುಗಳೊಂದಿಗೆ ಆಚರಣೆಯಲ್ಲಿ ಭಾಗವಹಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಸೆಷಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಗೌರವಾನ್ವಿತ ಅತಿಥಿಯಾಗಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಷಲ್ಸ್ಗೆ 3 ದಿನಗಳ ಭೇಟಿಯಲ್ಲಿದ್ದಾರೆ. ಈ ಭೇಟಿಯು ಭಾರತ ಮತ್ತು ಸೆಷಲ್ಸ್ ನಡುವಿನ ಬಲವಾದ ಮತ್ತು ಶಾಶ್ವತ ಸ್ನೇಹವನ್ನು ಪುನರುಚ್ಚರಿಸುತ್ತದೆ ಮತ್ತು ಎಲ್ಲಾ ವಲಯಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಹೆಚ್ಚಿಸಲು ಉಭಯ ರಾಷ್ಟ್ರಗಳ ಹಂಚಿಕೆಯ ಬದ್ಧತೆಯನ್ನು ಬಲಪಡಿಸುತ್ತದೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲೂ ನೇರ ಪ್ರಸಾರ ಮಾಡಲಾಗುವುದು. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಂಗಳೂರಿನಲ್ಲಿ ಇಂದು ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದ ವಿನಾಶಕಾರಿ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 1430ಕ್ಕೆ ಏರಿಕೆಯಾಗಿದೆ. ಕಳೆದ ಬುಧವಾರ ದಕ್ಷಿಣ ಅಮೆರಿಕದ ಈ ರಾಷ್ಟ್ರದಲ್ಲಿ 7.2 ಮತ್ತು 7.5 ತೀವ್ರತೆಯ ಸರಣಿ ಭೂಕಂಪಗಳಿಂದ ತತ್ತರಿಸಿದ ಜನರಿಗಾಗಿ ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಪ್ರಸ್ತುತ ಲಭ್ಯವಿರುವ ಮಾಹಿತಿಯ ಪ್ರಕಾರ ಕನಿಷ್ಠ 68,900 ಜನರು ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ವೆನೆಜುವೆಲಾದಲ್ಲಿ ಅತ್ಯಂತ ತೀವ್ರವಾಗಿ ಹಾನಿಗೊಳಗಾದ ರಾಜ್ಯಗಳಲ್ಲಿ ಒಂದಾದ ಲಾ ಗ್ವೈರಾದಲ್ಲಿ ಕಾಂಕ್ರೀಟ್ ಅವಶೇಷಗಳ ನಡುವೆ ತಮ್ಮ ಪ್ರೀತಿಪಾತ್ರರನ್ನು ಮತ್ತು ನೆರೆಹೊರೆಯವರನ್ನು ಹುಡುಕಲು ಸ್ಥಳೀಯರು ಗುದ್ದಲಿ, ಭಾರಿ ಯಂತ್ರೋಪಕರಣಗಳು, ಹಗ್ಗಗಳು ಮತ್ತು ಬರಿಗೈಗಳ ಸಹಾಯದಿಂದ ನಿರಂತರವಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಅಡಿಯಲ್ಲಿ ಇರುವ ಅವಕಾಶಗಳನ್ನು ದೀರ್ಘಕಾಲೀನ ವ್ಯವಹಾರ ವೃದ್ಧಿಗಾಗಿ ಪರಿವರ್ತಿಸಲು ಭಾರತೀಯ ಕಂಪನಿಗಳು ತಮ್ಮ ಬ್ರಿಟನ್ನ ಸಹಭಾಗಿ ಸಂಸ್ಥೆಗಳೊಂದಿಗೆ ಸಹಕಾರವನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಲಂಡನ್ನಲ್ಲಿ ನಡೆದ ಭಾರತ ಬ್ರಿಟನ್ ಪ್ರಗತಿಯ ಪಾಲುದಾರರು ವ್ಯಾಪಾರ ಸಮಾವೇಶ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಿಇಟಿಎ ಒಪ್ಪಂದದಿಂದ ದೊರೆಯುವ ಅವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ಉದ್ಯಮ ವಲಯಕ್ಕೆ ಸಲಹೆ ನೀಡಿದರು. ಈ ಕುರಿತು ಮಾಹಿತಿ ನೀಡಿರುವ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಉಭಯ ದೇಶಗಳ ಪ್ರಮುಖ ಕೈಗಾರಿಕಾ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದು, ಸಿಇಟಿಎ ಒಪ್ಪಂದವನ್ನು ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ಬಲಪಡಿಸುವ ಪರಿವರ್ತನಾತ್ಮಕ ಚೌಕಟ್ಟಾಗಿ ಸ್ವಾಗತಿಸಿದ್ದಾರೆ ಎಂದು ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಅಗತ್ಯವಿರುವ ಎಲ್ಲಾ ಪ್ರಯಾಣ ದಾಖಲೆಗಳನ್ನು ಪಡೆಯುವವರೆಗೆ ಯಾತ್ರೆಯನ್ನು ಪ್ರಾರಂಭಿಸಬೇಡಿ ಎಂದು ವಿದೇಶಾಂಗ ಸಚಿವಾಲಯ ದೇಶದ ನಾಗರಿಕರಿಗೆ ಸೂಚಿಸಿದೆ. ಚೀನಾಗೆ ಪ್ರವೇಶ ಪರವಾನಗಿ ಮತ್ತು ವೀಸಾಗಳಿಲ್ಲದೆ ಖಾಸಗಿ ಪ್ರವಾಸ ನಿರ್ವಾಹಕರ ಪ್ರವಾಸಗಳ ಮೂಲಕ ಯಾತ್ರೆ ಕೈಗೊಳ್ಳುವಾಗ ನೇಪಾಳದಲ್ಲಿ ಸಿಲುಕಿರುವ ಭಾರತೀಯ ನಾಗರಿಕರ ಸಹಾಯಕ್ಕಾಗಿ ವಿನಂತಿಸಿದ ನಂತರ ಸಚಿವಾಲಯ ಈ ಸಲಹೆಗಳನ್ನು ನೀಡಿದೆ. ದೃಢೀಕೃತ ಪ್ರಯಾಣ ದಾಖಲೆಗಳಿಲ್ಲದೆ ಅಥವಾ ಅಗತ್ಯ ದಾಖಲೆಗಳನ್ನು ಪಡೆಯುವ ನಿರೀಕ್ಷೆಯಲ್ಲಿ ಪ್ರಯಾಣವನ್ನು ಪ್ರಾರಂಭಿಸುವುದರಿಂದ ಯಾತ್ರಿಕರು ಸಿಲುಕಿಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಯಾತ್ರೆ ಕೈಗೊಳ್ಳುವ ಮೊದಲು ತಮ್ಮ ಪ್ರವಾಸ ನಿರ್ವಾಹಕರು ಸರಿಯಾಗಿ ನೋಂದಾಯಿಸಿಕೊಂಡಿದ್ದಾರೆಯೇ ಮತ್ತು ಅಧಿಕೃತರಾಗಿದ್ದಾರೆಯೇ ಎಂದು ಪರಿಶೀಲಿಸಲು ಯಾತ್ರಿಕರಿಗೆ ಸಲಹೆ ನೀಡಲಾಗಿದೆ. ಚಾರ್ಧಾಮ್ ಯಾತ್ರೆಗಾಗಿ ಹೆಲಿಕಾಪ್ಟರ್ ಸೇವೆಗಳ ಮೊದಲ ಹಂತದ ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಈ ಕುರಿತು ಮಾಹಿತಿ ನೀಡಿರುವ ನಾಗರಿಕ ವಿಮಾನಯಾನ ಸಚಿವಾಲಯ, ಈ ಅವಧಿಯಲ್ಲಿ ಪ್ರತಿದಿನ ಸರಾಸರಿ 400 ಹೆಲಿಕಾಪ್ಟರ್ಗಳ ಸಂಚಾರ ನಡೆದಿದೆ ಎಂದು ತಿಳಿಸಿದೆ. ಸಚಿವಾಲಯದ ಪ್ರಕಾರ 12,000 ಹೆಚ್ಚು ಶಟಲ್ ಹಾರಾಟಗಳ ಮೂಲಕ 67,000 ಹೆಚ್ಚು ಯಾತ್ರಿಕರ ಪ್ರಯಾಣಕ್ಕೆ ಅನುಕೂಲ ಕಲ್ಪಿಸಲಾಗಿದೆ. ಅಲ್ಲದೆ 2,000 ಹೆಚ್ಚು ಚಾರ್ಟರ್ ಹಾರಾಟಗಳ ಮೂಲಕ 11,000 ಅಧಿಕ ಭಕ್ತರಿಗೆ ಸುರಕ್ಷಿತ, ವಿಶ್ವಾಸಾರ್ಹ ಹಾಗೂ ಪರಿಣಾಮಕಾರಿ ಸಂಪರ್ಕ ವ್ಯವಸ್ಥೆ ಒದಗಿಸಲಾಗಿದೆ ಎಂದು ತಿಳಿಸಿದೆ. ಈ ಕುರಿತು ಮಾತನಾಡಿರುವ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಚಾರ್ಧಾಮ್ ಯಾತ್ರೆ ಕೈಗೊಳ್ಳುವ ಪ್ರತಿಯೊಬ್ಬ ಭಕ್ತರು ಹೆಚ್ಚಿನ ಸುಲಭತೆ, ಅನುಕೂಲತೆ ಹಾಗೂ ಸುರಕ್ಷತೆಯೊಂದಿಗೆ ಪ್ರಯಾಣಿಸುವಂತೆ ಮಾಡಲು ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ಭಾರತವು ಆರೋಗ್ಯ ರಕ್ಷಣೆಯಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಕೈಗೆಟುಕುವ ಮತ್ತು ಗುಣಮಟ್ಟದ ಆರೋಗ್ಯ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳುವ ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯ ವಿಶಾಲ ಗುರಿಯತ್ತ ಕೆಲಸ ಮಾಡುತ್ತಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ತಿಳಿಸಿದ್ದಾರೆ. ಖಾಸಗಿ ಮಾಧ್ಯಮ ವಾಹಿನಿಯ ಕಾರ್ಯಕ್ರಮದ 9 ಆವೃತ್ತಿಯ ವೈದ್ಯರ ದಿನದ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಸರ್ಕಾರವು ತನ್ನ ಆರೋಗ್ಯ ವಿಧಾನವನ್ನು ಅನಾರೋಗ್ಯ ಪೀಡಿತರ ಆರೈಕೆಯಿಂದ ಯೋಗಕ್ಷೇಮಕ್ಕೆ ಮತ್ತು ಸಂಪೂರ್ಣವಾಗಿ ಗುಣಪಡಿಸುವ ಆರೈಕೆಯಿಂದ ಸಮಗ್ರ ಆರೋಗ್ಯ ರಕ್ಷಣೆಗೆ ಬದಲಾಯಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಪುರುಷರ ಸಿಂಗಲ್ಸ್ನ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ಬೆಳಗ್ಗೆ ನಡೆದ ಸೆಮಿಫೈನಲ್ನಲ್ಲಿ ಅವರು ಜಪಾನ್ನ ಯುದೈ ಒಕಿಮೊತೊ ವಿರುದ್ಧ 22-20, 15-21, 21-19 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ಮತ್ತೊಂದು ಸೆಮಿಫೈನಲ್ನಲ್ಲಿಂದು ಚೈನೀಸ್ ತೈಪೆಯ ಸೂಲಿ ಯಾಂಗ್ ಅವರನ್ನು ರೌನಕ್ ಚೌಹಾಣ್ ಎದುರಿಸುತ್ತಿದ್ದಾರೆ. ಗೋವಾದ 14 ಇಂಟರ್ನ್ಯಾಷನಲ್ ಮಾಸ್ಟರ್ ಈಥನ್ ವಾಜ್ ಬಾಸ್ನಿಯಾ ಮತ್ತು ಹರ್ಜೆಗೋವಿನದಲ್ಲಿ ನಡೆದ ಸರಜೆವೊ ಜಿಎಂ ಮಿಕ್ಸ್ ಚೆಸ್ ಪಂದ್ಯಾವಳಿಯಲ್ಲಿ ತಮ್ಮ 3ನೇ ಹಾಗೂ ಅಂತಿಮ ಗ್ರ್ಯಾಂಡ್ಮಾಸ್ಟರ್ ನಾರ್ಮ್ ಸಾಧಿಸುವ ಮೂಲಕ ಭಾರತದ 96ನೇ ಚೆಸ್ ಗ್ರ್ಯಾಂಡ್ಮಾಸ್ಟರ್ ಆಗಿ ಹೊರಹೊಮ್ಮಿದ್ದಾರೆ. 10 ಗ್ರ್ಯಾಂಡ್ಮಾಸ್ಟರ್ಗಳನ್ನು ಹಿಂದಿಕ್ಕಿ ಈ ಟೂರ್ನಿಯಲ್ಲಿ ಜಯಗಳಿಸಿದ ಇವರು ಅನುರಾಗ್ ಮಹಮಾಲ್ ಮತ್ತು ಲಿಯೋನ್ ಮೆಂಡೋನ್ಕಾ ಅವರ ನಂತರ ಗೋವಾದ 3ನೇ ಗ್ರ್ಯಾಂಡ್ಮಾಸ್ಟರ್ ಎನಿಸಿಕೊಂಡಿದ್ದಾರೆ. ಸೆಪ್ಟೆಂಬರ್ 3, 2011 ಜನಿಸಿದ ಈಥನ್ ಪ್ರಸ್ತುತ 2,522 ಫಿಡೆ ಶ್ರೇಯಾಂಕ ಹೊಂದಿದ್ದಾರೆ. ಫಿಫಾ ವಿಶ್ವಕಪ್ನ ಫುಟ್ಬಾಲ್ ಪಂದ್ಯಾವಳಿಯ ಎಲ್ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಪನಾಮಾ ತಂಡದ ವಿರುದ್ಧ 2-0 ಗೋಲುಗಳ ಅಂತರದಿಂದ ಜಯಗಳಿಸಿದೆ. ಅಮೆರಿಕದ ನ್ಯೂಜೆರ್ಸಿ ಸ್ಟೇಡಿಯಂನಲ್ಲಿ ಇಂದು ಬೆಳಗ್ಗೆ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ಪರ ಜೂಡ್ ಬಿಲ್ಲಿಂಗ್ಹ್ಯಾಮ್ ಮತ್ತು ಹ್ಯಾರಿ ಕೇನ್ ತಲಾ 1 ಗೋಲು ಗಳಿಸುವ ಮೂಲಕ ತಂಡಕ್ಕೆ ಜಯ ತಂದುಕೊಟ್ಟರು. ಈ ಗೆಲುವಿನ ಬೆನ್ನಲ್ಲೇ ಎಲ್ ಗುಂಪಿನಲ್ಲಿ ಇಂಗ್ಲೆಂಡ್ ಅಗ್ರಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ಇದೇ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಕ್ರೊಯೇಷ್ಯಾ ತಂಡ ಘಾನಾ ವಿರುದ್ಧ 2-1 ಗೋಲುಗಳ ಅಂತರದಿಂದ ಗೆಲುವು ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸೆಷಲ್ಸ್ ಅಧ್ಯಕ್ಷರೊಂದಿಗೆ ಇಂದು ಮಹತ್ವದ ಭೇಟಿ, ದ್ವಿಪಕ್ಷೀಯ ಸಹಕಾರದ ಕುರಿತು ಚರ್ಚೆ. ಇಂದು ಬೆಳಗ್ಗೆ 11 ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಮನದಾಳದ ಮಾತು. ವೆನೆಜುವೆಲಾ ಪ್ರಬಲ ಭೂಕಂಪ, ಮೃತರ ಸಂಖ್ಯೆ 1,430 ಏರಿಕೆ. ಅಗತ್ಯ ದಾಖಲೆಗಳಿಲ್ಲದೆ ಕೈಲಾಸ ಮಾನಸ ಸರೋವರ ಯಾತ್ರೆ ಪ್ರಾರಂಭಿಸದಂತೆ ದೇಶದ ನಾಗರಿಕರಿಗೆ ವಿದೇಶಾಂಗ ಸಚಿವಾಲಯ ಸೂಚನೆ. ಹಾಗೂ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ನ ಫೈನಲ್ ಪ್ರವೇಶಿಸಿದ ಭಾರತದ ಕಿಡಂಬಿ ಶ್ರೀಕಾಂತ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆಯಾಗಿ 45:15. ಕಂಪನಾಂಕ 102.1 MHz. ಚಿತ್ರಗೀತೆಗಳು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
5: ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಕೆ ಪಾಪರೆಡ್ಡಿಯವರ ನೇತೃತ್ವದಲ್ಲಿ ದಿನಾಂಕ 8/7/26 ಬೆಳಿಗ್ಗೆ 10:30 ರಾಯಚೂರಿನ ಗಂಜ್ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂಎಸ್ ಪಾಟೀಲರ ಅಭಿನಂದನಾ ಗ್ರಂಥ ಮಾಗಿದ ಮುತ್ಸದ್ದಿ ಬಿಡುಗಡೆ ಸಮಾರಂಭಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ನೀವು ಬನ್ನಿ, ನಿಮ್ಮವರನ್ನು ಕಾರ್ಯಕ್ರಮಕ್ಕೆ ಕರೆತನ್ನಿ.
6: ನಿಮ್ಮ ಕನಸುಗಳಿಗೆ ಇಂಜಿನಿಯರಿಂಗ್ ಸ್ಪರ್ಶ ನೀಡಿ. ಎಚ್ಕೆಇ ಸೊಸೈಟಿ ಸರ್ವೆಂ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ರಾಯಚೂರು. ಪ್ರವೇಶಗಳು ಆರಂಭ. ಎ&ಎಂಎಲ್, ಸಿಎಸ್ಸಿ, ಸಿವಿಲ್, ಇಸಿ, ಮೆಕ್ಯಾನಿಕಲ್ ಸೇರಿದಂತೆ ವಿವಿಧ ಕೋರ್ಸುಗಳು ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8379951810.
7: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಚಿತ್ರಗೀತೆಗಳಲ್ಲಿ ಆರಂಭದಲ್ಲಿ ಕೇಳಿ, ಶಶಿರಾಜ್ ಕೌರ್ ಅವರ ಸಾಹಿತ್ಯದಲ್ಲಿ, ಅಜನೀಶ್ ಲೋಕನಾಥ್ ಅವರ ಸಂಗೀತದಲ್ಲಿ ಕಾಂತಾರ ಎಲೆಜೆಂಡ್ ಚಾಪ್ಟರ್ 1 ಚಿತ್ರದ ಗೀತೆ. ಗಾಯಕರು ಅಬ್ಬಿವಿ

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕವಿರಾಜ್ ಅವರ ಸಾಹಿತ್ಯದಲ್ಲಿ, ಗುರುಕಿರಣ್ ಅವರ ಸಂಗೀತದಲ್ಲಿ ಕೇಳಿ ಕಂಠಿ ಚಿತ್ರದ ಗೀತೆ. ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8 ಗಂಟೆ ಆಗಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್ 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್.

0: shelf visit figure prominently on the front pages of newspapers this morning. The Times of India carries a picture of PM Modi feeding a 194-year-old giant tortoise, Jonathan, considered the world's oldest living land animal, during his visit to the National Botanical Garden there. The Ram Temple Trust has confirmed that its General Secretary Champat Rai and member Anil Mishra have tendered their resignations amid allegations of irregularities in donations, reports in the Sun Times. Iran-US trade, fresh attacks in worst escalation post-deal, writes the Financial Express, adding that each side says the other is violating the interim ceasefire. Under the headline, How Schools Breach Children's Data Privacy, the Economic Times reports that photos and videos of school children are posted on school websites and social media feeds without parental consent, potentially violating DPDP Act, exposing kids to online abuse and risks. In its editorial, captioned Plutocracy Gone Crazy, the Statesman writes that artificial intelligence has already taken away entry-level accounting, customer service, reporting and administrative support jobs. Significantly, in the first 10 months of 2025, AI was responsible for 11 lakh layoffs in the U.S. tech sector. The paper adds that Anthropic, the present leader in AI technology, has called for stricter regulation of AI, warning of joblessness and even creation of bioweapons should AI remain unregulated, concluding that we can only ignore these warnings at our peril. And finally, arm in arm, Indians in U.S. savor taste of home. Retailers push diaspora demand with WhatsApp alerts and neighborhood vans as mango exports from India seen rising 30% this season, notes the Economic Times. And with that, it's back to you, Naresh.
1: Thank you, Shagun. And now before we end the bulletin, the headlines once again. Prime Minister Narendra Modi to hold talks with President of Seychelles, Patrick Hermini, today, to also address Seychelles National Assembly and interact with members of Indian diaspora. Prime Minister to share his thoughts in Mann Ki Baat program on Akashvani at 11 this morning. Ministry of External Affairs asks Indian citizens not to undertake Kailash Mansarovar Yatra without all required travel documents. U.S. military strikes multiple targets in Iran for second day at the direction of President Donald Trump. Death toll in Venezuela's earthquakes rises to 1,430 as rescuers continue search for survivors. And India's Kidambi Srikanth enters final of men's singles event at U.S. Open Badminton in California. And with that, we end the morning news. Have a nice day.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ರಾಯಚೂರು ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ನವೋದಯ ನಡೆ ಆರೋಗ್ಯ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ, ಮೂಗಿನ ಅಲರ್ಜಿಗೆ ಕಾರಣ ಮತ್ತು ಚಿಕಿತ್ಸೆ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಇಎನ್ಟಿ ತಜ್ಞ ವೈದ್ಯರಾದ ಡಾಕ್ಟರ್ ಮೊಹಮ್ಮದ್ ಫರಾಜ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು.
3: ರಾಯಚೂರಿನ ನವೋದಯ ಆಸ್ಪತ್ರೆಯಲ್ಲಿ ಅತ್ಯುತ್ತಮ ಸೇವೆ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುವುದು.
4: ತಾಯಿ ಮತ್ತು ಮಗುವಿನ ಸುರಕ್ಷತೆಗಾಗಿ ನವೋದಯ ಸ್ತ್ರೀ ರೋಗ ವಿಭಾಗಕ್ಕೆ ಸಂಪರ್ಕಿಸಿ ಎಲ್ಲಾ ಸೌಲಭ್ಯಗಳನ್ನು ಪಡೆಯಬಹುದು.
3: ಎಲ್ಲ ರೀತಿಯ ಪರೀಕ್ಷೆಗಳಿಗೆ ಕೈಗೆಟುಕುವ ದರದಲ್ಲಿ ತಡೆಯಿಲ್ಲದೆ ಸೇವೆಯನ್ನು ನೀಡುತ್ತದೆ. ಗರ್ಭಿಣಿ ಸ್ತ್ರೀಯರ ಗರ್ಭಧಾರಣೆಯಿಂದ ಸುರಕ್ಷತೆ ಹೆರಿಗೆಯವರೆಗೆ ತಾಯಿ ಮಗುವಿನ ಆರೈಕೆಗೆ ಹೆಚ್ಚಿನ ಆದ್ಯತೆಗೆ ಪ್ರಸೂತಿ ಮತ್ತು ಸ್ತ್ರೀ ರೋಗ ವಿಭಾಗಕ್ಕೆ ಸಂಪರ್ಕ ಮಾಡಿ ಅತ್ಯುತ್ತಮ ಸೇವೆಯನ್ನ ಪಡೆದುಕೊಳ್ಳಿ.
5: ಪ್ರಿಯ ಕೇಳುಗರೇ, ನಮಸ್ಕಾರ. ಇವತ್ತಿನ ನವೋದಯದ ನಡೆ ಆರೋಗ್ಯದ ಕಡೆ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಇಎನ್ಟಿ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮೊಹಮ್ಮದ್ ಫರಾಜ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮೂಗಿನ ಅಲರ್ಜಿ ಈ ಮೂಗಿನ ಅಲರ್ಜಿಗೆ ಕಾರಣ ಏನು ಮತ್ತು ಅದಕ್ಕೇನು ಪರಿಹಾರ ಅನ್ನೋದನ್ನ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
6: ನಮಸ್ಕಾರ.
5: ಕೇಳುಗರೆ, ಸಾಮಾನ್ಯವಾಗಿ ಈ ಮೂಗಿನ ಅಲರ್ಜಿ ಯಾಕೆ ಬರ್ತದೆ ಅನ್ನುವಂಥದ್ದು ತುಂಬ ಜನಗಳಿಗೆ ಗೊತ್ತಿರತಕ್ಕಂಥ ವಿಚಾರ. ಬೇರೆ ಬೇರೆ ರೀತಿಯ ಕಾರಣಕ್ಕಾಗಿ ಮೂಗಿನ ಅಲರ್ಜಿ ಬರ್ತದೆ. ಇತ್ತೀಚಿನ ದಿನಗಳಲ್ಲಿ ಅಂತೂ ಸಾಕಷ್ಟು ರೀತಿಯ ಅಲರ್ಜಿಗಳಲ್ಲಿ ಈ ಮೂಗಿನ ಅಲರ್ಜಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಸಮಸ್ಯೆಯಾಗಿ ಕಂಡು ಬರ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಮೂಗಿನ ಅಲರ್ಜಿ ಅಂದ್ರೆ ಏನು ಅನ್ನೋದನ್ನ ಕುರಿತು ವೈದ್ಯರು ಹೇಳ್ತಾರೆ ಸರ್. ಪ್ರಾರಂಭದಲ್ಲಿ ಈ ಅಲರ್ಜಿ ಅಂದ್ರೆ ಏನು, ಮೂಗಿನ ಅಲರ್ಜಿ ಅಂದ್ರೆ ಏನು ಅಂತ?
6: ಈಗ ಮೂಗಿನ ಅಲರ್ಜಿ ಅಂದ್ರೆ ಅಲರ್ಜಿಕ್ ರೈನೈಟಿಸ್ ಅಂತ ಕರಿತೀವಿ ನಾವು. ಅಲರ್ಜಿಕ್ ರೈನೈಟಿಸ್ ಅಂದ್ರೆ ಒಂದು ಮೂಗಿನಲ್ಲಿ ಅಲರ್ಜಿ ಆಗುವಂತ ಕಾಯಿಲೆ. ಅದು ಹೇಗಾಗುತ್ತಂದ್ರೆ, ಯೂಶಲಿ ಈಗ ಮನೆಯಲ್ಲಿರೋ ಡಸ್ಟ್ ಇರುತ್ತೆ ಮತ್ತೆ ಸ್ವಲ್ಪ ಅನಿಮಲ್ ಡ್ಯಾಂಡರ್ ಅಂತ ಹೇಳ್ತೀವಿ, ಅಂದ್ರೆ ಪ್ರಾಣಿಗಳಿರ್ತಾವಲ್ಲ, ಪ್ರಾಣಿಗಳ ಕೂದಲಿಂದ ಬರುತ್ತೆ, ಮತ್ತೆ ಪಾಲನ್ ಡಸ್ಟ್ ಅಂತ ಹೇಳ್ತೀವಿ. ಪಾಲನ್ ಡಸ್ಟ್ ಅಂದ್ರೆ ಪ್ಲಾಂಟ್ಸ್ ಇರುತ್ತೆ, ಹೂಗಳ ಪುಷ್ಪಧೂಳಿ ಅಂತ ಹೇಳ್ತೀವಿ, ಪುಷ್ಪಧೂಳಿ. ಅದರಿಂದೆಲ್ಲ ಅಲರ್ಜಿ ಆಗುವಂತ ಇನ್ನ ಬೇರೆ ಪದಾರ್ಥಗಳು ಇರುತ್ತೆ, ಸ್ವಲ್ಪ ಫುಡ್ಸ್ಗೂ ಇರುತ್ತೆ, ಮತ್ತೆ ಸ್ವಲ್ಪ ಪರ್ಫ್ಯೂಮ್ಸ್ಗೆ ಇರುತ್ತೆ, ಮತ್ತೆ ಸ್ವಲ್ಪ ಪೌಡರ್ ಟಾಲ್ಕ್ಸ್ ಇರುತ್ತೆ. ಇವೆಲ್ಲ ಸಬ್ಸ್ಟೆನ್ಸಸ್ ಇಂದ ಅಲರ್ಜಿ ಬರುತ್ತೆ, ಅದನ್ನ ಮೂಗಿನ ಅಲರ್ಜಿ ಅಂತ ಕರಿತೀವಿ. ಇದು ಇನ್ಫೆಕ್ಷನ್ ಅಲ್ಲ, ಅಂದ್ರೆ ಸೋಂಕಲ್ಲ. ಸೊ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವುದಿಲ್ಲ, ಸೊ ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಹೆದರಿಕೆ ಇಲ್ಲ. ಬಟ್ ತುಂಬಾ ಜನ ಕಾಮನ್ ಕೋಲ್ಡ್ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಈಗ ನಾರ್ಮಲ್ ಶೀತ ಅಂತ ಅಲರ್ಜಿಗೆ ನೆಗ್ಲೆಕ್ಟ್ ಮಾಡ್ತಾರೆ. ಅದು ಸ್ವಲ್ಪ ಇದು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಅಲರ್ಜಿಗೆ ಸ್ವಲ್ಪ ಕಂಟ್ರೋಲ್ ಅಲ್ಲಿ
5: ಇಟ್ಕೋಬಹುದು,
6: ಮತ್ತೆ ಟ್ರೀಟ್ಮೆಂಟ್ ಸರಿಯಾಗಿ.
5: ಸರ್, ಈಗ ಅಲರ್ಜಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಲರ್ಜಿಗಳು ಕಂಡು ಬರ್ತವೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಲರ್ಜಿ. ಈಗ ಡಸ್ಟ್ ಅಲರ್ಜಿ ಇರ್ತದೆ, ಡಸ್ಟ್ ಅಲರ್ಜಿ ಇದ್ದವರಿಗೆ ಬೇರೆ ರೀತಿಯ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ. ಇದು ಅಲರ್ಜಿನ ಹೆಂಗ್ ಕಂಡಿಡ್ಕೊಳ್ಳೋದು, ನನಗೆ ಯಾವ್ದು ಅಲರ್ಜಿ ಬಂದಿದೆ ಅಂತ ಗೊತ್ತಾಗಲ್ಲ, ಕೆಲವರಿಗೆ ಯಾಕೆ ಅಲರ್ಜಿ ಬರ್ತಾ ಇದೆ ಅಂತ ಕೂಡ ಗೊತ್ತಾಗಲ್ಲ, ಅದು ಏಕೆ ಕಂಡ್ಕೊಳ್ಳೋದು ಅಂತ.
6: ಅಂದ್ರೆ ಬಾಡಿಯಲ್ಲಿ ನಮ್ಮ ಇಮ್ಯೂನ್ ರೆಸ್ಪಾನ್ಸ್ ಇರುತ್ತಲ್ಲ, ಅದು ಸ್ವಲ್ಪ ನಾರ್ಮಲ್ ರೆಸ್ಪಾನ್ಸ್ ಗಿಂತ ಸ್ವಲ್ಪ ಜಾಸ್ತಿಯಾಗಿ ಇಮ್ಯುನಿಟಿ ತೋರಿಸಿದ್ರೆ ಅದು ಅಲರ್ಜಿ ಅಂತ ಹೇಳ್ತೀವಿ ನಾವು. ಅದು ಆಕ್ಚುಲಿ ಟೈಪ್ 1 ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ ಅಂತ ಹೇಳ್ತೀವಿ ಅಲರ್ಜಿ. ಅದು ಅಲರ್ಜನ್ಗೆ ಎಕ್ಸ್ಪೋಜರ್ ಆದಾಗ ಅದರ ಲಕ್ಷಣಗಳು ಬರುತ್ತೆ. ಈಗ ಮೂಗಿನ ಅಲರ್ಜಿ ಲಕ್ಷಣಗಳು ಏನಂದ್ರೆ, ಮೂಗಿನಿಂದ ತುಂಬಾ ನೀರ್ ತರ ಸೋರೋದು, ನೀರ್ ತರ ಸ್ರಾವ ಆಗೋದು, ಮತ್ತೆ ಮೂಗ್
5: ಕಟ್ಕೊಳ್ಳೋದು,
6: ಮೂಗ್ ಕಟ್ಕೊಳ್ಳೋದು, ಒಂದ್ ಕಡೆ ಮೂಗ್ ಕಟ್ಕೊಳ್ಳುತ್ತೆ ಅಂತ ಪೇಷಂಟ್ ಹೇಳ್ತಾರೆ. ಪೂರ್ತಿಯಾಗಿ ಮೂಗ್ ಕಟ್ಕೊಳ್ಳೋದು,
5: ಮತ್ತೆ ಗಂಟಲು ನೋವು ಕೂಡ ಬರ್ತಕ್ಕಂಥ,
6: ಒಂದೊಂದ್ಸಲ ಗಂಟಲು ಕೆರೆತ, ಕಣ್ಣಲ್ಲಿ ಕೆರೆತ ಬರುತ್ತೆ, ಕಣ್ಣಲ್ಲಿ ನೀರ್
5: ಬರೋದು,
6: ಮೂಗಲ್ಲಿ ಕೆರೆತ ಬರೋದು, ಇದೆಲ್ಲ ಅಲರ್ಜಿಯ ಲಕ್ಷಣಗಳು. ಲಕ್ಷಣಗಳು
5: ಸರ್. ಈಗ ಅಲರ್ಜಿ ಲಕ್ಷಣಗಳು ಕಂಡು ಬಂದ ತಕ್ಷಣನೇ ವೈದ್ಯರ ಹತ್ರ ಹೋಗ್ತಾರೆ, ಆಂಟಿಬಯೋಟಿಕ್ ತಗೊಳ್ತಾರೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅಲರ್ಜಿಗೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ತಗೊಳ್ತಾರೆ. ಆದ್ರೆ ಅದು ಅಲರ್ಜಿ ಪದೇ ಪದೇ ಬಂದಾಗ ಏನ್ ಮಾಡ್ಬೇಕು?
6: ಅಲರ್ಜಿಯಲ್ಲಿ ಎರಡ್ ಟೈಪ್ ಇರುತ್ತೆ, ಒಂದು ಮೈಲ್ಡ್ ಮತ್ತೆ ಒಂದು ಮಾಡರೇಟ್ ಸಿವಿಯರ್. ಈಗ ಮೈಲ್ಡ್ ಇದ್ರೆ ನಾರ್ಮಲ್ ಟ್ಯಾಬ್ಲೆಟ್ಸ್ ಕೊಡ್ತೀವಲ್ಲ, ಆಂಟಿ ಹಿಸ್ಟಮಿನಿಕ್ಸ್ ಅಂತ ಟ್ಯಾಬ್ಲೆಟ್ ಕೊಡ್ತೀವಿ, ಆ ಟ್ಯಾಬ್ಲೆಟ್ಸ್ ಇಂದ ಸ್ವಲ್ಪ ಕಂಟ್ರೋಲ್ ಸಿಗುತ್ತೆ ಅವ್ರಿಗೆ. ಬಟ್ ಮಾಡರೇಟ್ ಟು ಸಿವಿಯರ್ ಇದ್ದವ್ರಿಗೆ ಸ್ವಲ್ಪ ಬೇರೆ ತರ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಈಗ ಸ್ಟೀರಾಯ್ಡ್ ನೇಸಲ್ ಸ್ಪ್ರೇ ಅಂತ ಬರುತ್ತೆ, ಸ್ಟೀರಾಯ್ಡ್ ಸ್ಪ್ರೇ ಬರುತ್ತೆ ಮೂಗಲ್ಲಿ ಯೂಸ್ ಮಾಡುವಂತ ಸ್ಪ್ರೇ. ಅದರಲ್ಲಿ ಬೇರೆ ಬೇರೆ ತರದ ಸ್ಪ್ರೇಸ್ ಇರ್ತವೆ, ಫ್ಲೂಟಿಕಸೋನ್ ಮತ್ತೆ ಇನ್ನು ಬೇರೆ ತರ ಸ್ಪ್ರೇಸ್ ಇರುತ್ತೆ, ಅದೆಲ್ಲ ಯೂಸ್ ಮಾಡ್ತೀವಿ. ಅದರಲ್ಲೂ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಬೇರೆ ಟ್ರೀಟ್ಮೆಂಟ್ಸ್ ಇರುತ್ತೆ, ಲೈಕ್ ಇಮ್ಯುನೋಥೆರಪಿ ಅದೆಲ್ಲ ಇರುತ್ತೆ, ಅದೆಲ್ಲನೂ ಕೊಡ್ಬೋದು. ಫಸ್ಟ್ ಅದಕ್ಕೆ ಡಯಾಗ್ನೋಸಿಸ್ ಮಾಡಬೇಕು. ಡಯಾಗ್ನೋಸ್ ಹೆಂಗ್ ಮಾಡ್ಬೇಕು ಅಂದ್ರೆ, ಒಂದು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ, ಬ್ಲಡ್ ಚೆಕಪ್ ಮಾಡಿಸ್ಬೇಕು. ಆ ಬ್ಲಡ್ ಅಲ್ಲಿ ಒಂದು ಅಬ್ಸೊಲ್ಯೂಟ್ ಯೂಸಿನೋಫಿಲಿಕ್ ಕೌಂಟ್ ಅಂತ ಬರುತ್ತೆ, ಎಇಸಿ ಅಂತ ಬರುತ್ತೆ. ಆ ಎಇಸಿ ಅಲ್ಲಿ ಯೂಸಿನೋಫಿಲ್ ಅಂತ ಒಂದು ರಕ್ತ ಕಣ ಇರುತ್ತೆ, ಅದು ಜಾಸ್ತಿ ಇದ್ರೆ ಅಲರ್ಜಿ ಇದೆ ಅಂತ ಅರ್ಥ. ಮತ್ತೆ ಎಇಸಿ ಅಂತ ಇನ್ನೊಂದು ಟೆಸ್ಟ್ ಬರುತ್ತೆ ಅಂದ್ರೆ, ಅದರಲ್ಲೂ ಸ್ವಲ್ಪ ಡಯಾಗ್ನೋಸ್ಟಿಕ್ ಆಗಿರುತ್ತೆ. ಮತ್ತೆ ಬೇರೆ ಟೆಸ್ಟ್ ಐಜಿ ಲೆವೆಲ್ಸ್ ಅಂತ, ಸೀರಮ್ ಐಜಿ ಲೆವೆಲ್ಸ್ ಅಂತ ನೋಡ್ತಾರೆ. ಮತ್ತೆ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಒಂದ್ ಮಾಡ್ತೀವಿ ನಾವು, ಅದು ನಮ್ಮ ನವೋದಯದಲ್ಲೂ ಈಗ ಮಾಡ್ತಾ ಇದೀವಿ. ಆ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂದ್ರೆ, ಈಗ ಅಲರ್ಜನ್ಸ್ ಅಂತ ಹೇಳ್ದೆ ಅಲ್ಲ ನಾನು, ಈಗ ಒಂದು ಧೂಳಿ ಪದಾರ್ಥಗಳು, ಪುಷ್ಪಧೂಳಿ ಮತ್ತೆ ಬೇರೆ ಧೂಳಿನ ಪದಾರ್ಥಗಳು, ಮತ್ತೆ ಸ್ವಲ್ಪ ಜನಕ್ಕೆ ಬೇರೆ ಬೇರೆ ಪದಾರ್ಥಗಳೇ ಇರುತ್ತೆ, ಅದರಿಂದ ಬರುತ್ತೆ. ಸೊ ಈ ಎಲ್ಲ ಒಂದು ಇಂತಹ ಒಂದು 32 ಸಬ್ಸ್ಟೆನ್ಸಸ್ ನ ನಾವು ಸ್ಕಿನ್ ಅಲ್ಲಿ ಮೈಲ್ಡ್ ಆಗಿ ಇಂಜೆಕ್ಟ್ ಮಾಡ್ಬಿಟ್ಟು ಯಾವ್ದಕ್ಕೆ ರಿಯಾಕ್ಷನ್ ಆಗುತ್ತೆ ಅಂತ ಕಂಡುಹಿಡಿತೀವಿ. ಈಗ ಹಿಂಗ್ ಕಂಡುಹಿಡಿಯೋದ್ರಿಂದ ಈಗ ನಾರ್ಮಲ್ ಅಲರ್ಜಿ ಟ್ರೀಟ್ಮೆಂಟ್ ಅಂದ್ರೆ ಈಗ ನಾರ್ಮಲ್ ಆಗಿ ಕೊಡ್ತಾ ಇರ್ತೀವಿ. ಬಟ್ ಈಗ ಪೇಷಂಟ್ ಅಲ್ಲಿ ಯಾವ ತರ ಅಲರ್ಜಿ ಇದೆ, ಅಲರ್ಜಿ ಲಕ್ಷಣಗಳು ಗೊತ್ತಾದ್ರೆ, ಅಂದ್ರೆ ಸ್ಕಿನ್ ಪಿಕ್ ಟೆಸ್ಟ್ ಅಲ್ಲಿ ಆ ಸಬ್ಸ್ಟೆನ್ಸ್ ಪಾಸಿಟಿವ್ ಬಂದ್ರೆ ಆ ಸಬ್ಸ್ಟೆನ್ಸ್ ಇಂದ ಪೇಷಂಟ್ಗೆ ದೂರ ಇರಕ್ ಹೇಳ್ಬಹುದು. ಸೊ ಅವಾಗ ಅಲರ್ಜಿ ಅವ್ರಿಗೆ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಅಲರ್ಜಿಕ್ ಅದರಲ್ಲಿ ಅಲರ್ಜನ್ಸ್ ಇರುತ್ತಲ್ಲ, ಅಲರ್ಜಿನ್ಗೆ ಎಕ್ಸ್ಪೋಜರ್ ಆಗಿಲ್ಲ ಅಂದ್ರೆ ಅಲರ್ಜಿ ಆಗಲ್ಲ. ಹಂಗಿರುತ್ತೆ. ಹಿಸ್ಟೋಗ್ಲೋಬಿನ್ ಇಂಜೆಕ್ಷನ್ ಅಂತ ಕೊಡ್ತೀವಿ. ಆ ಇಂಜೆಕ್ಷನ್ ಕೊಡೋದ್ರಿಂದ ಅಲರ್ಜಿ ಸಾಕಷ್ಟು ಕಂಟ್ರೋಲ್ ಅಲ್ಲಿ ಬರುತ್ತೆ. ಅದು ವೀಕ್ಲಿ ಇಂಜೆಕ್ಷನ್ಸ್ ಇರುತ್ತೆ. 5 ಡೇಸ್ಗೆ ಒಂದ್ಸಲ ಕೊಡ್ತೀವಿ ಇಂಜೆಕ್ಷನ್ಸ್. ಯೂಶಲಿ ಫಸ್ಟ್ 6 ಡೋಸಸ್ 5-5 ಡೇಸ್ ಅಪಾರ್ಟ್ ಕೊಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ 3 ಡೋಸಸ್ ಆಫ್ಟರ್ 1 ಮಂತ್, ಆಫ್ಟರ್ 2 ಮಂತ್ಸ್ ಮತ್ತೆ ಆಫ್ಟರ್ 3 ಮಂತ್ಸ್ ಹಿಂಗೆ ಕೊಡ್ತೀವಿ. ಹಿಂಗೆ ಕೊಡೋದ್ರಿಂದ ಯೂಶಲಿ ಟೋಟಲಿ 9 ಡೋಸಸ್ ಆಫ್ ಇಂಜೆಕ್ಷನ್ಸ್ ಪೇಷಂಟ್ ತಗೊಂಡ್ರೆ ಇದು ಹಿಸ್ಟೋಗ್ಲೋಬಿನ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರುತ್ತೆ. ಅಲರ್ಜಿ
5: ಅಂದ್ರೆ ಸಂಪೂರ್ಣವಾಗಿ ಗುಣಮುಖ ಆಗಲ್ಲ.
6: ಸಂಪೂರ್ಣವಾಗಿ ಗುಣಮುಖ ಆಗೋದು ಕಷ್ಟ. ಅಲರ್ಜಿ
5: ಅಂದ್ರೆ ಮೇಂಟೈನ್ ಮಾಡಬೇಕಾಗುತ್ತೆ.
6: ಮೇಂಟೈನ್ ಮಾಡಬೇಕು. ಮತ್ತೆ ಯಾವ್ದು ಅಲರ್ಜನ್ ಇದೆಯಲ್ಲ ಅಲರ್ಜನ್ ಇಂದ ಸ್ವಲ್ಪ
5: ದೂರ ಇರಬೇಕಾಗುತ್ತೆ.
6: ದೂರ ಇರಬೇಕು.
5: ಸರ್, ಈಗ ಅಲರ್ಜಿ ಅನ್ನೋ ವಿಷಯ ಬಂದಾಗ ನೀವು ಹೇಳ್ದಂಗೆ ಧೂಳು ಆಗಿರ್ಬೋದು ಮತ್ತು ಪ್ರಾಣಿಗಳ ಒಂದು ಕೂದಲುಗಳಾಗಿರ್ಬೋದು ಕೆಲವೊಂದು ರೀತಿಯಲ್ಲಿ ಬರ್ತವೆ ಅಂತ ಹೇಳಿದ್ರೆ, ಕೆಲವರಿಗೆ ಆಹಾರದಿಂದ ಕೂಡ ಅಲರ್ಜಿ ಪ್ರಾರಂಭ ಆಗುತ್ತೆ. ಆಹಾರ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಎಗ್ ಆಗಲಿ, ಕೆಲವೊಂದು ಹಾಲಾಗಲಿ, ಅದ್ರ ಮೂಲಕ ಅಲರ್ಜಿನೂ ಬಂದ್ಬಿಡ್ತದೆ ಕೆಲವರಿಗೆ. ಆ ಥರ ಇದ್ದಾಗ ಫುಡ್ನಿಂದ ಅಲರ್ಜಿ ಬಂದಿರ್ತದೆ, ಯಾವ ಯಾವ ಥರದ ಫುಡ್ಗಳಿಂದ ಅಲರ್ಜಿ ಬರ್ತದೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ.
6: ಯೂಶಲಿ ಈಗ ನಾನು ಅಲರ್ಜನ್ಸ್ ಅಂತ ಹೇಳಿದೆ ಅಲ್ಲ, ಅಲರ್ಜನ್ಸ್ ಕಾಸಿಂಗ್ ಅಲರ್ಜಿ ಅಂದ್ರೆ ಯಾವ್ಯಾವ ಅಲರ್ಜನ್ ಅಲರ್ಜಿ ಕಾಸ್ ಮಾಡ್ತಾರೆ ಅಂತ ಸ್ವಲ್ಪ ಅಲರ್ಜನ್ಸ್ ಫುಡ್ ಅಲ್ಲೂ ಇರುತ್ತೆ. ಒಬ್ಬೊಬ್ಬರಿಗೆ ಆ ಫುಡ್ ಅಲ್ಲಿ ಆ ಪರ್ಟಿಕ್ಯುಲರ್ ಆಂಟಿಜನ್ ಪ್ರೆಸೆಂಟ್ ಇದ್ರೆ ಅವ್ರಿಗೆ ಅಲರ್ಜಿ ಬರುತ್ತೆ. ಈಗ ಒಬ್ಬೊಬ್ಬರಿಗೆ ಸ್ವಲ್ಪ ಫುಡ್ ಸಬ್ಸ್ಟೆನ್ಸ್ ಅಲ್ಲ ಅಂದ್ರೆ ಕೆಲವೊಂದು ಟೈಪ್ ಆಫ್ ಫಿಶ್ ಗೆ ಸ್ಪೆಸಿಫಿಕ್ ಆಗಿ ಅಲರ್ಜಿ
5: ಇರುತ್ತೆ.
6: ಮತ್ತೆ ಸ್ವಲ್ಪ ಮಿಲ್ಕ್ ಎಲ್ಲ ತಗೊಂತಾರಲ್ಲ, ಮಿಲ್ಕ್ ಇಂದನು ಅಲರ್ಜಿ. ಸೊ ಪರ್ಟಿಕ್ಯುಲರ್ ಅಲರ್ಜನ್ ಆ ಫುಡ್ ಅಲ್ಲಿ ಇದ್ರೆ ಅಲರ್ಜಿ ಬರ್ಬೋದು ಅಂತ ಅದನ್ನ ಕಂಡಿಡ್ಬಿಟ್ಟು ನಾವು ಅದರಿಂದ ಲೈಕ್ ದೂರ ಇರಕ್ ಹೇಳ್ತೀವಿ. ಮತ್ತೆ ಸ್ವಲ್ಪ ವೆಜಿಟೇಬಲ್ ಸ್ಪೆಸಿಫಿಕ್ ಆಗು ಸ್ವಲ್ಪ ಒಬ್ಬೊಬ್ಬರಿಗೆ ಇರುತ್ತೆ, ಪರ್ಟಿಕ್ಯುಲರ್ ಆಗಿ ಎಲ್ಲರಿಗೂ ಇರಲ್ಲ. ಒಬ್ಬೊಬ್ಬರಿಗೆ
5: ಬದನೆಕಾಯಿ ಆಗಿರ್ಬೋದು, ಕೆಲವರಿಗೆ ಚವಳೆಕಾಯಿ, ತಿಂಡಿ ಪದಾರ್ಥ ಅಂತ ಕರಿತೀವಿ,
6: ತಿಂಡಿ ಪದಾರ್ಥಗಳಿದ್ರೆ ಅದರಿಂದ ಅಲರ್ಜಿ ಆಗುವಂತ ಚಾನ್ಸ್ ಇರುತ್ತೆ. ಸೊ ಅದನ್ನ ಸಾಕಷ್ಟು ಅವಾಯ್ಡ್ ಮಾಡಿದ್ರೆ ಇದ್ ಮಾಡ್ಬೇಕು. ಮತ್ತೆ ಅಂದ್ರೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ ಅದನ್ನ ಇದ್ ಮಾಡ್ಬೇಕು. ಮತ್ತೆ ಇದರಿಂದ ತುಂಬಾ ಜನಕ್ಕೆ ಸ್ವಲ್ಪ ಅಲರ್ಜಿ ಕಡಿಮೆ ಆಗ್ತಿಲ್ಲ ಅಂದ್ರೆ ನಾವು ಇಮ್ಯುನೋಥೆರಪಿ ಅಂತ ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು.
5: ಏನು ಸರ್ ಅದು ಇಮ್ಯುನೋಥೆರಪಿ ಅಂದ್ರೆ? ಏನು
6: ಇಮ್ಯುನೋಥೆರಪಿ ಅಂದ್ರೆ, ಈಗ ಡಿಸೀಸ್ ಇದೆ ಅಲ್ಲ, ಅಲರ್ಜಿಕ್ ರಿಯಾಕ್ಷನ್ ಆಗ್ತಿದೆ ಅಲ್ಲ, ಅದನ್ನ ಮಾಡ್ಯುಲೇಟ್ ಮಾಡುವಂತ ಒಂದು ಥೆರಪಿ. ಅದು ಇಂಜೆಕ್ಷನ್ಸ್ ಕೊಡ್ಬೋದು ನಾವು, ಡ್ರಾಪ್ಸ್ ತರಾನು ಬರುತ್ತೆ. ಸೊ ಅದು ಹಿಂಗೆ ಇರುತ್ತೆ ಅಂದ್ರೆ ಸಬ್ಕ್ಯೂಟೇನಿಯಸ್ ಇಮ್ಯುನೋಥೆರಪಿ ಮತ್ತೆ ಸಬ್ಲಿಂಗ್ವಲ್ ಇಮ್ಯುನೋಥೆರಪಿ ಅಂತ ಎರಡ್ ಟೈಪ್ ಇರುತ್ತೆ. ಸಬ್ಕ್ಯೂಟೇನಿಯಸ್ ಇಮ್ಯುನೋಥೆರಪಿ ಅಂದ್ರೆ ಇಂಜೆಕ್ಷನ್ಸ್ ಕೊಡ್ತೀವಿ ಸಬ್ಕ್ಯೂಟೇನಿಯಸ್ ಆಗಿ, ಅಂದ್ರೆ ಚರ್ಮದ ಕೆಳಗಡೆ ಇಂಜೆಕ್ಷನ್ಸ್ ಕೊಡ್ತೀವಿ. ಇಂಜೆಕ್ಷನ್ಸ್ ಲೈಕ್ ಫಸ್ಟ್ 3-5 ಮಂತ್ಸ್ ಅಲ್ಲಿ ವಾರ ವಾರಕ್ಕೆ ಒಂದ್ಸಲ ಕೊಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ 3-5 ಇಯರ್ಸ್ ತಿಂಗಳಿಗೆ ಒಂದ್ಸಲ ತಗೋಬೇಕು ಅವರು.
5: 3-5 ಇಯರ್ಸ್
6: ಹಿಂಗ್ ತಗೊಂಡ್ರೆ ಅವ್ರಿಗೆ ಅಂದ್ರೆ ಸಿವಿಯರ್ ಅಲರ್ಜಿ ಇರುತ್ತಲ್ಲ ಅಂತರಲ್ಲಿ, ಅಂದ್ರೆ ಅನ್ಕಂಟ್ರೋಲ್ಡ್. ಈಗ ನಾವು ಬೇರೆ ಮೆಥಡ್ಸ್ ಎಲ್ಲ ಹೇಳಿದ್ನಲ್ಲ, ಈಗ ಆಂಟಿ ಹಿಸ್ಟಮಿನಿಕ್ಸ್ ಅಂದ್ರೆ ಟ್ಯಾಬ್ಲೆಟ್ಸ್ ಬರ್ತಾವಲ್ಲ, ಲಿವೋಸಿಟ್ರಜನ್ ಮತ್ತೆ ಫೆಕ್ಸೋಫೆನಡೈನ್ ಅವೆಲ್ಲ ಟ್ಯಾಬ್ಲೆಟ್ಸ್ ಬರುತ್ತೆ. ಮತ್ತೆ ನೇಸಲ್ ಸ್ಪ್ರೇಸ್ ಹೇಳಿದೆ, ಸ್ಟೀರಾಯ್ಡ್ ನೇಸಲ್ ಸ್ಪ್ರೇಸ್, ಫ್ಲೂಟಿಕಾಝೋನ್ ಈ ತರ ನೇಸಲ್ ಸ್ಪ್ರೇಸ್, ಮತ್ತೆ ಇಮ್ಯುನೋ ಹಿಸ್ಟೋಗ್ಲೋಬಿನ್ ಅಂತ ಇಂಜೆಕ್ಷನ್ ಬರುತ್ತೆ, ಅದೆಲ್ಲನೂ ಹೇಳಿದೆ ಅಲ್ಲ. ಇದರಿಂದ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಸಬ್ಕ್ಯೂಟೇನಿಯಸ್ ಇಮ್ಯುನೋಥೆರಪಿ ಮತ್ತೆ ಸಬ್ಲಿಂಗ್ವಲ್ ಇಮ್ಯುನೋಥೆರಪಿ ಅಂತ ಕೊಡ್ತೀವಿ. ಈಗ ಸಬ್ಕ್ಯೂಟೇನಿಯಸ್ ಇಮ್ಯುನೋಥೆರಪಿ ಅಂದ್ರೆ ಇಂಜೆಕ್ಷನ್ಸ್
5: ಕೊಡೋದು.
6: ಈಗ ಪ್ರತಿಯೊಬ್ಬರಿಗೂ ಇಂಜೆಕ್ಷನ್ಸ್ ಆಗ್ಬರಲ್ಲ ಅಂತವ್ರಲ್ಲಿ, ಮತ್ತೆ ಆ ಇಂಜೆಕ್ಷನ್ಸ್ಗೂ ಅವ್ರಿಗೆ ಅಲರ್ಜಿ ಏನಾದ್ರೂ ಇರುವಂತ ಚಾನ್ಸ್ ಏನಾದಿದ್ರೆ ಓರಲ್ಲಿ ಕೊಡ್ತೀವಿ, ಅಂದ್ರೆ ಡ್ರಾಪ್ಸ್. ಅದು ಸ್ವಲ್ಪ ಲೆಸ್ಸರ್ ಎಫೆಕ್ಟಿವ್ ಇರುತ್ತೆ ಕಂಪೇರ್ಡ್ ಟು ಸಬ್ಕ್ಯೂಟೇನಿಯಸ್ ಇಮ್ಯುನೋಥೆರಪಿ, ಬಟ್ ಅದನ್ನು ಒಂದ್ ವೇ.
5: ಓಕೆ ಸರ್, ತುಂಬಾ ಜನ ಈ ನೆಸಲ್ ಸ್ಪ್ರೇ ಅನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಮತ್ತೆ ಬೇರೆ ರೀತಿಯ ಸೈಡ್ ಎಫೆಕ್ಟ್ಗಳು ಏನಾದರೂ ತೊಂದರೆಗಳು ಬರ್ತಕ್ಕಂಥದ್ದು ಇದೇನಾ?
6: ಈಗ ಸಾಮಾನ್ಯವಾಗಿ ಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಲ್ಲ, ಸ್ಟೀರಾಯ್ಡ್ಸ್ ತಗೊಂಡ್ರೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರ್ತವೆ ಬಾಡಿಯಲ್ಲಿ, ತುಂಬಾನೇ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಅದು ಓರಲ್ ಸ್ಟೀರಾಯ್ಡ್ಸ್ ಜಾಸ್ತಿ ಅಂದ್ರೆ ಟ್ಯಾಬ್ಲೆಟ್ಸ್ ತಗೊಂತಾರಲ್ಲ, ಟ್ಯಾಬ್ಲೆಟ್ಸ್ ಇಲ್ಲ ಇಂಜೆಕ್ಷನ್ಸ್ ಅಂದ್ರೆ ಡೈರೆಕ್ಟ್ ನಮ್ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಹೋಗ್ತಾವ. ಸೊ ಅದರಿಂದ ಸೈಡ್ ಎಫೆಕ್ಟ್ಸ್ ತುಂಬಾ ಜಾಸ್ತಿ ಇರುತ್ತೆ. ಬಟ್ ಈಗ ಟಾಪಿಕಲ್ ಅಂತ ಹೇಳ್ತೀವಿ, ಇದು ಟಾಪಿಕಲ್ ಅಂದ್ರೆ ಯಾವ ಜಾಗದಲ್ಲಿದೆ ಅಲ್ಲಿ ಮಾತ್ರ ಕೊಡೋದು. ಸೊ ನಾವು ನೇಸಲ್ ಸ್ಪ್ರೇ ಎಲ್ಲ ಕೊಡೋದ್ರಿಂದ ಅಷ್ಟೊಂದು ಸಿಸ್ಟಮಿಕ್ ತರ ಎಫೆಕ್ಟ್ಸ್ ಇರಲ್ಲ,
5: ಎಫೆಕ್ಟ್ ಇರಂಗಿಲ್ಲ,
6: ಅಷ್ಟು ಎಫೆಕ್ಟ್ಸ್ ಇರಲ್ಲ. ಮತ್ತೆ ಸ್ವಲ್ಪ ಸ್ಟೀರಾಯ್ಡ್ ಸ್ಪ್ರೇ ಇರುತ್ತಲ್ಲ ಅದನ್ನ ಸ್ವಲ್ಪ ತಪ್ಪಾಗಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಆಗ್ಬಹುದು.
5: ಈಗ
6: ಅಂದ್ರೆ ಸ್ಪ್ರೇ ಮೂಗಿನೊಳಗಡೆ ಸ್ಪ್ರೇ ಇಟ್ಕೊಂಡು ಡೈರೆಕ್ಟ್ ಆಗಿ ಮಿಡ್ ಲೈನ್ ಅಲ್ಲಿ ಅಂದ್ರೆ ಮಧ್ಯದಲ್ಲಿ ಸೆಪ್ಟಮ್ ಅಂತ ಹೇಳ್ತೀವಲ್ಲ, ಮೂಗಿನ ಕಂಬ ಇರುತ್ತಲ್ಲ, ಮೂಗಿನ ಕಂಬದ ಕಡೆ ಡೈರೆಕ್ಟ್ ಆಗಿ ಸ್ಪ್ರೇ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಬರ್ಬಹುದು. ಯಾಕಂದ್ರೆ ಅದು ಮೂಗಿನ ಕಂಬ ಇರುತ್ತಲ್ವಾ, ಅದು ತುಂಬಾ ಸ್ಟೀರಾಯ್ಡ್ಸ್ ತುಂಬಾ ಸ್ಪ್ರೇ ಮಾಡಿದ್ರೆ ಅಲ್ಲಿ ಏನಾದ್ರೂ ಮತ್ತೆ ಅಲ್ಲಿಂದ ರಕ್ತ ಬರೋದು, ಅಲ್ಲಿ ತುಂಬಾ ಡ್ರೈನೆಸ್ ಬರೋದು, ಹಿಂಗೆಲ್ಲ ಆಗುತ್ತೆ. ಸೊ ಸ್ಪ್ರೇನ ಮೂಗಿನ ಒಳಗಡೆ ಹಾಕಿದ್ಮೇಲೆ ಸ್ವಲ್ಪ ಕಣ್ಣಿನ ಕಡೆ ಹೊರಗಡೆ ತಿರುಗಿಸ್ಬೇಕು, ತಿರುಗಿಸ್ಬಿಟ್ಟು ಯೂಸ್ ಮಾಡೋದ್ರಿಂದ ಅದ್ರ ಸೈಡ್ ಎಫೆಕ್ಟ್ಸ್ ಎಲ್ಲ ಕಡಿಮೆ ಇರುತ್ತೆ.
5: ಇದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ತುಂಬಾ ಜನ ಹಾಕೊಳ್ಳುವಂತ ಪೇಷಂಟ್ ಗಳು ಏನ್ ಮಾಡ್ತಾರೆ, ತಂಗ ಮನಸ್ಸಿಗೆ ಬಂದಂಗೆ ಸ್ಪ್ರೇ ಮಾಡ್ಕೊಂಡು ಬಿಡ್ತಾರೆ, ಗೊತ್ತಿರಂಗಿಲ್ಲ.
6: ನಮ್ಮ ಹತ್ರ ಬರೋ ಪೇಷಂಟ್ಸ್ ಗೆಲ್ಲ ನಾವು ಸ್ಪ್ರೇ ತಂದು ತೋರಿಸ್ಬಿಟ್ಟು ಅದನ್ನ ಹೆಂಗ್ ಯೂಸ್ ಮಾಡೋದಂತ ಟೆಕ್ನಿಕ್ ಹೇಳ್ಕೊಡ್ತೀವಿ. ಸೊ ಅದರಿಂದ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಎಲ್ಲ ಕಡಿಮೆ ಇರುತ್ತೆ. ಮತ್ತೆ ಈಗ 21st to 27th ನಾವು ಆಕ್ಚುಲಿ ಇದು ವರ್ಲ್ಡ್ ಅಲರ್ಜಿ ವೀಕ್ ಅಂತ ಹೇಳ್ತಾ ಇದೀವಿ. ಸೊ ನಮ್ಮಲ್ಲಿ ಯಾವ್ದೇ ತರದ ಅಲರ್ಜಿ ಪೇಷಂಟ್ಸ್ ಬರ್ಬೋದು, ಬಂದು ಕನ್ಸಲ್ಟ್ ಮಾಡಬಹುದು. ಸೊ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಡಯಾಗ್ನೋಸ್ ಎಲ್ಲ ಕರೆಕ್ಟ್ ಆಗಿ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತೀವಿ. ಮತ್ತೆ ಅಲರ್ಜಿ ವೀಕ್ ಇರೋದ್ರಿಂದ ಸೊ ಸ್ವಲ್ಪ ಈಗ ರೇಡಿಯೋದಿಂದ ಸ್ವಲ್ಪ ಪೇಷಂಟ್ಸ್ ಎಲ್ಲ ಗೊತ್ತಾದ್ರೆ ಅವ್ರು ಬಂದು ತೋರಿಸ್ಕೋಬಹುದು.
5: ನವೋದಯ ಆಸ್ಪತ್ರೆಯಲ್ಲಿ ಈಗ ಫ್ರೀ ಆಗಿ ಇದನ್ನ ಅಲರ್ಜಿ ವೀಕ್ ಏನಿದೆಯಲ್ಲ ಈ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಟ್ರೀಟ್ಮೆಂಟ್ ನವೋದಯ ಆಸ್ಪತ್ರೆಯಲ್ಲಿ ಸಿಗುತ್ತದೆ. ಅಲ್ಲಿ ಹೋಗಿ ನೀವು ಎಲ್ಲರೂ ಸಾರ್ವಜನಿಕರು ಯಾರಿಗೆ ಅಲರ್ಜಿ ಇದೆ ಅವರು ಹೋಗಿ ಅಲ್ಲಿ ನೀವು ಚೆಕಪ್ ಮಾಡ್ಕೋಬಹುದು ಅನ್ನುವಂಥದ್ದು.
6: ಈಗ ಸೀನ್ ಎಲ್ಲ ಎಲ್ಲರಿಗೂ ಬರ್ತಾ ಇರುತ್ತೆ, ಬಟ್ ಕಂಟಿನ್ಯೂಸ್ ಆಗಿ ಒಂದು 10-15 ಸೀನ್ ಬರೋದು ಮತ್ತೆ ಒಂದು ಅಂದ್ರೆ ಯಾವ್ದಾದ್ರು ಅಲರ್ಜನ್ ಹತ್ರ ಹೋದಾಗ ಅವರು ಕಂಟಿನ್ಯೂಸ್ ಆಗಿ 10-15 ಸೀನ್ ತರ ಬರೋದು, ಮೂಗಿಂದ ತುಂಬಾ ನೀರ್ ತರ ಸೋರೋದು, ಮತ್ತೆ ಮೂಗ್ ಕಟ್ಕೊಳ್ಳೋದು, ಮತ್ತೆ ಕಣ್ಣಲ್ಲಿ ನೀರ್ ಬರೋದು, ಕಣ್ಣಲ್ಲಿ ಕೆರ್ತ, ಮೂಗಲ್ ಕೆರ್ತ, ಮತ್ತೆ ಥ್ರೋಟ್ ಇನ್ಫೆಕ್ಷನ್ ತರ ಆಗೋದು, ಗಂಟಲ್ ಕೆರ್ತ ಇರೋದು, ಇದೆಲ್ಲ ಬಂದ್ರೆ ಸಿಂಪ್ಟಮ್ಸ್ ಸ್ವಲ್ಪ ನಿರ್ಲಕ್ಷ್ಯ ಮಾಡೋಕ್ಕಿಂತ ಕಾಮನ್ ಕೋಲ್ಡ್ ತರ, ಕಾಮನ್ ಕೋಲ್ಡ್ ಅಂತ ಬೇರೆ ಬರುತ್ತೆ ಅದು ನಾರ್ಮಲ್ ಆಗಿ ಹೋಗ್ಬಿಡುತ್ತೆ. ಬಟ್ ಇದು ಅಲರ್ಜಿಕ್ ರೈನೈಟಿಸ್ ಅಂದ್ರೆ ಒಂದ್ಸಲ ಬಂದ್ರೆ ಲೈಕ್ ಇರುತ್ತೆ ಪೇಷಂಟ್ ತುಂಬಾ ಲಾಂಗ್ ಟೈಮ್ ಗೆ ಇರುತ್ತೆ. ಹೌದು, ಯೂಶಲಿ ಪೇಷಂಟ್ಸ್ ಅಲ್ಲಿ ಯಾವಾಗ ಬರುತ್ತೆ ಅಂದ್ರೆ ಚೈಲ್ಡ್ ಹುಡ್ ಅಲ್ಲಿ ಜಾಸ್ತಿ ಬರುತ್ತೆ, ಚೈಲ್ಡ್ ಹುಡ್ ಅಲ್ಲೇ ಡೆವಲಪ್ ಮಾಡ್ತಾರೆ, ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ಬರ್ತಾ
5: ಇರುತ್ತೆ
6: ಬರ್ತಾ ಇರುತ್ತೆ. ಮತ್ತೆ ಇದು ಅಲರ್ಜಿಕ್ ರೈನೈಟಿಸ್ ಅನ್ನೋದು ಆಸ್ತಮಾ ಜೊತೆ ಸ್ವಲ್ಪ ಕನೆಕ್ಟೆಡ್ ಇದೆ.
5: ಓಕೆ,
6: ಅಂದ್ರೆ 80% ಆಸ್ತಮಾ ಪೇಷಂಟ್ಸ್ ಅಲ್ಲಿ ಅಲರ್ಜಿಕ್ ರೈನೈಟಿಸ್ ಬರುವಂತ ಸಾಧ್ಯತೆ ಇರುತ್ತೆ. ಮತ್ತೆ 40% ಅಲರ್ಜಿಕ್ ರೈನೈಟಿಸ್ ಪೇಷಂಟ್ಸ್ ಅಲ್ಲಿ ಆಸ್ತಮಾ ಬರುವಂತ ಸಾಧ್ಯತೆ
5: ಇದೆ. ಅಲರ್ಜಿ ಜಾಸ್ತಿ ಆಯ್ತು ಅಂದ್ರೆ ಆಸ್ತಮಾ ಆಗ್ಬೋದಾ ಮುಂದೆ ಅಂತ?
6: ಹೌದು, ಆಸ್ತಮಾನು ಆಗ್ಬಹುದು. ಅಂದ್ರೆ ಆಸ್ತಮಾ ನಮ್ಗೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ ಬರುತ್ತೆ, ಅಂದ್ರೆ ಲಂಗ್ಸ್ ಅಲ್ಲಿ ಬರುತ್ತಲ್ಲ, ಸೊ ಅದೇ ಅಲರ್ಜನ್ ಲಂಗ್ಸ್ ತನಕ ಹೋಗಿ ಅಲರ್ಜಿ ಮಾಡಿದ್ರೆ ಆಸ್ತಮಾನು ಆಗ್ಬಹುದು. ಆಸ್ತಮಾದಲ್ಲಿ ಏನಾಗುತ್ತೆ ಅಂದ್ರೆ ವೀಜ್ ಅಂತ ಸೌಂಡ್ ಬರುತ್ತೆ, ಅಂದ್ರೆ ಪೇಷಂಟ್ ಉಸಿರಾಡಬೇಕಾದ್ರೆ ಸ್ವಲ್ಪ ವೀಜ್ ಅಂತ ಒಂದ್ ಸ್ಪೆಸಿಫಿಕ್ ಸೌಂಡ್ ಬರುತ್ತೆ. ಮತ್ತೆ ಆಸ್ಕಲ್ಟೇಟ್ ಮಾಡಿ ನೋಡಿದಾಗ ಅಂದ್ರೆ ಸ್ಟೆತ್ ಇಟ್ಟು ನಾವು ನೋಡ್ತೀವಲ್ವಾ, ಅವಾಗ ರಾಂಗ್ ಕೈ ಅಂತ ಸೌಂಡ್ಸ್ ಬರುತ್ತೆ. ಈ ತರ ಸೌಂಡ್ಸ್ ಎಲ್ಲ ಅಂದ್ರೆ ಇದನ್ನು ಡಯಾಗ್ನೋಸ್ ಮಾಡ್ತೀವಿ ನಾವು.
5: ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ವರ್ಲ್ಡ್ ಅಲರ್ಜಿಕ್ ವೀಕ್ ಈ ಒಂದು ಸಂದರ್ಭದಲ್ಲಿ ಕೇಳುಗರಿಗೆ ಏನು ಸಂದೇಶ, ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ?
6: ಅಲರ್ಜಿಕ್ ರೈನೈಟಿಸ್ ಇಂದ ಸಫರ್ ಆಗ್ತಿರೋ ಪೇಷಂಟ್ಸ್ ತುಂಬಾ ನೆಗ್ಲೆಕ್ಟ್ ಮಾಡಬೇಡಿ. ಒಂದ್ಸಲ ಬಂದು ತೋರಿಸ್ಕೊಂಡ್ರೆ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಅದರಿಂದ ತುಂಬಾ ಕಂಟ್ರೋಲ್ ಸಿಗುತ್ತೆ. ಮತ್ತೆ ಇದು ಮೈಲ್ಡ್, ಮಾಡರೇಟ್ ಟು ಸಿವಿಯರ್ ಅಂತ ಹೇಳಿದ್ನಲ್ಲ, ಮೈಲ್ಡ್ ಅಲ್ಲಿ ಅವ್ರಿಗೆ ಡೇ ಟು ಡೇ ಆಕ್ಟಿವಿಟೀಸ್ ಏನ್ ಎಫೆಕ್ಟ್ ಆಗಲ್ಲ, ಮತ್ತೆ ಸ್ಲೀಪ್ ಎಲ್ಲ ಎಫೆಕ್ಟ್ ಆಗಲ್ಲ. ಬಟ್ ಮಾಡರೇಟ್ ಟು ಸಿವಿಯರ್ ಅಲ್ಲಿ ಅವ್ರಿಗೆ ಸ್ವಲ್ಪ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇರುತ್ತೆ, ಮತ್ತೆ ಡೈಲಿ ಆಕ್ಟಿವಿಟೀಸ್, ಮತ್ತೆ ಸ್ಕೂಲ್ ಚಿಲ್ಡ್ರನ್ ಅಲ್ಲಿ ಅಂದ್ರೆ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಸ್ಕೂಲ್ ಅಲ್ಲೂ ತುಂಬಾ ಕಲೀಲಿಕ್ಕೂ ಸ್ವಲ್ಪ ಡಿಫಿಕಲ್ಟಿ ಆಗ್ತಾ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಕಂಟ್ರೋಲ್ ಅಲ್ಲಿ ಇದ್ರೆ ಲೈಕ್ ಒಳ್ಳೆ ಲೈಫ್ ಲೀಡ್ ಮಾಡಬಹುದು ಅಂತ ಹೇಳಕ್
5: ಬಯಸ್ತೀನಿ. ಒಳ್ಳೆ ಸರ್, ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಮೂಗಿನ ಅಲರ್ಜಿಗೆ ಕಾರಣ ಏನು, ಅದಕ್ಕೆ ಏನು ಚಿಕಿತ್ಸೆ ಇದೆ, ಮತ್ತು ಪರಿಹಾರ ಹೇಗೆ ಕಂಡುಕೋಬಹುದು, ಈಗ ಇತ್ತೀಚಿನ ದಿನಗಳಲ್ಲಿ ಅಲರ್ಜಿ ಅನ್ನುವಂಥ ವಿಷಯಕ್ಕೆ ಬಂದಾಗ ಕಾಮನ್ ಆಗಿ ತುಂಬ ಜನಗಳಲ್ಲಿ ಕಂಡು ಬರ್ತಾ ಇದೆ, ಧೂಳಿನ ಕಾರಣಕ್ಕಾಗಿ, ಬೇರೆ ಬೇರೆ ರೀತಿಯ ಕಾರಣಕ್ಕಾಗಿ. ಹಾಗಾಗಿ ಈ ಅಲರ್ಜಿಯನ್ನು ನಾವು ಹೇಗೆ ಕಂಟ್ರೋಲಲ್ಲಿ ಇಟ್ಕೋಬಹುದು ಅನ್ನುವಂಥ ವಿಷಯದಲ್ಲಿ ತುಂಬ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟರೆ, ತಾವು ಬಂದು ನಮ್ಮ ಆಕಾಶವಾಣಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್.
3: ಇದುವರೆಗೆ ನವೋದಯ ನಡೆ ಆರೋಗ್ಯ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಮೂಗಿನ ಅಲರ್ಜಿಗೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ENT ವೈದ್ಯರಾದ ಡಾಕ್ಟರ್ ಮೊಹಮ್ಮದ್ ಫರಾಜ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ,
7: ಸಹಕಾರ ಬಿ ನರಸಿಂಹಲು ಯಾದವ್.
8: ನವೋದಯ ಆಸ್ಪತ್ರೆಯಲ್ಲಿ ಸಿಗುವ ಮಾನಸಿಕ ರೋಗ, ಸಾಮಾನ್ಯ ವೈದ್ಯಕೀಯ, ಕಿವಿ ಮೂಗು ಗಂಟಲು, ಸ್ತ್ರೀರೋಗ, ಕಣ್ಣಿನ ವಿಭಾಗ, ಚರ್ಮ ರೋಗ ಮುಂತಾದ ರೋಗಗಳಿಗೆ ಚಿಕಿತ್ಸೆ ದೊರೆಯುತ್ತದೆ.
3: ತುರ್ತು ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯಲು ನವೋದಯ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಬಹುದು.
8: ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ಮಾರ್ಕೆಟಿಂಗ್ ಮ್ಯಾನೇಜರ್
4: ರಾಜೇಶ್ ಗೌಡ. ಮೊಬೈಲ್ ಸಂಖ್ಯೆ 9611061234.
3: ಮತ್ತೊಂದು ಮೊಬೈಲ್ ಸಂಖ್ಯೆ 9008729030.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:48. ಈಗ ಕೇಳಿ ಭಾವಗೀತೆಗಳನ್ನು. ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಆರಂಭದ ಗೀತೆಯ ರಚನೆ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರದು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:00. ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
1: ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಪಾಪರೆಡ್ಡಿ ಅವರ ನೇತೃತ್ವದಲ್ಲಿ ದಿನಾಂಕ 8/7/26 ಬೆಳಿಗ್ಗೆ 10:30 ರಾಯಚೂರಿನ ಗಂಜ್ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂಎಸ್ ಪಾಟೀಲರ ಅಭಿನಂದನಾ ಗ್ರಂಥ ಮಾಗಿದ ಮುತ್ಸದ್ದಿ ಬಿಡುಗಡೆ ಸಮಾರಂಭಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ನೀವು ಬನ್ನಿ, ನಿಮ್ಮವರನ್ನು ಕಾರ್ಯಕ್ರಮಕ್ಕೆ ಕರೆತರಲಿ.
2: June 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ June 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಕನಸುಗಳಿಗೆ ಇಂಜಿನಿಯರಿಂಗ್ ಸ್ಪರ್ಶ ನೀಡಿ. HKE ಸೊಸೈಟಿ ಸರ್ವಂ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ರಾಯಚೂರು. ಪ್ರವೇಶಗಳು ಆರಂಭ. ANML, CSC, ಸಿವಿಲ್, ECE, ಮೆಕ್ಯಾನಿಕಲ್ ಸೇರಿದಂತೆ ವಿವಿಧ ಕೋರ್ಸುಗಳು ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8379951810.
0: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ.

ಈಗ ಕೇಳಿ ಒಂದು ಪ್ರಕಟಣೆ. ದೃಷ್ಟಿಹೀನರ ಪುನರ್ವಸತಿ ವಿಷಯದಡಿ ಪ್ರಥಮ ಬಾರಿಗೆ ಯುಜಿ ಡಿಪ್ಲೊಮಾ ಕೋರ್ಸ್ ಕುರಿತು ಪ್ರಕಟಣೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ದಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗಾಗಿ ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ಒಂದು ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್ ಪ್ರಾರಂಭವಾಗುತ್ತಿದ್ದು, ಈ ಕೋರ್ಸ್ ದೇಶದಲ್ಲಿಯೇ ಪ್ರಥಮವಾಗಿ ಪ್ರಾರಂಭವಾಗುತ್ತಿರುವ ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದ್ದು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ದೃಷ್ಟಿಹೀನರ ಪುನರ್ವಸತಿ ವಿಷಯದಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಒಂದು ವರ್ಷದ ಯುಜಿ ಡಿಪ್ಲೊಮಾ ಕೋರ್ಸ್ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಹಾಗೂ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಆಸಕ್ತಿ ಇರುವವರಿಗೆ ಇದೊಂದು ಸುವರ್ಣಾವಕಾಶವಾಗಿದೆ. ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ವತಿಯಿಂದ ಅಧಿಕೃತ ಡಿಪ್ಲೊಮಾ ಪ್ರಮಾಣಪತ್ರ ನೀಡಲಾಗುತ್ತದೆ. ಕೋರ್ಸ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ 15,000 ಶಿಷ್ಯವೇತನದೊಂದಿಗೆ ದಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಬೆಂಗಳೂರು ಸಂಸ್ಥೆಯಲ್ಲಿ ಒಂದು ವರ್ಷದ ಪ್ರಾಯೋಗಿಕ ತರಬೇತಿಯನ್ನು ನೀಡಲಾಗುತ್ತದೆ. ನಂತರದ ವರ್ಷದಿಂದ 23,000 ವೇತನದೊಂದಿಗೆ NAB ಅಥವಾ ಇತರೆ NGOಗಳಲ್ಲಿ ಉದ್ಯೋಗಾವಕಾಶ ದೊರೆಯಬಹುದಾಗಿದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸತಕ್ಕದ್ದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4/7/2026, ಅಂದರೆ ಜುಲೈ 4 ಕೊನೆಯ ದಿನವಾಗಿರುತ್ತದೆ. ಅರ್ಜಿಯನ್ನು www.bcu.karnataka.gov.in ಲಾಗಿನ್ ಆಗಿ ಸಲ್ಲಿಸಬೇಕು. NGOಗಳು, ಸಮಗ್ರ ಶಿಕ್ಷಣ ಮತ್ತು ಪುನರ್ವಸತಿ ಕೇಂದ್ರಗಳು, ಸರ್ಕಾರ ಹಾಗೂ CSR ಬೆಂಬಲಿತ ವಿಕಲಚೇತನ ಸಬಲೀಕರಣ ಕಾರ್ಯಕ್ರಮಗಳಲ್ಲಿ ಕಾರ್ಯನಿರ್ವಹಿಸಲು ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಕೋರ್ಸ್ ಅತಿ ಶೀಘ್ರದಲ್ಲೇ ಪ್ರಾರಂಭವಾಗಲಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9538653510 ಅಥವಾ 6363891284 ಅಥವಾ 9611924211 ಈ ಸಂಖ್ಯೆಗಳಿಗೆ ಸಂಪರ್ಕಿಸಲು ಈ ಮೂಲಕ ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆಯನ್ನು ಕೇಳಿದ್ರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9 ಗಂಟೆಯಾಗಿ 5 ನಿಮಿಷ. ಈಗ ಕೇಳಿ ಬಂದು ವಾಣಿಜ್ಯ ಪ್ರಕಟಣೆಯನ್ನು.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ.
2: ಅಂದಿನವರು ಇಂದಿನವರು ಎಂಬ ಸಂದೇಹಿಗಳಿಗೆ ರಚನೆ ಆದಯ, ಗಾಯನ ಶ್ರೀಮತಿ ಹೇಮಾ ಪ್ರಸಾದ್, ಸಂಗೀತ ನಿರ್ದೇಶನ ಡಾಕ್ಟರ್ ಬಾನಂದೂರು ಕೆಂಪಯ್ಯ.

ಬಡತನಕ್ಕೆ ಉಂಬುವ ಚಿಂತೆ. ಅಂಬಿಗರ ಚೌಡಯ್ಯವರ ರಚನೆ. ಗಾಯನ ಶ್ರೀ ರವೀಂದ್ರ ಸುರಗಾವಿ. ಸಂಗೀತ ನಿರ್ದೇಶನ ಡಾಕ್ಟರ್ ಬಾನಂದೂರು ಕೆಂಪಯ್ಯ.

ದಿನ ಒಂದರಲ್ಲಿ ವಾರ ಏಳು ನೋಡ. ರಚನೆ ಸಿದ್ದರಾಮೇಶ್ವರ. ಗಾಯನ ಶ್ರೀ ರವೀಂದ್ರ ಹಂದಿಗನೂರ. ಸಂಗೀತ ನಿರ್ದೇಶನ ಡಾಕ್ಟರ್ ಬಾನಂದೂರು ಕೆಂಪಯ್ಯ.

ಗುರುವಿನ ಗುರು ಪರಮಗುರು. ರಚನೆ ಶ್ರೀ ಚನ್ನಬಸವಣ್ಣ. ಗಾಯನ ಶ್ರೀ ನಾಗಲಿಂಗಯ್ಯ ವಸ್ತ್ರದ ಮಠ. ಸಂಗೀತ ನಿರ್ದೇಶನ ಡಾಕ್ಟರ್ ಬಾನಂದೂರು ಕೆಂಪಯ್ಯ.

ಇಂದು ಸಾವ ಹೆಂಡತಿಗೆ. ರಚನೆ ಅಲ್ಲಮ್ಮ ಪ್ರಭು. ಗಾಯನ ಶ್ರೀ ದೇವೇಂದ್ರ ಕುಮಾರ್ ಪತ್ತಾರ್. ಸಂಗೀತ ನಿರ್ದೇಶನ ಡಾಕ್ಟರ್ ಬಾನಂದೂರು ಕೆಂಪಯ್ಯ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:30, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಸ್ನೇಹಿತರೆ, ಇದು ನಿಮ್ಮ ಸಮಯ, ಅಂದರೆ ನಿಮ್ಮ ಅಚ್ಚುಮೆಚ್ಚಿನ ಚಿತ್ರಗೀತೆಯನ್ನು ಕೇಳಿ ಆನಂದಿಸುವಂಥ ಸಮಯ. ಇವತ್ತಿನ ನಿಮ್ಮ ಕರೆ ನಿಮಗೊಂದು ಗೀತೆ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಸ್ಟುಡಿಯೋದಲ್ಲಿ ನಾನಿದ್ದೀನಿ, ನಿಮ್ಮ ಸ್ನೇಹಿತೆ ಶ್ರೀದೇವಿ. ಸೊ ಕಾರ್ಯಕ್ರಮಕ್ಕೆ ತುಂಬ ಜನ ಕರೆ ಮಾಡ್ತಾ ಇದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ, ಹಾಗೆ ನಮ್ಮ ಮೊದಲನೇ ಲಕ್ಕಿ ಕಾಲರ್ ಯಾರು ಅಂತ ನೋಡೋಣ. ಹಾಗೆ ಅವರ ಮೆಚ್ಚಿನ ಗೀತೆ ಯಾವುದು ಅಂತ ಕೇಳೋಣ. ಹಲೋ,
1: ಹಲೋ, ನಮಸ್ಕಾರ. ಶುಭೋದಯ.
0: ಶುಭೋದಯ, ನಮಸ್ಕಾರ.
1: ಮೇಡಮ್, ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಗಂಗೇನಹಳ್ಳಿಯಿಂದ ಮಂಜು ಮಾತಾಡ್ತಿರೋದು.
0: ಗಂಗೇನಹಳ್ಳಿಯಿಂದ
1: ಮಂಜು ಮಾತಾಡ್ತಿರೋದು.
0: ಮಂಜು ಅವರ?
1: ಹೌದು ಮೇಡಮ್.
0: ಏನ್ ಮಾಡ್ಕೊಂಡಿದ್ದೀರಾ ಮಂಜು?
1: ಮೇಡಮ್, ನಾನು ಮಾಮೂಲಿ ಮನೆಯಲ್ಲಿ ಇದ್ದೀನಿ ಇವಾಗ.
0: ಹೌದಾ, ಸರಿ. ಯಾವ ಗೀತೆ ಪ್ರಸಾರ ಮಾಡೋಣ?
1: ಚಿರಬಾಂಧವ್ಯ ಚಿತ್ರದಿಂದ ಚೆಲುವ ಚೆಲುವ.
0: ಓಕೆ, ಯಾರಿಗಾಗಿ ಈ ಗೀತೆ?
1: ಮೇಡಮ್, ಎಲ್ಲ ರಾಯಚೂರು ಆಕಾಶವಾಣಿ ಕೇಳುವರಿಗಾಗಿ.
0: ಖಂಡಿತ, ರಾಯಚೂರು ಆಕಾಶವಾಣಿ ಕೇಳುವರಿಗಾಗಿ. ರಾಯಚೂರು ಆಕಾಶವಾಣಿಯಿಂದ ನಿಮ್ಮ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ ಮೇಡಮ್, ತಮಗೂ ಕೂಡ.
0: ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ.

0: ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
1: ನಾವು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚನ್ನಗಿರಿಯಿಂದ ಮಲ್ಲಪ್ಪ ಶೆಟ್ರ ಮೇಡಮ್ ಅವರು ಮಾತಾಡೋದು. ನಾನು
0: ಮಲ್ಲಪ್ಪ ಶೆಟ್ರಾ?
1: ಹ್ಞೂ ಮೇಡಮ್.
0: ಮಲ್ಲಪ್ಪ ಶೆಟ್ರ, ಏನು ಮಾಡ್ಕೊಂಡಿದ್ದೀರ ತಾವು?
1: ನಾವು ರೈತರು ಮೇಡಮ್.
0: ರೈತರು? ಮಳೆ ಬರ್ತಾ ಇದೆ ಊರಲ್ಲಿ?
1: ಇದು ಆಪ್ ಮೂಲಕ ಕೇಳ್ತೀರಿ ಮೇಡಮ್ ಅವರ, ಮತ್ತು ಒಮ್ಮೊಮ್ಮೆ FM ಒಳಗೂ ಬರ್ತೀರಿ ಮೇಡಮ್ ಅವರ. ರಾಯಚೂರು ಆಕಾಶವಾಣಿ ಕೇಂದ್ರ ಬೆಳಗ್ಗೆ ಮತ್ತು ಸಾಯಂಕಾಲ ಬರ್ತಿತ್ತು, ಕ್ಲಿಯರ್ ಆಗಿ ಬರ್ತೀರಿ ಮೇಡಮ್ ಅವರ. ಮಧ್ಯಾಹ್ನ ಒಂದು ಸರಿಯಾಗಿ ಬರಗಿಲ್ಲ ರೀ ಮೇಡಮ್ ಅವ್ರ, FM ಒಳಗ ಯಾಪ್ ಮೂಲಕ ನಾವು ಕೇಳ್ತೀವಿ ಮೇಡಮ್ ಅವರ.
0: ಯಾವ ಗೀತೆ ಪ್ರಸಾರ ಮಾಡೋಣ?
1: ನಮಗಿವತ್ತು ಭೂಲೋಕದಲ್ಲಿ ಯಮರಾಜ ಚಿತ್ರದಿಂದ ರೀ ಮೇಡಮ್ ಅವರ. ನಿನ್ನ ಮೇಲೆ ಯಾಕೋ ಏನೋ ಮನಸ್ಸಾಗೈತೆ, ಹಾಡು ಪ್ರಸಾರ ಮಾಡ್ರಿ ಮೇಡಮ್ ಅವರ.
0: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ ಮಲ್ಲಪ್ಪ ಶೆಟ್ರೆ.
1: ನಮಸ್ಕಾರ ಮೇಡಮ್,
0: ಕೇಳ್ತಾ ಇರಿ, ಕರೆ ಮಾಡ್ತೀವಿ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಕೇಳಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯದಲ್ಲಿ, ಸಿ ಅಶ್ವಥ್ ಅವರ ಸಂಗೀತದಲ್ಲಿ, SP ಬಾಲಸುಬ್ರಹ್ಮಣ್ಯಂ, SJ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ

ಹಣಿಯಾ ಚಚ್ಚಿಕೋ, ಗಂಡು ಬೀರು ಹುಡ್ಗಿ ನಿನ್ನ ಬಾಯಿ ಮುಚ್ಚಿಕೋ, ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ, ಸುಮ್ ಸುಮ್ಕೆ ಯಾಕಿಂಗೆ ನೀತ.

0: ನಿಂಗಿಂತ ಮೊದಲೇನೆ ನಂಗಿಷ್ಟ ಆಗವನೆ, ನಿಂಗಿಂತ ಮೊದಲೇನೆ ನಂಗಿಷ್ಟ ಆಗವನೆ, ನನ್ ಸುದ್ದಿಗ್ ನೀ ಬಂದ್ರೆ ಮುರಿ ತಿನ್ನಿ ಸ್ವಂತಾನೆ.
1: ಯೋದ್ಯಾವ್ರೆ ಕಾಪಾಡ್ಬೇಕು ನೀನೆ
2: ರಾಜ,
1: ಕಂಡು ಬಿರ್ ಬುಟ್ಟಿ ನಿನ್ನ ಬಾಯಿ ಮುಚ್ಚಿಕೋ, ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ. ಸುಮ್ ಸುಮ್ಕೆ ಯಾಕಿಂಗೆ ನೀ ತಂಟೆ ಮಾಡ್ತೀಯೇ.

0: ಆಟವು ನನ್ನ ಹತ್ರ ನಡೆಯೋಲ್ಲ, ಈ ತುಂಟಾಟವು ನನ್ನ ಹತ್ರ ನಡೆಯೋಲ್ಲ. ನಂಗೇನಾದ್ರೂ ಕೋಪ ಬಂದ್ರೆ ಯಾರು ಉಳಿಯೋಲ್ಲ, ನೀವ್ ಯಾರು ಉಳಿಯೋಲ್ಲ. ಬೆಂಗಳೂರ್ನಾಗೆ ನಮ್ಮವನ ಮಗಳ ಅವಳೆ, ಬೆಂಗಳೂರ್ನಾಗ ನಮ್ಮವನ ಮಗಳ ಅವಳೆ. ನನ್ ಮದುವೆ ಯಾವತ್ತಿದ್ರು ಅವಳ ಜೊತೆಯಾಗೆ, ಆ ಬುಡ್ಗಿ ಜೊತೆಯಾಗೆ, ಆ ಬುಡ್ಗಿ ಜೊತೆಯಾಗೆ.
1: ಅಯ್ಯೋ ದೇವ್ರೆ ಕಾಪಾಡ್ಬೇಕು ನೀನೇ.

0: ಹಲೋ
1: ಹಲೋ,
0: ಹಲೋ, ನಮಸ್ಕಾರ
1: ನಮಸ್ಕಾರ ಮೇಡಮ್.
0: ನಮಸ್ಕಾರ.
1: ನಮಸ್ಕಾರ, ನಾವು ಬಸವರಾಜ್ ಪಾಟೀಲ್ ಮೇಡಮ್, ಅರಕೆರೆ ತಾಲೂಕು ಜಗಟ್ಗಲ್ ಗ್ರಾಮ.
0: ಜಗಟ್ಗಲ್ಲಿಂದ ತಮ್ಮ ಹೆಸರು?
1: ಬಸವರಾಜ್ ಪಾಟೀಲ್ ಮೇಡಮ್.
0: ಬಸವರಾಜ್ ಪಾಟೀಲ್ ಅವರಾ?
1: ಹೌದು.
0: ಏನು ಮಾಡ್ಕೊಂಡಿದ್ದೀರಾ ಬಸವರಾಜ್ ಪಾಟೀಲ್?
1: ಏನು ಮೇಡಮ್, ರೈತರು ಸಹ ಮೇಡಮ್ ಏನಂದ್ರೆ ಮುಟ್ಕೊಳಕ್ ಹಚ್ಚಿವ್ರಿ, ಬೆಳೆ ಎಲ್ಲ ಒಣಗಿ ಹಚ್ಚಿವ್ರಿ.
0: ನಿನ್ನೆ ಮಳೆ ಬಂದಿರ್ಬೇಕಲ್ಲ.
1: ಇಲ್ಲಿ ಯಾವ್ದಿಲ್ರಿ, ಮಳೆ ಇಲ್ರಿ, ಯಾವ್ದಿಲ್ರಿ, ಯಾವ್ದು ಈಗ 20 ದಿವಸ ಆಯ್ತು ಒಂದಾನೆ ಮಳೆ ಇಲ್ರಿ.
0: ಹೌದು, ಇಷ್ಟೊತ್ತಿಗೆ ನಮಗೆ ತುಂಬಾ
1: ಇಲ್ಲೇ
0: ಮಳೆ
1: ಭಾಳ ದೊಡ್ಡ ರೈತರು
0: ಬರಬೇಕಾಗಿತ್ತು.
1: ಮಾಡ್ತೀವಿ ಅದಕ್ಕೆ ಏನ್ರಿ,
0: ಇಷ್ಟೊತ್ತಿಗೆ ನಮಗೆ ತುಂಬಾ ಮಳೆ ಬರಬೇಕಾಗಿತ್ತು, ಆದರೆ ಈ ಸಲ ಯಾಕೋ ಮಳೆ ರಾಯ ಕಂಡುಬಿಡ್ತಿಲ್ಲ.
1: ಇಲ್ಲಿ ಎಲ್ಲ ಕಡೆ ಇಂಡಿಯಾದಾಗ ಇದ್ದ ಕಡೆ ಎಲ್ಲ ಬೆಳೆ ಒಣಗಿ ಹಚ್ಚಿಬಿಟ್ಟು ಬೀಜ ಇಟ್ಬಿಟ್ಟಿವ್ರಿ, ಇವಾಗ ಒಂದ್ ಮಳೆಗೆ ಕಲರ್ ಒಣಗಿ ಹಚ್ಚವ್ರಿ. ಏನ್ ಮಾಡಮ್ ಅಲ್ಲ, ಏನೇನೋ ಕಚ್ಚಾರ ಕೇಳಿದ್ರ ಡಬ್ಬ ಅಂತಾರೆ, ಬರಗಾಲ ಅಂತ ಹೇಳಕ್ ಹಚ್ಚಾರ್ರಿ.
0: ಏನ್ ಮಾಡಕ್ ಆಗಲ್ಲ
1: ರೈತರ
0: ನೋಡಿ, ಎಲ್ಲವೂ ಇದು ನಿಸರ್ಗದ ಕೊಡುಗೆ, ನಿಸರ್ಗದ ಮೇಲೆ ಅವಲಂಬಿತರಾಗಿರೋದ್ರಿಂದ.
1: ಅಲ್ಲಿ ಎಲ್ಲ ಕಡೆ ಇತ್ತಲ್ಲ, ಎಲ್ಲ ದೇಶದಾಗ ನಮ್ಮ ಕಡೆ ಇದು ಇಂಡಿಯಾ ತುಂಬಾ ಐತೆ, ಎಲ್ಲ ಕಡೆ ಅಂದ್ರೆ ಯಾರ್ಯಾರು ಮಾಡಕ್
0: ಆದ್ರೂ ಕಷ್ಟ,
1: ಕಾಲ ಬಂದ ಹೋಗ್ಬಿಟ್ರಿ.
0: ಆದ್ರೂ ಜೀವನ ನಿಭಾಯಿಸೋದು ಕಷ್ಟ ಆಗುತ್ತೆ, ಯಾಕಂದ್ರೆ ಕಾಲಕ್ಕೆ ಸರಿಯಾಗಿ ಮಳೆ ಆಗ್ಲಿಲ್ಲ ಅಂದ್ರೆ ಬೆಳೆ ಇರಲ್ಲ.
1: ಅದು ಈಗಾಗಲೇ 50 ಸಾವಿರ ಖರ್ಚು ಮಾಡಿವ್ರಿ ಬೀಜಕ್ಕ, ಏನ್ ಒಂದ್ ಮಳಿಕೆ ಇಲ್ರಿ, ಏನ್ ಮಾಡೋದ್ರಿ. ಎಲ್ಲ ರೈತರು ಸರ್ ನಮ್ ಬಂದಲ್ರಿ, ಎಲ್ಲಾರು ಹೇಳ್ತಿವ್ರಿ ನಾವು.
0: ಆದ್ರೂ ಕೂಡ ದೇವ್ರ ಮೇಲೆ ಭಾರ ಹಾಕಿ ನಂಬಬೇಕು, ಬರುತ್ತಾ ಅಂತ
1: ಹೋಗ್ಬೇಕು.
0: ಅಲ್ಲ, ಈ ತರದ ತೀರಾ ಅಭಾವ, ಮಳೆ ಅಭಾವ ಉಂಟಾದ್ರೆ ರೈತರ ಜೊತೆಗೆ ಎಲ್ಲರೂ ಕೂಡ ಒಂದು ಸಫರ್
1: ಆಗ್ಬೇಕಾಗುತ್ತೆ.
0: ಹೌದೌದು, ನಾವ್ ಅನ್ಕೊಂಡ್ವಿ ಮೇ ಕೊನೆಯಲ್ಲಿ ಸ್ವಲ್ಪ ಮಳೆ ಬಂದಾಗ ಮುಂಗಾರು ಮಳೆ ಬೇಗ ಪ್ರಾರಂಭ ಆಯ್ತು, ಚೆನ್ನಾಗಿ ಮಳೆ
1: ಆಗುತ್ತೆ. ತಿರುಗಿ ಮಳೆನೇ ಬಂದ ನೋಡ್ರಿ, ಅದು ಸ್ವಲ್ಪ ಬರ್ಬೇಕ್ರಿ, ಅದು ಬರ್ತದೆ ಅದು ಬಂದ್ರೆ.
0: ಹೌದೌದು, ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀವಿ, ಯಾಕಂದ್ರೆ ನೋಡಿ ರೈತರಿಗೆ ಮಾತ್ರ ಬೆಳೆ ಬೆಳಿಲಿಕ್ಕೆ ಮಾತ್ರ ಮಳೆ ಅಲ್ಲ, ಪ್ರತಿಯೊಂದು ಜೀವ ಜಂತುಗಳಿಗೂ ಕೂಡ ನೀರು ಬೇಕು, ಜಲ ಬೇಕು. ಒಟ್ಟು ಮಳೆನೇ ಇಲ್ಲ ಅಲ್ರಿ, ನೀವ್ ಹೇಳ್ದಂಗೆ ಒಂದ್ ತಿಂಗಳ ಕಳ್ದೋಯ್ತು, ಒಂದ್ ಹನಿ ಮಳೆ
1: ಬಂದಿಲ್ಲ.
0: ಇದಕ್ಕೆಲ್ಲ ಒಂದ್ ರೀತಿ ಏನ್ ನಾವು ಮನುಷ್ಯರೇ ಕಾರಣ ಅಂತ ಹೇಳ್ಬೋದು, ಯಾಕಂದ್ರೆ ನೋಡಿ ಎಲ್ಲೂ ಗಿಡ ಮರಗಳನ್ನ ಬೆಳೆಸಲ್ಲ, ಅರಣ್ಯಗಳ ಸಂಖ್ಯೆ ಕಡಿಮೆ ಆಗಿದೆ.
1: ಈಗ ಅಲ್ಲಿ ಸದ್ಯ ಇಲ್ಲರಿ ಮೇಡಮ್, ಮಣ್ಣೆ ಸತಿ ಮಳೆ ನೋಡ್ರಿ, ಏನ್ ಮಾಡುದು, ಮಹಾರಾಷ್ಟ್ರದಾಗ ಎಲ್ಲ ಮಳೆ ಡ್ಯಾಮ್ ತುಂಬ ದೇರ್ ಬಂದ್ರೆ, ಡ್ಯಾಮ್ ನೀರು ಬಂದಿಲ್ಲ, ಏನ್ ಮಾಡಮ್ಮ.
0: ಹೌದೌದು,
1: ಡ್ಯಾಮ್
0: ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಇದೆ ಈ ಬಾರಿ.
1: ಹೌದ್ರಿ, ಬಾಳ ಕಡಿಮೆ ಅಂದ್ರೆ ಡ್ಯಾಮ್ ಸತಿ ನೀರು ಇಲ್ರಿ, ಅದು ಧೈರ್ಯ ಇರ್ತದೆ, ಡ್ಯಾಮ್ ನೀರು ಬಂದ್ರೆ ಒಂದ್ ಬೆಳೆ ಬೆಳಕಂತೀರಿ, ಯಾವ್ದು ಪತ್ತ ಪತ್ತ ಅವನ ಇಲ್ರಿ.
0: ಏನು ಯೋಚನೆ ಮಾಡ್ಬೇಡಿ, ದೇವ್ರ ಮೇಲೆ ನಂಬಿಕೆ ಇಡಿ. ಇದು ಮಳೆ ನೋಡಿ ಮನುಷ್ಯರ ಕೈಯಲ್ಲಿ ಇಲ್ಲ, ಇದು ಏನಿದ್ರು ಕೂಡ ನಿಸರ್ಗನೇ ಕೊಡ್ಬೇಕು ನಮ್ಗೆ.
1: ಸುಮ್ನೆ ಕುಂತ್ರ ಯೋಜನೆ ಮಾಡ್ತಿರ, ಅದು ಮುಗಿಲ್ ಹೊಡ್ಬಿಟ್ರಲ್ಲ ಬಂತಾರೆ ಮೇಡಮ್, ಮ್ಯಾಗ ಮುಗಿಲ್ ಹೊಡ್ಬಿಟ್ರೆ ಏನು ಊಟ ಹೋಗಿ ಆಗ್ಬಿಟ್ಟವೆ.
0: ಹೌದು, ನಿಜ, ನಮ್ಮ ಪರಿಸ್ಥಿತಿ, ಎಲ್ಲರ ಪರಿಸ್ಥಿತಿ ಗಂಭೀರ ಇದೆ. ಮಳೆ ಬರ್ಲಿಲ್ಲ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ
1: ಮೇಡಮ್ ಹೇಳ್ಬಾರ್ದು.
0: ಹೌದು, ಯಾವ ಗೀತೆ ಪ್ರಸಾರ ಮಾಡೋಣ?
1: ನಮಗೆ ಸೊಗಸುಗಾರ ಐತ್ರಿ ಮೇಡಮ್.
0: ಸೊಗಸುಗಾರ,
1: ಕೆಜಿಎಸ್ ಸೈಡಿದ್ದು
0: ಗೀತೆ ಯಾವುದು?
1: ಹಿಂದಿರಲದ ಬಾನಿನಲ್ಲಿ.
0: ಚಂದಿರನಿಲ್ಲದ ಬಾನಿನಲ್ಲಿ. ಗೀತೆ ಲಭ್ಯ ಇಲ್ಲ.
1: ಇಲ್ಲ ಮೇಡಮ್,
0: ಇಲ್ಲ. ಬೇರೆ ಯಾವ ಗೀತೆ ಪ್ರಸಾರ ಮಾಡೋಣ?
1: ದೇವರ ದುಡ್ಡು ಆಗ್ಬಿಟ್ರೆ ಮೇಡಮ್. ದೇವರ ದುಡ್ಡು,
0: ದೇವರ ದುಡ್ಡು ಚಿತ್ರದಿಂದ ಯಾವ ಗೀತೆ?
1: ಏ ಕೃಷ್ಣ ಅಂತ ಹೇಳ್ತಾರೆ ಮೇಡಮ್. ಏ ಕೃಷ್ಣ,
0: ಖಂಡಿತ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ ಬಸವರಾಜ್ ಅವರೇ. ನಮಸ್ಕಾರ.
1: ನಮಸ್ಕಾರ ಮೇಡಮ್. ಈಗ ಒಟ್ಟಿಗೆ ಹೊರಕ್ ಹೋದ್ಬಿಟ್ರಿ ಮೇಡಮ್, ಅಜ್ಜನ ಸಾಯ್ತು ಹೊಲಕ್ ಹೋಗಲ್ರಿ, ಹೊಲಕ್ ಹೋದ್ರೆ ಒಂದು ಮನೆ ಆಗ್ಬಿಟ್ರಿ, ಬೆಳೆನೆ ಎಲ್ಲ ಒಣಕ್ ಹಚ್ಚವಲ್ರಿ.
0: ಇಲ್ಲ, ಏನ್ ಮಾಡ್ಬೇಕು ಈಗ, ಅದು ಹೇಳಿದ್ನ, ಮನುಷ್ಯರ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಯಾಕಂದ್ರೆ ನಾವು ನಿಸರ್ಗದ ಮೇಲೆ ಅವಲಂಬಿತರಾಗಿರೋದ್ರಿಂದ ಒಂದು ಆಶಾಭಾವನೆ ಇಟ್ಕೋಬೇಕಷ್ಟೇನೆ.
1: ಸರಿ, ಈಗ ಮನೆ ಕುಂತು ಕುಂತು ಕುಂತು ಬ್ಯಾಸ ಬಂದ್ಬಿಡ್ರಿ, ಟೈಮ್ ರೆಡಿ ಆಯ್ತು ಅಂತ ಕುಂತ್ಬಿಡ್ತೀರಿ, ಏನ್ ಎಲ್ಲಿ ಹೊರಸತಿ ಹೋದ್ರಿ ಮೇಡಮ್.
0: ಇರ್ಲಿ ಇರ್ಲಿ, ಯಾವುದಕ್ಕೂ ಇಲ್ಲ, ಯಾವುದಕ್ಕೂ ಯಾವುದೇ ರೈತರು ಕೂಡ ಧೈರ್ಯಗೆಡಬಾರ್ದು, ಆಶಾಭಾವನೆ ಇರಲಿ, ಮುಂದೆ ಬರ್ಬೋದು ಮಳೆ ಅನ್ನೋ ಒಂದು ಹೋಪ್ ಇಟ್ಕೊಂಡು ಜೀವನ ಮಾಡಬೇಕು. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ.
1: ಹಿಂಗಾರಿಗೆ ಬರೋದು ಆಶೆ ಅದ್ರಿ, ಏನ್ ಮಾಡ್ತಾನೆ ನೋಡ್ರಿ, ಹಿಂಗಾರಿಗೆ ಬಂದ್ರೆ ಯಾವ ಬಿಕ್ಕಿ ಬರ್ತದೆ, ಕಡ್ಲೆ ಕಡ್ಲೆ ಯಾವ.
0: ಸರಿ, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ ಬಸವರಾಜ್ ಅವರೇ. ನಮಸ್ಕಾರ.
1: ನಮಸ್ಕಾರ.
0: ಕೇಳಿ ದೇವರ ದುಡ್ಡು ಚಿತ್ರದ ಗೀತೆ.

ನಾಶವಾಯಿತು. ನಿಜಂಬ ನೀತಿ ನಿಜವಾಯಿತು, ನಾನೇ ಜಂಬ ಭಾವ ನಾಶವಾಯಿತು.

0: ಮುಕ್ಕುಂಜುಂಡು
1: ಹಲೋ
0: ಹಲೋ, ನಮಸ್ತೆ ಸರ್.
1: ನಮಸ್ತೆ, ಯಾರು ಮಾತಾಡೋದು?
0: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡೋದು ಮೇಡಮ್.
1: ಸರಸ್ವತಿ ಅವ್ರು ಚೆನ್ನಾಗಿದ್ದೀರಾ?
0: ಹಾ, ಚೆನ್ನಾಗಿದ್ದೀವಿ ಮೇಡಮ್. ಯಾರ್ಪಿನಲ್ಲಿ ಸೇರುವಾಗ ಅದು ಸದಾನಿದ್ದು ಆಗಿತ್ತು ಮೇಡಮ್.
1: ಹ್ಞೂ,
0: ನಾವು ಯಾರ್ಪಿನಲ್ಲಿ ಸೇರುದು, ಒಳ್ಳೆ ಕಾರ್ಯಕ್ರಮ ಕೊಡ್ತೀರಲ್ಲ,
1: ಯಾವ
0: ತುಂಬಾ
1: ಕಾರ್ಯಕ್ರಮ?
0: ಖುಷಿ ಆಗ್ತದೆ ನನಗೆ. ಇದು ಮಸಾಲದ ಹೂ ಚಿತ್ರದಿಂದ, ಕನ್ನಡ ನಾಡಿನ ಕರಾವಳಿ ಅಂತ.
1: ಮಸಣದ ಹೂ ಚಿತ್ರದಿಂದ. ಓಕೆ, ಎಸ್ ಪಿ
0: ಎಂತ ಮೇಡಮ್?
1: ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರೋದು.
0: ಹೌದು ಮೇಡಮ್.
1: ಖಂಡಿತ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕೆ ತುಂಬ
0: ಆಯ್ತು ಮೇಡಮ್.
1: ಧನ್ಯವಾದ ಸರಸ್ವತಿ ಅವರ. ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್. ನಿಮ್ಮಲ್ಲೆಲ್ಲ ತುಂಬ ಖುಷಿ ಆಗ್ತದೆ, ನಿಮ್ಮ ವಯಸ್ಸೆಲ್ಲ ಕೇಳುವಾಗದ್ದು ಮೇಡಮ್. ಕರೆ ಮಾಡುವ ಮಾಡುವ ಅಂತ ಆಗ್ತದೆ ಮೇಡಮ್.
1: ಲೈನ್ ಸಿಗುತ್ತಲ್ಲ ನಿಮ್ಮ ಪ್ರಯತ್ನಕ್ಕೆ.
0: ಅವತ್ತು ಮೇಡಮ್ ನಮಗೆ ಸಿಕ್ಕಿತು ಇರಲಿಲ್ಲ, ಈಗ ಆ್ಯಪಿನಿಂದ ಕೇಳಿ ಸಿಗ್ತದೆ ಮೇಡಮ್.
1: ಓಕೆ, ಆ್ಯಪಿಂದ ಕರೆ ಮಾಡ್ತೀರಾ?
0: ಹೌದು ಮೇಡಮ್.
1: ಓಕೆ, ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಿ.
0: ಹಾಂ, ಎಲ್ಲ ಕೇಳ್ತೇನೆ ಮೇಡಮ್. ತುಂಬ ಖುಷಿ ಆಗ್ತದೆ.

0: ಹತ್ರದಿಂದ ಕೇಳುದಲ್ಲ, ನಮಗೆ ನಿಮ್ಮ ವಯಸ್ಸು ಎಲ್ಲ ಕೇಳುವಾಗ ತುಂಬಾ ಖುಷಿ ಆಗ್ತದೆ ಮೇಡಮ್.
1: ನಮಗೂ ಕೂಡ ನೀವು ತುಂಬಾ ದೂರದಿಂದ ಎಲ್ಲ ಕರೆಗಾಗಿ ಪ್ರಯತ್ನ ಮಾಡ್ತೀರಿ, ಕಾರ್ಯಕ್ರಮಗಳನ್ನು ಕೇಳ್ತೀರಿ ಅಂತ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ, ನಿಮ್ಮ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ. ನಮಸ್ಕಾರ. ಕೇಳಿ ಎಸ್ ಆರ್ ಯಕ್ಕುಂಡಿ ಅವರ ಗೀತ ರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮಸಣದ ಹೂವು ಚಿತ್ರದ ಗೀತೆಯೇ.

0: ರೇಡಿಯೋ ನಡೆಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
1: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ರಾಯಚೂರು ಆಕಾಶವಾಣಿಯಿಂದ 102.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಚಿತ್ರಗೀತೆಗಳೊಂದಿಗೆ ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮವನ್ನು. ಸೊ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ. ಹಾಗೆ ಅವರ ಕೋರಿಕೆ ಗೀತೆ ಯಾವುದು ಅಂತ ಕೇಳೋಣ. ಹಲೋ
1: ಹಲೋ, ನಮಸ್ತೆ. ನಳಿನಿ ಸತೀಶ್ ಚಿತ್ರದುರ್ಗದಿಂದ.
0: ನಳಿನಿ ಸತೀಶ್ ಅವರೇ ನಮಸ್ತೆ, ಹೇಗಿದ್ದೀರಾ?
1: ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ?
0: ನಾವು ಚೆನ್ನಾಗಿದ್ದೀವಿ, ತಾವು ಹೇಗಿದ್ದೀರಾ?
1: ಯಾ ಫೈನ್, ಚೆನ್ನಾಗಿದ್ದೀನಿ.
0: ಯಾವ ಗೀತೆ ಪ್ರಸಾರ ಮಾಡೋಣ
1: ಇವತ್ತು? ಮನೆ ಮನೆ ಕತೆ ಇದೆಯಾ ನೋಡಿ ನಿಮ್ಮ ಹತ್ರ? ಮನೆ ಮನೆ ಕತೆ,
0: ಮನೆ ಮನೆ ಕತೆ ಚಿತ್ರದ.
1: ಎಸ್.
0: ಯಾವ ಗೀತೆ ಬೇಕು ಮೇಡಮ್ ಅದರಲ್ಲಿ?
1: ಅದರಲ್ಲಿ ಹೇ ಹುಡುಗಿ ಅಲ್ಲಿ ನಿಲ್ಲು ಆ ಸಾಂಗ್ ಇದೆಯಾ?
0: ಇಲ್ಲ, ಈ ಚಿತ್ರದಿಂದ ಮೂರು ಗೀತೆ, ಗಂಡು ಹೆಣ್ಣು ಮತ್ತೆ ಮನೆಯ ಹಂಬಲ, ಈ ಗೀತೆ ಮಾತ್ರ ಲಭ್ಯ ಇದೆ.
1: ಗಂಡು ಹೆಣ್ಣು ಪ್ರೀತಿಸಬೇಕು, ಪ್ರೀತಿಸಿ ಮದುವೆ ಆಗಲೇಬೇಕು. ಸೊ ಓಕೆ, ಆ ಸಾಂಗ್ ತಗೊಳ್ಳಿ, ಅದು ಚೆನ್ನಾಗಿದೆ ಆ ಹಾಡು, ನಂಗೆ ತುಂಬಾ ಇಷ್ಟ ಇದೆ ಸಾಂಗ್ ಕೂಡ.
0: ಖಂಡಿತ ಪ್ರಸಾರ ಮಾಡ್ತೇವೆ ನಿಮ್ಮ ಮೆಚ್ಚಿನ ಗೀತೆ.
1: ಈ ಹಾಡು ಟು ಮೈ ಚಿಲ್ಡ್ರನ್ ಅರ್ಪಿತಾ, ಸುಮಂತ್, ಅಭಿಷೇಕ್, ವೈಷ್ಣವಿ ಅಂಡ್ ಸೋನು ಡಾಲಿ, ಕಿಯಾರಾ, ಅಮೃತ ರಮೇಶ್, ನೇತ್ರ ನಟರಾಜರಿಗೆಲ್ಲ, ಮತ್ತೆ ನಮ್ಮ ಗ್ರ್ಯಾಂಡ್ ಚಿಲ್ಡ್ರನ್ ಗಾಗಿ ಈ ಹಾಡು.
0: ಖಂಡಿತ ನಿಮ್ಮ ಮೆಚ್ಚಿನ ಗೀತೆ ನಿಮಗಾಗಿ, ಹಾಗೆ ನಿಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗಾಗಿ, ನಿಮ್ಮ ಫ್ರೆಂಡ್ಸ್ಗಾಗಿ ಪ್ರಸಾರ ಮಾಡ್ತಿದ್ದೀವಿ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ, ನಮಸ್ಕಾರ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಕೇಳಿ ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ, ಸತ್ಯಮ್ ಅವರ ಸಂಗೀತದಲ್ಲಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ

0: ಹಲೋ
1: ಹಲೋ
0: ಹಲೋ
1: ನಮಸ್ತೆ
0: ನಮಸ್ಕಾರ.
1: ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಮೇಡಮ್, ಚಿತ್ರದುರ್ಗದಿಂದ. ಮೇಡಮ್,
0: ಚಿತ್ರದುರ್ಗದಿಂದ ಯಾರು?
1: ರೂಪಾ ಪಾಂಡುರಂಗರಾವ್.
0: ರೂಪಾ ಪಾಂಡವ್. ಹೇಗಿದ್ದೀರಾ ರೂಪಾ ಅವರೇ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು?
0: ನಾವು ಚೆನ್ನಾಗಿದ್ದೀವಿ. ಯಾವ ಗೀತೆ ಪ್ರಸಾರ ಮಾಡೋಣ
1: ಮೇಡಮ್? ಗುರು ಬ್ರಹ್ಮ ಫಿಲಮ್ಸ್.
0: ಗುರು ಬ್ರಹ್ಮ.

0: ಯಾವ ಗೀತೆ ಅದರಲ್ಲಿ?
1: ಎತ್ತು ಹೊತ್ತು ಅಂತ ಇದೆ ನೋಡಿ ಮೇಡಮ್.
0: ಹೆತ್ತು ಹೊತ್ತು. ಖಂಡಿತ ಪ್ರಸಾರ ಮಾಡ್ತೇವೆ
1: ಮೇಡಮ್ ಈ ಹಾಡು. ಮೇಡಮ್ ನನ್ನ ಮಗ ಶ್ರವಣ್ ಮತ್ತು ನಮ್ಮ ಗೆಳೆಯರಾದ MH ರವಿಕುಮಾರ್ ಹಾಗೂ ಎಲ್ಲಾ ಕೇಳುಗರಿಗಾಗಿ ಮೇಡಮ್.
0: ಎಲ್ಲ ಕೇಳುಗರಿಗಾಗಿ ನಿಮ್ಮ ಮೆಚ್ಚಿನ ಗೀತೆ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದ ರೂಪ ಅವರೇ. ಮೂಡಿ ಬರ್ತಾ ಇದೆ, ಕೇಳಿ.
1: ಧನ್ಯವಾದ.
0: ನಮಸ್ಕಾರ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ KG ಯೇಸುದಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ

0: ಹಲೋ
1: ಹಲೋ,
0: ನಮಸ್ಕಾರ.
1: ನಮಸ್ಕಾರ ಶ್ರೀದೇವ್ ಮೇಡಮ್ ಅವರಿಗೆ, ಭಾನುವಾರದ ಬೆಳಗಿನ ಶುಭೋದಯಗಳು.
0: ತಮಗೂ ಕೂಡ ಶುಭೋದಯ. ಭೀಮನ್ಗೌಡ್ರೆ ಹೇಗಿದ್ದೀರಾ?
1: ಭೀಮನಗೌಡ ಪಾಟೀಲ್ ಮೇಡಮ್ ಜೋಕೂರಿಂದ.
0: ನಮಸ್ಕಾರ ಭೀಮನ್ಗೌಡ್ರೆ, ಚೆನ್ನಾಗಿದ್ದೀರಾ?
1: ಆರಾಮಿದ್ದೀರಿ ಮೇಡಮ್?
0: ಆರಾಮಿದ್ದೀವಿ, ತಾವು ಹೇಗಿದ್ದೀರಾ?
1: ನಾವು ಆರಾಮಿದ್ದೀವಿ ಮೇಡಮ್.
0: ಯಾವ ಗೀತೆ?
1: ಕಳೆದ ಒಂದು 4 ವಾರದಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಮೇಡಮ್. ನಾನು ಆಕಾಶವಾಣಿ ಕೇಳ್ತಾ ಇದ್ದಿಲ್ಲ, ಒಂದು 4 ವಾರ ಬಿಟ್ಟು ಬಿಟ್ಟಿದ್ದೆ. ಈ ವಾರದಿಂದ ಆರಾಮಾಗಿದ್ದೀನಿ ಮೇಡಮ್.
0: ಓಕೆ, ಆಸ್ಪತ್ರೆಗೆ ಹೋಗಿ ಬಂದ.
1: ಆಮೇಲೆ ಒಂದು ಪಲ್ಸ್ ಪೋಲಿಯೋ ದಿನದ ಇವತ್ತು ಶುಭಾಶಯಗಳು ಮೇಡಮ್.
0: ಹೌದು, ಖಂಡಿತ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಕೂಡ ಒಂದು ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಒಂದು ಊರಲ್ಲಿ ಸುತ್ತಮುತ್ತ ಯಾರೇ ಮಕ್ಕಳಿದ್ರು ಕೂಡ?
1: ಈಗ ಈ ಸದ್ಯದಲ್ಲಿ ನಮ್ಮ ಊರಿನ ಒಂದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 5 ವರ್ಷದ ಒಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕ್ತಾ ಇದ್ದಾರೆ ಮೇಡಮ್. ನಾವು ನಮ್ಮ ಮೊಮ್ಮಗ ಇಲ್ಲೇ ಇದ್ದಾನ್ರಿ ನಮ್ಮ ಊರಲ್ಲಿ, ಹೋಗಿ ಹಾಕ್ಸ್ಕೊಂಡು ಬಂದಿದೀವಿ ಸದ್ಯ.
0: ಖಂಡಿತ ಎಲ್ರಿಗೂ ಹಾಕ್ಸ್ಕೊಳ್ಳಿಕ್ ಹೇಳಿ, 5 ವರ್ಷದೊಳಗಿನ ಮಕ್ಳು
1: ಹೇಳಿದ್ದಾರೆ
0: ಇದ್ದಲ್ಲಿ.
1: ಮೇಡಮ್ ಹೇಳಿದೀವಿ, ಆಮೇಲೆ ಒಂದು ಮಗ್ಸೆಟ್ನಲ್ಲಿ ಕೂಡ ಹೇಳಿದ್ದಾರೆ ಮೇಡಮ್. ಎಲ್ಲ ಗ್ರಾಮದ ಎಲ್ಲ ರೈತ ಬಾಂಧವರು ತಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಾಗಿರ್ಬೋದು, 5 ವರ್ಷದ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕಬೇಕು ಅಂತ ಹೇಳಿ ಎಲ್ಲ ಅಲೌನ್ಸ್ ಮಾಡಿದ್ದಾರೆ ಮೇಡಮ್.
0: ನೋಡಿ, 2 ಹನಿ ಅದು ಎಷ್ಟೊಂದು ಪರಿಣಾಮ ಬೀರುತ್ತೆ.
1: ಹೌದೌದ್ರಿ,
0: ನಾವೇನಾದರೂ ನಿರ್ಲಕ್ಷ್ಯ ಮಾಡಿದರೆ ಜೀವನ ಇಡೀ ಕೊರಗಬೇಕಾಗುತ್ತೆ.
1: ಹೌದೌದ್ರಿ ಮೇಡಮ್.
0: ಯಾವ ಗೀತೆ ಪ್ರಸಾರ ಮಾಡೋಣ?
1: ಗೀತೆ ಬಂದ್ಬಿಟ್ರಿ ಇವತ್ತು ಅನುರಾಗ ಅರಳಿತು ಚಿತ್ರದಿಂದ ಮೇಡಮ್. ಅದರಲ್ಲಿ ಶ್ರೀಕಂಠ ವಿಷಕಂಠ ಅಂತ ಒಂದು ಗೀತೆ ರೀ,
0: ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋದು.
1: ಮೇಡಮ್
0: ಖಂಡಿತ ಪ್ರಸಾರ.
1: ರೈತರಿಗೆ ಸ್ವಲ್ಪ ತುಂಬಾನೇ ಕಷ್ಟ ಇದೆ ರೀ ಮೇಡಮ್ ಈ ವರ್ಷ, ಯಾಕೇನು ಮಳೆ ಬರ್ತಾ ಇಲ್ಲ.
0: ಅದೇ, ಈ ಮೊದಲು ಒಬ್ಬ ಕಾಲರ್ ಮಾತಾಡಿದ್ರು, ಅವರು ಕೂಡ ತುಂಬ
1: ಹೌದೌದ್ರಿ,
0: ಬೇಸರ ವ್ಯಕ್ತಪಡಿಸಿದ್ರು. ನಾವು
1: ಅವರು
0: ಕೂಡ ಮಳೆ ಬರಲಿ ಅಂತ
1: ಬಸವರಾಜ್
0: ದೇವರಲ್ಲಿ,
1: ಪಾಟೀಲ್ ಅಂತ ಹೇಳಿ.
0: ಹೌದು, ಮಳೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಬೇಕು, ಬಿಟ್ಟರೆ ಅದಕ್ಕೂ ಪರ್ಯಾಯವಾಗಿ ಈಗ ಸಡನ್ ಆಗಿ ನಾವೇನು ಗಿಡ ಮರಗಳನ್ನು ಬೆಳೆಸಿ ಅರಣ್ಯ ಬೆಳೆಸ್ಲಿಕ್ಕೆ ಆಗಲ್ಲ, ಯಾಕಂದ್ರೆ
1: ಹೌದೌದ್ರಿ,
0: ಮನುಷ್ಯ ಮಾಡಿದ ಕರ್ಮನ ಮನುಷ್ಯನೇ ಅನುಭವಿಸ್ಬೇಕಾಗುತ್ತೆ.
1: ಹೌದೌದ್ರಿ ಮೇಡಮ್.
0: ಆದರೂ ಮಳೆ ಬರಲಿ
1: ಆಮೇಲೆ
0: ಅಂತ ನಾವು.
1: ಬೆಳಗಿನ ಬೆಳಗಿನ ವಂದನ ಮತ್ತೆ ಚಿಂತನ ಏನ್ರಿ, ಆಮೇಲೆ 8:30ಕ್ಕೆ ಪ್ರಸಾರ ಚಲಿತು ನವೋದಯ ನಡೆ
0: ಆರೋಗ್ಯ ಕಾರ್ಯಕ್ರಮ. ಹೌದು,
1: ಆರೋಗ್ಯ ಕಾರ್ಯಕ್ರಮ ತುಂಬಾ ಅಚ್ಚುತವಾಗಿತ್ತು. ಕಾರ್ಯಕ್ರಮ ನಡೆಸಿಕೊಟ್ಟಂತ ನಮ್ಮ ಸಾರ್ ಅವರಿಗೆ ಧನ್ಯವಾದಗಳು, ವೆಂಕಟೇಶ್ ಭೀಮನ್ ಮಂಚಿ ಸಾರ್ ಅವರಿಗೆ.
0: ಖಂಡಿತ, ನೀವು ಎಲ್ಲ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀರಿ ಅಂತ ಗೊತ್ತು.
1: ಕೇಳ್ತೀವಿ ಮೇಡಮ್.
0: ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ಕಾರ್ಯಕ್ರಮದಿಂದ ಉಪಯೋಗ ಆಗುವಂತಹ ಒಂದು ಕೆಲವು ಅಂಶಗಳನ್ನು ನೀವು ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಹಾಗೆ ಬೇರೆಯವ್ರಿಗೂ
1: ಹೌದೌದ್ರಿ.
0: ಮಾಹಿತಿ ಕೊಡಿ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದ
1: ಓಕೆ
0: ಭೀಮನ್ಗೌಡ್ರೆ.
1: ಮೇಡಮ್, ಈ ಗೀತೆ
0: ನಮಸ್ಕಾರ.
1: ನಮ್ಮೆಲ್ಲ ಬಾನುವಲಿ ಬಳಗದ ಎಲ್ಲ ರೇಡಿಯೋ ಸ್ನೇಹಿತರಿಗಾಗಿ ಹಾಗೂ ನಿಮಗಾಗಿ ನಮಗಾಗಿದೆ ಮೇಡಮ್.
0: ಖಂಡಿತ, ನಿಮ್ಮ ಮೆಚ್ಚಿನ ಗೀತೆ ಎಲ್ಲ ಕೇಳುಗರಿಗಾಗಿ. ನಮಸ್ಕಾರ.
1: ಓಕೆ ಮೇಡಮ್, ನಮಸ್ತೆ.
0: ಕಿಳ್ಚಿ ಉದಯಶಂಕರ್ ಅವರ ಗೀತೆ ರಚನೆಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.

0: हेलो,
1: नमस्ते मैडम।
0: नमस्ते
1: सौम्य टेलर।
0: सौम्य ಟೇಲರ್ ಅವರು. ಚೆನ್ನಾಗಿದ್ದೀರಾ ಸೌಮ್ಯ ಅವರೇ?
1: ಹಾ ಮೇಡಮ್, ಚೆನ್ನಾಗಿದ್ದೀವ್ರಿ. ತಾವು ಕೂಡ ಚೆನ್ನಾಗಿದ್ದೀರಿ?
0: ನಾವು ಚೆನ್ನಾಗಿದ್ದೀವಿ ನೋಡಿ. ಕಾರ್ಯಕ್ರಮ
1: ಓಕೆ
0: ಕೇಳ್ತಾ
1: ಮೇಡಮ್,
0: ಇದ್ದೀರಾ?
1: ಕೇಳ್ತೀನಿ ಮೇಡಮ್. ಹಾಗೆ ಕಾಲ್ ಮಾಡ್ತಿರ್ತಿದ್ದೆ, ಹಾಗಾಗಿ ಕಾಲ್ ಇನ್ ಕನೆಕ್ಟ್ ಆಗ್ತೈತಿಲ್ಲ ಅಂತ ಅನ್ಕೊಂಡಿದ್ನಿ.
0: ಹ್ಮ್, ಯಾವಾಗಲೂ ಆಶಾ ಭಾವನೆ ಇರ್ಬೇಕು, ಹೌದಲ್ಲ?
1: ಇಲ್ಲ ಮೇಡಮ್, ನನಗೀಗ ಒಂದು 3-4 ತಿಂಗಳು ಆಗಿರ್ಬೋದು ಕಾಲೇ ಸಿಕ್ಕಿಲ್ಲ. ನಾನು 1 ತಿಂಗಳು ಬಿಟ್ಟು ಪ್ರಯತ್ನ ಮಾಡ್ತೀನಿ.
0: ಆದ್ರೆ ನಿಮ್ ಪ್ರಯತ್ನ ಎಲ್ಲೋ ಒಂದ್ ಕಡೆ ಕಮ್ಮಿ ಆಗಿದೆ, ಬೇರೆಯವ್ರು ಹೆಚ್ಚು ಪ್ರಯತ್ನ ಮಾಡ್ತಿರೋದ್ರಿಂದ ಕಾಲ್ ಕನೆಕ್ಟ್ ಆಗ್ತಿರ್ಬೋದು.
1: ಅಂದ್ರೆ ನನಗೆ ಸಿಕ್ಕಿದ್ಮೇಲೆ 1 ತಿಂಗಳು ತನಕ ಒಂದು 3-4 ವಾರ ಬೀಳ್ತೀನಿ ಮೇಡಮ್ ಮಧ್ಯದಲ್ಲಿ,
0: ಬೇರೆಯವ್ರಿಗೆ ಅವಕಾಶ
1: ಬಿಟ್ಟು.
0: ಸಿಗ್ಲಿ ಅಂತ.
1: ಹೌದು ಹೌದು ಮೇಡಮ್, ಹಾಗಾಗಿ.
0: ನಿಮ್ ತರ ಎಲ್ಲರೂ ಕೂಡ ಟ್ರೈ ಮಾಡ್ತಿರ್ತಾರೆ.
1: ಹೌದು ಹೌದು ಮೇಡಮ್.
0: ಒಳ್ಳೆ ಅಭಿಪ್ರಾಯ
1: ನನಗೆ
0: ನಿಮ್ದು.
1: ಶ್ರುತಿ ಫಿಲ್ಮ್ದಿಂದ.
0: ಶ್ರುತಿಯಿಂದನಾ?
1: ಹಾ,
0: ಯಾವ ಗೀತೆ?
1: ಹೆಣ್ಣಿಗೆ ತಾಳಿ ತಾಳಿ, ಹೆಣ್ಣಿಗೆ ತಾಳಿ ತಾಳಿ, ನಮಗೆಲ್ಲ ಜಾಲಿ ಜಾಲಿ ಅಂತ ಒಂದು ಹಾಡು ಬರ್ತದೆ ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೀವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಡಿರೋದು.
1: ಹೌದು ಮೇಡಮ್, ಅದು ತುಂಬಾ ಚೆನ್ನಾಗಿದ್ದ.

0: ಹಲೋ,
1: ನಮಸ್ತೆ ಅಕ್ಕ, ಆರಾಮಿದ್ರಿ ಮೇಡಮ್? ನಮಸ್ತೆ
0: ನಮಸ್ತೆ ಹಿರಣ್ಣ ಅವರೇ.
1: ಮೇಡಮ್. ಗಂಗಾವತರಣ ಕಡೆಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ, ಶುಭ ನಮಸ್ಕಾರಗಳು. ಬೆಳಗಿನ ವಂದನಕ್ಕೂ ಮತ್ತೆ ಆರೋಗ್ಯ ಕಾರ್ಯಕ್ರಮ ಎಂಟಿಸಿದ ಸರ್ಗೂ ತುಂಬಾ ಧನ್ಯವಾದಗಳು.

0: ತಮಗೂ ಕೂಡ
1: ಹೇಳ್ಬೇಕು
0: ತುಂಬಾ
1: ಅಂತ
0: ಧನ್ಯವಾದ
1: ಕೂತವ್ರೆ.
0: ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿದ್ದಕ್ಕೆ.
1: ಹಾಂ ಮೇಡಮ್, ಹೇಳ್ಬೇಕು ಅಂತ ಕೂತವ್ರಿಂದ ಊಟ ಮಾಡ್ದ ಟ್ರೈ ಮಾಡ್ತಾ ಇದ್ದೆ. ಬರ್ರಿ ಮೇಡಮ್, ಊಟ ಮಾಡೋಣ ಬರ್ರಿ.
0: ಭಾಳ ಜನ ಆಗಲಿ, ಯಾವ ಗೀತೆ ಪ್ರಸಾರ ಮಾಡೋಣ? ಕೊನೆ
1: ಮೇಡಮ್
0: ಕಾಲರ್ ತಾವು.
1: ಮನೆದವ್ರು. ಹಾಂ ಮೇಡಮ್, ಮನೆದವ್ರ ಚಿತ್ರದಿಂದ ಅದರಲ್ಲಿ ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಅಂತ ಒಂದು ಹಾಡಿದ್ರು ನನಗೆ, ಹಾಗೆ ಪ್ರಸಾರ ಮಾಡ್ತೀವಿ.
0: ಖಂಡಿತ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ಸಮಯದ
1: ಮಾತುಗಳಿಗೆ
0: ಅಭಾವ
1: ಈಗ ಸಮಯನೂ ಇಲ್ಲ ಮೇಡಮ್, ಕಾರ್ಯಕ್ರಮ ಅಂತ
0: ಅದಕ್ಕೇನೆ
1: ಮುಗಿದು ಬಂದಿದೆ.
0: ಸಮಯದ ಅಭಾವ, ಸ್ವಲ್ಪ ಆದರೂ ಹಾಡು ಕೇಳಿ ಆನಂದಿಸಿ.
1: ಸರಿ ಮೇಡಮ್.
0: ನಮಸ್ಕಾರ
1: ಆಮೇಲೆ
0: ಹಿರಣ್ಣವರೇ.
1: ನಿನ್ನೆ ರಾತ್ರಿನೂ ಸಮಂತ ಮೇಡಮ್ ಅವರು ಒಳ್ಳೆ ಹಾಡುಗಳು ಹಾಕಿದ್ರು, ರಾಯಚೂರು ಆಕರ್ಷಣೆಗೆ. ನಿಮಗೂ ಎಲ್ಲರಿಗೂ ಧನ್ಯವಾದ ಮೇಡಮ್.
0: ತುಂಬ ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಮಸ್ಕಾರ.
1: ನಮಸ್ತೆ.
0: ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ.

ಸ್ನೇಹಿತರೆ, ಇದುವರೆಗೂ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಚಿತ್ರಗೀತೆಗಳೊಂದಿಗೆ ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಮಂಜು, ಮಲ್ಲಪ್ಪ ಶೆಟ್ಟರ್, ಹಾಗೆ ಬಸುರ, ಸರಸ್ವತಿ, ನಳಿನಿ, ರೂಪ ಮತ್ತು ಭೀಮನ್ಗೌಡರು, ಸೌಮ್ಯ ಹಾಗೆ ಈರಣ್ಣವರು ಕರೆ ಮಾಡಿದರು. ಕಾರ್ಯಕ್ರಮಕ್ಕೆ ಇನ್ನೂ ಹಲವರು ಕೂಡ ಟ್ರೈ ಮಾಡ್ತಾ ಇರ್ತೀರಿ, ಆದರೆ ಸಮಯದ ಅಭಾವದಿಂದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಬೇಕಾಗಿರೋದ್ರಿಂದ ಕಾರ್ಯಕ್ರಮವನ್ನು ಕೇಳಿದವ್ರಿಗೂ ಕೂಡ ಮತ್ತು ಟ್ರೈ ಮಾಡ್ತಿರೋರ್ಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:32 ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ಮೂಡಿಬರುವುದು. 11:00 ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳಲಿರುವ ಮನದ ಮಾತು ಕಾರ್ಯಕ್ರಮ. ನಂತರ ಮನದ ಮಾತು ಕಾರ್ಯಕ್ರಮದ ಕನ್ನಡದ ಅವತರಣಿಕೆಯನ್ನು ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: 10:33 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ನೀವು ಕೇಳ್ತಾ ಇರುವಂತಹ ಕಾರ್ಯಕ್ರಮ ಹಳೆಯ ಸುಮಧುರ ಚಿತ್ರಗೀತೆಗಳು, ಓಲ್ಡ್ ಇಸ್ ಗೋಲ್ಡ್.

ಅಪ್ಪ, ಈ ಒಂದು ಶಬ್ದದಲ್ಲಿ ಅದೆಂಥ ಗತ್ತು ಗಾಂಭೀರ್ಯ ಅಲ್ವಾ? ತಾನು ಎಲ್ಲಾ ಕಡೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ತಾಯಿನ ಸೃಷ್ಟಿ ಮಾಡದಂತೆ ದೇವರು. ಏಕಕಾಲದಲ್ಲಿ ತನ್ನಿಂದ ಎಲ್ಲವನ್ನ ಸಲಹೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಅಪ್ಪನನ್ನ ಕೂಡ ಸೃಷ್ಟಿ ಮಾಡದಂತೆ. ಅಪ್ಪ ಅನ್ನೋ ಪದಕ್ಕೆ ಸಾವಿರ ಆನೆಗಳ ಬಲ, ದರ್ಪ, ಕೋಪ ಅತಿ ಅನಿಸುವಂತ ಶಿಸ್ತು, ಅವಮಾನ, ಇದೆಲ್ಲದರ ಸಮ್ಮಿಲನೇ ಅಪ್ಪ ಅನ್ನೋದು. ಅಪ್ಪನ ಬಗ್ಗೆ ಅದಿಂಥದ್ದು ಅಮೂರ್ತವಾದಂಥ ಭಯ ಇರುತ್ತೆ ಎಲ್ಲರಿಗೂ ಕೂಡ. ಹಾಗಂತ ಅವನಲ್ಲಿ ಪ್ರೀತಿ ಇಲ್ಲ ಅಂತ ಅಂದ್ಕೊಂಡ್ರೆ ಅದು ಕೂಡ ತಪ್ಪೆ. ಆತನಲ್ಲಿ ಅತೀವ ಅನ್ನೋಷ್ಟು ಒಲವಿದೆ, ಜೀವ ಇದೆ. ಆದರೆ ತಾಯಿ ಹಾಗೆ ಅವನು ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಅಪ್ಪನ ಪ್ರೀತಿ ಅರ್ಥ ಆಗೋದು ಬಹಳ ಕಷ್ಟನೇ. ಅಪ್ಪ ಅಂದರೆ ನಮ್ಮೆಲ್ಲ ಕೋರಿಕೆಗಳ ಮ್ಯಾಜಿಕ್ ಬಾಕ್ಸ್ ಇದ್ದ ಹಾಗೆ, ಆ ಜೀವ ಇದ್ದ ಹಾಗೆ.

ಕಾವೇರಿ ನದಿ ನೀರಿನ ಮೂಲ ಮಾತ್ರ ಅಲ್ಲ, ಕನ್ನಡಿಗರಿಗೆ ಅದೊಂದು ರೀತಿ ಭಾವನಾತ್ಮಕ ಸಂಬಂಧ ಹೊಂದಿದಂಥ ಜೀವಸೆಲೆ. ಎಲ್ಲೋ ಹುಟ್ಟಿ ಎಲ್ಲಿಗೆ ಎಲ್ಲಿಗೋ ಸೇರುವಂಥ ಈ ನದಿ ಬಗ್ಗೆ ನಮ್ಮ ಕನ್ನಡಿಗರಿಗೆ ವಿಶೇಷವಾದಂಥ ಪ್ರೀತಿ ಅನುಬಂಧ, ಅದು ನಮ್ಮ ಸಿನಿಮಾಗಳಲ್ಲೂ ಸಹ ಚಿತ್ರಿತ ಆಗಿದೆ. ಕನ್ನಡ ಸಿನಿಮಾಗಳಿಗೂ ಕಾವೇರಿ ನದಿಗೂ ಅವಿನಾಭಾವ ನಂಟು. ಸಾಕಷ್ಟು ವರ್ಷಗಳಿಂದ ನಮ್ಮ ಸಿನಿಮಾ ತಯಾರಕರು ಕಾವೇರಿ ನದಿಯನ್ನು ಸಿನಿಮಾಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಕಾವೇರಿ ನಮ್ಮ ಸಿನಿಮಾ ಮಂದಿಗೆ ಪ್ರೇಕ್ಷಕರನ್ನ ಸೆಳೆಯುವಂಥ ಒಂದು ಭಾವನಾತ್ಮಕ ಬಂಧವಾಗಿ ಕುಟ್ಕೊಂಡಿದೆ. ಕರ್ನಾಟಕದಾದ್ಯಂತ ಕಾವೇರಿ ಜೀವನದಿ ಅಂತಾನೆ ಕರೆಸ್ಕೊಳ್ತಾಳೆ. ಕಾರಣ ನೂರಾರು ಜೀವಗಳನ್ನ ಸಲಹ್ತಾ ಇರುವಂತಹ ಸಾವಿರಾರು ಕುಟುಂಬಗಳಿಗೆ ಆಸರೆಯಾಗಿರುವಂತಹ ತಾಯಿ ಕಾವೇರಿ ಕನ್ನಡ ನಾಡಿನ ಜೀವನದಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಘಟಕರ ಧ್ವನಿಗಳಲ್ಲಿ ಜೀವನದಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಡಿನ ರಚನೆ ಆರ್.ಎನ್.ಜಯ ಗೋಪಾಲ್, ಸಂಗೀತ ಸಂಯೋಜನೆ ಕೋಟಿಯವರದಾಗಿತ್ತು. ಆತ್ಮೀಯರೇ, ಇನ್ನೇನು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಹೊತ್ತಾಗ್ತಿದೆ. ಕಾರ್ಯಕ್ರಮವನ್ನು ಮೆಚ್ಚಿ ಬಹಳಷ್ಟು ಜನ ನಮ್ಮ ಪ್ರೀತಿಯ ಕೇಳಕರು ಸಂದೇಶಗಳನ್ನು ರವಾನಿಸಿ ಹಾಡುಗಳನ್ನು ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಎಲ್ಲರಿಗೂ ಸಹ ಆತ್ಮೀಯವಾದಂಥ ಧನ್ಯವಾದಗಳು. ನಾವು ಜೀವನದಲ್ಲಿ ಕೂಡಿಟ್ಟಂತಹ ಹಣನೋ ಅಥವಾ ಮತ್ತೊಬ್ಬರ ಋಣನೋ, ಕಾಪಾಡಿದ ಅಂತಸ್ತೋ, ಸಂಪಾದನೆ ಮಾಡಿದಂತಹ ಬಾಂಧವ್ಯನೋ ಅಥವಾ ಪಡ್ಕೊಂಡಂತಹ ಪ್ರೀತಿನೋ, ಇಂಥ ಗೊಂದಲಗಳ ಗೊಂಚಲಿನಲ್ಲಿ ಚಿಗುರಿದಂತಹ ನಮ್ಮ ಪ್ರಶ್ನೆಗೆ ಉತ್ತರ ಹುಡುಕುವಂತಹ ಪ್ರಯತ್ನನೇ ಇಡೀ ನಮ್ಮ ಜೀವನ. ಇಡೀ ಜೀವನದಲ್ಲಿ ಇದಕ್ಕೆಲ್ಲ ಉತ್ತರ ಹುಡುಕ್ತಾನೇ ಸಾಕ್ತಾ ಹೋಗ್ತೀವಲ್ವಾ. ಈ ಬದುಕಲ್ಲಿ ಪ್ರೀತಿ, ಹಣ, ಹೆಸರು, ಮಮತೆ, ಋಣ ಇದೆಲ್ಲದಕ್ಕೂ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಸರಿ. ಆದರೆ ಇದಕ್ಕೆಲ್ಲ ಮೂಲ ಅನ್ನೋದು ಜೀವ. ಮೊದಲು ಈ ಜೀವದ ಬೆಲೆಯನ್ನು ತಿಳ್ಕೊಳ್ಬೇಕು. ಜೀವ ಹೋದ ಮೇಲೆ ಅಲ್ಲ ಅನ್ನೋದನ್ನ ಪ್ರತಿಯೊಬ್ಬರೂ ಸಹ ಅರ್ಥ ಮಾಡ್ಕೊಳ್ಬೇಕು. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅಂತ ಹೇಳ್ತಾರಲ್ಲ, ಹಾಗೇನೆ ಜೊತೆಗಿರುವವರನ್ನ ನಮ್ಮವರ ರಕ್ಷಿಸ್ಕೊಂಡು ಜೊತೆಯಾಗಿ ಸಾಗೋಣ, ಜೊತೆಯಾಗಿ ಬಾಳೋಣ ಈ ಜೀವದ ಜೊತೆಯಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮತ್ತೊಂದು ಸುಂದರ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಗೀತೆ ಪ್ರಸಾರವಾಗ್ತಾ ಇದೆ. ಗೀತೆಯ ನಂತರ ಮನ್ ಕಿ ಬಾತ್ ಪ್ರಸಾರವಾಗಲಿದೆ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM. ಇಷ್ಟು ಹೊತ್ತು ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪಾ.

ಆತ್ಮೀಯರೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ. ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು, ಮನ್ ಕಿ ಬಾತ್.

0: पहुंचेंगे और देश हित में कदम भी उठाएंगे। साथियों, हमारे देश की सबसे बड़ी शक्ति हमारे देश के लोग हैं। देश के अलग अलग हिस्सों में हो रहे छोटे बड़े प्रयास हमें बहुत कुछ सिखाते हैं। ये प्रयास बताते हैं कि जब मन में संकल्प हो और समाज का साथ मिले तो कोई भी बड़ा बदलाव लाया जा सकता है। आप अपने आसपास हो रहे ऐसे प्रयासों के बारे में मुझे जरूर लिखते रहिए, अपने विचार और अपने सुझाव भेजते रहिए। हो सकता है आपके आसपास की कोई छोटी सी पहल पूरे देश के लिए प्रेरणा बन जाए। अगले महीने हम फिर मिलेंगे, देशवासियों के कुछ नए प्रयासों की चर्चा करेंगे। तब तक आप अपना और अपने परिवार का ध्यान रखिए। और हाँ, जल संचय तो करना ही करना है, बारिश के पानी की एक एक बूंद को हमें बचाना है। कैच द रेन, ये अभियान जरा भी ढीला नहीं होने देना है। तो मेरा खास आग्रह है, वर्षा का बूंद बूंद पानी हम मिलकर के बचाएं। बहुत बहुत धन्यवाद, नमस्कार।
1: मन की बात आकाशवाणी के माध्यम से माननीय प्रधानमंत्री श्री नरेंद्र मोदी अपने मन की बातें साझा कर रहे थे। हम आपको बता दें कि माननीय प्रधानमंत्री के इस प्रसारण के बाद मन की बात के क्षेत्रीय भाषा में अनुवाद का प्रसारण आकाशवाणी और दूरदर्शन के संबद्ध प्रादेशिक केंद्रों से तथा संस्कृत भाषा में अनुवाद का प्रसारण आकाशवाणी दिल्ली के इंद्रप्रस्थ चैनल मीडियम वेव 366.3 मीटर अर्थात 819 किलोहर्ट्ज और FM गोल्ड 100.1 मेगाहर्ट्ज पर अभी किया जाएगा। मन की बात के क्षेत्रीय भाषाओं का पुनः प्रसारण आज रात 8 बजे आकाशवाणी के संबद्ध प्रादेशिक केंद्रों से और अंग्रेजी अनुवाद का प्रसारण FM रेनबो 102.6 मेगाहर्ट्ज पर किया जाएगा। ये कार्यक्रम आकाशवाणी के दिल्ली केंद्र से प्रसारित किया गया।
2: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು. ಈಗ ಕೇಳಿ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು.
3: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಮನದ ಮಾತಿನ ಮೂಲಕ ನಿಮ್ಮೆಲ್ಲರೊಂದಿಗೆ ಮತ್ತೆ ಮಾತನಾಡಲು ಅವಕಾಶ ಸಿಕ್ಕಿರುವುದರಿಂದ ನನಗೆ ಅಪಾರ ಸಂತೋಷವಾಗುತ್ತಿದೆ. 2026 ವರ್ಷದ ಅರ್ಧ ಭಾಗ ಮುಗಿಯಲಿದೆ. ಈ 6 ತಿಂಗಳುಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ನಾಗರಿಕರ ಹಲವಾರು ಸಾಧನೆಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಜೂನ್ನಲ್ಲಿಯೂ ಸಹ ಪ್ರತಿಯೊಬ್ಬ ನಾಗರಿಕನೂ ಹೆಮ್ಮೆ ಪಡುವಂತಹ ಸಾಧನೆಗಳನ್ನು ರಾಷ್ಟ್ರ ಸಾಧಿಸಿದೆ. ಈ ಯಶಸ್ಸು ದೇಶದ ಭದ್ರತೆ ಮತ್ತು ಸ್ವಾವಲಂಬನೆಗೆ ಸಂಬಂಧಿಸಿದ್ದಾಗಿದೆ. ಇತ್ತೀಚೆಗೆ ನನಗೆ ಕೋಲ್ಕತ್ತಾದಲ್ಲಿ ನೌಕಾಪಡೆಯ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿತು. ಅಲ್ಲಿ INS ದೂನಿಗಿರಿ, INS ಸಂಶೋಧಕ್ ಮತ್ತು INS ಅಗ್ರಯಗಳನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಯಿತು. ವಿನ್ಯಾಸದಿಂದ ಹಿಡಿದು ಈ ಹಡಗುಗಳ ತಯಾರಿಕೆಯವರೆಗೆ ಎಲ್ಲವೂ ಸ್ವದೇಶದಲ್ಲೇ ಸಿದ್ಧಪಡಿಸಲಾಗಿದೆ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿಯೂ ದೇಶ ಒಂದು ಮಹತ್ವದ ಸಾಧನೆ ದಾಖಲಿಸಿದೆ. C-295 ವಿಮಾನ ಭಾರತದಲ್ಲೇ ನಿರ್ಮಾಣಗೊಂಡಿದ್ದು ತನ್ನ ಮೊದಲ ಹಾರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಅಲ್ಲದೆ ಇಂತಹ 40 C-295 ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸಲಾಗುತ್ತಿದೆ. ಇದರಿಂದ MSME ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯುತ್ತಿದೆ. ಜೊತೆಗೆ ಉದ್ಯೋಗಾವಕಾಶಗಳು ಹೆಚ್ಚುತ್ತಿವೆ, ಸ್ವಾವಲಂಬಿ ಭಾರತದ ಸಂಕಲ್ಪವು ಮತ್ತಷ್ಟು ಬಲಗೊಳ್ಳುತ್ತಿದೆ. ಇದೇ ತಿಂಗಳಲ್ಲಿ DRDO ಸ್ಥಳೀಯವಾಗಿ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ನ ಯಶಸ್ವಿ ಪರೀಕ್ಷೆಯನ್ನು ನಡೆಸಿದೆ. ಈ ಕ್ಷಿಪಣಿಯನ್ನು DRDOದ ಪ್ರಯೋಗಾಲಯಗಳು ಮತ್ತು ಭಾರತೀಯ ಕೈಗಾರಿಕಾ ಪಾಲುದಾರರು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಅಂದರೆ ಸಮುದ್ರದಿಂದ ಹಿಡಿದು ಆಕಾಶದವರೆಗೆ ನಮ್ಮ ಭಾರತ ಅಧಿಕ ಸುರಕ್ಷಿತ ಮತ್ತು ಆತ್ಮನಿರ್ಭರವಾಗುತ್ತಿದೆ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ಭಾರತದ ಪ್ರಯತ್ನದಿಂದ ಇಡೀ ವಿಶ್ವವನ್ನು ಒಗ್ಗೂಡಿಸಿದ ಮತ್ತೊಂದು

ಮಹತ್ವದ ಕಾರ್ಯವೂ ನಡೆಯಿತು. ಅದೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಬಾರಿ ವಿಶ್ವದ 2500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಯೋಗಕ್ಕೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ನಮ್ಮ ದೇಶದಲ್ಲಿಯೂ ಕೋಟ್ಯಂತರ ಜನರು ವಿವಿಧ ಸ್ಥಳಗಳಲ್ಲಿ ನಡೆದ ಯೋಗ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ಇದೇ ತಿಂಗಳಲ್ಲಿ ಅಹಮದಾಬಾದ್ನಲ್ಲಿ ಆಯೋಜಿಸಲಾದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಕೂಡ ವ್ಯಾಪಕ ಗಮನ ಸೆಳೆಯಿತು. ಈ ಸ್ಪರ್ಧೆಯಲ್ಲಿ ಭಾರತ ಒಟ್ಟು 102 ಚಿನ್ನದ ಪದಕಗಳು ಸೇರಿದಂತೆ 114 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಚಾಂಪಿಯನ್ಶಿಪ್ನ ಪದಕ ಪಟ್ಟಿಯಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಈ ಅದ್ಭುತ ಸಾಧನೆ ಮಾಡಿದ ಎಲ್ಲ ವಿಜೇತ ಕ್ರೀಡಾಪಟುಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಯಾವುದೇ ರಾಷ್ಟ್ರದ ನಿಜವಾದ ಶಕ್ತಿ ಅದರ ಜನತೆಯಲ್ಲಡಗಿದೆ. ಒಂದು ದೇಶದ ಜನರು ಒಗ್ಗಟ್ಟಿನಿಂದ ಯಾವುದಾದರೂ ಸಂಕಲ್ಪಗೈದಾಗ ಅವರನ್ನು ತಮ್ಮ ಗುರಿಯಿಂದ ವಿಚಲಿತರನ್ನಾಗಿಸಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ರಾಷ್ಟ್ರ ನಿರ್ಮಾಣದಲ್ಲಿ ಜನರ ಸಹಭಾಗಿತ್ವದ ಶಕ್ತಿಯೇ ಭಾರತದ ಅತ್ಯಂತ ಅಮೂಲ್ಯ ಸಂಪತ್ತು. ಈ ಜನರ ಸಹಭಾಗಿತ್ವದ ಸಾಮರ್ಥ್ಯ ಎಂಥದ್ದು ಎಂಬುದು ಪದೇ ಪದೇ ನಮಗೆ ಅನುಭವಕ್ಕೆ ಬರುತ್ತಿದೆ. ಸ್ನೇಹಿತರೆ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಯುದ್ಧ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಾನು ದೇಶದ ಜನತೆಗೆ ಕೆಲ ಮನವಿಗಳನ್ನು ಮಾಡಿದ್ದೆ. ಸಾಧ್ಯವಾದಷ್ಟು ಸ್ವಲ್ಪ ಕಾಲದವರೆಗೆ ಚಿನ್ನ ಖರೀದಿಸದೇ ಇರುವಂತೆ ಕೇಳಿಕೊಂಡಿದ್ದೆ. ಹಾಗೆಯೇ ವಿದೇಶ ಪ್ರವಾಸಗಳಿಂದ ದೂರ ಇರುವಂತೆ ವಿನಂತಿಸಿದ್ದೆ. ಕಾರ್ ಪೂಲಿಂಗ್ಗೆ ಮುಂದಾಗುವಂತೆ ಆಗ್ರಹಿಸಿದ್ದೆ. ರೈತರಿಗೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳಲು, ಭೂಮಿಯ ಫಲವತ್ತತೆಯನ್ನು ಕಾಪಾಡಲು ಹಾಗೂ ಸಾಧ್ಯವಾದಷ್ಟು ನೈಸರ್ಗಿಕ ಗೊಬ್ಬರಗಳ ಬಳಕೆಯನ್ನು ಹೆಚ್ಚಿಸಲು ಮನವಿ ಮಾಡಿದ್ದೆ. ಸ್ನೇಹಿತರೆ, ನನ್ನ ಈ ಮನವಿಗೆ ದೇಶದ ಪ್ರತಿಯೊಬ್ಬ ನಾಗರಿಕರು ಬೆಂಬಲಿಸುವುದು ಮಾತ್ರವಲ್ಲ, ಅವುಗಳನ್ನು ಅನುಷ್ಠಾನಗೊಳಿಸಲು ತಮ್ಮದೇ ಆದ ರೀತಿಯಲ್ಲಿ ಸಹಕಾರ ನೀಡುತ್ತಿರುವುದಕ್ಕಾಗಿ ನಾನು ಅನಂತ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಲವಾರು ಕುಟುಂಬಗಳು ತಮ್ಮ ಅನುಭವಗಳನ್ನು ಸಂದೇಶದ ಮೂಲಕ ನನ್ನೊಂದಿಗೆ ಹಂಚಿಕೊಂಡಿವೆ. ಈ ಬಾರಿ ಮನೆಯ ಮದುವೆ ಸಮಾರಂಭಗಳಿಗೆ ಚಿನ್ನವನ್ನು ಖರೀದಿಸದೇ ಇರುವಂತೆ ಅನೇಕ ಕುಟುಂಬಗಳು ನಿರ್ಧರಿಸಿವೆ. ಅಗತ್ಯವಿದ್ದಲ್ಲಿ ಈಗಾಗಲೇ ಇರುವ ಹಳೆಯ ಚಿನ್ನವನ್ನು ಮರುಬಳಕೆ ಮಾಡಿ ಹೊಸ ಆಭರಣಗಳನ್ನು ತಯಾರಿಸಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಅದೇ ರೀತಿ ಈ ಬಾರಿ ತಮ್ಮ ವಿದೇಶ ಪ್ರವಾಸವನ್ನು ಹೇಗೆ ಮುಂದೂಡಲಾಯಿತು ಎಂದು ಅನೇಕರು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಕಾರ್ ಪೂಲಿಂಗ್ಗೆ ಸಂಬಂಧಿಸಿದಂತೆಯೂ ಅನೇಕರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಪ್ರತಿದಿನ ಒಂದೇ ದಿಕ್ಕಿನಲ್ಲಿ ತಮ್ಮ ವಾಹನಗಳಲ್ಲಿ ಪ್ರಯಾಣಿಸುತ್ತಿದ್ದವರೆಲ್ಲ ಈಗ ಒಗ್ಗೂಡಿ ಪ್ರಯಾಣಿಸಲು ಆರಂಭಿಸಿದ್ದಾರೆ. ಅದೇ ರೀತಿ ಸಾಧ್ಯವಾದಷ್ಟು ಜನರು ಹೆಚ್ಚು ಬಸ್ ಮತ್ತು ಮೆಟ್ರೋ ಸೇವೆಗಳನ್ನು ಬಳಸುತ್ತಿದ್ದಾರೆ. ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಇದೇ ರೀತಿ ದೇಶದ ವಿವಿಧ ಭಾಗಗಳಿಂದ ನೈಸರ್ಗಿಕ ಗೊಬ್ಬರಗಳ ಬಳಕೆ ಹೆಚ್ಚುತ್ತಿರುವ ವರದಿಗಳು ಕೇಳಿಬರುತ್ತಿವೆ. ಸ್ನೇಹಿತರೆ, ಈ ಜಾಗತಿಕ ಸಂಕಷ್ಟದ ಸಂದರ್ಭದಲ್ಲಿ ಭಾರತೀಯರೆಲ್ಲರೂ ಒಗ್ಗಟ್ಟಿನಿಂದ ಸವಾಲನ್ನು ಎದುರಿಸುತ್ತಿರುವುದು ನನಗೆ ಸಂತೋಷದಾಯಕ ವಿಷಯವಾಗಿದೆ. ಜನರ ಸಹಭಾಗಿತ್ವದ ಇದೇ ಶಕ್ತಿ ನಮ್ಮನ್ನು ಸಬಲಗೊಳಿಸಲಿದೆ ಮತ್ತು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎಂಬ ವಿಶ್ವಾಸ ನನಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಮ್ಮ ದೇಶದಲ್ಲಿ ಜನ್ಮದಿನ, ಮದುವೆ ಹಾಗೂ ಇತರ ಕುಟುಂಬದ ಕಾರ್ಯಕ್ರಮಗಳು ಕೇವಲ ಒಂದು ಕುಟುಂಬದ ಸಂಭ್ರಮವಾಗಿರುವುದಿಲ್ಲ, ಅವು ಇಡೀ ಸಮಾಜದ ಸಂಭ್ರಮವಾಗಿರುತ್ತವೆ. ಪ್ರತಿಯೊಂದು ಕುಟುಂಬವು ತನ್ನ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತದೆ. ಈ ಸಂದರ್ಭದಲ್ಲಿ ಅತಿಥಿಗಳಿಗೆ ಉಡುಗೊರೆಗಳನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಒಂದು ಕುಟುಂಬ ತಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಕೈಗೊಂಡಿರುವ ಒಂದು ವಿಶಿಷ್ಟ ಕಾರ್ಯ ಎಲ್ಲರ ಗಮನ ಸೆಳೆದಿದೆ. ನಾಂದೇಡ್ನ ಬಹಾದೂರ್ಪುರ ಗ್ರಾಮದಲ್ಲಿ ವಾಸಿಸುವ ಪೇಟ್ಕರ್ ಕುಟುಂಬ ಸಂತೋಷವನ್ನು ಹಂಚಿಕೊಳ್ಳುವುದೇ ಆದರೆ ಅದು ಸಂಕಷ್ಟದ ಸಮಯದಲ್ಲಿ ಮತ್ತೊಂದು ಕುಟುಂಬಕ್ಕೆ ನೆರವಾಗುವಂತಹದ್ದಾಗಿರಬೇಕು ಎಂದು ಯೋಚಿಸಿತು. ಅದರಂತೆ ತಮ್ಮ ಮನೆಯ ಮದುವೆ ಸಮಾರಂಭದ ಸಂದರ್ಭದಲ್ಲಿ ಈ ಕುಟುಂಬ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆಯ ವ್ಯವಸ್ಥೆ ಮಾಡಿತು. ಪ್ರತಿಯೊಬ್ಬರಿಗೂ 1,00,000 ರೂಪಾಯಿಯ ವಿಮಾ ರಕ್ಷಣೆ ಒದಗಿಸಲಾಯಿತು. ಇಂತಹ ಉಪಕ್ರಮದಲ್ಲಿ ಅಡಗಿರುವ ಕಾಳಜಿಯ ಭಾವನೆ ನಿಜಕ್ಕೂ ಮನಮುಟ್ಟುವಂಥದ್ದು. ಅಪಘಾತ ಸಂಭವಿಸಿದಾಗ ಅನೇಕ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂಬುದನ್ನು ಈ ಕುಟುಂಬ ಗಮನಿಸಿತ್ತು.

ಇಂತಹ ಸಂದರ್ಭಗಳಲ್ಲಿ ಸಣ್ಣದೊಂದು ಸಹಾಯವು ದೊಡ್ಡ ಆಸರೆಯಾಗುತ್ತದೆ. ಸ್ನೇಹಿತರೆ, ಸರ್ಕಾರ ದೇಶದ ಕೋಟ್ಯಂತರ ಕುಟುಂಬಗಳಿಗೆ ಸುರಕ್ಷತೆಯ ಕವಚವನ್ನು ಒದಗಿಸುವ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸುತ್ತಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿಯಲ್ಲಿ ವರ್ಷಕ್ಕೆ ಕೇವಲ 20 ರೂಪಾಯಿ ಪ್ರೀಮಿಯಂ ಪಾವತಿಸಿದರೆ 2 ಲಕ್ಷ ರೂಪಾಯಿಗಳವರೆಗೆ ಅಪಘಾತ ವಿಮಾ ರಕ್ಷಣೆ ದೊರೆಯುತ್ತದೆ. ಇಲ್ಲಿಯವರೆಗೆ 58 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಅವರಲ್ಲಿ ಸುಮಾರು 28 ಕೋಟಿ ಮಂದಿ ನಮ್ಮ ತಾಯಂದಿರು, ಸಹೋದರಿಯರು, ಹೆಣ್ಣು ಮಕ್ಕಳಿದ್ದಾರೆ. ಈ ಯೋಜನೆಯ ಮೂಲಕ ಅಪಘಾತದಿಂದ ಸಂಕಷ್ಟಕ್ಕೊಳಗಾದ ಕುಟುಂಬಗಳಿಗೆ ಇದುವರೆಗೆ 3,700 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಒದಗಿಸಲಾಗಿದೆ. ಸ್ನೇಹಿತರೆ, ಇದೇ ರೀತಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಈ ಯೋಜನೆಯಡಿಯಲ್ಲಿ ವ್ಯಕ್ತಿಯ ಅಕಾಲಿಕ ಮರಣವಾದಲ್ಲಿ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿಗಳ ಜೀವ ವಿಮಾ ರಕ್ಷಣೆ ಲಭಿಸುತ್ತದೆ. ಇದರ ವಾರ್ಷಿಕ ಪ್ರೀಮಿಯಂ ಕೇವಲ 436 ರೂಪಾಯಿಗಳು, ಅಂದರೆ ದಿನಕ್ಕೆ ಸರಾಸರಿ 1.5 ರೂಪಾಯಿಗಿಂತಲೂ ಕಡಿಮೆ. ಇಲ್ಲಿಯವರೆಗೆ 27 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಇದರಡಿ ದೇಶದ ಸುಮಾರು 11 ಲಕ್ಷ ಕುಟುಂಬಗಳಿಗೆ ಒಟ್ಟು 22,000 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಲಭಿಸಿದೆ. ಈ ಅಂಕಿಅಂಶಗಳು ನಿಜಕ್ಕೂ ಬಹಳ ದೊಡ್ಡವು. ಆದರೆ ಈ ಅಂಕಿಅಂಶಗಳ ಹಿಂದೆ ಲಕ್ಷಾಂತರ ಕುಟುಂಬಗಳ ಬದುಕಿನ ನೈಜ ಕಥೆಗಳು ಅಡಗಿವೆ. ಎಲ್ಲೋ ಒಬ್ಬ ತಾಯಿಗೆ ತನ್ನ ಮಕ್ಕಳ ಶಿಕ್ಷಣವನ್ನು ಮುಂದುವರೆಸಲು ಈ ನೆರವು ಆಸರೆಯಾದರೆ, ಮತ್ತೊಂದೆಡೆ ಒಬ್ಬ ಪತ್ನಿಗೆ ತನ್ನ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಆರ್ಥಿಕ ಬೆಂಬಲವಾಗಿದೆ. ಸ್ನೇಹಿತರೆ, ಅದೆಷ್ಟೋ ಬಾರಿ ಅತ್ಯಂತ ದೊಡ್ಡ ಭದ್ರತೆಯ ಆರಂಭ ಅತ್ಯಂತ ಸಣ್ಣ ಮೊತ್ತದಿಂದ ಮತ್ತು ಒಂದು ಸಣ್ಣ ಹೆಜ್ಜೆಯಿಂದಲೇ ಆಗಬಹುದು. ಸಣ್ಣದೊಂದು ನಿರ್ಧಾರವು ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ಆದ್ದರಿಂದ ನಿಮ್ಮ ಕುಟುಂಬದವರಿಗೆ ತಪ್ಪದೇ ಈ ಯೋಜನೆಗಳ ಕುರಿತು ಮಾಹಿತಿ ಹಂಚಿಕೊಳ್ಳುವಂತೆ ಎಲ್ಲರಲ್ಲಿ ಮನವಿ ಮಾಡುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತು ಕಾರ್ಯಕ್ರಮದಲ್ಲಿ ಈಗ 1,000+ ವರ್ಷಗಳಿಂದ ಮಾನವ ಸಮಾಜದಲ್ಲಿ ಬೇರು ಬಿಟ್ಟಿರುವ ಒಂದು ವಿಷಯದ ಕುರಿತು ಮಾತನಾಡೋಣ. ಆ ವಿಷಯವೇ ಮೂಢನಂಬಿಕೆ. ಮೂಢನಂಬಿಕೆ ಎನ್ನುವುದು ಅನೇಕ ಬಾರಿ ಕೇವಲ ಒಂದು ತಪ್ಪು ಕಲ್ಪನೆ ಮಾತ್ರ ಆಗಿರದೆ ಅದು ಭಯವನ್ನು ಹುಟ್ಟುಹಾಕುತ್ತದೆ. ಭಯ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದಾಗ ಮನುಷ್ಯ ಸತ್ಯವನ್ನು ನೋಡುವ ಸಾಮರ್ಥ್ಯವನ್ನೇ ಕಳೆದುಕೊಳ್ಳುತ್ತಾನೆ. ಮೂಢನಂಬಿಕೆಯಲ್ಲಿ ಮುಳುಗಿರುವವರು ತರ್ಕವಿಲ್ಲದೆ, ಸತ್ಯವನ್ನು ಅರಿಯದೆ ಅನೇಕ ಬಾರಿ ಗಂಭೀರವಾದ, ಹಾನಿ ಉಂಟಾಗುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಇದೇ ಸಮಾಜದಲ್ಲಿ ವಿಜ್ಞಾನ, ಅನುಭವ ಮತ್ತು ತಾರ್ಕಿಕ ಚಿಂತನೆಯ ಆಧಾರದ ಮೇಲೆ ಇಂತಹ ಮೂಢನಂಬಿಕೆಗಳಿಗೆ ಸವಾಲು ಒಡ್ಡುವವರೂ ಇದ್ದಾರೆ. ಮೂಢನಂಬಿಕೆಯಿಂದ ವಿಶ್ವಾಸದೆಡೆಗೆ ಸಾಗುವ ಈ ಪಯಣ ಸುಲಭವಲ್ಲ. ಇಂದು ಅಂತಹ ಯಶಸ್ವಿ ಪರಿವರ್ತನೆಯ ಒಂದು ಪ್ರೇರಣಾದಾಯಕ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಸ್ನೇಹಿತರೆ, ಅಸ್ಸಾಂನಲ್ಲಿ ಕಂಡುಬರುವ ಒಂದು ವಿಶಿಷ್ಟ ಪಕ್ಷಿ ಇದೆ. ಆ ಪಕ್ಷಿಯ ಹೆಸರು ಹರ್ಗಿಲ. ಹರ್ಗಿಲ ಅತ್ಯಂತ ಅಪರೂಪದ ಪಕ್ಷಿಯಾಗಿದ್ದು ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಆದರೆ ಅಸ್ಸಾಂನ ಕೆಲವು ಪ್ರದೇಶಗಳಲ್ಲಿ ದೀರ್ಘಕಾಲದವರೆಗೆ ಈ ಪಕ್ಷಿಯನ್ನು ಅಶುಭ ಸಂಕೇತ ಎಂದು ಭಾವಿಸಲಾಗುತ್ತಿತ್ತು. ಜನರು ತಮ್ಮ ಸುತ್ತಮುತ್ತ ಈ ಪಕ್ಷಿ ಕಾಣಿಸಿಕೊಳ್ಳುವುದನ್ನು ಇಷ್ಟಪಡುತ್ತಿರಲಿಲ್ಲ. ಅನೇಕ ಬಾರಿ ಹರ್ಗಿಲ ಪಕ್ಷಿಗಳು ಗೂಡು ಕಟ್ಟಿದ್ದ ಮರಗಳನ್ನು ಕೂಡ ಕಡಿದು ಹಾಕಲಾಗುತ್ತಿತ್ತು. ಯೋಚಿಸಿ, ಯಾವ ಪಕ್ಷಿ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದೋ ಅದೇ ಜನರ ಮೂಢನಂಬಿಕೆ ಮತ್ತು ಭಯಕ್ಕೆ ತುತ್ತಾಗಿತ್ತು. ಇಂತಹ ಸಂದರ್ಭದಲ್ಲಿ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ಈ ಪರಿಸ್ಥಿತಿಯನ್ನು ಗಮನಿಸಿದರು. ಜನರ ಮನಸ್ಸಿನಲ್ಲಿ ಬೇರೂರಿದ್ದ ಈ ತಪ್ಪು ಕಲ್ಪನೆಯನ್ನು ಬದಲಾಯಿಸುವ ಸಂಕಲ್ಪಗೈದರು. ಅವರು ಮಹಿಳೆಯರೊಂದಿಗೆ ಮಾತನಾಡಿದರು. ವೈಜ್ಞಾನಿಕ ಆಧಾರಗಳ ಮೂಲಕ ಜನರಿಗೆ ಹರ್ಗಿಲ ಪಕ್ಷಿಯ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟರು. ಕ್ರಮೇಣ ಮಹಿಳೆಯರು ಈ ಜಾಗೃತಿ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಆರಂಭಿಸಿದರು. ತದನಂತರ ಒಂದು ದೊಡ್ಡ ಬದಲಾವಣೆ ಆರಂಭವಾಯಿತು. ಒಂದೊಮ್ಮೆ ಅಶುಭವೆಂದು ಭಾವಿಸಲಾಗುತ್ತಿದ್ದ ಅದೇ ಹರ್ಗಿಲ ಪಕ್ಷಿ ಕ್ರಮೇಣ ಗ್ರಾಮಗಳ ಹೆಮ್ಮೆಯ ಪ್ರತೀಕವಾಗಿ ಮಾರ್ಪಟ್ಟಿತು. ಸಾವಿರಾರು ಗ್ರಾಮೀಣ ಮಹಿಳೆಯರು ಹರ್ಗಿಲ ಸಂರಕ್ಷಣೆಗೆ ಮುಂದಾದರು.
ಇಂದು ಅವರನ್ನು ಹರ್ಗಿಲಾ ಆರ್ಮಿ ಎಂದು ಗುರುತಿಸಲಾಗುತ್ತದೆ. ಈ ಮಹಿಳೆಯರು ಸಮಾಜದ ಪ್ರತಿರೋಧವನ್ನು ಎದುರಿಸಿದರು, ಜನರಲ್ಲಿ ಜಾಗೃತಿ ಮೂಡಿಸಲು ಹಗಲಿರುಳು ಶ್ರಮಿಸಿದರು, ಅಂತಿಮವಾಗಿ ಮೂಢನಂಬಿಕೆಯಿಂದ ಹೊರಬಂದರು. ಸರಿಯಾದ ಮಾಹಿತಿ ಜನರಿಗೆ ತಲುಪಿದರೆ ವರ್ಷಗಳಿಂದ ಬೇರೂರಿರುವ ನಂಬಿಕೆಗಳು ಬದಲಾಗಬಹುದು ಎಂಬುದನ್ನು ಅವರು ಸಾಬೀತುಪಡಿಸಿದ್ದರು. ಸ್ನೇಹಿತರೆ, ಆಟ ಆಡುವವನು ಸಾಧಿಸುತ್ತಾನೆ ಎಂದು ನಾನು ಆಗಾಗ ಹೇಳುತ್ತಲೇ ಇರುತ್ತೇನೆ. ಇಂದು ದೇಶದಲ್ಲಿ ಆಟವಾಡುವುದರ ಜೊತೆಗೆ ತಮ್ಮ ಪ್ರತಿಭೆಯನ್ನು ಬೆಳಕಿಗೆ ತರುತ್ತಿರುವ ಯುವಕರ ಸಂಖ್ಯೆ ವೇಗವಾಗಿ ವೃದ್ಧಿಸುತ್ತಿದೆ. ಅಂದಿನ ದಿನಗಳಿಗೆ ಹೋಲಿಸಿದಲ್ಲಿ ಈಗ ಬಹಳಷ್ಟು ಯುವಕರು ಕ್ರೀಡೆಯನ್ನೇ ತಮ್ಮ ವೃತ್ತಿ ಜೀವನವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ನಡೆಯುತ್ತಿರುವ ಎರಡು ಅತ್ಯಂತ ಆಸಕ್ತಿದಾಯಕ ಪ್ರಯತ್ನಗಳ ಬಗ್ಗೆ ನನಗೆ ಮಾಹಿತಿ ದೊರೆತಿದೆ. ಮೊದಲ ಪ್ರಯತ್ನ ನಾಗಾಲ್ಯಾಂಡ್ ಬೇಬಿ ಲೀಗ್. ಈ ಹೆಸರನ್ನು ಕೇಳಿದಾಗ ಇದು ಪುಟ್ಟ ಮಕ್ಕಳಿಗಾಗಿ ನಡೆಸುವ ಸಾಮಾನ್ಯ ಕ್ರೀಡಾಕೂಟ ಎಂದು ನಿಮಗೆ ಅನ್ನಿಸಬಹುದು. ಆದರೆ ಅದು ಹಾಗಲ್ಲ. ಬದಲಾಗಿ 5-12 ವರ್ಷದೊಳಗಿನ ಪುಟ್ಟ ಮಕ್ಕಳಿಗಾಗಿ ಆಯೋಜಿಸಲಾದ ಒಂದು ಅಸಾಧಾರಣ ಮತ್ತು ವಿಶಿಷ್ಟ ಫುಟ್ಬಾಲ್ ಪಂದ್ಯಾವಳಿಯಾಗಿದೆ. ಈ ಪುಟಾಣಿಗಳ ಪ್ರತಿಭೆಯನ್ನು ಗುರುತಿಸುವುದರ ಜೊತೆಗೆ ಅವರ ವೇಗ, ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ಮತ್ತಷ್ಟು ವೃದ್ಧಿಸುವ ಉದ್ದೇಶದಿಂದ ಈ ಪಂದ್ಯಾವಳಿ ರೂಪಿಸಲಾಗಿದೆ. ನಾಗಾಲ್ಯಾಂಡ್ನ ಹೆಚ್ಚು ಹೆಚ್ಚು ಮಕ್ಕಳನ್ನು ಫುಟ್ಬಾಲ್ ಕ್ರೀಡೆಗೆ ಆಕರ್ಷಿಸುವ ಉದ್ದೇಶದಿಂದ ಈ ಲೀಗ್ ಆರಂಭವಾಗಿತ್ತು. 5-12 ವರ್ಷದೊಳಗಿನ ಬಾಲಕರು ಮತ್ತು ಬಾಲಕಿಯರು ಇದರಲ್ಲಿ ಭಾಗವಹಿಸಬಹುದು. ಈ ಲೀಗ್ ಈಗಾಗಲೇ ತನ್ನ 3ನೇ ವರ್ಷವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಕ್ರೀಡಾಕೂಟ ಮಕ್ಕಳ ಮನಸ್ಸಿನ ಮೇಲೆ ಅಪಾರ ಪ್ರಭಾವ ಬೀರಿದೆ. ಸ್ನೇಹಿತರೆ, ನಾಗಾಲ್ಯಾಂಡ್ನಲ್ಲಿ ಮತ್ತೊಂದು ಅತ್ಯುತ್ತಮ ಉಪಕ್ರಮ ನಡೆಯುತ್ತಿದೆ. ಅದರ ಹೆಸರು ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್. ಫುಟ್ಸಲ್ ಎಂಬುದು ನಿಮ್ಮಲ್ಲಿ ಅನೇಕರಿಗೆ ಹೊಸದಾಗಿರಬಹುದು. ಫುಟ್ಸಲ್ ಅನ್ನು ಒಳಾಂಗಣ ಫುಟ್ಬಾಲ್ ಎಂದು ಕರೆಯಲಾಗುತ್ತದೆ. ಈ ಆಟದಲ್ಲಿ ಒಂದು ತಂಡದಲ್ಲಿ ಕೇವಲ 5 ಆಟಗಾರರು ಮಾತ್ರ ಇರುತ್ತಾರೆ. ಅಲ್ಲದೆ ಇದರ ಆಟದ ಮೈದಾನವು ಸಾಮಾನ್ಯ ಫುಟ್ಬಾಲ್ ಮೈದಾನಕ್ಕಿಂತ ಗಾತ್ರದಲ್ಲಿ ಬಹಳ ಚಿಕ್ಕದಾಗಿರುತ್ತದೆ. ಹೀಗಾಗಿ ಆಟಗಾರರು ಅತ್ಯಂತ ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಲ್ಲದೆ ತಮ್ಮ ತಾಂತ್ರಿಕ ಕೌಶಲ್ಯ ಮತ್ತು ಪ್ರತಿಭೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಬಳಸಬೇಕಾಗುತ್ತದೆ. ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ ನಮ್ಮ ಹೆಣ್ಣು ಮಕ್ಕಳಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅತ್ಯುತ್ತಮ ವೇದಿಕೆಯನ್ನು ಒದಗಿಸುತ್ತಿದೆ. ಇಂತಹ ಪ್ರೇರಣಾದಾಯಕ ಉಪಕ್ರಮಗಳಿಗೆ ಮುಂದಾದ ನಾಗಾಲ್ಯಾಂಡ್ನ ಜನರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಇಂತಹ ಪ್ರಯತ್ನಗಳು ದೇಶದ ಇತರ ಭಾಗಗಳಿಗೂ ಸ್ಫೂರ್ತಿಯಾಗುತ್ತವೆ. ಸ್ನೇಹಿತರೆ, ಇಂದು ತಂತ್ರಜ್ಞಾನದ ಯುಗವಾಗಿದೆ. ಪ್ರತಿದಿನವೂ ಹೊಸದೊಂದು ಸಂಶೋಧನೆ ನಡೆಯುತ್ತಿದೆ. ಹೊಸ ಹೊಸ ಕೃತಕ ಬುದ್ಧಿಮತ್ತೆ ಆವಿಷ್ಕಾರಗಳು ಹೊರಹೊಮ್ಮಿ ನಮ್ಮ ಮುಂದೆ ಬರುತ್ತಿವೆ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬಹಳ ಮಹತ್ವದ್ದಾಗಿದೆ. ಜನರ ಸೃಜನಾತ್ಮಕತೆಯನ್ನು ಯಾವ ರೀತಿ ಸಂರಕ್ಷಿಸಬಹುದು? ಹೊಸ ತಂತ್ರಜ್ಞಾನದೊಂದಿಗೆ ಮುಂದೆ ಸಾಗುತ್ತಾ ನಾವು ನಮ್ಮ ಬೇರುಗಳೊಂದಿಗೆ ಯಾವ ರೀತಿ ಸಂಪರ್ಕದಲ್ಲಿರಬಹುದು? ಇಂತಹ ಪ್ರಶ್ನೆಗಳಿಗೆ ಉತ್ತರ ಅನ್ವೇಷಿಸಿ ಕಂಡುಕೊಂಡಿದೆ ನಳಂದ ವಿಶ್ವವಿದ್ಯಾಲಯ. 1000 ವರ್ಷಗಳಷ್ಟು ಹಳೆಯದಾದ ನಮ್ಮ ನಳಂದ ವಿಶ್ವವಿದ್ಯಾಲಯ ಈಗ ಹೊಸದೊಂದು ರೂಪದಲ್ಲಿ ಭಾರತದ ಭವಿಷ್ಯವನ್ನು ರೂಪಿಸುತ್ತಿದೆ. 2 ವರ್ಷಗಳ ಕೆಳಗೆ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಲೋಕಾರ್ಪಣೆ ಮಾಡುವ ಅವಕಾಶ ನನಗೆ ದೊರೆತಿತ್ತು. ನಳಂದ ವಿಶ್ವವಿದ್ಯಾಲಯವು ಶಾಸ್ತ್ರಗಳ ಆಧಾರದಲ್ಲಿ ನಡೆಯುವ ತರ್ಕಬದ್ಧ ಚರ್ಚೆಯ ಪ್ರಾಚೀನ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಿದೆ. ಚರ್ಚೆ ಎಂದರೆ ಕೇವಲ ಒಬ್ಬರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮಾಧ್ಯಮವಲ್ಲ, ಇದು ಚರ್ಚೆ ಮತ್ತು ವಿವೇಚನೆಯ ಶಿಸ್ತುಬದ್ಧ ಪ್ರಕ್ರಿಯೆಯಾಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ತರ್ಕ ಮತ್ತು ಸತ್ಯಗಳೊಂದಿಗೆ ಪ್ರಸ್ತುತಪಡಿಸುವ ಅಗತ್ಯವಿದೆ ಮತ್ತು ನೀವು ಅದರಲ್ಲಿ ಪರಿಣತಿ ಹೊಂದಿರಬೇಕು. ಇತರರ ಅಭಿಪ್ರಾಯಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳುವುದನ್ನು ಈ ಪ್ರಕ್ರಿಯೆ ನಮಗೆ ಕಲಿಸುತ್ತದೆ. ನಳಂದ ವಿಶ್ವವಿದ್ಯಾಲಯ ತನ್ನ ಘಟಿಕೋತ್ಸವದ ಭಾಗವಾಗಿ ಇದನ್ನು ಸೇರಿಸಿಕೊಂಡಿರುವುದು ನನಗೆ ಸಂತೋಷ ತಂದಿದೆ. ಇದರಲ್ಲಿ ಭಾಗವಹಿಸುವ ಸುಮಾರು 1/2 ವಿದ್ಯಾರ್ಥಿಗಳು ಇತರ ದೇಶಗಳಿಂದ ಬಂದವರಾಗಿದ್ದಾರೆ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಈ ಪ್ರಯತ್ನ ತುಂಬಾ ಶ್ಲಾಘನೀಯ. ಇದಕ್ಕಾಗಿ ನಾನು ನಳಂದ ವಿಶ್ವವಿದ್ಯಾಲಯವನ್ನು ಅಭಿನಂದಿಸುತ್ತೇನೆ.

ಇಂತಹ ಉಪಕ್ರಮಗಳನ್ನು ಆರಂಭಿಸುವ ಕುರಿತಂತೆ ಚಿಂತನೆ ನಡೆಸಲು ಪರಿಗಣಿಸಬೇಕೆಂದು ನಾನು ಇತರ ವಿಶ್ವವಿದ್ಯಾಲಯಗಳಲ್ಲಿ ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಯುವಜನತೆಯನ್ನು ತಮ್ಮ ಬೇರುಗಳೊಂದಿಗೆ ಸಂಪರ್ಕದಲ್ಲಿಟ್ಟುಕೊಂಡು ಹೊಸ ತಂತ್ರಜ್ಞಾನಗಳಿಗೆ ಸಿದ್ಧಪಡಿಸಲು ಮತ್ತೊಂದು ಉತ್ತಮ ಪ್ರಯತ್ನ ನಡೆಯುತ್ತಿದೆ. ದೆಹಲಿಯಲ್ಲಿರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವು ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದೆ. ಇದು ಆಧುನಿಕ ತಂತ್ರಜ್ಞಾನವನ್ನು ಭಾರತದ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದರಿಂದ ಭಾರತೀಯ ಭಾಷೆಗಳಿಗಾಗಿ ಹೊಸ ಕೃತಕ ಬುದ್ಧಿಮತ್ತೆ ಸಾಧನಗಳನ್ನು ತಯಾರಿಸುವುದಕ್ಕೆ ನೆರವು ದೊರೆಯುತ್ತದೆ. ನಮ್ಮ ಪುರಾತನ ಗ್ರಂಥಗಳು ಮತ್ತು ಹಸ್ತಪ್ರತಿಗಳ ಡಿಜಿಟಲ್ ಸಂರಕ್ಷಣೆಯ ಕಾರ್ಯಕ್ಕೆ ಕೂಡ ಹೊಸ ವೇಗ ದೊರೆಯುತ್ತದೆ. ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವನ್ನು ಈ ರೀತಿಯ ಪ್ರಯತ್ನಗಳಿಗಾಗಿ ಅಭಿನಂದಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತೀಯ ಸಂಸ್ಕೃತಿ ವಿಶ್ವದ ಬೇರೆ ಬೇರೆ ಭಾಗಗಳವರೆಗೂ ತಲುಪುತ್ತಿದೆ. ನಮ್ಮ ಹಾಡುಗಳು, ಸಂಗೀತ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರಪಂಚದಾದ್ಯಂತ ಜನರು ಅರಿಯುತ್ತಿದ್ದಾರೆ ಮತ್ತು ಕಲಿಯುತ್ತಿದ್ದಾರೆ. ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಕೆರಿಬಿಯನ್ ಸಾಗರದಲ್ಲಿ ಡೊಮಿನಿಕನ್ ರಿಪಬ್ಲಿಕ್ ಎಂಬ ಹೆಸರಿನ ದೇಶವೊಂದಿದೆ. ಅಲ್ಲಿ ಭಾರತೀಯರ ಜನಸಂಖ್ಯೆ ಸುಮಾರು 100 ಇರಬಹುದು ಅಥವಾ ಅದಕ್ಕಿಂತ ಕಡಿಮೆಯೂ ಇರಬಹುದು. ಆದಾಗ್ಯೂ ಭಾರತದ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ಉತ್ತಮ ಪ್ರಯತ್ನವೊಂದು ಅಲ್ಲಿ ನಡೆಯುತ್ತಿದೆ. ಅಲ್ಲಿ ಸ್ಪ್ಯಾನಿಷ್ ಭಾಷೆ ಮಾತನಾಡುವ ಕೆಲವರು ಒಂದು ತಂಡ ರಚಿಸಿದ್ದಾರೆ. ಈ ತಂಡದ ಹೆಸರು ಬ್ರಹ್ಮ ಕಮಲ್ ಡೊಮಿನಿಕಾನಾ ಎಂಬುದಾಗಿದೆ. ತಂಡದ ಸದಸ್ಯರು ಒಗ್ಗಟ್ಟಾಗಿ ವೈದಿಕ ಸಾಹಿತ್ಯದ ಅಧ್ಯಯನ ಮಾಡುತ್ತಾರೆ. ಅವರು ವೈದಿಕ ಮಂತ್ರಗಳ ಉಚ್ಚಾರಣೆ ಕೂಡ ಕಲಿಯುತ್ತಿದ್ದಾರೆ. ಅವರಿಗೆ ಈ ಕುರಿತಂತೆ ಯಾವುದೇ ವಿಧ್ಯುಕ್ತ ತರಬೇತಿ ಕೂಡ ದೊರೆತಿಲ್ಲ. ಆದರೆ ಅವರು ಆಡಿಯೋ ರೆಕಾರ್ಡಿಂಗ್ಗಳನ್ನು ಕೇಳಿಸಿಕೊಂಡು ವೈದಿಕ ಮಂತ್ರಗಳ ಸರಿಯಾದ ಉಚ್ಚಾರಣೆಯನ್ನು ಕಲಿತಿದ್ದಾರೆ. ಅವರು ಇಂದು ಅನೇಕ ಮಂತ್ರಗಳನ್ನು ಪಠಿಸಲು ಕಲಿತಿದ್ದಾರೆ. ಇದರಲ್ಲಿ ಪುರುಷ ಸೂಕ್ತ, ಶ್ರೀ ಸೂಕ್ತ, ಶ್ರೀರುದ್ರ, ದುರ್ಗಾ ಸೂಕ್ತ ಮತ್ತು ದೇವಿ ಮಹಾತ್ಮೆ ಕೂಡ ಸೇರಿವೆ. ಭಾರತದಿಂದ ಇಷ್ಟು ದೂರದಲ್ಲಿ ವಾಸಿಸುತ್ತಿದ್ದರೂ ನಮ್ಮ ಪರಂಪರೆಯನ್ನು ಕಲಿಯಬೇಕೆನ್ನುವ ಅವರ ಪ್ರಯತ್ನ ಬಹಳ ಸ್ಫೂರ್ತಿದಾಯಕವಾಗಿದೆ. ನಾನು ಬ್ರಹ್ಮ ಕಮಲ್ ಡೊಮಿನಿಕಾನ ಅಲ್ಲಿನ ಎಲ್ಲ ಸದಸ್ಯರಿಗೂ ಅವರ ಈ ಪ್ರಯತ್ನಗಳಿಗೆ ಅಭಿನಂದಿಸುತ್ತೇನೆ. ಭಾರತದ ಸಂಸ್ಕೃತಿಯನ್ನು ವಿಶ್ವಾದ್ಯಂತ ಜನಪ್ರಿಯಗೊಳಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿರುವ ಎಲ್ಲರನ್ನೂ ಹೃದಯಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮೇಘಾಲಯವು ಮೋಡಗಳು ಮತ್ತು ಸುಂದರವಾದ ದೃಶ್ಯಾವಳಿಗಳಿಗೆ ಹೆಸರುವಾಸಿಯಾಗಿದೆ. ಮೇಘಾಲಯಕ್ಕೆ ಭೇಟಿ ನೀಡುವ ಯಾರೇ ಆದರೂ ಅಲ್ಲಿನ ಜನರ ಆತ್ಮೀಯತೆ ಮತ್ತು ಸ್ನೇಹಶೀಲ ಮನಸ್ಸನ್ನು ದೀರ್ಘಕಾಲದವರೆಗೆ ನೆನಪಿಸಿಕೊಳ್ಳುತ್ತಾರೆ. ಆದಾಗ್ಯೂ ಮೇಘಾಲಯ ಮತ್ತೊಂದು ವಿಶೇಷ ಗುಣವನ್ನು ಹೊಂದಿದ್ದು ಅದರ ಬಗ್ಗೆ ನಾನು ಇಂದು ಮನ್ ಕಿ ಬಾತ್ನಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ಅದೆಂದರೆ ಮೇಘಾಲಯದ ರೂಟ್ ಬ್ರಿಡ್ಜ್, ಅಂದರೆ ಬೇರು ಸೇತುವೆ. ರೂಟ್ ಎಂದರೆ ರಸ್ತೆಯಲ್ಲ, ಬೇರು ಎಂದರ್ಥ. ಈ ಬೇರು ಸೇತುವೆಗಳ ಕತೆ ಬಹಳ ಆಕರ್ಷಣೀಯವಾಗಿದೆ. ಈ ಸೇತುವೆ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವರ್ಷಗಳಲ್ಲಿ ಸಿದ್ಧವಾಗುವುದಿಲ್ಲ. ಇವು ಸಿದ್ಧವಾಗಲು ಹಲವು ದಶಕಗಳೇ ಹಿಡಿಯುತ್ತವೆ. ರಬ್ಬರ್ ಮರಗಳ ಬೇರುಗಳಿಗೆ ಕ್ರಮೇಣ ಒಂದು ಮಾರ್ಗ ನೀಡಲಾಗುತ್ತದೆ. ಈ ಬೇರುಗಳನ್ನು ನೀರಿನ ಹೊಳೆಗಳ ಮೂಲಕ ದಾಟಿಸಲಾಗುತ್ತದೆ. ಕಾಲಕ್ರಮೇಣ ಇವೇ ಬೇರುಗಳು ಒಂದು ಬಲಿಷ್ಠ ಸೇತುವೆಯ ರೂಪ ತಾಳುತ್ತವೆ. ಈ ಸೇತುವೆಗಳ ಮತ್ತೊಂದು ವಿಶೇಷತೆಯೂ ಇದೆ. ಇದು ಜೀವಂತ ಸೇತುವೆಯಾಗಿದೆ. ಕಾಲ ಕಳೆದಂತೆ ಇವು ಬಲವಾಗುತ್ತಾ ಹೋಗುತ್ತವೆ. ಇದರಲ್ಲಿ ಮೇಘಾಲಯದ ಜನತೆಯ ಸೃಜನಶೀಲತೆ ಕಂಡುಬರುತ್ತದೆ. ಇದರ ಹಿಂದೆ ವರ್ಷಗಳ ಧೈರ್ಯ ಮತ್ತು ಪ್ರಕೃತಿಗೆ ಅವರು ನೀಡುವ ಆಳವಾದ ಗೌರವ ಅಡಗಿದೆ. ಮನುಷ್ಯ ಪ್ರಕೃತಿಯೊಂದಿಗೆ ಕೈಜೋಡಿಸಿದರೆ ಎಂತಹ ಅದ್ಭುತಗಳನ್ನು ಸೃಷ್ಟಿಸಬಹುದು ಎಂಬುದನ್ನು ಈ ಸೇತುವೆ ಹೇಳುತ್ತದೆ. ಇದು ನಮ್ಮ ದೇಶದ, ಈ ನೆಲದ ಪರಂಪರೆ. ಈಗ ಭಾರತವು ಮೇಘಾಲಯದ ಬೇರು ಸೇತುವೆಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ನೆಟ್ವರ್ಕ್ನಲ್ಲಿ ಸೇರಿಸಲು ಅರ್ಜಿ ಸಲ್ಲಿಸಿದೆ. ಸ್ನೇಹಿತರೆ, ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಈ ಬೇರಿನ ಸೇತುವೆಗಳು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಮೇಘಾಲಯದ ಜನರು ಈ ನೈಸರ್ಗಿಕ ಪರಂಪರೆಯನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಹಿಂದೆ ಅಂತಹ ಸೇತುವೆಗಳ ಸಂಖ್ಯೆಯನ್ನು ನಿರ್ಧರಿಸುವುದು ಕಷ್ಟಕರವಾಗಿತ್ತು. ಸ್ಥಳೀಯರು ಅವುಗಳನ್ನು ಸ್ವತಃ ಎಣಿಸಲು ಪ್ರಾರಂಭಿಸಿದರು.

ಕಲ್ಪಿಸಿದರು. ನಂತರ ಸಮುದಾಯಗಳು ಈ ಸೇತುವೆಗಳನ್ನು ನಿರ್ವಹಿಸುವ ಜವಾಬ್ದಾರಿ ವಹಿಸಿಕೊಂಡವು. ಇಂದು ಸ್ಥಳೀಯ ಜನರು 120ಕ್ಕೂ ಹೆಚ್ಚು ಬೇರು ಸೇತುವೆಗಳನ್ನು ನಿರ್ವಹಿಸುತ್ತಿದ್ದಾರೆ. ತಂಡಗಳು ವಾರ್ಷಿಕವಾಗಿ ಈ ಸೇತುವೆಗಳ ಸ್ಥಿತಿಯನ್ನು ಪರಿಶೀಲಿಸುತ್ತವೆ. ಕೆಲವರು ಸುತ್ತಮುತ್ತಲಿನ ಪ್ರದೇಶವನ್ನು ಬಲಪಡಿಸಲು ನರ್ಸರಿಗಳನ್ನು ಸಹ ರಚಿಸಿದ್ದಾರೆ. ಈ ರೀತಿಯಾಗಿ ಅವುಗಳ ಸಂರಕ್ಷಣೆಗಾಗಿ ಸಂಪೂರ್ಣ ಪರಿಸರ ವ್ಯವಸ್ಥೆ ರಚಿಸಲಾಗಿದೆ. ಈ ವರ್ಷ ಹ್ಯಾಲಿ ವಾರ್ಜಿ ಅವರಿಗೆ ಪದ್ಮ ಪ್ರಶಸ್ತಿ ಬಂದಿರುವುದನ್ನು ನೀವು ನೋಡಿರಬೇಕು. ಅವರು ತಮ್ಮ ಜೀವನದ 50ಕ್ಕೂ ಅಧಿಕ ವರ್ಷಗಳ ಕಾಲ ಈ ಬೇರು ಸೇತುವೆಗಳ ರಕ್ಷಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಈ ಸಮರ್ಪಣಾ ಭಾವ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಸ್ನೇಹಿತರೆ, ನೀವು ಎಂದಾದರೂ ಈ ಬೇರು ಸೇತುವೆಗಳಿರುವ ಪ್ರದೇಶಕ್ಕೆ ಹೋಗಿದ್ದರೆ ಅವುಗಳ ಚಿತ್ರವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಖಂಡಿತವಾಗಿಯೂ ಹಂಚಿಕೊಳ್ಳಿ. ನಿಮ್ಮ ಚಿತ್ರ ಮೇಘಾಲಯದ ಈ ವಿಶಿಷ್ಟ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳಲು ಪ್ರೇರಣೆ ನೀಡುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಗ್ರಾಮ ಸ್ವಚ್ಛವಾಗಿರಬೇಕೆಂದು, ನಮ್ಮ ನಗರ ಸುಂದರವಾಗಿ ಕಾಣಬೇಕೆಂದು ನಾವೆಲ್ಲರೂ ಬಯಸುತ್ತೇವೆ. ಆದರೆ ನಮ್ಮ ಸುತ್ತಮುತ್ತ ಸಂಗ್ರಹವಾಗುವ ತ್ಯಾಜ್ಯವನ್ನು ಯಾರು ಸ್ವಚ್ಛಗೊಳಿಸುತ್ತಾರೆ ಎಂಬುದರ ಬಗ್ಗೆ ನಾವು ನಿಜವಾಗಿಯೂ ಯೋಚಿಸುತ್ತೇವೆಯೇ? ಹೆಚ್ಚಿನ ಜನರು ಅದು ಬೇರೆಯವರ ಜವಾಬ್ದಾರಿ ಎಂದು ಭಾವಿಸುತ್ತಾರೆ ಮತ್ತು ಅವರು ಸ್ವಚ್ಛಗೊಳಿಸುತ್ತಾರೆ ಎಂದು ಭಾವಿಸುತ್ತಾರೆ. ಆದರೆ ತಮ್ಮ ಆಲೋಚನೆಗಳಿಂದ ನಮಗೆ ಬಹಳ ಪ್ರೇರಣೆ ನೀಡುವ ಬಹಳಷ್ಟು ಜನರು ನಮ್ಮ ನಡುವೆಯೇ ಇದ್ದಾರೆ. ಮಧ್ಯಪ್ರದೇಶದ ರಾಜಗಢ್ ಜಿಲ್ಲೆಯ ಬ್ಯಾವರಾದ ಕೆಲವು ಸೋದರಿಯರ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ದೊರೆತಿತ್ತು. ಇವರು ತಮ್ಮ ಸುತ್ತಮುತ್ತ ಹರಡಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತೊಲಗಿಸುವ ಸಂಕಲ್ಪ ತೊಟ್ಟರು. ಬೇರೆ ಯಾರೋ ಬಂದು ಬದಲಾವಣೆ ತರುತ್ತಾರೆಂದು ಅವರು ಯೋಚಿಸಲಿಲ್ಲ. ಅವರು ಸ್ವತಃ ನಗರದ ಎಲ್ಲ ಕಡೆಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಖಾಲಿ ಬಾಟಲಿಗಳನ್ನು ಸಂಗ್ರಹಿಸಲು ತೊಡಗಿದರು. ಕ್ರಮೇಣ ಈ ಪ್ರಯತ್ನ ಮುಂದುವರೆದು ನಂತರ ಪ್ಲಾಸ್ಟಿಕ್ ಅನ್ನು ಪರಿಸರ ಸ್ನೇಹಿ ಇಕೋಬ್ರಿಕ್ಸ್ ಇಟ್ಟಿಗೆಗಳಾಗಿ ಪರಿವರ್ತಿಸಲು ಪ್ರಾರಂಭಿಸಲಾಯಿತು. ಇಂದು ಈ ಪರಿಸರ ಇಟ್ಟಿಗೆಗಳನ್ನು ಸಾರ್ವಜನಿಕ ಸ್ಥಳಗಳನ್ನು ಸುಂದರಗೊಳಿಸಲು ಬಳಸಲಾಗುತ್ತಿದೆ. ರಾಜಗಢದಲ್ಲಿ ಕಳೆದ ಕೆಲವು ತಿಂಗಳುಗಳಲ್ಲಿ 100 ಕಿಲೋಗ್ರಾಂಗಳಷ್ಟು ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡಿ ಉತ್ತಮ ರೀತಿಯಲ್ಲಿ ಉಪಯೋಗಿಸಲಾಗಿದೆ. ಅಂದರೆ ಯಾವ ಪ್ಲಾಸ್ಟಿಕ್ ಈ ಮೊದಲು ನಗರದಲ್ಲಿ ಮಾಲಿನ್ಯವನ್ನು ಹರಡುತ್ತಿತ್ತೋ, ಇಂದು ಅವು ಈ ಸೋದರಿಯರ ಪ್ರಯತ್ನದಿಂದಾಗಿ ನಗರದ ಸೌಂದರ್ಯ ಹೆಚ್ಚಿಸಲು ಕೊಡುಗೆ ನೀಡುತ್ತಿದೆ. ಬ್ಯಾವರಾದ ಎಲ್ಲಾ ಸೋದರಿಯರನ್ನು ಮತ್ತು ಈ ಅಭಿಯಾನದಲ್ಲಿ ಕೈಜೋಡಿಸಿರುವ ಪ್ರತಿಯೊಬ್ಬರನ್ನು ಅಭಿನಂದಿಸುತ್ತೇನೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನನಗೆ ಹಲವರು ಪತ್ರ ಬರೆದು ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡಬೇಕೆಂದು ಕೇಳಿದ್ದಾರೆ. ಅದು ಗಣೇಶೋತ್ಸವಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಹಾಗೆ ನೋಡಿದರೆ ಗಣೇಶೋತ್ಸವಕ್ಕೆ ಇನ್ನೂ ಸಾಕಷ್ಟು ಸಮಯವಿದೆ. ಆದರೂ ಜನರು ಈ ವಿಷಯದ ಬಗ್ಗೆ ಈಗಿನಿಂದಲೇ ಮಾತನಾಡಬೇಕೆಂದು ಮನವಿ ಮಾಡಿದ್ದಾರೆ. ವಾಸ್ತವದಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸುವ ಕೆಲಸ ಬಹಳ ಬೇಗನೆ ಪ್ರಾರಂಭವಾಗುತ್ತದೆ. ಮೂರ್ತಿ ತಯಾರಕರು ಮತ್ತು ಮೂರ್ತಿ ವ್ಯಾಪಾರದಲ್ಲಿ ತೊಡಗಿರುವವರು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗುತ್ತಾರೆ. ಆದ್ದರಿಂದ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ, ದಯವಿಟ್ಟು ನಿಮ್ಮ ಮನೆ, ಸಮಾಜ ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ಥಾಪಿಸಲಾದ ಗಣೇಶ ದೇವನ ಮೂರ್ತಿಯು ನಮ್ಮ ದೇಶದ ಜೇಡಿ ಮಣ್ಣಿನಿಂದ ತಯಾರಿಸಲ್ಪಟ್ಟಿದೆಯೇ? ಅದನ್ನು ನಮ್ಮವರೇ ಆದ ಕುಂಬಾರರು ಮತ್ತು ಸ್ಥಳೀಯ ಕಲಾವಿದರು ರಚಿಸಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಿ. ಗಣೇಶ ಮೂರ್ತಿಗಳನ್ನು ತಯಾರಿಸುವವರು ಮಣ್ಣಿನ ಮೂರ್ತಿಗಳಿಗೆ ಆದ್ಯತೆ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಮೂರ್ತಿಗಳನ್ನು ಖರೀದಿಸುವವರು ಗಣಪತಿ ಮೂರ್ತಿಯನ್ನು ಯಾವ ವಸ್ತುಗಳಿಂದ ತಯಾರಿಸಲಾಗಿದೆ ಮತ್ತು ಯಾವ ದೇಶದಲ್ಲಿ ಮಾಡಲಾಗಿದೆ ಎಂಬುದನ್ನು ಸಹ ಪರಿಶೀಲಿಸಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಮೂರ್ತಿಗಳನ್ನು ಎಂದಿಗೂ ಖರೀದಿಸಬೇಡಿ. ಸ್ನೇಹಿತರೆ, ಪೂಜೆಯ ನಂತರ ಮಣ್ಣಿನ ಮೂರ್ತಿಗಳು ನೀರಿನಲ್ಲಿ ಸುಲಭವಾಗಿ ಕರಗುತ್ತವೆ. ಇದು ನಮ್ಮ ನದಿಗಳು, ಕೊಳಗಳು ಮತ್ತು ಪರಿಸರವನ್ನು ರಕ್ಷಿಸುತ್ತದೆ. ನಮ್ಮ ನಂಬಿಕೆ ಹಾಗೆ ಉಳಿಯುತ್ತದೆ. ಪ್ರಕೃತಿಯ ಬಗೆಗಿನ ನಮ್ಮ ಜವಾಬ್ದಾರಿಯೂ ಈಡೇರುತ್ತದೆ. ಸ್ಥಳೀಯ ಕುಶಲಕರ್ಮಿಗಳಿಂದ ನಾವು ಮೂರ್ತಿಗಳನ್ನು ಖರೀದಿಸಿದಾಗ ವೋಕಲ್ ಫಾರ್ ಲೋಕಲ್ ಎಂಬ ನಮ್ಮ ಸಂಕಲ್ಪವನ್ನು ಬಲಪಡಿಸುತ್ತೇವೆ. ಈ ಬಾರಿ ಗಣೇಶೋತ್ಸವ ಮತ್ತು ಅಂತಹ ಪ್ರತಿಯೊಂದು ಹಬ್ಬದ ಸಮಯದಲ್ಲಿ ನಾವು ಅಂತಹ ಎಲ್ಲ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸುತ್ತೇವೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಾಗಿ

0: ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ನನಗೆ ವಿಶ್ವಾಸವಿದೆ. ಸ್ನೇಹಿತರೆ, ನಮ್ಮ ದೇಶದ ಅತಿ ದೊಡ್ಡ ಶಕ್ತಿ ಎಂದರೆ ಅದು ನಮ್ಮ ದೇಶದ ಜನರು. ದೇಶದಲ್ಲಿ ನಡೆಯುತ್ತಿರುವ ಸಣ್ಣ ದೊಡ್ಡ ಪ್ರಯತ್ನಗಳು ನಮಗೆ ಬಹಳಷ್ಟನ್ನು ಕಲಿಸುತ್ತವೆ. ಮನಸ್ಸಿನಲ್ಲಿ ಸಂಕಲ್ಪವಿದ್ದರೆ ಮತ್ತು ಅದಕ್ಕೆ ಸಮಾಜ ಕೈಜೋಡಿಸಿದರೆ ಯಾವುದೇ ದೊಡ್ಡ ಬದಲಾವಣೆಯನ್ನು ತರಬಹುದು. ನಿಮ್ಮ ಸುತ್ತಮುತ್ತಲಿನ ಇಂತಹ ಪ್ರಯತ್ನಗಳ ಬಗ್ಗೆ ನನಗೆ ಖಂಡಿತವಾಗಿಯೂ ಬರೆದು ತಿಳಿಸುತ್ತೀರಿ. ನಿಮ್ಮ ಚಿಂತನೆಗಳು ಮತ್ತು ಸಲಹೆ ಸೂಚನೆಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲಿನ ಯಾವುದೇ ಚಿಕ್ಕ ಉಪಕ್ರಮ ಕೂಡ ಇಡೀ ದೇಶಕ್ಕೆ ಸ್ಫೂರ್ತಿಯಾಗಬಹುದು. ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ದೇಶ ಬಾಂಧವರ ಇಂತಹ ಹೊಸ ಪ್ರಯತ್ನಗಳ ಬಗ್ಗೆ ಮಾತನಾಡೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಕಾಳಜಿ ವಹಿಸಿ. ಮತ್ತು ಇನ್ನೊಂದು ವಿಷಯ, ನೀರಿನ ಸಂರಕ್ಷಣೆಯನ್ನಂತೂ ಮಾಡಲೇಬೇಕು. ಮಳೆಯ ಪ್ರತಿಯೊಂದು ಹನಿಯನ್ನೂ ನಾವು ಉಳಿಸಲೇಬೇಕು. ಕ್ಯಾಚ್ ದ ರೈನ್ ಈ ಅಭಿಯಾನ ಸ್ವಲ್ಪ ಕೂಡ ಸಡಿಲವಾಗಲು ಬಿಡಬಾರದು. ನಿಮ್ಮಲ್ಲಿ ನನ್ನ ವಿಶೇಷ ಮನವಿ ಎಂದರೆ ನಾವೆಲ್ಲರೂ ಸೇರಿ ಮಳೆಯ ಹನಿ ಹನಿ ನೀರನ್ನು ಸಂರಕ್ಷಿಸೋಣ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಜ್ಯೋತಿದಾಸ್ ಮತ್ತು ಆಶಾ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಮರು ಪ್ರಸಾರವಾಗಲಿದೆ.
2: ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ರಂದು ನಡೆದ ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಕಾಶವಾಣಿ ಮೂಲಕ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾದ 135ನೇ ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ವಿಶೇಷವಾಗಿ ಉಲ್ಲೇಖಿಸಿದರು. ಅಹಮದಾಬಾದ್ನಲ್ಲಿ ಜರುಗಿದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ 102 ಚಿನ್ನದ ಪದಕಗಳು ಸೇರಿದಂತೆ 114 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಅಲಂಕರಿಸಿದ್ದನ್ನು ಹೆಮ್ಮೆಯಿಂದ ಪ್ರಧಾನಮಂತ್ರಿ ಮನದ ಮಾತಿನಲ್ಲಿ ಸ್ಮರಿಸಿದರು. ಸಮನ್ವಯದ ಕವಿ ಎಂದೇ ಹೆಸರಾದ ಚನ್ನವೀರ ಕಣವಿ ಅವರ ಜನ್ಮದಿನವೆಂದು ಗದಗ್ ಜಿಲ್ಲೆ ಹೊಂಬಳದಲ್ಲಿ ಜನಿಸಿದ ಅವರು ಕೇಂದ್ರ ಸಾಹಿತ್ಯ ಅಕಾದೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹಾಗೂ ನಾಡೋಜ ಗೌರವಗಳಿಂದ ಭೂಷಿತರು. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದಾರೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ಇಂದು ಬೆಳಗ್ಗೆ ರಾಜ್ಯವ್ಯಾಪಿ ಆರಂಭವಾಗಿದೆ. ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂದಿನಿಂದ ಜುಲೈ 1ರವರೆಗೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5ರವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಆಂದೋಲನ ಆಯೋಜಿಸಿದೆ. ಧಾರವಾಡ ಜಿಲ್ಲೆಯಾದ್ಯಂತ 889 ಲಸಿಕೆ ಕೇಂದ್ರಗಳಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಕಾರ್ಯಕ್ರಮ ಜರುಗಲಿದೆ. 5 ವರ್ಷದೊಳಗಿನ 208,779 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ತಿಳಿಸಿದ್ದಾರೆ. 2 ಹನಿ ಪೋಲಿಯೋ ಲಸಿಕೆ ಮಕ್ಕಳ ಜೀವನದ ಆರೋಗ್ಯ ರಕ್ಷೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ತಪ್ಪದೇ ಪೋಲಿಯೋ ಲಸಿಕೆ ಹಾಕಿಸಿ ಪೋಲಿಯೋ ಮುಕ್ತ ಭಾರತ ನಿರ್ಮಿಸೋಣ ಎಂದು ಸಂಸದ ಶ್ರೇಯಸ್ ಪಟೇಲ್ ಕರೆ ನೀಡಿದ್ದಾರೆ. ಹಾಸನದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಪೋಲಿಯೋ ಭಾನುವಾರ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಲಸಿಕೆ ಹಾಕಿ ಅವರು ಚಾಲನೆ ನೀಡಿದರು. ಪ್ರಾದೇಶಿಕ ಅಸಮತೋಲನ ನಿವಾರಣೆ ಈವರೆಗಿನ ಸಾಧನೆ ಅಧ್ಯಯನಕ್ಕಾಗಿ ರಚನೆಗೊಂಡ ಆರ್ಥಿಕ ತಜ್ಞ ಪ್ರೊಫೆಸರ್ ಎಂ ಗೋವಿಂದರಾವ್ ವರದಿಯ ಸಮಗ್ರ ಚರ್ಚೆಗೆ 2027ರ ಜನವರಿ 1ನೇ ತಾರೀಖಿನ ಒಳಗೆ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜಂಟಿ ಅಧಿವೇಶನ ನಡೆಸುವಂತೆ ಧಾರವಾಡ ಹೈಕೋರ್ಟ್ ವಕೀಲರ ಸಂಘದ ಅಧ್ಯಕ್ಷ ಬಿಡಿ ಹಿರೇಮಠ್ ಒತ್ತಾಯಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಆಯೋಜಿಸಿದ್ದ ಅಖಂಡ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ವಿಚಾರ ಸಂಕಿರಣದಲ್ಲಿ ಅವರು ಮಾತನಾಡಿದರು. ಆಮದು ಕಡಿಮೆ ಮಾಡಿ ಎಣ್ಣೆ ಉತ್ಪಾದನೆಯಲ್ಲಿ ರಾಷ್ಟ್ರವು ಆತ್ಮನಿರ್ಭರವಾಗಬೇಕಾದರೆ ದೇಶದಲ್ಲಿ ಎಣ್ಣೆ ಕಾಳುಗಳ ಉತ್ಪಾದನೆ ಹೆಚ್ಚಿಸಬೇಕಾದ ಅಗತ್ಯವಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಹಾಗೂ ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಅಖಿಲ ಭಾರತ ಗಾಣಿಗರ ಸಂಘದ ಕೇಂದ್ರ ಘಟಕದ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಬಂಡೀಪುರ ಹಾಗೂ ನಾಗರಹೊಳೆ ಅಭಯಾರಣ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಂಗಲ್ ಸಫಾರಿ ಮರು ಆರಂಭಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಪ್ರಾಕೃತಿಕ ಸಮತೋಲನ ಕಾಪಾಡುವುದು, ಪ್ರಾಣಿಗಳ ಆವಾಸ ಸ್ಥಾನದ ಘನತೆಯನ್ನು ಎತ್ತಿಹಿಡಿಯುವ ಹೊಣೆಗಾರಿಕೆಗೂ ಸರ್ಕಾರ ಬದ್ಧವಾಗಿದೆ ಎಂದು ಅವರು ಹೇಳಿದ್ದಾರೆ. ತಂತ್ರಜ್ಞಾನ ಆಧಾರಿತ ಕೃತಕ ಬುದ್ಧಿಮತ್ತೆಯ ಪೊಲೀಸ್ ವ್ಯವಸ್ಥೆ ಬಲವರ್ಧನೆಗೆ ಗೃಹ ಇಲಾಖೆ 100 ದಿನಗಳ ಕಾರ್ಯಯೋಜನೆ ರೂಪಿಸಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೇಳಿ, ಉದ್ಯಮಿ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮನಸಾ ನಾಗಭೂಷಣ್ ಅವರೊಂದಿಗೆ ಮಾತುಕತೆ.
1: ನಮ್ಮ ಜೊತೆಯಾಗಿ ಡಾಕ್ಟರ್ ಮಾನಸಾ ನಾಗಭೂಷಣಂ ಅವರು ಇದ್ದಾರೆ. ಡಾಕ್ಟರ್ ಮಾನಸಾ ನಾಗಭೂಷಣಂ ಒಬ್ಬ ಬರಹಗಾರ್ತಿ, ಕೋಚ್, ಸಂಶೋಧಕಿ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಾಯಕತ್ವ ನಿರ್ವಹಿಸಿರುವಂತಹ ಪ್ರಾಧ್ಯಾಪಕಿ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಮಹತ್ವದ ಕೊಡುಗೆಗಳನ್ನ ನೀಡಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಇವರ ಹತ್ತಿರದಲ್ಲೇ 10 ಜನ ವಿದ್ಯಾರ್ಥಿಗಳು ಪಿಎಚ್ಡಿ ವ್ಯಾಸಂಗ ಮಾಡಿ ಪದವಿಯನ್ನು ಪೂರ್ಣಗೊಳಿಸಿಕೊಂಡಿದ್ದಾರೆ. ಮತ್ತೆ ಇದಲ್ಲದೆ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಐಎಸ್ಬಿಆರ್, ಅಮಿಟಿ ಗ್ಲೋಬಲ್ ಬಿಸ್ನೆಸ್ ಸ್ಕೂಲ್ ಹಾಗೆ ಪಿಇಎಸ್ಆರ್ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಧ್ಯಾಪಕರಾಗಿ ಮತ್ತೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸೆಂಟರ್ ಫಾರ್ ಎಜುಕೇಷನ್ ಅಂಡ್ ಸೋಷಿಯಲ್ ಸ್ಟಡೀಸ್ನ ನಿರ್ದೇಶಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇದೀಗ ಭಕ್ತಿ ದೇವಾಲಯ ಮತ್ತೆ ಭಕ್ತರನ್ನು ಒಂದುಗೂಡಿಸುವಂತಹ ಎಐ ವೇದಿಕೆ ದೈವ ಭಾರತಿ ಟೆಕ್ನಾಲಜೀಸ್ನ ಸ್ಥಾಪಕ ಸಿಇಒ ಕೂಡ ಆಗಿದ್ದಾರೆ. ಮಹಿಳಾ ಸಬಲೀಕರಣ ಅವರ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳಬಹುದು. ಅವರ ಪಿಎಚ್ಡಿ ಸಂಶೋಧನೆಯೇ ಮಹಿಳಾ ಸಬಲೀಕರಣ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನಿರ್ವಹಣಾ ಪದ್ಧತಿಗಳ ಕುರಿತಾಗಿ ಇತ್ತು. ಮೇಡಮ್, ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
0: ನಮಸ್ಕಾರ.
1: ಆಲ್ಮೋಸ್ಟ್ 3 ದಶಕಗಳಿಗೂ ಕೂಡ ಹೆಚ್ಚಿನ ಕಾಲ ಶಿಕ್ಷಣ ಕ್ಷೇತ್ರ ಮತ್ತೆ ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. ನಿಮ್ಮ ಈ ವೃತ್ತಿ ಜೀವನದ ಹಂತದಲ್ಲಿ ಉದ್ಯಮಿ ಆಗ್ಬೇಕು ಅಂತ ಆಗಿ ಇವಾಗ ಸಿಇಒ ಕೂಡ ಆಗಿದ್ದೀರಿ, ಅದಕ್ಕೆ ಪ್ರೇರೇಪಿಸಿದಂತಹ ಅಂಶ ಯಾವುದು ಅಂತ ಕೇಳಬಹುದಾ?
0: ಅಂದ್ರೆ ನಾನು ಎಲ್ಲಿ ಕೆಲಸ ಮಾಡಿದ್ರು ಕೂಡ ಅದು ನಂದೇ ಸ್ವಂತದ್ದಿರಬಹುದು ಅಥವಾ ಬೇರೆ ಎಲ್ಲಾದ್ರೂ ನಾನು ಕೆಲಸ ಮಾಡಿದ್ರು ಕೂಡ ಕೆಲವು ಮುಖ್ಯವಾದ ಅಂಶಗಳನ್ನ ನಾನು ತಗೋತೀನಿ. ನಾನು ಏನೇ ಮಾಡೋದ್ರಲ್ಲೂ ಒಂದು ಹೊಸತನ ಇರಬೇಕು ಅನ್ನುವಂಥದ್ದು. ಎರಡನೇದಾಗಿ ಸ್ವಂತಿಕೆ, ಇದು ನನ್ನದು. ನಾನು ಯಾವುದೇ ಒಂದು ಕಾಲೇಜ್ನಲ್ಲಿ ಕೆಲಸ ಮಾಡ್ತಿರಬಹುದು ಅಥವಾ ನಂದೇ ಸ್ವಂತ ಸಂಸ್ಥೆ ಆಗಿದ್ರು ಕೂಡ ಅದು ಅಂದ್ರೆ ನನ್ನದು ಅನ್ನೋ ಒಂದು ದೃಷ್ಟಿನಲ್ಲಿ ನಾವು ಕೆಲಸ ಮಾಡುವಂಥದ್ದು. ಮೂರನೇದಾಗಿ ಇದರಿಂದ ನಾವ್ ಏನ್ ಮಾಡ್ತಿದೀವೋ ಅದರಿಂದ ಪರಿಣಾಮ ಏನು, ಎಷ್ಟು ಜನಕ್ಕೆ ಅದು ಇಂಪ್ಯಾಕ್ಟ್ ಮಾಡ್ತಾ ಇದೆ, ಎಷ್ಟು ಜನಕ್ಕೆ ಅದು ಒಳಿತು ಮಾಡ್ತಾ ಇದೆ ಅನ್ನೋದನ್ನ ನೋಡುವಂಥದ್ದು. ಮತ್ತೆ ಒಂದು ಸಮಸ್ಯೆನ ಒಂದು ಹೊಸ ರೀತಿನಲ್ಲಿ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ, ನಮ್ದೇ ಬಿಸ್ನೆಸ್ ಆಗಿರಬಹುದು ಅಥವಾ ನಾವ್ ಇನ್ನೊಂದ್ ಕಡೆ ಕೆಲಸ ಮಾಡ್ತಿರಬಹುದು, ಇದನ್ನ ನಾವು ಆಂಟರ್ಪ್ರಿನರಲ್ ಮೈಂಡ್ ಸೆಟ್ ಅಂತ ಕರಿತೀವಿ. ಸೊ ಇದು ಮನಸ್ಥಿತಿ ತುಂಬಾ ಮುಖ್ಯನೇ ಹೊರತು ನಾವು ಯಾವ ಸಂಸ್ಥೆನಲ್ಲಿ ನಾವು ಮಾಡ್ತಿದೀವಿ ಅಂತ. ನಾನು ಎಲ್ಲೇ ಕೆಲಸ ಮಾಡಿದ್ರು ಕೂಡ ಈ ಒಂದು 4 ಅಂಶಗಳನ್ನ ನಾನು ನೋಡ್ತೀನಿ. ಇದೇನೋ ಒಂದು ಬೇರೆ ಕ್ಷೇತ್ರಕ್ಕೆ ಹೋಗ್ತಿದ್ದೀನಿ ಅನ್ನೋದು ನನಗೆ ಅನಿಸಿಲ್ಲ.
1: ಓಕೆ, ಅಂದ್ರೆ ಅಷ್ಟು ಉದ್ಯಮಗಳನ್ನ ಕಟ್ಟದೆ ಇದ್ರು ಬೆಳೆಸಿದಂತಹ ಕೀರ್ತಿ ಅಂತೂ ನಿಮ್ದು, ಮತ್ತೆ ಇದೀಗ ನಿಮ್ಮದೇ ಉದ್ಯಮವನ್ನ ಕಟ್ಟಿ ಬೆಳೆಸ್ತಾ ಇದ್ದೀರಿ. ದೈವ ಭಾರತಿ ಟೆಕ್ನಾಲಜೀಸ್, ಇದ್ರ ಬಗ್ಗೆ ಹೇಳಿದೆ, ಅದರ ಸಿಇಒ ನೀವು ಅಂತ. ಈ ಸಂಸ್ಥೆ ಯಾವ ಸಮಸ್ಯೆಗೆ ಪರಿಹಾರ ಒದಗಿಸೋಕೆ ಪ್ರಯತ್ನಿಸ್ತಾ ಇದೆ, ಇದ್ರ ಬಗ್ಗೆ ಹೇಳಬಹುದಾ?
0: ನಿಮಗ್ ಗೊತ್ತಿರೋ ಹಂಗೆ ಎಐ ಟೆಕ್ನಾಲಜಿ ಈಗ ನಮ್ಮ ಟೆಕ್ನಾಲಜಿ ಸ್ಪೇಸ್ಗೆ ದಟ್ ಇಸ್ ವಾಟ್ ಇಸ್ ರೂಲಿಂಗ್ ದ ಹೋಲ್ ಇದು. ಸೊ ಈ ಎಐ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾವು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸ್ಪಿರಿಚುವಲ್ ಜರ್ನಿ ಅನ್ನೋದು ಏನಿದೆ ಅಲ್ಲಿ ಬರ್ತಾ ಇರೋಂತ ಗ್ಯಾಪ್ಸ್ ಏನಿದೆ ಆ ಗ್ಯಾಪ್ಸ್ ನ ಫುಲ್ಫಿಲ್ ಮಾಡೋ ಅಂತ ಒಂದು ಸಂಸ್ಥೆ ದೈವ ಭಾರತಿ ಟೆಕ್ನಾಲಜೀಸ್. ಸ್ಪಿರಿಚುವಲ್ ಜರ್ನಿನಲ್ಲಿ ನಮಗೆ ದೇವ್ರ ಪೂಜೆ ಇರಬಹುದು, ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವು ಕನೆಕ್ಟ್ ಆಗುವಂತದ್ದು ಇರಬಹುದು, ಮತ್ತೆ ಅಸ್ಟ್ರಾಲಜಿನಲ್ಲಿ ದೈವಿಕವಾದ ಒಂದು ಸಲಹೆಗಳು, ರೆಮಿಡೀಸ್ ಅಂತ ಏನ್ ಹೇಳ್ತೀವಿ ಅಂತದ್ದಿರಬಹುದು, ಬೇರೆ ಬೇರೆ ಸ್ಪಿರಿಚುವಲ್ ಕಂಟೆಂಟ್ ಇದೆ, ನಾವು ಇದಕ್ಕೆಲ್ಲ ಎಕ್ಸ್ಪೋಸ್ ಆಗ್ತಾ ಇದೀವಿ. ಇಂತ ಎಲ್ಲವನ್ನು ಒದಗಿಸ್ಕೊಡುವಂತ ಒಂದು ಪ್ಲಾಟ್ಫಾರ್ಮ್ ದೈವ್ ಅಂತ ಹೇಳಿ ಒಂದು ಆಪ್ ಮಾಡ್ತಾ ಇದೀವಿ ದೈವ ಭಾರತಿ ಟೆಕ್ನಾಲಜೀಸ್ ಮೂಲಕ. ಸೊ ಇದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ.
1: ತುಂಬಾನೇ ಇನ್ಸ್ಪೈರಿಂಗ್ ಆಗಿ ಇದೆ. ಮಹಿಳಾ ಉದ್ಯಮಿ ಅಂತ ಅಂದ ಕೂಡಲೇ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಅವರಿಗೆ ಇದ್ದಂತಹ ಸವಾಲುಗಳೇನಿರಬಹುದು ಅಂತ. ಯಾಕೆಂದ್ರೆ ಯಾವುದೇ ಉದ್ಯಮಿಗೂ ಕೂಡ ಸವಾಲುಗಳಿರುತ್ತೆ, ಮಹಿಳೆಯರಿಗೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಅಲ್ಲಿ ಕೇಳ್ಬೇಕು ಅಂತ ಅನ್ಸುತ್ತೆ. ನಿಮ್ಗೆ ಇದ್ದಂತಹ ಸವಾಲುಗಳೇನು?
0: ಮಹಿಳೆಯರು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಕಾಲಿಟ್ಟಾಗ ನಮ್ಗೆ ನಮ್ದೇ ಆದಂತ ಒಂದಷ್ಟು ಇಮ್ಯಾಜಿನರಿ ಲೈನ್ಸ್ ನ ನಾವು ಹಾಕೋತೀವಿ. ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಕಷ್ಟ ಅಂದ್ರೆ ಒಂದ್ ಕಂಫರ್ಟ್ ಝೋನ್ ಅಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಈ ಅಂದ್ರೆ ಪ್ರೋಟೋಟೈಪ್ಸ್ ಅಂತ ಮಾಡ್ಕೊಂಡಿದೀವಿ. ಈ ಕ್ಷೇತ್ರದಲ್ಲಾದ್ರೆ ಮಹಿಳೆಯರು ಕೆಲಸ ಮಾಡಬಹುದು, ಇದಾದ್ರೆ ಕಷ್ಟ ಆಗತ್ತೆ ಅಂತ ನಮ್ದೇ ಆದಂತ ಕೆಲವು ಸವಾಲುಗಳನ್ನ ನಾವೇ ಹಾಕೊಂಡಿರುವಂತ ಚೌಕಟ್ಟುಗಳನ್ನ ನಾವು ಹಾಕೊಂಡಿರುವಂತದ್ದು ನಮ್ದು ಫ್ರೇಮ್ ಆಫ್ ಮೈಂಡ್ ಒಂದು ಇರುತ್ತೆ. ಸೊ ಅದು ಒಂದು ದೊಡ್ಡ ಸವಾಲು, ಅದನ್ನೇ ಎದುರಿಸಬೇಕಾಗಿರೋದು. ಅಂದ್ರೆ ನಮ್ಮ ಮೈಂಡ್ ಸೆಟ್ ನ ನಾವು ಅಲ್ಲಿಂದ ಆಚೆ ಬಂದು ಇಲ್ಲ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳುವಂಥದ್ದು ಒಂದಿದೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಸುತ್ತಮುತ್ತಲಿನ ಸಮಾಜ ಕೂಡ ಹೀಗೆ ಮಾತಾಡ್ತಾ ಹೋಗುತ್ತೆ, ನಿನ್ನಲ್ಲಿ ಆ ಆಂಟರ್ಪ್ರಿನರಲ್ ಇನ್ಸ್ಟಿಂಕ್ಟ್ ಇಲ್ವಲ್ಲ, ನಿನ್ಗೆ ಇದೆಲ್ಲ ಮಾಡ್ಲಿಕ್ಕೆ ಆಗತ್ತಾ, ಪ್ರಶ್ನೆಗಳು ಕೂಡ ಸಾಕಷ್ಟು ಬರುತ್ತೆ ಎಲ್ಲ ನಮ್ಮ ಸುತ್ತಮುತ್ತ ಮಕ್ಕಳು ಜನ ಇದೇ ಪ್ರಶ್ನೆನ ಕೇಳ್ತಾ ಹೋಗ್ತಾರೆ. ಇಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟು ಅದನ್ನ ಇಲ್ಲ ನಂದು ಒಂದೇನೋ ಒಂದು ಗುರಿ ಇದೆ, ಆ ಗುರಿನ ನಾನು ಸಾಧಿಸ್ಬೇಕು, ಆ ನಿಟ್ಟಿನಲ್ಲಿ ನಾನು ನಡಿಬೇಕು ಅನ್ನೋದು ಏನಿದೆ ಆ ತರ ಹೋಗುವಂಥದ್ದು ನಮ್ಗೆ ಒಂದು ದೊಡ್ಡ ಸವಾಲು ಅಂತ ಅನ್ಸುತ್ತೆ. ಬಟ್ ನನಗನ್ಸೋದು ಎಕ್ಸ್ಟರ್ನಲ್ ಏನಿದೆಯಲ್ಲ, ಇವಾಗ ಏನೋ ನಾವು ಸ್ಟಾರ್ಟ್ಅಪ್ ಇಂಡಿಯಾಲ್ ರಿಜಿಸ್ಟರ್ ಮಾಡ್ಬೇಕನ್ನೋದಾಗ್ಲಿ ಅಥವಾ ಇನ್ಯಾವುದೋ ಮಾಡ್ಬೇಕು, ಅದ್ಯಾವುದು ಕಷ್ಟ ಇಲ್ಲ. ನಾವು ಒಂದ್ ಹೆಜ್ಜೆ ಒಳಗಿನ ಯುದ್ಧ ಗೆಲ್ಬೇಕು, ಒಂದ್ ಹೆಜ್ಜೆ ನಾವು ಮುಂದೆ ಇಟ್ಟರೆ ಅದನ್ನ ಕನ್ಸಿಸ್ಟೆಂಟ್ ಆಗಿ ಅದನ್ನ ಪರ್ಸ್ಯೂ ಮಾಡೋ ಅಂತ ಒಂದು ನಮ್ಗೆ ಛಲ ಬೇಕು.
1: ಆದ್ರೆ 10 ವರ್ಷದ ಹಿಂದಿನ ಪರಿಸ್ಥಿತಿಗೆ ನಾವೀಗ ಕಂಪೇರ್ ಮಾಡೋದಾದ್ರೆ ಮಹಿಳೆಯರ ಒಂದು ಎಂಟರ್ಪ್ರಿನರ್ಶಿಪ್ ಜರ್ನಿಯಲ್ಲಿ ಮತ್ತೆ ಆ ಒಂದು ಏರಿಯಾದಲ್ಲಿ ಯಾವ ಬಗೆಯ ಬದಲಾವಣೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಗೆ?
0: ಆ ಬದಲಾವಣೆ ಎಷ್ಟು ಆಗಿದೆ ಅನ್ನೋದನ್ನ ಒಂದು ನಾವು ಊಹಿಸಕ್ಕೂ ಕಷ್ಟ ಆಗತ್ತೆ ಅಂತ ಅನ್ಸ್ತಾ ಇದೆ. ಓವರ್ಆಲ್ ಆಂಟರ್ಪ್ರಿನಿಯರ್ಶಿಪ್ ಜರ್ನಿ ಅನ್ನೋದೇ ತುಂಬಾ ಈ ಸ್ಟಾರ್ಟ್ಅಪ್ ಇಂಡಿಯಾ ಅಂತ ಒಂದು ನಮ್ದು ಏನ್ ಕಾನ್ಸೆಪ್ಟ್ ಶುರು ಆಗಿದೆ ಅದಾದ ನಂತರ ಒಂದು ಸೀ ಚೇಂಜ್ ಅಂತ ಹೇಳ್ಬೋದು. ಇಟ್ಸ್ ಅ ಕಂಪ್ಲೀಟ್ ಒಂದು 360 ಡಿಗ್ರಿ ಬದಲಾವಣೆ ಆಗಿದೆ. ಅಂದ್ರೆ ನಾನು 2009 ನಾನು ಒಂದು ನಂದೇ ಒಂದಾದ ಕಂಪನಿ ಶುರು ಮಾಡಿದ್ದೆ. ಅವಾಗ ನಾವು ಮಾರ್ಕೆಟ್ ರಿಸರ್ಚ್ ಮಾಡ್ತಾ ಇದ್ದಿದ್ದು, ಬಟ್ ಆದ್ರೆ ಅದೆಲ್ಲ ತುಂಬಾನೇ ಮ್ಯಾನ್ಯುಯಲ್ ಆಗಿ ಮಾಡುವಂತ ಕೆಲಸಗಳು ಆ ತರ ಎಲ್ಲ ಇತ್ತು. ಈಗ ನಿಮ್ಗೆ AI ಟೆಕ್ನಾಲಜಿ ಬಂದ್ಬಿಟ್ಟು ಇಟ್ ಹ್ಯಾಸ್ ರೂಲ್ಡ್ ದ ಇದು ಕಂಪ್ಲೀಟ್ ಬಿಸ್ನೆಸ್ ಲ್ಯಾಂಡ್ಸ್ಕೇಪ್ ಬದಲಾಗಿದೆ. ಮತ್ತೆ ಈ ಒಂದು ಎಕೋಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಈ ಆಂಟರ್ಪ್ರಿನಿಯರ್ಶಿಪ್ಗೆ ಒಂದು ಎಕೋಸಿಸ್ಟಮ್ ಅಂದ್ರೆ ಇಟ್ ಹ್ಯಾಸ್ ಎಕೋಸಿಸ್ಟಮ್ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ದಿಸ್ ಆಂಟರ್ಪ್ರಿನಿಯರ್ಶಿಪ್ ಎಕೋಸಿಸ್ಟಮ್ ಹ್ಯಾಸ್ ಬಿಕಮ್ ಎ ಬಜ್ ವರ್ಡ್ ಅಂತ ಹೇಳ್ಬೋದು.
1: ಹೌದು,
0: ಅಂದ್ರೆ ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರೂ ಈಗ ಯಾರೂ ಒಂದು ಹೆಸಿಟೇಷನ್ ನಾನೊಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋದು ಎಲ್ರಿಗೂ ಒಂದು ಸ್ಪಾರ್ಕ್ ಇದ್ದೇ ಇದೆ. ಅಂದ್ರೆ ನಾವು ಸ್ಟೂಡೆಂಟ್ಸ್ ನೆಲ್ಲ ಮಾತಾಡ್ತೀವಲ್ಲ, ಎಲ್ರೂ ಹೇಳ್ತಾರೆ ನಾನೊಂದು 2-3 ವರ್ಷ ಕೆಲಸ ಮಾಡಿದ್ಮೇಲೆ ನಂದೇ ಒಂದು ಸ್ವಂತ ಕಂಪನಿನ ನಾನು ಆರಂಭ ಮಾಡಬೇಕು ಅಂತ ಇದ್ದೀನಿ ಅಂತ. ಈ ವುಮೆನ್ ಆಂಟರ್ಪ್ರಿನರ್ ಸಂಘಟನೆಗಳ ಜೊತೆಗೆ ವರ್ಕ್ ಮಾಡಿದ್ದೀನಿ, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ಅದೆಲ್ಲ ನೋಡಿದಾಗ ಆ ಒಂದು ಸ್ಪಾರ್ಕ್ ಏನಿದೆ, ಒಂದು 10 ವರ್ಷ ಹಿಂದೆ ಏನಿತ್ತು ಇವಾಗ ಏನಿದೆ, ಅದು ಸಾಕಷ್ಟು ಬದಲಾವಣೆ ಆಗಿದೆ ಅಂತ ನನಗೆ ಅನ್ಸುತ್ತೆ.
1: ಮೋಸ್ಟ್ಲಿ ನನ್ಗನ್ಸೋದು ಈ ಕೋವಿಡ್ ಸಮಯದಲ್ಲಿ ಆದಂತಹ ಬದಲಾವಣೆಗಳು, ಯಾರಿಗೆಲ್ಲ ಕೂಡ ಕೆಲಸ ಇತ್ತು, ಕೆಲವೊಂದಷ್ಟು ಜನ ಕೆಲಸ ಕಳ್ಕೊಂಡ್ರು ಮತ್ತೆ ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು, ಆ ಸಮಯದಲ್ಲಿ ಹೆಣ್ಮಕ್ಳು ಇನ್ನಷ್ಟು ತಮ್ಮ ಒಳಗಿದ್ದಂತಹ ಗಟ್ಟಿತನವನ್ನ ಪ್ರದರ್ಶಿಸಿದ್ರು ಅಂತ ಅನ್ಸುತ್ತೆ. ತುಂಬಾ ಜನ ಆ ಟೈಮ್ನಲ್ಲಿ ಮನೆಯಿಂದಲೇ ಚಟ್ನಿ ಪುಡಿ ಬಿಸ್ನೆಸ್ ಮಾಡ್ತೀನಿ ಅಂತ ಶುರು ಮಾಡಿದ್ರು, ಮನೆಯಿಂದಲೇ ಅವರು ಬೇರೆ ಬೇರೆ ಬಗೆಯ ಬಿಸ್ನೆಸ್ಗಳನ್ನ ಶುರು ಮಾಡ್ತಾ ಬಂದ್ರು. ಆ ಒಂದು ಚೇಂಜ್ ಕೂಡ, ಆ ಒಂದು ಶಿಫ್ಟ್ ಕೂಡ,
0: ಮೈಕ್ರೋ ಎಂಟರ್ಪ್ರೈಸಸ್, ನಾವು ಸ್ಮಾಲ್ ಅಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಏನ್ ಹೇಳ್ತೀವಿ ಅದರೊಳಗೆ ಮಹಿಳೆಯರು ತುಂಬಾನೇ ದೊಡ್ಡ ಪಾತ್ರ ವಹಿಸ್ತಾ ಇದ್ದಾರೆ ಅದನ್ನ ಹೇಳ್ಬಹುದು. ಸ್ಟೆಮ್ ಫಾರ್ ವುಮೆನ್ ಅಂತ ನೀವು ಕೇಳಿದ್ದೀರಾ, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ಈ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರೇನು ಕಡಿಮೆ ಇಲ್ಲ. ನೀವು ಇಂಜಿನಿಯರಿಂಗ್ ಸೀಟ್ಸ್ ನೋಡಿದಾಗ ಎಷ್ಟು ಜನ ತಗೋತಾರೆ. ಸೊ ಈ ತರ ಟೆಕ್ ಸ್ಟಾರ್ಟ್ಅಪ್ಸ್ ಮತ್ತೆ ಡೀಪ್ ಟೆಕ್ ಸ್ಟಾರ್ಟ್ಅಪ್ಸ್ ಅಂತ ನಾವೇನ್ ಹೇಳ್ತೀವಿ ಅದರೊಳಗೆ ಸ್ವಲ್ಪ ಅಂದ್ರೆ ಆ ನಂಬರ್ಸ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ಲ ವಿಮೆನ್. ಸೊ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಲ್ಲಿ ವಿಮೆನ್ ಆರ್ ರಿಯಲಿ ಡೂಯಿಂಗ್ ವೆಲ್. ಸೊ ನೀವೇನ್ ಹೇಳಿದ್ರಲ್ಲ ಇವಾಗ ಕೋವಿಡ್ ಟೈಮ್ ಅಲ್ಲಿ ಈ ತರದೊಂದು ಪಿಕಪ್ ಆಯ್ತು ಅಂತ ಹೇಳ್ಬಿಟ್ಟು, ಅಂದ್ರೆ ದೇರ್ ಆರ್ ಡಿಫ್ರೆಂಟ್ ವೇವ್ಸ್, ಆ ತರ ಡಿಫ್ರೆಂಟ್ ವೇವ್ಸ್ ಅಲ್ಲಿ ಈ ತರ ಪಿಕಪ್ ಆಗಿರುವಂತದ್ದು. ಇವಾಗ AI ವೇವ್ ಆಗಿದೆ ಅಲ್ವಾ, ಈಗ ಕೂಡ ತುಂಬಾ ಜನ, ನೀವು ಎಷ್ಟು ಜನ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ ನ ನೋಡ್ತಾ ಇದ್ದೀರಾ, ಆಮೇಲೆ ಸ್ಮಾಲ್ ಬಿಸ್ನೆಸಸ್, ದ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ನಾವು ದಿನಾ ನೋಡ್ತೀವಲ್ಲ, ನಾವು ಯೂಟ್ಯೂಬ್ ಅಲ್ಲಿ ಇರಬಹುದು, ಫೇಸ್ಬುಕ್ ಅಲ್ಲಿ ಇರಬಹುದು. ಸೊ ಎಷ್ಟು ಜನ ಮಹಿಳೆಯರು ಈ ತರದ್ದು ಸ್ಮಾಲ್ ಬಿಸ್ನೆಸ್ ನ ಲೀಡ್ ಮಾಡ್ತಾ ಇದ್ದಾರೆ. ಮತ್ತೆ ಪ್ಲಾಟ್ಫಾರ್ಮ್ಸ್ ಕ್ರಿಯೇಟ್ ಆಗಿದೆ, ಎಷ್ಟೊಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಆಕ್ಸೆಸ್ ಕೂಡ ಮಹಿಳೆಯರಿಗೆ ಹೆಚ್ಚಿರೋದ್ರಿಂದ ನೀವು ಈ ಬೊಟಿಕ್ ಕೈಂಡ್ ಆಫ್ ಬಿಸ್ನೆಸಸ್ ಏನಿತ್ತು, ಇವಾಗ ಕ್ಲೋದಿಂಗ್ ಇರಬಹುದು, ಮಹಿಳೆಯರಿಗೆ ಕ್ಲೋಸ್ ಆಗಿರೋ ಅಂತದ್ದು, ಅಂದ್ರೆ ಕ್ಲೋದಿಂಗ್, ಜುವೆಲ್ರಿ, ಮತ್ತೆ ಹೆಲ್ತ್ ಅಂಡ್ ವೆಲ್ನೆಸ್, ಸೊ ಯೋಗ
1: ಕ್ಲಾಸಸ್,
0: ಈ ತರದೆಲ್ಲಾನು ತುಂಬಾನೇ ಲಾರ್ಜ್ ಸ್ಕೇಲ್ ಅಲ್ಲಿ ನಡೀತಾ ಇದೆ ಅಂತ. ದೇರ್ ಇಸ್ ಅ ಟೋಟಲ್ ಚೇಂಜ್ ಇನ್ ದ ಎಕೋಸಿಸ್ಟಮ್ ಅಂತ ಹೇಳ್ಬಹುದು.
1: ನಿಜಕ್ಕೂ ಖುಷಿ ಆಗ್ತಾ ಇದೆ ಈ ವಿಷಯ ಕೇಳೋದಕ್ಕೆ. ಮತ್ತೆ ನಾವು ಸುತ್ತಮುತ್ತ ಉದಾಹರಣೆಗಳ ಕೂಡ ಕಾಣಿಸ್ತಾ ಇದ್ದಾರೆ. ಒಂದು ಕಾಲಕ್ಕೆ ಓದು ಮುಗಿಸಿ ಕೆಲ್ಸಕ್ಕೆ ಸೇರ್ತೀನಿ ಅಂತ ಇದ್ದವರು ಇವಾಗ ನೀವು ಹೇಳಿದ ಹಾಗೆ ಕೆಲಸ ದ ಎಕ್ಸ್ಪೀರಿಯನ್ಸ್ ತಗೊಂಡು ನಾವೇ ಸ್ವಂತ ಬಿಸ್ನೆಸ್ ಮಾಡ್ತೀವಿ ಅಂತ ಹೊರಡ್ತಾ ಇದ್ದಾರೆ.
0: ಅಂದ್ರೆ
1: ಮತ್ತೆ ಪ್ರತಿ ಮನೆ ಮನೆಯಲ್ಲೂ ಒಬ್ಬ ಬಿಸ್ನೆಸ್ ವುಮೆನ್ ಕಾಣಿಸ್ತಾ ಇದ್ದಾರೆ ನಮ್ಗೀಗ.
0: ಹೌದು, ಸ್ಟೂಡೆಂಟ್ಸ್ ಯಾರು ಒಂದು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅಲ್ಲೇ ಇರ್ತಾರೆ, ಆಗ್ಲೇ ಅವ್ರು ಪ್ಯಾರಲಲ್ ಒಂದು ಬಿಸ್ನೆಸ್ ನ ಇಟ್ಕೊಂಡಿರ್ತಾರೆ, ಆನ್ಲೈನ್ ಬಿಸ್ನೆಸಸ್ ನ. ಸೊ ಅಷ್ಟು ಲೆವೆಲ್ಗೆ ಈಗ ಎಲ್ರಿಗೂ ಆ ಒಂದು ಇದು ಇಂಗಿತ ಮತ್ತೆ ಮಾಡ್ಬೇಕು ಅನ್ನೋ ಒಂದು ಹುರುಪು ಅದು ಇದೆ, ಉತ್ಸಾಹ ಇದೆ ಅಂತ ಅನ್ಸುತ್ತೆ. ಸೊ ಇದಕ್ಕೆ ನಮ್ಮ ಸರ್ಕಾರನು ಕಾರಣ. ಈಗ ನಾವು ಏನು ಸ್ಟಾರ್ಟ್ಅಪ್ ಎಕೋ ಸಿಸ್ಟಮ್ ಬಿಲ್ಡ್ ಮಾಡಿದೀವಿ, ಮತ್ತೆ ಅದರೊಳಗೆ ಮೆಂಟರ್ಶಿಪ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಈವನ್ ಕಾಲೇಜ್ಗಳಲ್ಲೂ ಅಷ್ಟೇ, ಪ್ರತಿ ಕಾಲೇಜ್ಗಳಲ್ಲೂ ಸ್ಟಾರ್ಟ್ಅಪ್ ಮೆಂಟರ್ಶಿಪ್ ಇರುತ್ತೆ. ನೀವು ಯಾವುದೇ ಒಂದು ಸ್ಟಾರ್ಟ್ಅಪ್ ಮಾಡ್ತೀರಾ ಅಂತ ಹೇಳಿದ್ರು ಕೂಡ ಅದಕ್ಕೊಂದು ಇನ್ಕ್ಯುಬೇಷನ್ ಸೆಂಟರ್, ಮತ್ತೆ ಅದಕ್ಕೆ ಸೂಕ್ತವಾದಂತ ಲೀಗಲ್ ಅಡ್ವೈಸ್ ಇರಬಹುದು, ಅಥವಾ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ಫೈನಾನ್ಷಿಯಲಿ ಹೇಗೆ ಯೋಚನೆ ಮಾಡಬೇಕು, ಮತ್ತೆ ಒಂದು ಬಿಸ್ನೆಸ್ ಕ್ಯಾನ್ವಾಸ್ ಹೇಗೆ ತಯಾರು ಮಾಡಬೇಕು ಅನ್ನೋದೆಲ್ಲ ಆ ಎಕೋ ಸಿಸ್ಟಮ್ ಅಲ್ಲಿ ಆ ಬದಲಾವಣೆಗಳು ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಬಂದಿದೆ. ಸೊ ಹಾಗಾಗಿ ನಿಮಗೆ ಗ್ರಾಸ್ ರೂಟ್ ಇಂದ ಬದಲಾವಣೆ ಬರಲಿಕ್ಕೆ ಅವಕಾಶಗಳು ಹೆಚ್ಚಿದೆ ಈ ಕಾಲದಲ್ಲಿ ಅಂತ ಅನ್ಸುತ್ತೆ.
1: ಸರ್ಕಾರದಲ್ಲಿ ಒಂದು ಐಡಿಯಾ, ಒಂದು ಪರಿಕಲ್ಪನೆ ಇದೆ ಏನಂದ್ರೆ, ಮಹಿಳೆಯರಿಂದಲೇ ನಡೆಸಲ್ಪಟ್ಟಂತಹ ಸಂಸ್ಥೆಗಳು, ನಡೆಸಲ್ಪಟ್ಟಂತಹ ಒಂದು ಬಿಸ್ನೆಸ್ಗಳು ಅಂತ. ಈ ಒಂದು ಅಂಶದ ಕುರಿತಾಗಿ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಿ?
0: ಅಂದ್ರೆ ಇಷ್ಟು ವರ್ಷಗಳು ನಾವು ಹಿಂದೆ ನೋಡಿದಾಗ ವಿಮೆನ್ ಡೆವಲಪ್ಮೆಂಟ್ ಅಂತ ಇತ್ತು, ಮಹಿಳೆಯರ ಪ್ರಗತಿ. ಆದ್ರೆ ಈಗ ಅದು ಒಂದು ಬದಲಾವಣೆ, ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ. ಈ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಫ್ರಮ್ ಪ್ಯಾಸಿವ್ ರಿಸಿಪಿಯಂಟ್ಸ್, ಅಂದ್ರೆ ನೀವು ಬೆನಿಫಿಷಿಯರಿ ಅನ್ನೋ ದೃಷ್ಟಿನಲ್ಲಿ ಇಷ್ಟು ದಿವಸ ನೋಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಯಾವಾಗ್ಲೂ ಮಹಿಳೆಯರ ಒಂದು ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೊಂಡಾಗ ತುಂಬಾನೇ ನಮ್ಮ ರೆಪ್ರೆಸೆಂಟೇಷನ್ ಕಮ್ಮಿ ಇದೆ ಅನ್ನೋದೆಲ್ಲ ಇತ್ತಲ್ಲ. ಸೊ ಈಗ 33% ಕೂಡ ಅದೇ ಒಂದು ಕಾರಣಕ್ಕೋಸ್ಕರ ಅದನ್ನ ಮುಂದಿಟ್ಟಿದ್ದು. ಸೊ ಟು ಆಕ್ಟಿವ್ ಲೀಡರ್ಶಿಪ್, ವಿಮೆನ್ ಶುಡ್ ಬಿಕಮ್ ಆಕ್ಟಿವ್ ಲೀಡರ್ಸ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಿರುವಂತದ್ದು. ಸೊ ದೇರ್ ಈಸ್ ಅ ಥಾಟ್ ಪ್ರೊಸೆಸ್ ಚೇಂಜ್ ಫ್ರಮ್ ವಿಮೆನ್ ಡೆವಲಪ್ಮೆಂಟ್ ಟು ವಿಮೆನ್ ಲೆಡ್ ಡೆವಲಪ್ಮೆಂಟ್. ಸೊ ಈಗ ಮಹಿಳೆಯರು ಈ ಒಂದು ಅವಕಾಶನ ಉಪಯೋಗಿಸ್ಕೋಬೇಕಾಗಿದೆ, ಮಹಿಳಾ ಸಬಲೀಕರಣದ ಕಡೆಗೆ ಒಂದು ದಿಟ್ಟ ಹೆಜ್ಜೆ ಅಂತ ನನಗೆ ಅನ್ನಿಸ್ತಾ ಇದೆ. ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳನ್ನ ಒದಗಿಸುವಂತ ಒಂದು ಇದು, ಲೈಕ್ ಮುದ್ರಾ ಲೋನ್ಸ್ ಇರಬಹುದು ಅಥವಾ ಸ್ಟ್ಯಾಂಡಪ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಇರಬಹುದು, ಇದೆಲ್ಲ ಯಾವ ರೀತಿ ನಮಗೆ ಒಂದು ಬೆನಿಫಿಟ್ ಸಿಗ್ತಾ ಇದೆ, ಅದೇ ರೀತಿ ನಮಗೆ ಟಾಪ್ ಲೆವೆಲ್ ಅಲ್ಲಿ ಕೂಡ ನಮಗೆ ಆ ರೀತಿಯಾದಂತ ಒಂದು ಬದಲಾವಣೆ ಸಿಕ್ಕರೆ ಅಂದ್ರೆ ನಿಮ್ಗೆ ಇಟ್ ವಿಲ್ ಬಿ ಲೈಕ್ 360 degrees ಫ್ರಮ್ ಟಾಪ್ ಟು ಬಾಟಮ್, ಯು ಹ್ಯಾವ್ ಟು ಕವರ್ ದ ವ್ಯಾಲ್ಯೂ ಚೈನ್ ಅಂತ ನನ್ಗಂತ ಅನ್ಸುತ್ತೆ.
1: ಮಹಿಳೆ ಅಂದ್ರೆ ಅಬಲೆ ಅಲ್ಲ, ಮಹಿಳೆಗೂ ನಾಯಕತ್ವದ ಗುಣ ಇದೆ, ಮತ್ತೆ ಅದನ್ನ ಪ್ರದರ್ಶಿಸೋಕೆ ಇದು ಸಿಗ್ತಾ ಇರುವಂತ ಪ್ಲಾಟ್ಫಾರ್ಮ್ ಅಂತ ಹೇಳ್ಬಹುದು.
0: ಹೌದು,
1: ಮತ್ತೆ ಎಷ್ಟೋ ಯೋಜನೆಗಳು ಅವರಿಗೆ ಬೆನಿಫಿಷಿಯಲ್ ಅಂತ ಹೇಳಿದ್ರಿ, ಇವೆಲ್ಲವೂ ಕೂಡ ಮಹಿಳಾ ಉದ್ಯಮಿಗಳ ಮೇಲೆ ಬೀರಿದಂತ ಪರಿಣಾಮ ಏನು, ಮತ್ತೆ ಈ ಒಂದು ಡಿಜಿಟಲ್ ಶಿಫ್ಟ್ ಇದೆ ಅಲ್ಲ, ಈ ಒಂದು ಡೆವಲಪ್ಮೆಂಟ್ ಇದೆ ಅಲ್ಲ, ಇದು ಹೇಗೆ ಅವರಿಗೆ ಬೆನಿಫಿಷಿಯಲ್ ಆಗಿ ಕೆಲಸ ಮಾಡ್ತಾ ಇದೆ?
0: ಪ್ರಪ್ರಥಮವಾಗಿ ಪ್ರಾರಂಭ ಆಗಿದ್ದು ಜನಧನ್ ಅಲ್ವಾ. ನಾವು ಇನ್ಕ್ಲೂಷನ್, ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗ್ಬೇಕು, ಮತ್ತೆ ಎಲ್ಲ ಮಹಿಳೆಯರು ಬ್ಯಾಂಕ್ ಅಕೌಂಟ್ಸ್ ನ ಓಪನ್ ಮಾಡಬೇಕು. ಈ ಸಣ್ಣ ಉದ್ಯಮಿಗಳು ಯಾರಿದ್ದಾರೆ, ಇವಾಗ ಕಾರ್ಟ್ ತಳ್ಕೊಂಡು ಹೋಗಿ ತರಕಾರಿ ಮಾರಾಟ ಮಾಡುವಂತವ್ರು, ಹೂ ಮಾರಾಟ ಮಾಡುವಂತವ್ರು, ಅಂತವ್ರು ಕೂಡ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡ್ರೈವ್ಸ್ ನಡೀತು. ಸೊ ಆ ಫೈನಾನ್ಷಿಯಲ್ ಇನ್ಕ್ಲೂಷನ್, ನಾವು ನಮ್ಮ ವಿದ್ಯಾರ್ಥಿಗಳು ಕೂಡ ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮೇಲೆ ಸ್ಟಡೀಸ್ ಮಾಡಿದ್ದಾರೆ. ಅದು ಒಂದು ಪ್ರಮುಖ ಹೆಜ್ಜೆ, ಎಲ್ಲರನ್ನು ಒಂದು ಮಾಡುವಂತದ್ದು. 10 ವರ್ಷದ ಹಿಂದೆನೆ ಮುದ್ರಾ ಲೋನ್ಗಳದು ಮಹಿಳೆಯರಿಗೆ ಅದನ್ನ ಕೊಡುವಂತ ಒಂದು ವ್ಯವಸ್ಥೆ ಪ್ರಾರಂಭ ಆಯ್ತು. ಬಿಗಿನಿಂಗ್ ಆಫ್ ಈ ಸರ್ಕಾರದಿಂದ ಮುದ್ರಾ ಲೋನ್ಗಳು ಅದು ಬರ್ತಾ ಇತ್ತು. ಸೊ ಅದು ಒಂದು ದೊಡ್ಡ ಹೆಜ್ಜೆ. ಇಂಡಿಯಾ ಇಸ್ ಅ ಫೋರ್ ರನ್ನರ್ ಇನ್ ಡಿಜಿಟಲ್ ಪೇಮೆಂಟ್ಸ್. ಸೊ ಹಾಗಾಗಿ ಪ್ರತಿಯೊಬ್ಬರೂ ಮೊಬೈಲ್ ಆಕ್ಸೆಸ್ ಇದೆ, ಮೊಬೈಲ್ ಪೆನಿಟ್ರೇಷನ್ ಹೈಯೆಸ್ಟ್ ಇದೆ, ಸ್ಮಾರ್ಟ್ ಫೋನ್ಸ್ ಯೂಸೇಜ್ ಇದೆ. ಸೊ ಹಾಗಾಗಿ ನೀವು ಯಾವುದೇ ಪೇಮೆಂಟ್ ಇಂಟಿಗ್ರೇಷನ್ ನ ತುಂಬಾ ಸುಲಭವಾಗಿ ಮಾಡಬಹುದು, ಆಪ್ಸ್ ಇದೆ. ಆದ್ರಿಂದ ಒಬ್ರು ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಒಂದು ದಿವಸದಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಎ ಬಿಸ್ನೆಸ್. ಸ್ಟಾರ್ಟ್ಅಪ್ ಇಂಡಿಯಾನಲ್ಲಿ ರಿಜಿಸ್ಟರ್ ಮಾಡಿದ್ರೆ ಯು ವಿಲ್ ಬಿ ಅಲಾಟೆಡ್ ಟು ಡಿಫ್ರೆಂಟ್ ಇನ್ಕ್ಯೂಬೇಷನ್ ಸೆಂಟರ್ಸ್. ಸೊ ಅಲ್ಲಿ ನಮ್ಗೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವರು ನಮ್ಗೆ ಸಹಾಯ ಮಾಡ್ತಾರೆ ಯಾವ ರೀತಿ ಏನ್ ಮಾಡ್ಬೇಕು, ಬಿಸ್ನೆಸ್ ಅಂದ್ರೆ ಹೇಗೆ ಯೋಚನೆ ಮಾಡ್ಬೇಕು, ಅದನ್ನ ಮಾರ್ಕೆಟಿಂಗ್ ಮಾಡುವಂತದ್ದು. ಹಿಂದೆ ಎಲ್ಲ ತುಂಬಾನೇ ತೊಂದರೆಗಳಿತ್ತು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ, ಈಗ ಯು ಹ್ಯಾವ್ ಎ ಆಂಪಲ್ ಆಪರ್ಚುನಿಟಿ ಫಾರ್ ಇದು ಆನ್ಲೈನ್ ಅಲ್ಲಿ ಮಾರ್ಕೆಟಿಂಗ್ ಮಾಡುವಂತ ಅವಕಾಶಗಳು ಹೆಚ್ಚಿರೋದ್ರಿಂದ ಅಂದ್ರೆ 360 degree ಎಕೋ ಸಿಸ್ಟಮ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಅಂತ ನಾನು ಹೇಳಿಕ್ಕೆ.
1: ಇನ್ನೊಂದು ಇಂಪಾರ್ಟೆಂಟ್ ಚೇಂಜ್ ಏನಾಗಿದೆ ಅಂದ್ರೆ, ಇವಾಗ ನೀವು ನಗರ ಪ್ರದೇಶದಲ್ಲೇ ಇದ್ದು ಬಿಸ್ನೆಸ್ ಮಾಡ್ಬೇಕು ಅನ್ನೋಂತ ಪರಿಸ್ಥಿತಿ ಇಲ್ಲ, ಬಟ್ ಇವಾಗ ಡಿಜಿಟಲ್ ಕ್ರಾಂತಿ ಆಗಿರೋದ್ರಿಂದ ನೀವು ಇದ್ದೂರಲ್ಲೇ ಇದ್ಕೊಂಡು ಬೇಕಾದಂತಹ ಸರ್ವಿಸಸ್ ನ ಕೊಡಬಹುದು.
0: ಹೌದು, ನಾವು ಒಂದು 15 ವರ್ಷದ ಹಿಂದೆ ಪಾಠ ಮಾಡ್ಬೇಕಾದ್ರೆ ನಾವು ಇದನ್ನ ರೂರಲ್ ಡಿವೈಡ್ ಅಂತ, ನಾವು ಅರ್ಬನ್ ರೂರಲ್ ಡಿವೈಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ಕಷ್ಟ ಇದೆ, ಮತ್ತೆ ಇದು ಅರ್ಬನ್ ಇದು ಹೇಗಿದೆ ಅನ್ನೋದು. ಈಗ ಆತರ ನಿಮ್ಗೆ ಆ ಡಿವೈಡ್ ಇಲ್ಲ, ಬಿಕಾಸ್ ಆಫ್ ಡಿಜಿಟೈಸೇಷನ್ ಸಿಸ್ಟಮ್ಸ್ ಎಲ್ಲ ಡೆವಲಪ್ ಆಗಿದೆ. ಆದ್ರಿಂದ ಆತರ ಡಿವೈಡ್ ಅದನ್ನ ರೂರಲ್ ಇಂಡಿಯಾ ಮತ್ತೆ ಅರ್ಬನ್ ಇಂಡಿಯಾ ಇವಾಗ ಒಂದಾಗಿದೆ. ಆದ್ರಿಂದ ಯಾವುದೇ ಒಂದು ಈವನ್ ಪೆನಿಟ್ರೇಷನ್, ನಾವು ಈ ರೂರಲ್ ಅಲ್ಲಿ ಪೆನಿಟ್ರೇಷನ್ ಎಷ್ಟಿದೆ ಮೊಬೈಲ್ ಪೆನಿಟ್ರೇಷನ್ ಅಂದ್ರೆ ಇಟ್ ಇಸ್ 100%. ಈಗ ಯಾಕೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಇನ್ಎವಿಟಬಲ್, ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಇನ್ ಎವ್ರಿಬಡಿಸ್ ಹ್ಯಾಂಡ್ಸ್ ಅಲ್ವಾ. ಸೊ ಹಾಗಾಗಿ ಇಡೀ ಜಗತ್ತನ್ನೇ ಎಲ್ಲರೂ ನೋಡೋ ಅಂತ ಒಂದು ಅವಕಾಶ ಎಲ್ರಿಗೂ ಸಿಕ್ಕಿರೋದ್ರಿಂದ ಈಗೇನಾಗಿದೆ, ರೂರಲ್ ಅಲ್ಲಿ ಮಾಡ್ಲಿಕ್ಕಾಗಲ್ಲ, ಗ್ರಾಮೀಣ ಪ್ರದೇಶಗಳು ಹಿಂದುಳಿದಿವೆ ಆ ತರದ್ ನಾವು ಹೇಳಲಿಕ್ಕಾಗಲ್ಲ. ಮತ್ತೆ ಸ್ಮಾರ್ಟ್ ಸಿಟಿ ಯೋಜನೆ ಈ ತರದ್ದೆಲ್ಲ ಬಂದಿರೋದ್ರಿಂದ ಸಾಕಷ್ಟು ಆ ಒಂದು ಎಂಬ್ರೇಸಿಂಗ್ ಕೈಂಡ್ ಆಫ್ ಎ ಕಲ್ಚರ್ ಬಂದಿದೆ. ಆದ್ರಿಂದ ನಾವೆಲ್ಲೂ ಒಂದ್ ಕಡೆ ಹೀಗಿದೆ ಒಂದ್ ಕಡೆ ಹಾಗಿದೆ ಅಂತ ದೂಷಿಸುವಂತ ಒಂದು ಪರಿಸ್ಥಿತಿ ಇಲ್ಲ. ಹಿಂದೆ ನಾವು ಹೇಳ್ತಾ ಇದ್ವಿ ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ, ಈಗ ನನಗೆ ಅನಿಸ್ತಾನೆ ಇಲ್ಲ ಕಮ್ಯುನಿಕೇಷನ್ ಸ್ಕಿಲ್ಸ್. ನೀವು ಹೇಗಾದ್ರೂ ಮಾಡಿ, ನೀವು ಡಿಜಿಟಲಿ ಇಫ್ ಯು ಆರ್ ವೆರಿ ಗುಡ್ ಯು ವಿಲ್ ಬಿ ಇನ್ ಎ ಪೊಸಿಷನ್ ಟು ಹ್ಯಾಂಡಲ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಯೋಚನೆ ಮಾಡೋ ರೀತಿ ಮತ್ತೊಂದು, ಒಂದು ಸಮಸ್ಯೆಗೆ ಪರಿಹಾರನ ನಾವು ಹೇಗೆ ಹುಡುಕ್ತೀವಿ, ಆ ಪರಿಹಾರ ಹುಡುಕ್ಬೇಕಾದ್ರೆ ಯಾವುದು ಆಲ್ಟರ್ನೇಟ್ ಮೆಥಡ್ಸ್ ಅಲ್ಲಿ ನಾವು ಪರಿಹಾರ ಹುಡುಕ್ತೀವಿ ಅನ್ನೋದು ಎರಡನೇದು. ಮೂರನೇದು ಈ ಟೆಕ್ನಾಲಜಿನ ನಾವು ಕಲಿಯುವಂಥದ್ದು. ಸೊ ಈ ರೀತಿ ನಾವು ಸ್ಕಿಲ್ ಸೆಟ್ಸ್ ನ ಇಂಪ್ರೂವ್ ಮಾಡಿಕೊಂಡ್ರೆ ಖಂಡಿತ ವಿ ವಿಲ್ ಬಿ, ಅದ್ರ ಜೊತೆಗೆ ನಮ್ಗೆ ಕಾನ್ಫಿಡೆನ್ಸ್ ಇರಬೇಕು ಲೈಫ್ ಅಲ್ಲಿ, ಅದನ್ನ ಎಫೆಕ್ಟಿವ್ ಆಗಿ ಉಪಯೋಗಿಸ್ಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಅನ್ಸುತ್ತೆ.
2: ಕಾಲೇಜ್ ಓದ್ತಾ ಇರೋಂತ ಮಕ್ಕಳಿಗೆ, ಯಾರು ಬಿಸ್ನೆಸ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರಲ್ಲ, ಅಂತವ್ರಿಗೆ ನೀವು ಯಾವ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಿ? ಓದ್ತಾ ಇರೋಂತ ಸಮಯದಲ್ಲೇ ಅವರು ಬಿಸ್ನೆಸ್ ನ ಶುರು ಮಾಡಬಹುದಾ?
0: ಶುರು ಮಾಡಬಹುದು. ನಮ್ಮ ಎಕ್ಸಾಮ್ ಸಿಸ್ಟಮ್ ಏನಿದೆ ಅದ್ರ ಬಗ್ಗೆ ನಾವು ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತೀವಿ. ಅಂದ್ರೆ ನಾವೆಲ್ಲ ಮಾಡ್ತಾ ಇರುವಂತ ಎಫರ್ಟ್ ಕೂಡ ಒಂದು ಪರೀಕ್ಷೆ ಬರೆಯೋದಕ್ಕೆ, ಒಂದು ಮಾರ್ಕ್ಸ್ ತಗೊಳ್ಳಿಕ್ಕೆ ಅಂತ. ಇವಾಗ ನಮ್ಮ ಶಿಫ್ಟ್ ಕಲಿಕೆ ಮೇಲಾಯ್ತು ಅಂತ ಅನ್ಕೊಳ್ಳಿ. ಕಲಿಕೆ ಮೇಲಾಯ್ತು ಅಂತ ಹೇಳಿದ್ರೆ ನಿಮ್ಗೆ ಆ ಒಂದು ಆ ಕಲಿಕಾ ಕ್ರಮದಲ್ಲಿ ನಿಮ್ಗೆ ಆಸಕ್ತಿ ಹುಟ್ಟತ್ತೆ. ಆ ಆಸಕ್ತಿ ಹುಟ್ಟಿದಾಗ ನೀವೇನೋ ಕಲಿತಾ ಇದ್ರೆ ಓ ಇದನ್ ಯಾಕೆ ಹೀಗ್ ಮಾಡಬಾರ್ದು ಅನ್ನೋ ಆಲೋಚನೆ ಬರುತ್ತೆ. ಅವಾಗ ಒಂದು ಸಮಸ್ಯೆ ಬರುತ್ತೆ, ಈ ಸಮಸ್ಯೆನ ಹಿಂಗ್ ಸಾಲ್ವ್ ಮಾಡಬಹುದಲ್ವಾ ಅನ್ನೋ ಒಂದು ಯೋಚನೆ ಬರುತ್ತೆ. ಸೊ ಹಾಗ್ ಮಾಡಿದಾಗ ನಮಗೆ ನಾವು ಬಿಸ್ನೆಸ್ ಕೂಡ ಮಾಡಬಹುದು. ನಾವು ಏನ್ ಮಾಡ್ತಿದೀವೋ ನಮ್ಮಲ್ಲಿ ನಮಗೆ ಜಾಸ್ತಿ ಸಮಯ ಸಿಗುತ್ತೆ. ಮತ್ತೆ ಇವಾಗ ಟೆಕ್ನಾಲಜಿ ಸಪೋರ್ಟ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಟೈಮ್ ನಷ್ಟ ಆಗ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಬೇಗ ಕಲಿಬಹುದು. ಇವಾಗ ಫಾಸ್ಟ್ ಪೇಸ್ಡ್ ಲರ್ನಿಂಗ್ ಅನ್ನೋದು ಬಂದಿದೆ ಇವಾಗ. ಆದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ನಾವಿನ್ನೂ ಸ್ಲೋ ಪೇಸ್ಡ್ ಲರ್ನಿಂಗ್ ಗೆ ಹೋಗ್ತಾ ಇದೀವಿ. ಸೊ ಫಾಸ್ಟ್ ಪೇಸ್ಡ್ ಲರ್ನಿಂಗ್ ಅಲ್ಲಿ ಸೊ ಮಲ್ಟಿಪಲ್ ಥಿಂಗ್ಸ್ ನ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಬಿಸ್ನೆಸ್ ನ ಅವರು ಬೇಗನೆ ಆ ಕೋರ್ಸಸ್ ನ ಒಂದು ಅಡಿಷನಲ್ ಕೋರ್ಸಸ್ ತಗೊಂಡು ಬಿಸ್ನೆಸ್ ಹೆಂಗ್ ಎಸ್ಟಾಬ್ಲಿಷ್ ಮಾಡಬಹುದು, ಮತ್ತೆ ಒಂದು ಬಿಸ್ನೆಸ್ ಕ್ಯಾನ್ವಾಸ್ ಹೆಂಗ್ ಬಿಲ್ಡ್ ಮಾಡಬೇಕು, ಅದರೊಳಗೆ ಯಾವ್ಯಾವ ರೀತಿ ಯೋಚನೆ ಮಾಡಬಹುದು ಅನ್ನೋದನ್ನೆಲ್ಲಾನು ನಾವು ಎಕ್ಸಸೈಸಸ್ ಆಗಿ ಅವ್ರಿಗೆ ಹೇಳ್ಕೊಟ್ರೆ. ಸುಮಾರು ನ್ಯಾಷನಲ್ ಆಂಟರ್ಪ್ರಿನಿಯರ್ಶಿಪ್ ನೆಟ್ವರ್ಕ್ ಅಂತ ಇದೆ, ಅವರು ಫಸ್ಟ್ ಇಯರ್ ಇಂದಾನೆ ಆ ಸ್ಕಿಲ್ ಕೋರ್ಸಸ್ ನ ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ನಡೀತಾ ಇದೆ ಈಗಾಗಲೇ. ಆದ್ರೆ ವಿದ್ಯಾರ್ಥಿಗಳು ತಗೋಬೇಕು, ಮತ್ತೆ ಅವ್ರ ಮನೆಯಲ್ಲಿ ಅವರ ತಂದೆ ತಾಯಿ ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು.
2: ಮುಂದಿನ 10 ವರ್ಷಗಳಲ್ಲಿ ಮಹಿಳೆಯರಿಗೆ ಅತ್ಯಧಿಕ ಅವಕಾಶಗಳು, ತುಂಬಾನೇ ಆಂಪಲ್ ಆಪರ್ಚುನಿಟೀಸ್ ಕೊಡಬಲ್ಲಂತಹ ಕ್ಷೇತ್ರಗಳು ಅಂತ ಯಾವ್ಯಾವ್ದಿದೆ?
0: ಈಗ ನಾವು ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ಎಜುಕೇಶನ್.

0: not do. So health tech is going to take a big role. Female with technology, ಎಷ್ಟು ಇದು ಟ್ಯಾಬು ಟಾಪಿಕ್ಸ್ ಅಂತ ಎಲ್ಲ ಇರ್ತಾ ಇತ್ತು, ಅದನ್ನೆಲ್ಲಾನು ಮುಂದೆ ನಾವು ಮಾತಾಡ್ತಾನೆ ಇರ್ಲಿಲ್ಲ, ಅದೆಲ್ಲಾನು ಇನ್ ಮುಂದಕ್ಕೆ ಹೆಚ್ಚು ಪ್ರಚಲಿತ ಆಗಬಹುದು ಅಂತ ಅನ್ಸುತ್ತೆ. ಮತ್ತೆ ಸಸ್ಟೈನಬಿಲಿಟಿ ಅಂತ ನೀವೇನು ಮಾತಾಡ್ತೀರಿ, ನಾವು ಒಂದು ಸುಸ್ಥಿರತೆ ಅದು ಕೂಡ ಸಾಕಷ್ಟು ನಾವು ಬಿಕಾಸ್ ಎನ್ವೈರನ್ಮೆಂಟ್ ದು ನಾವು ಕನ್ಸರ್ನ್ ಇದೆಲ್ಲ ನೋಡಿದ್ರೆ ಸಸ್ಟೈನಬಿಲಿಟಿ ಇಸ್ ಆಲ್ಸೋ ಒನ್ ಬಿಗ್ ಏರಿಯಾ. ಯಾಕೆಂದ್ರೆ ಎಸ್ಪೆಷಲಿ ಇನ್ ಸಸ್ಟೈನಬಿಲಿಟಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಒಂದು ಎಸ್ ಫ್ಯಾಕ್ಟರ್ ಅಂತ ಇದೆ, ಎನ್ವೈರನ್ಮೆಂಟ್, ಸೋಷಿಯಲ್ ಅಂಡ್ ESG ಅಂತ ಕರಿತೀವಲ್ಲ, ಗವರ್ನೆನ್ಸ್ ಅಂತ. ಸೊ ಸೋಷಿಯಲ್ ಅನ್ನೋ ಫ್ಯಾಕ್ಟರ್ ಅಲ್ಲಿ ಜೆಂಡರ್ ಇಸ್ ಎ ವೆರಿ ಬಿಗ್ ಟಾಪಿಕ್ ಆಕ್ಚುಲಿ. ಆ ಏರಿಯಾನಲ್ಲಿ ಕೂಡ ಆ ಸೋಷಿಯಲ್ ಫ್ಯಾಕ್ಟರ್ ಅನ್ನೋದು ಇದು ಗಟ್ಟಿಗೊಳಿಸುವಂತದ್ದು. ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಏನ್ ಮಾತಾಡ್ತಾ ಇದೀವಿ, ಕಾರ್ಪೊರೇಟ್ಸ್ ಅಲ್ಲಿ ಗ್ಲಾಸ್ ಸೀಲಿಂಗ್ ಅಂತ ಎಲ್ಲ ಕರಿತೀವಲ್ಲ ನಾವು, ಅಂದ್ರೆ ಬೆಳವಣಿಗೆನ ಸ್ಟಾಪ್ ಮಾಡೋ ಅಂತ ಡಿಫ್ರೆಂಟ್ ಫೋರ್ಸಸ್ ಇರುತ್ತೆ, ಆ ಫೋರ್ಸಸ್ ನ ತಡೆಗಟ್ಟುವಂತ ಒಂದು ಇದನ್ನ ನಾವು ಮಾಡುವಂತ ಪ್ರಯತ್ನಗಳು ಹೆಚ್ಚು ನಡೆಯುವಂತದ್ದು ಇದೆ. ESG ನಲ್ಲಿ ಸೋಷಿಯಲ್ ಫ್ಯಾಕ್ಟರ್ ಬಗ್ಗೆ ಹೆಚ್ಚು ಬರುವಂತದ್ದು ಸಾಧ್ಯತೆಗಳಿದೆ. ಮತ್ತೆ ಡಿಜಿಟಲ್ ಸರ್ವಿಸಸ್, ನಾನು ಆಗ್ಲೇ ಹೇಳಿದೆ ಡಿಜಿಟಲ್ ಕಂಟೆಂಟ್ ಹೇಗ್ ಡೆವಲಪ್ ಆಗ್ತಾ ಇದೆ ಅಂತ ಹೇಳಿ, ಮಹಿಳೆಯರು ತುಂಬಾನೇ ಇದ್ರೊಳಗೆ ಮುಂಚೂಣಿನಲ್ಲಿದ್ದಾರೆ ನಾವು ಹೇಳ್ಬೇಕು ಅಂದ್ರೆ ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್. ಹೌದು. ಆಮೇಲೆ ಇದು ಪ್ಲಾಟ್ಫಾರ್ಮ್ಸ್, ಇದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಏನಿದೆ, ಎಲ್ಲ ಪ್ರೊಕ್ಯೂರ್ಮೆಂಟ್ ನಡೀತಾ ಇರೋದು ಮಹಿಳಾ ಉದ್ಯಮಿಗಳ ಕಡೆಯಿಂದ. ಸೊ ಅದು ಇಸ್ ಗೋಯಿಂಗ್ ಟು ಟೇಕ್ ಎ ಬಿಗ್ ಲೀಪ್ ಅಂತ ಅನ್ನಿಸ್ತಾ ಇದೆ. ಸುಮಾರು ಕ್ಷೇತ್ರಗಳಿದೆ ಅಂದ್ರೆ ನಾವು ಯಾವ್ದ್ಯಾವ್ದು ಇದು ಪ್ರಮುಖ ಅಂತ ನನ್ಗನ್ಸೋದು, ಎಲ್ಲಿ ಹೆಚ್ಚು ಕೆಲಸ ಮಾಡ್ತಿದ್ದಾರೆ ಮಹಿಳೆಯರು ಆ ಕ್ಷೇತ್ರಗಳೆಲ್ಲಾನು ಅವರು ಹೆಚ್ಚು ಮುಂದೆ ತಗೊಂಡು ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ.
1: ಯಾವತ್ತು ಸವಾಲು ಅನ್ನೋದು ನಮ್ಮ ಒಳಗೆ ಇರುವಂತಹ ಸವಾಲುಗಳು, ಇಂಟರ್ನಲ್ ಯುದ್ಧಗಳು ಏನಿದೆ, ಒಳಗಿನ ಯುದ್ಧಗಳು ಏನಿದೆ, ನನ್ನ ಕೈಲಿ ಮಾಡಕ್ಕಾಗತ್ತಾ, ಮಹಿಳೆ ಇದನ್ನ ಮಾಡಬಹುದಾನಂತ ಯುದ್ಧಗಳನ್ನ ಜಯಿಸಿದ್ರೆ ಮುಂದಿನ 10 ವರ್ಷದಲ್ಲಿ 100 ವರ್ಷಕ್ಕಾಗುವಷ್ಟು ಬದಲಾವಣೆಗಳನ್ನ ಖಂಡಿತವಾಗ್ಲೂ ತರಬಹುದಾಗಿದೆ. ಯಾಕಂದ್ರೆ ಇರುವಂತ AI ಟೆಕ್ನಾಲಜಿ ಏನಿದೆ ಅದು ಖಂಡಿತ ನಮ್ಗೆ ಥ್ರೆಟ್ ಅಂತ ನಾವು ಭಾವಿಸಬೇಕಾಗಿಲ್ಲ, ಅದು ನಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಸರಿಯಾಗಿ ಬಳಸ್ಕೊಳ್ಳುವಂತ ಒಂದು ಕಲೆ ನಮ್ಮಲ್ಲಿ ಇದ್ರೆ ತುಂಬಾನೇ ಒಳ್ಳೆಯ ಬೆಳವಣಿಗೆಯನ್ನ ತರಬಹುದು ಅಂತ ಅನ್ಸುತ್ತೆ AI ಕೂಡ.
0: ಮಹಿಳೆ ಅಂದ್ರೆ ಶಕ್ತಿ ಅಲ್ವಾ, ನಮ್ಗೆ ಈ ಶಕ್ತಿ ಇದ್ದಾಗ ನಾವು ಏನು ಆ ನಮ್ಮ ಒಳಗೆ ನಡೆಯುವಂತ ಒಂದು ತಾಕಲಾಟ ಇರಬಹುದು, ಮತ್ತೆ ಇದು ಆಗಲ್ಲ ಅನ್ನ ಅಂದ್ರೆ ಆ ಡೈಲಮಾಸ್ ಏನಿದೆ ಅದನ್ನೆಲ್ಲಾನು ಆ ಶಕ್ತಿಯಿಂದ ನಾವು ಅದನ್ನ ಹೊಡೆದೋಡಿಸಿ ನಾವು ಮುಂದೆ ಹೆಜ್ಜೆ ಹಾಕ್ಬೇಕು ಅನ್ನೋದು ನಾನು ಎಲ್ಲ ಮಹಿಳೆಯರಿಗೂ ಹೇಳುವಂತ ಒಂದು ವಿಷಯ ಇವತ್ತು.
1: ಹೌದು, ನಿಜ ಮೇಡಮ್. ಈ ಇಡೀ ಕಾರ್ಯಕ್ರಮ ಕೇಳಿಸ್ಕೊಂಡ ಮೇಲೆ ಜನರಿಗೆ ಖಂಡಿತ ಅನ್ಸಿರುತ್ತೆ ನಾವು ಕೂಡ ಮಾಡಬೇಕು ಮಾಡಬಹುದು ಅಂತ. ಉದ್ಯಮಶೀಲತೆ, ಎಂಟರ್ಪ್ರಿನರ್ಶಿಪ್ ನ ಬರೀ ಒಂದು ವರ್ಡ್ ನಲ್ಲಿ ಹೇಳೋದಾದ್ರೆ ಏನಂತ ಹೇಳ್ತೀರಾ?
0: ಪರ್ಸಿವರೆನ್ಸ್.
1: ಪ್ರತಿಯೊಬ್ಬ ಉದ್ಯಮಿನಲ್ಲೂ ಕೂಡ ಇರಲೇಬೇಕಾದಂತಹ ಒಂದು ಗುಣ ಯಾವುದು?
0: ಕಾನ್ಫಿಡೆನ್ಸ್.
1: ಪ್ರತಿಯೊಬ್ಬ ಯುವ ಉದ್ಯಮಿ ತಿಳಿದುಕೊಳ್ಳಲೇಬೇಕಾದಂತಹ ಒಂದು ಸರ್ಕಾರಿ ಯೋಜನೆ ಯಾವುದು?
0: ಸ್ಟಾರ್ಟ್ಅಪ್ ಇಂಡಿಯಾ.
1: AI ಅವಕಾಶನ ಅಥವಾ ಸವಾಲ?
0: ಒಂದು ಅವಕಾಶ.
1: ಕರ್ನಾಟಕದಾದ್ಯಂತ ನಮ್ಮ ಕಾರ್ಯಕ್ರಮವನ್ನು ಆಲಿಸ್ತಾ ಇರುವಂತ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು?
0: ಮುಂದೆ ಸಾಗಿ, ನಿಮಗೆ ಹೆಚ್ಚು ಶಕ್ತಿ ಇದೆ ಆದ್ರೆ ಅದನ್ನ ನೀವು ಕಂಡ್ಕೊಂಡಿಲ್ಲ ಇದೆ ಅನ್ನೋದು. ಮತ್ತೆ ಪರಿಸರ ಹೇಗಿದೆ ಅಂತ ಹೇಳಿದ್ರೆ ಎಕೋಸಿಸ್ಟಮ್ ತುಂಬಾನೇ ಚೆನ್ನಾಗಿದೆ, ನಿಮ್ಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ನಾವು ದೂಷಿಸ್ಕೊಂಡು ಬದುಕಲಿಕ್ಕೆ ಆಗೋದಿಲ್ಲ, ಬೇರೆಯವ್ರನ್ನ ದೂಷಿಸೋದಕ್ ಬದಲು ಅವಕಾಶಗಳ ಕಡೆ ನಿಮ್ಮ ಗಮನ ಹರಿಸಿದಾಗ ಓನ್ಲಿ ಪಾಸಿಟಿವ್ ಥಿಂಗ್ಸ್ ಮಾತ್ರ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಯಾವಾಗ ನೀವು ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ನೀವು ತಗೊಂಡ್ಬರ್ತೀರ ಆವಾಗ ನಿಮ್ಗೆಲ್ಲಾನು ಹೊರಗಿನ ಜಗತ್ತು ಕೂಡ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ, ಅವಕಾಶಗಳು ನಿಮ್ಗೆ ಅದಷ್ಟಗದೇ ಹುಡುಕೊಂಡು ಬರುತ್ತೆ. ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು, ನಿಮಗೆ ಆ ಒಂದು ಅವಕಾಶಗಳು ಸಿಗ್ತಾ ಹೋಗುತ್ತೆ. ನೆಗೆಟಿವ್ಸ್ ನ ಹುಡುಕ್ತಾ ಹೋಗ್ಬೇಡಿ, ನೆಗೆಟಿವ್ಸ್ ಹುಡುಕಿದ್ರೆ ನೀವು ಅಲ್ಲೇ ನಿಂತ್ಕೊಂಡ್ಬಿಡ್ತೀರಾ. ಪಾಸಿಟಿವ್ಸ್ ಹುಡುಕಿ, ಒಂದ್ ವೇಳೆ ನಮ್ಗೇನೋ ಒಂದು ಸರಿ ಇಲ್ಲ ಅಂತ ಅನ್ಸಿದ್ರು ಕೂಡ ಅದನ್ನು ಕೂಡ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಅಂತ ಶಕ್ತಿ ನಮ್ಮಲ್ಲಿ ಇದೆ. ಅದನ್ನ ಮಾಡ್ಕೊಂಡು ಮುಂದೆ ಹೋದ್ರೆ ಖಂಡಿತ ನಾವೆಲ್ಲರೂ ಸಕ್ಸಸ್ಫುಲ್ ಆಗ್ತೀವಿ. ಒಂದು ವಿಕಸಿತ ಭಾರತ ಅಂತ ನಾವು ಏನು ಮಾತಾಡ್ತಾ ಇದೀವಿ ಅದು ಬರೀ ಟರ್ಮಿನಾಲಜಿ ಅಲ್ಲ, ಅದನ್ನ ನಾವು ನಿಜ ರೂಪಕ್ಕೆ ತರುವಂತ ಒಂದು ಶಕ್ತಿ ನಮ್ಮಲ್ಲೆಲ್ಲ ಇದೆ. ನಾವು ಅದನ್ನ ಮಾಡಬಹುದು, ನಾವು ಮುಂದುವರಿಸಬಹುದು ಅಂತ ನನ್ಗನ್ಸತ್ತೆ.
1: ಸ್ನೇಹಿತರೆ, ಇದುವರೆಗೂ ಡಾಕ್ಟರ್ ಮನಸಾ ನಾಗಭೂಷಣ ಅವರೊಂದಿಗಿನ ಮಾತುಕತೆಯನ್ನು ಕೇಳಿಸಿಕೊಂಡ್ರಿ. ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದೀವಿ.
2: ಸ್ನೇಹಿತರೆ, ಇಷ್ಟೊತ್ತು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಉದ್ಯಮಿ ಮತ್ತು ಸ್ಫೂರ್ತಿದಾಯಕ ವ್ಯಕ್ತಿತ್ವದ ಮನಸಾ ನಾಗಭೂಷಣ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಮಸ್ಕಾರ.

0: ಆಕಾಶವಾಣಿ ಬೆಂಗಳೂರು.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:31. ಈಗ ಕೇಳಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಒಂದು ಭಾವಗೀತೆ.

ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಭಾವಗೀತೆಯನ್ನು ಕೇಳುತ್ತಿರುವಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 12:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಲಿದ್ದೀರಿ ಆರೋಗ್ಯ ಕಾರ್ಯಕ್ರಮ.

0: ಸಮಯ 12:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ನ ಕಾರಣಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಅಚ್ಯುತ ನಾಯಕ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರೇಡಿಯೇಷನ್ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಅಚ್ಯುತ್ ನಾಯ್ಕ ಅವರು. ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ನಾವು ಇವತ್ತು ಮಾತಾಡಲಿಕ್ಕೆ ಇರುವಂತಹ ವಿಷಯ ಪ್ರೋಸ್ಟೇಟ್ ಕ್ಯಾನ್ಸರ್ ಕುರಿತಾಗಿರುವಂತಹದ್ದು. ಪ್ರೋಸ್ಟೇಟ್ ಅಂತ ಹೇಳಿದ್ರೆ ಏನು ಮತ್ತೆ ಇದರ ಒಂದು ಪ್ರಾಮುಖ್ಯತೆ ಏನು, ಇದರ ಬಗ್ಗೆ ಮೊದಲು ನಮಗೆ ತಿಳಿಸಿಕೊಡಿ.
3: ಪ್ರೋಸ್ಟೇಟ್ ಅಂದ್ರೆ ಒಂದು ಗ್ಲ್ಯಾಂಡ್, ಒಂದು ಗ್ರಂಥಿ ಅಂತ ಹೇಳಬಹುದು. ಸೊ ಇದು ನಮ್ಮ ಯೂರಿನರಿ ಬ್ಲಾಡರ್ ಅಂತ ಹೇಳ್ತೀವಿ. ಯೂರಿನರಿ ಬ್ಲಾಡರ್ ಅಂದ್ರೆ ಮೂತ್ರದು ಸಂಜಿ, ಅದು ಯೂರಿನ್ ಸ್ಟೋರ್ ಮಾಡ್ಲಿಕ್ಕೆ ಇರುವುದು. ಯೂರಿನರಿ ಬ್ಲಾಡರ್ ಈಗ ನೀವು ಒಂದು ಅದು ಬಲೂನ್ ತರ ಒಂದು ಇಮ್ಯಾಜಿನ್ ಮಾಡಿದ್ರೆ, ಅದು ಬಲೂನದು ಮೌತ್ ಅಲ್ಲಿ ಅಂದ್ರೆ ಎಲ್ಲಿಂದ ಅದು ಗಾಳಿ ಬರ್ತದೆ ಆ ಪೈಪ್ ತರ ಇಮ್ಯಾಜಿನ್ ಮಾಡಿದ್ರೆ ಅದು ಪೈಪ್ ಅಲ್ಲಿ ಸುತ್ತು ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇರ್ತದೆ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂದ್ರೆ ಇಟ್ ಇಸ್ ಮೇಲ್ಸ್ ಅಲ್ಲಿ ಅಷ್ಟೇ ಇರುವುದು, ಇದು ಫಿಮೇಲ್ಸ್ ಅಲ್ಲಿ ಇಲ್ಲ. ಅದು ಹೇಗಿರ್ತದೆ ಅಂದ್ರೆ ಎರಡು ಭಾಗ ತರ, ಎರಡು ಲೋಬ್ಸ್ ಅಂತ ಹೇಳ್ತೀವಿ, ಎರಡು ಲೋಬ್ಸ್ ಇರ್ತದೆ ಯೂರಿನರಿ ಬ್ಲಾಡರ್ ಅಲ್ಲಿ ಸುತ್ತು. ಇದರದು ಫಂಕ್ಷನ್ ಏನಂತ ಕೇಳಿದ್ರೆ, ಈಗ ಮೇಲ್ಸ್ ಅಲ್ಲಿ ಇದು ಸೀಮೆನ್ ಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಆಗ್ತದೆ, ಅಂಡ್ ಇಂಟರ್ನ್ ಅದು ರೀಪ್ರೊಡಕ್ಷನ್ ಈಗ ಕೂಡ ಹೆಲ್ಪ್ ಆಗ್ತದೆ.
2: ಅಂದ್ರೆ ವಿಶೇಷವಾಗಿ ಗಂಡಸರಲ್ಲಿ ಕಂಡು ಬರುವಂತಹ ಒಂದು ದೇಹದ ಭಾಗ ಅಂತ ನಾವು ಅಂದ್ಕೋಬಹುದು.
3: ಹೌದು.
2: ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು, ಇದು ಹೇಗೆ ಬರುತ್ತೆ,
3: ಅದರದು ರಿಸ್ಕ್ ಫ್ಯಾಕ್ಟರ್ಸ್, ಇದರಿಂದ ಪ್ರೋಸ್ಟೇಟ್ ಕ್ಯಾನ್ಸರ್ ಆಗ್ತದೆ ಅಂತ ಹಾಗೆ ಇನ್ನು ಅದು ರಿಸರ್ಚ್ ಅಲ್ಲಿ ಏನು ತಿಳಿಸಲಿಲ್ವ ನಮ್ಗೆ. ಈಗ ಓರಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಬಾಯಲ್ಲಿ ಇರೋದು ಕ್ಯಾನ್ಸರ್, ತಂಬಾಕು ಅಂತದೆಲ್ಲ ತಗೊಂಡಿದ್ರೆ, ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ ದಟ್ ಓರಲ್ ಕ್ಯಾನ್ಸರ್ ಬರ್ಲಿಕ್ಕೆ ಚಾನ್ಸ್ ಇದೆ ಅಂತ ಹೇಳಬಹುದು. ಹಾಗೆ ನಾವು ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಹೇಳಲಿಕ್ಕೆ ಇಲ್ಲ, ಬಟ್ ಏಜ್ ಜಾಸ್ತಿ ಆಗುವಾಗ, ವಯಸ್ಸು ಜಾಸ್ತಿ ಆಗುವಾಗ ಪ್ರೋಸ್ಟೇಟ್ ಕ್ಯಾನ್ಸರ್ ಬರ್ಲಿಕ್ಕೆ ಚಾನ್ಸಸ್ ಜಾಸ್ತಿ ಆಗ್ತದೆ. ಯಾಕಂತ ಹೇಳಿದ್ರೆ, ಈಗ ಒಂದು 50-60 ಜಾಸ್ತಿ ಏಜ್ ಇರುವವರಿಗೆ ಅದು ನ್ಯಾಚುರಲ್ ಆಗಿ ಪ್ರೋಸ್ಟೇಟ್ ಸೈಜ್ ಉಂಟಲ್ಲ, ಗ್ಲ್ಯಾಂಡದ್ದು ಸೈಜ್, ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಜಾಸ್ತಿ ಆಗ್ತಾ ಅದು ನಾರ್ಮಲ್ ಪ್ರೋಸೆಸ್. ಸೊ ಜಾಸ್ತಿ ಆಗ್ತಾ ಹೋಗುವಾಗ ನಾನು ಹೇಳಿದ ತರ ಅದು ಯೂರಿನರಿ ಬ್ಲಾಡರ್ ಮೂತ್ರ ಸಂಜಿಗೆ ಸುತ್ತಮುತ್ತ ಇರ್ತದಲ್ಲ, ಅದಕ್ಕೆ ಆ ಟೈಮಲ್ಲಿ ಮೂತ್ರದು ಹೋಗ್ಲಿಕ್ಕೆ ತೊಂದರೆ, ಹಾಗೆ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಈಗ ಇದು ನಾರ್ಮಲ್ ಆಗಿ ಪ್ರೋಸೆಸ್ ಇರ್ತದೆ, ಅದು ಪ್ರೋಸ್ಟೇಟ್ ಗ್ಲ್ಯಾಂಡದ್ದು ಸೈಜ್ ಏಜ್ ಜಾಸ್ತಿ ಆಗುವಾಗ ಜಾಸ್ತಿ ಆಗುದು. ಸೊ ಅಂತದಲ್ಲಿ ಜಾಸ್ತಿ ಆಗುವಾಗ ಅದರದೊಂದು ಸಣ್ಣ ಭಾಗದಲ್ಲಿ ಕ್ಯಾನ್ಸರ್ ಅಂತ ಬರ್ಲಿಕ್ಕೆ ಚಾನ್ಸಸ್ ಇರ್ತದೆ. ಹಾಗೆ ಅದು ಬರುದು ಆಸ್ ಅ ನ್ಯಾಚುರಲ್ ಪ್ರೋಸೆಸ್ ಬರುದು. ಬಟ್ ಇಂಥದಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಹಾಗೆ ಅಂತ ಇಲ್ಲ. ಬಟ್ ಅದರ್ ದನ್ ದಟ್ ಹೇಳಿದ್ರೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಪ್ರೋಸ್ಟೇಟ್ ಕ್ಯಾನ್ಸರ್ದು ಹಾಗೆ ಮತ್ತೆ ಬರ್ಲಿಕ್ಕೆ ಚಾನ್ಸಸ್ ಇವರದಲ್ಲಿ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ,
2: ಅಂದ್ರೆ ಅನುವಂಶಿಕವಾಗಿ ಬರುವಂತಹ ಸಾಧ್ಯತೆಗಳಿದೆ ಅಂತ
3: ಇದೆ. ಹೌದು, ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ಇದ್ರೆ
2: ರಿಸ್ಕ್ ಫ್ಯಾಕ್ಟರ್ ಇರುವಂತಹ ಏಜ್ ಗ್ರೂಪ್ ಅನ್ನ ಏನಾದ್ರು ಐಡೆಂಟಿಫೈ ಮಾಡಬಹುದಾ?
3: ಏಜ್ ಗ್ರೂಪ್ ಅಂದ್ರೆ ಒಂದು ಜನರಲ್ಲಿ ನಾರ್ಮಲ್ ಪಾಪ್ಯುಲೇಷನ್ ಅನ್ನ ನಾವು ಏನಂದ್ರೆ, ಒಂದು 50 ಜಾಸ್ತಿ ಹೋಗುವಾಗ ಪ್ರೋಸ್ಟೇಟ್ ಕ್ಯಾನ್ಸರ್ ಬರುದಂತ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತ ಹೇಳಬಹುದು. ಒಂದು 60 ಜಾಸ್ತಿ ಇರುವಾಗ ಇನ್ನೂ ಅದು ಜಾಸ್ತಿ ಆಗ್ತದೆ. ಸೊ ಆಸ್ ದ ಏಜ್, ವಯಸ್ಸು ಜಾಸ್ತಿ ಆಗುವಾಗ ಅದರದ್ದು ಚಾನ್ಸಸ್ ಜಾಸ್ತಿ ಜಾಸ್ತಿ ಆಗ್ತದೆ. ಹಾಗೆ
2: ಈಗ ಇದರ ಒಂದು ಲಕ್ಷಣಗಳು ಏನೆಲ್ಲ ಇರ್ತವೆ?
3: ಲಕ್ಷಣಗಳು ಅಂದ್ರೆ, ಇದು ಯೂರಿನರಿ ಬ್ಲಾಡರ್ದು ಸುತ್ತಮುತ್ತ ಇರ್ತದಲ್ಲ, ಸೊ ಅದಕ್ಕೆ ಮೇನ್ಲಿ ಮೂತ್ರ ಹೋಗ್ಲಿಕ್ಕೆ ತೊಂದರೆಗಳು ಸ್ಟಾರ್ಟ್ ಆಗ್ತದೆ. ಅಂದ್ರೆ ಒಂದಂದ್ರೆ ಮೂತ್ರ ಬಿಟ್ಟು ಬಿಟ್ಟು ಬರುದು, ಇಲ್ಲ ಅಂದ್ರೆ ಮತ್ತೆ ಮತ್ತೆ ಮೂತ್ರ ಹೋಗ್ಲಿಕ್ಕೆ ಅಂತ ಒಂದು ಫೀಲಿಂಗ್ ಬರುದು. ಮೂತ್ರ ಪಾಸ್ ಮಾಡಿದ್ಮೇಲೆ ಕೂಡ ಇಲ್ಲ, ಸ್ವಲ್ಪ ಉಳಿದಿದೆ, ಇನ್ನು ನನ್ ಹೋಗ್ಬೇಕು ಟಾಯ್ಲೆಟ್ಗೆ ಅಂತ ಅನಿಸುದು. ರಾತ್ರಿ ನಿದ್ದೆಯಲ್ಲಿ ಎದ್ದು ಅಟ್ ಲೀಸ್ಟ್ ಒಂದು 3-4 ಹೋಗ್ಬೇಕು, ಹಾಗೆ ಒಂಥರ ಸಿಂಪ್ಟಮ್ಸ್ ಇರ್ತದೆ. ಇಲ್ಲಾಂದ್ರೆ ಮೂತ್ರ ಮಾಡುವಾಗ ನೋವಿರಬಹುದು, ಕೆಲವರಿಗೆ ರಕ್ತ ಕೂಡ ಸ್ವಲ್ಪ ಡ್ರಾಪ್ ಡ್ರಾಪ್ ಆಗಿ ಬೀಳಬಹುದು ಯೂರಿನ್ ಅಲ್ಲಿ.
2: ಈ ಎಲ್ಲ ಲಕ್ಷಣಗಳು ಇದು ಪ್ರೋಸ್ಟೇಟ್ ಕ್ಯಾನ್ಸರ್ ಇದ್ರೆ ಮಾತ್ರ ಬರುವಂತಹದ್ದು ಅಥವಾ ಬೇರೆ ಕಾರಣಗಳಿಂದ ಈ ಲಕ್ಷಣಗಳು ಇರಬಹುದಾ?
3: ಇದು ಪ್ರೋಸ್ಟೇಟ್ ಅಲ್ಲಿ ಸಂಬಂಧಪಟ್ಟದು. ಯಾವ್ದಾದ್ರು ತೊಂದರೆ ಇದ್ರೆ, ಕ್ಯಾನ್ಸರ್ ಬೇಕಂತ ಇಲ್ಲ, ಎನಿ ಪ್ರಾಬ್ಲಮ್ ಅಸೋಸಿಯೇಟೆಡ್ ವಿತ್ ಪ್ರೋಸ್ಟೇಟ್ ಗ್ಲ್ಯಾಂಡ್, ಈ ತರ ಪ್ರಾಬ್ಲಮ್ಸ್ ಬರಬಹುದು. ಬಟ್ ಪ್ರಾಬ್ಲಮ್ಸ್ ಬರುವಾಗ ಅದು ನೀವು ಇಗ್ನೋರ್ ಮಾಡಬೇಡ. ಅಂದ್ರೆ ಅದು ಯಾವ್ದಾದ್ರು ನಿಮ್ಮ ಯೂರಾಲಜಿಸ್ಟ್ಗೆ, ಮೂತ್ರದ ಡಾಕ್ಟರಿಗೆ, ಇಲ್ಲಾಂದ್ರೆ ನಿಮ್ಮ ಫಿಸಿಷಿಯನ್ ಡಾಕ್ಟರಿಗೆ ನೀವು ಕನ್ಸಲ್ಟ್ ಮಾಡಬೇಕು ಅಂತ. ಅದು ಕನ್ಸಲ್ಟ್ ಮಾಡಿ ಅದರದ್ದು ಟೆಸ್ಟ್ಸ್ ತಪಾಸೆಲ್ಲ ಮಾಡಿದ ಮೇಲೆ ಮತ್ತೆ ನಾವು ನೋಡ್ಬೇಕಾಗ್ತದೆ ಯಾಕೆ ಈ ತರ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ. ಹಾಗೆ
2: ಈಗ ಯಾವೆಲ್ಲ ಟೆಸ್ಟ್ ಗಳನ್ನ ಮಾಡ್ತೀರಾ ನೀವು?
3: ಜನರಲಿ ಒಂದ್ಸಲ ಈ ತರ ತೊಂದರೆ ಬಂದ್ರೆ ಫಸ್ಟ್ ಆಗಿ ಅವರಿಗೆ ಯೂರಿನ್ ಟೆಸ್ಟ್ ಮಾಡ್ತೀವಿ. ಅಂದ್ರೆ ಯೂರಿನ್ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ ಉಂಟಾ, ಹಾಗೆ ಅಂತ ನೋಡ್ಲಿಕ್ಕೆ, ಇಲ್ಲಾಂದ್ರೆ ಅದರ ಜೊತೆಗೇನೆ ನಾವು ಕೆಲವೊಮ್ಮೆ ಸೋನೋಗ್ರಫಿ ಅಂತ ಮಾಡ್ತೀವಿ. ಸೋನೋಗ್ರಫಿ ಅಂದ್ರೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳುದು. ಸೊ ಅದು ಹೊಟ್ಟೆದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡುದು. ಸೊ ಅದು ಸ್ಕ್ಯಾನ್ ಅಲ್ಲಿ ನಮ್ಗೆ ಅದು ಈಗ ಫಸ್ಟ್ ಅವರು ಸ್ಕ್ಯಾನ್ ಮಾಡುವಾಗ ಫುಲ್ ಬ್ಲಾಡರ್ ಅಲ್ಲಿ ಇಲ್ಲ ನೀರೆಲ್ಲ ಕುಡಿದ ಮೇಲೆ ಒಂದು ಹಾಫ್ ಅನ್ ಅವರ್ ಟು 45 minutes ನಂತರ ಫಸ್ಟ್ ಸ್ಕ್ಯಾನ್ ಮಾಡಿ ಯೂರಿನ್ ಬ್ಲಾಡರ್ ಫುಲ್ ಆಗುವಾಗ ನೋಡ್ತೀವಿ. ಒಂದ್ ಅದಾದ ಮೇಲೆ ಪೇಷಂಟ್ ಗೆ ಯೂರಿನ್ ಬ್ಲಾಡರ್ ಪೂರ್ತಿ ಎಂಟಿ ಮಾಡಿ ಬರ್ಲಿಕ್ಕೆ ಹೇಳ್ತೀವಿ. ಅದು ಎಂಟಿ ಮಾಡಿದ ಮೇಲೆ ಎಷ್ಟು ಯೂರಿನ್ ಉಳಿದಿದೆ ಬ್ಲಾಡರ್ ಅಲ್ಲಿ ಅಂತ ನೋಡ್ತೀವಿ ಸ್ಕ್ಯಾನ್ ಅಲ್ಲಿ. ಇದೆಲ್ಲ ಸೋನೋಗ್ರಫಿ ಅಲ್ಲಿ ಮಾಡೋದು. ಅದ್ರ ಜೊತೆನೆ ಅದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಸೈಜ್ ನೋಡ್ತೀವಿ. ಸೊ ಪ್ರಾಸ್ಟೇಟ್ ಗ್ಲ್ಯಾಂಡ್ ಸೈಜ್ ಜಾಸ್ತಿ ಆಗಿದೆಯಾ ಇಲ್ವಾ ಅಂತ ನೋಡ್ತೀವಿ. ಪೇಷಂಟ್ಸ್ ಗೆ ಬರುವುದು ಯೂರಿನರಿ ಪ್ರಾಬ್ಲಮ್, ಬಟ್ ಅದು ಯೂರಿನರಿ ಪ್ರಾಬ್ಲಮ್ ಪ್ರಾಸ್ಟೇಟ್ ಇಂದ ಬಂದಿತ್ತ ಬೇರೆ ಯಾವ್ದು ಕಾರಣಕ್ಕಾಗಿ ಬಂದಿದ್ವ ಅಂತ ನೋಡ್ಲಿಕ್ಕೆ ಇದು ಸೋನೋಗ್ರಫಿ ಮಾಡಿ ನೋಡುದು. ಗ್ಲ್ಯಾಂಡ್ ಸೈಜ್ ಜಾಸ್ತಿ ಇದೆ ಅಂತ ನೋಡಿ ಹೇಳಿದ್ರೆ ಸ್ಕ್ಯಾನ್ ಅಲ್ಲಿ, ದೆನ್ ಒಂದು ಬ್ಲಡ್ ಟೆಸ್ಟ್ ಅಂತ ಇರ್ತದೆ. ಅದು ಬ್ಲಡ್ ಟೆಸ್ಟ್ ಒಂದು PSA ಅಂತ ಹೇಳ್ತೀವಿ, ಅದು ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಅಂತ ಹೇಳ್ತೀವಿ ಅದು ಬ್ಲಡ್ ಟೆಸ್ಟ್ ಗೆ. ಸೊ ಅದು ಬ್ಲಡ್ ಟೆಸ್ಟ್ ಮತ್ತೆ ಮಾಡ್ತೀವಿ. ಅದು ಬ್ಲಡ್ ಟೆಸ್ಟ್ ನಾರ್ಮಲ್ ವ್ಯಾಲ್ಯೂ 2 ಆತರ 2 ಕಡಿಮೆ ಇರಬೇಕು. ಸೊ 2 ಜಾಸ್ತಿ ಇದ್ರೆ ದೆನ್ ಯಾವ್ದಾದ್ರೂ ಒಂದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಪ್ರಾಬ್ಲಮ್ ಇಲ್ಲ ಕ್ಯಾನ್ಸರ್ದು ಪ್ರಾಬ್ಲಮ್ ಇರಬಹುದು ಅಂತ ಹೇಳ್ತೀವಿ.
2: ಈಗ ಈ ಲಕ್ಷಣಗಳು ಯಾವ ಹಂತದಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ಶುರು ಆಗುತ್ತೆ ಡಾಕ್ಟ್ರೆ?
3: ಇದು ಆಲ್ರೆಡಿ ಅದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಸೈಜ್ ಜಾಸ್ತಿ ಆಗುವಾಗಲೇ ಇದು ಸಿಂಪ್ಟಮ್ಸ್ ಪದೇ ಪದೇ ಬರಲಿಕ್ಕೆ ಶುರು ಆಗ್ತದೆ. ಬಟ್ ಮೇಜರ್ ಆಗಿ ಇದು ಪರ್ಸಿಸ್ಟೆಂಟ್ ಆಗಿ ಇರ್ತದೆ. ಅಂದ್ರೆ ಅದು ಸಿಂಪ್ಟಮ್ ಒಂದು ತಿಂಗಳು 2 ತಿಂಗಳಕ್ಕಿಂತ ಜಾಸ್ತಿ ಇದ್ರೆ ಹಾಗಿರುವಾಗ ನಾವು ಅದು ಇಗ್ನೋರ್ ಮಾಡಬಾರದು ಅಂತ. ಕೆಲವೊಮ್ಮೆ ಯೂರಿನ್ ಇನ್ಫೆಕ್ಷನ್ ಇಂದ ಇರಬಹುದು, ಬಟ್ ಯೂರಿನ್ ಇನ್ಫೆಕ್ಷನ್ ಇಂದ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಅದು ಒಂದು 1 or 2 weeks ಅಲ್ಲಿ ಒಂದೆರಡು ವಾರದಲ್ಲಿ ಅದು ತನ್ನ ಸರಿ ಆಗ್ತದೆ.
2: ಈಗ ಈ ಲಕ್ಷಣಗಳು ಕಾಣಿಸಿಕೊಳ್ಳುವ ಮುಂಚೆಯೇ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳಿ ಏನಾದ್ರೂ ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ?
3: ಇದೆ, ಅದೇ ನಾನು ಹೇಳಿದೊಂದು ಬ್ಲಡ್ ಟೆಸ್ಟ್, ಅದು PSA ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಅಂತ ಹೇಳ್ತೇವೆ. ಸೊ ಆ ಟೆಸ್ಟ್ ನಾವು ಮಾಡಿಸಬಹುದು.
2: ಸೊ ಯಾರು ಮಾಡಿಸ್ಬೇಕು ಇದನ್ನ?
3: ಇದು ಟೆಸ್ಟ್ ಆಕ್ಚುಲಿ ಇದು ವೆಸ್ಟ್ ಅಲ್ಲಿ ಅಮೆರಿಕದಲ್ಲಿ ಇಲ್ಲಾಂದ್ರೆ UK ಅಲ್ಲಿ ಎಲ್ಲ ನೋಡಿದ್ರೆ ಅವರದು ಪ್ರೋಸ್ಟೇಟ್ ಕ್ಯಾನ್ಸರ್ ಗೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಇರ್ತದೆ. ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಕ್ಯಾನ್ಸರ್ ಬರುವುದಕ್ಕೆ ಮುಂಚೆನೆ ಇಲ್ಲಾಂದ್ರೆ ಕ್ಯಾನ್ಸರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದು ಗಡ್ಡೆ ಚಿಕ್ಕದಿರುವಾಗಲೇ ಡಿಟೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ ನಾವು ಮಾಡುದು. ಬಟ್ ಇಂಡಿಯಾದಲ್ಲಿ ಅದು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇಲ್ಲ ಪ್ರಾಸ್ಟೇಟ್ ಕ್ಯಾನ್ಸರಿಗೆ. ಸೊ ಅದು ಹೇಗೆ ಮಾಡುದಂತ ಹೇಳಿದ್ರೆ ಇದು ನಾರ್ಮಲ್ ಆಗಿ ಇರೋದು ಮನುಷ್ಯವರಿಗೆ 50 male ಆಕ್ಚುಲಿ ಗಂಡಸರಿಗೆ 50 years and above ಅವರಿಗೆ ಇದು ಟೆಸ್ಟ್ ಮಾಡುದು. ಸೊ ಅದು ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡಿದ್ರೆ ಸಪೋಸ್ ಅದು 2 ಕಡಿಮೆ ಇದ್ರೆ 2 to 2.5 ಅದಕ್ಕಿಂತ ಕಡಿಮೆ ಇದ್ರೆ ಏನ್ ಮಾಡ್ಬೇಕಂತ ಇಲ್ಲ, 2 ವರ್ಷಕ್ಕೆ ಒಮ್ಮೆ ಮಾಡ್ತಾ ಇರಬೇಕು ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಟೆಸ್ಟ್. ಇಲ್ಲ ಅದು 2.5 to 4 ಆ ರೇಂಜ್ ಅಲ್ಲಿ ಇದ್ರೆ ಅವರು ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. 4 ಜಾಸ್ತಿ ಇದ್ರೆ ದೇರ್ ಇಸ್ ಅ ಹೈ ಚಾನ್ಸ್, ಜಾಸ್ತಿ ಚಾನ್ಸ್ ಇರ್ತದೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರಬಹುದು ಅಂತ ಹೇಳಿ. ಹಾಗಿರುವಾಗ ದೆನ್ ಅವರು ಹೇಗೆ ಮಾಡ್ತಾರೆ ಅಂದ್ರೆ ಸೋನೋಗ್ರಫಿ ಮಾಡ್ತಾರೆ, ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ. ಅದರಲ್ಲಿ ಪ್ರಾಸ್ಟೇಟ್ ಗ್ಲ್ಯಾಂಡ್ದು ಸರಿಯಾಗಿ ನಮ್ಗೆ ಕಾಣ್ತದೆ. ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಮಾಡ್ತಾರೆ, ಅದಾದ ಮೇಲೆ MRI ಕೂಡ ರೆಕಮೆಂಡ್ ಮಾಡಬಹುದು ಟ್ರಾನ್ಸ್ರೆಕ್ಟಲ್ ಅಲ್ಟ್ರಾಸೌಂಡ್ ಅಲ್ಲಿ ಏನಾದ್ರೂ ಕಾಣ್ತಿದ್ರೆ.
2: ಈಗ ಸಾಮಾನ್ಯವಾಗಿ ಯಾವುದೇ ಪರೀಕ್ಷೆ ಮಾಡುವಾಗ ಜನರಲ್ಲಿ ಒಂದು ಮನಸ್ಸಲ್ಲಿ ಇರ್ತದೆ ಅದು ತುಂಬಾ ನೋವಾಗುತ್ತೆ, ನೋವಿರುತ್ತೆ, ಪೇನ್ಫುಲ್ ಆಗಿರುತ್ತೆ ಅಂತ, ಏನ್ ಹೇಳ್ತೀರಾ ಡಾಕ್ಟ್ರೆ?
3: ನಾನು ಹೇಳಿದ ತರ ಇದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡುದು ಬ್ಲಡ್ ಟೆಸ್ಟ್, ಯಾವ್ದು ರೀತಿಯಲ್ಲಿ ಇನ್ವೇಸಿವ್ ಆಗಿ ಟೆಸ್ಟ್ ಮಾಡೋದಿಲ್ಲ, ಸೂಜಿ ಹಾಕಿ ಬಯೋಪ್ಸಿ ತೆಗೆಯೋದು. ಸೊ ಯಾವುದು ಅದ್ರ ನೋವು ಇಲ್ಲಾಂದ್ರೆ ಅದು ಟೆಸ್ಟ್ ಇಂದ ಸೈಡ್ ಇಫೆಕ್ಟ್ ಹಾಗೆ ಅಂತ ಆಗ್ಲಿಕ್ಕಿಲ್ಲ. ಸೊ ಇಟ್ ಇಸ್ ಅ ವೆರಿ ಸಿಂಪಲ್ ಬ್ಲಡ್ ಟೆಸ್ಟ್ ಲೈಕ್ ಅ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಟೆಸ್ಟ್. ಸೊ ಅದರಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಇದ್ರೆ ಅಷ್ಟೇ ಮತ್ತೆ ಸ್ಕ್ಯಾನ್ ಅದೆಲ್ಲ ಮಾಡುದು.
2: ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನ ಡಿಟೆಕ್ಟ್ ಮಾಡಿದ ನಂತರ ಯಾವ ರೀತಿಯಾಗಿ ಚಿಕಿತ್ಸೆ ನೀಡಲಾಗುತ್ತೆ ಇದಕ್ಕೆ?
3: ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಸ್ಟೇಜ್ ಇರಬಹುದು. ಸ್ಟೇಜಿಂಗ್ ಅಂದ್ರೆ ಎಷ್ಟು ದೊಡ್ಡದು ಕ್ಯಾನ್ಸರ್ ಅಂತ ಬಂದಿದೆ, ಬೇರೆ ಕಡೆ ಸ್ಪ್ರೆಡ್ ಆಗಿದೆಯಾ ಇಲ್ವಾ, ಪ್ರಾಸ್ಟೇಟ್ ಕ್ಯಾನ್ಸರ್ದು ಸ್ವಲ್ಪ ಗ್ಲ್ಯಾಂಡ್ದು ಸ್ವಲ್ಪ ಹೊರಗೆ ಹೋಗಿದೆಯಾ ಇಲ್ವಾ ಅಂತ ಹಾಗೆ ಸ್ಟೇಜ್ ಇರ್ತದೆ. ಅರ್ಲಿ ಸ್ಟೇಜ್ ಅಲ್ಲಿ ಅಂದ್ರೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಲ್ಲಷ್ಟೇ ಅದು ಗಡ್ಡೆ ಇದೆ, ಹೊರಗೆ ಬೇರೆ ಯಾವುದು ಇಲ್ಲ, ಅದು ಒಂದೇ ಲೋಬ್ ಅಲ್ಲಿ. ಲೋಬ್ ಅಂದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ನಾನು ಹೇಳಿದ ತರ 2 ಲೋಬ್ ಇರ್ತದೆ, ಒಂದೇ ಲೋಬ್ ಅಲ್ಲಿ ಇದೆ, ಚಿಕ್ಕದಿದೆ. ಹಾಗೆ ಇರುವಾಗ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್ಸ್ ಬಹಳ ಸ್ಲೋ ಆಗಿ ಬೆಳೆಯುವುದು ತರ ಕ್ಯಾನ್ಸರ್. ಇದು ಕೆಲವೊಮ್ಮೆ 5 ವರ್ಷ 10 ವರ್ಷ ಕೂಡ ಇದರಲ್ಲಿ ಹೋಗಿದ್ರೆ ಕೂಡ ಏನಾಗುದಿಲ್ಲ. ಅವರದ್ರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಆಕ್ಟಿವ್ ಸರ್ವೇಲೆನ್ಸ್ ಅಂತ ಹೇಳಿ ಮಾಡ್ತೀವಿ. ಆಕ್ಟಿವ್ ಸರ್ವೇಲೆನ್ಸ್ ಅಂದ್ರೆ ಹೇಳಿದ್ರೆ ಹೇಗಿರತ್ತಂದ್ರೆ, ಅವರು PSA ಟೆಸ್ಟ್ ಮತ್ತೆ MRI ಅಥವಾ ಸೋನೋಗ್ರಫಿ ಮತ್ತೆ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಹಾಗೆ 3 ತಿಂಗಳಿಗೆ ಒಮ್ಮೆ ನಾವು ಅವರಿಗೆ ಒಬ್ಸರ್ವ್ ಮಾಡ್ತಾ ಇರ್ತೀವಿ. ಯಾಕಂತ ಹೇಳಿದ್ರೆ, ಒಂದಂದ್ರೆ ಇಟ್ ಇಸ್ ಕ್ಯಾನ್ಸರ್ ಆಫ್ ಓಲ್ಡರ್ ಮೇಲ್ಸ್, 60-70 ಜಾಸ್ತಿ ಇರುವ ಗಂಡಸರಿಗೆ ಬರುವುದು ತರ ಕ್ಯಾನ್ಸರ್ ಇದು. ಅವರಿಗೆ ಬೇರೆ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ, ಅಂದ್ರೆ ಕೆಲವರಿಗೆ ಡಯಾಬಿಟಿಸ್ ಇರ್ತದೆ, ಹಾರ್ಟ್ ಪ್ರಾಬ್ಲಮ್ಸ್ ಇರ್ತದೆ, BP ಇರ್ತದೆ, ಕೆಲವ್ರಿಗೆ ಸ್ಟ್ರೋಕ್ ಕೂಡ ಆಗ್ತದೆ. ಸೊ ಅಂಥದೆಲ್ಲ ಪ್ರಾಬ್ಲಮ್ಸ್ ಈ ಕ್ಯಾನ್ಸರ್ಕ್ಕಿಂತ ಜಾಸ್ತಿ ಅವರಿಗೆ ಲೈಫ್ ಥ್ರೆಟ್ನಿಂಗ್ ಇರ್ತದೆ. ಬಿಕಾಸ್ ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಲೋಲಿ ಗ್ರೋಯಿಂಗ್, 5 ವರ್ಷ 10 ವರ್ಷ ಕೂಡ ಆಗ್ಬಹುದು ಸಣ್ಣ ಸಣ್ಣ ಸ್ಲೋಲಿ ಸ್ಲೋಲಿ ಆಗಿ ಬಿಡಿದಕ್ಕೆ ಅಂತ ಹೇಳಿ, ಹಾಗೆ ಇರುವ ಪೇಷಂಟ್ಸಿಗೆ ಈ ತರ ಆಕ್ಟಿವ್ ಸರ್ವೇಲೆನ್ಸ್ ಅಂತ ಹೇಳಿ ರೆಕಮೆಂಡ್ ಮಾಡ್ತೇವೆ. ಇದು ವೆರಿ ಅರ್ಲಿ ಸ್ಟೇಜ್ ಕ್ಯಾನ್ಸರ್ಸಿಗೆ ಅಷ್ಟೇ. ಸಪೋಸ್ ಇದು PSA ಇನ್ನೂ ಸ್ವಲ್ಪ ಜಾಸ್ತಿ ಇದೆ, ಅಟ್ ಲೀಸ್ಟ್ ಒಂದು 10-20 ಆ ತರ ರೇಂಜ್ ಅಲ್ಲಿ ಇದೆ, ಮತ್ತೆ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಇಂದ ಸ್ವಲ್ಪ ಹೊರಗೆ ಅದು ಗಡ್ಡೆ ಹೋಗಿದೆ ಅಂತ ಹೇಳಿದ್ರೆ, ಅವರಿಗೆ ಸರ್ಜರಿ ಮಾಡಿಸ್ಬಹುದು. ಸರ್ಜರಿ ಅಂತ ಹೇಳಿದ್ರೆ ಪ್ರಾಸ್ಟೇಟೆಕ್ಟಮಿ, ಅದು ಪ್ರಾಸ್ಟೇಟ್ ಗ್ಲ್ಯಾಂಡ್ ಫುಲ್ ತೆಗೆಯುವುದು, ದಟ್ ಇಸ್ ಅ ಸರ್ಜಿಕಲ್ ಪ್ರೊಸೀಜರ್. ಸೊ ದಟ್ ಇಸ್ ಒನ್ ಆಫ್ ದ ಟ್ರೀಟ್ಮೆಂಟ್ಸ್. ಇದಕ್ಕೆ ಅದರದ್ದು ಸೈಡ್ ಇಫೆಕ್ಟ್ಸ್ ಇರ್ತದೆ, ಎಲ್ಲಾ ಟ್ರೀಟ್ಮೆಂಟ್ಗೆ ಕೂಡ ಸೈಡ್ ಇಫೆಕ್ಟ್ಸ್ ಇರ್ತದೆ. ಸೈಡ್ ಇಫೆಕ್ಟ್ಸ್ ಇಲ್ಲ ಅಂದ್ರೆ ನಮ್ಗೆ ಟ್ರೀಟ್ಮೆಂಟ್ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸೈಡ್ ಇಫೆಕ್ಟ್ಸ್ ಅಂತ ಹೇಳಿದ್ರೆ, ಒಂದಂದ್ರೆ ಬಿಕಾಸ್ ಅದು ಬ್ಲಾಡರ್ ಹತ್ರ ಇರುವುದು, ಸೊ ಸರ್ಜರಿ ಆಗಿ ಒಂದು ತಿಂಗಳು 2 ತಿಂಗಳಿಗೆ ಯೂರಿನ್ ದು ಪ್ರಾಬ್ಲಮ್, ಅಂದ್ರೆ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಎಲ್ಲ ಪ್ರಾಬ್ಲಮ್ ಇರ್ತದೆ. ಮೇನ್ ಆಗಿ ಪೇಷಂಟ್ಸ್ ಗೆ ಏನಿರುವುದು ಅಂತ ಹೇಳಿದ್ರೆ, ಯೂರಿನ್ ದು ಕಂಟ್ರೋಲ್ ಇರಲ್ಲ. ಸೊ ಅವರು ನಡೆಯುವಾಗ ಇಲ್ಲಾಂದ್ರೆ ಅವ್ರದ್ದು ಯಾವ್ದಾದ್ರು ಒಂದು ಆಕ್ಟಿವಿಟಿ ಮಾಡುವಾಗ ಅವರಿಗೆ ಯೂರಿನ್ ದು ಡ್ರಾಪ್ಸ್ ತಾನ ಹೋಗ್ತದೆ, ಅಂದ್ರೆ ಕಂಟ್ರೋಲ್ ಇರೋದಿಂದ ಅಂತ. ಕೆಲವರಿಗೆ ಡೈಪರ್ಸ್ ಎಲ್ಲ ಹಾಕ್ಬೇಕಾಗಬಹುದು. ದಿಸ್ ಇಸ್ ಫಾರ್ ದ ಇನಿಷಿಯಲ್ 1-2 ತಿಂಗಳಿಗೆ. ಸೊ ಅದಾದ್ಮೇಲೆ ಪದೇ ಪದೇ ಅದು ಪ್ರಾಬ್ಲಮ್ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇದು ದಿಸ್ ಇಸ್ ಒನ್ ಆಫ್ ದ ಸೈಡ್ ಎಫೆಕ್ಟ್ಸ್, ಕಾಮನ್ಲಿ ಇರುವುದು ಸೈಡ್ ಎಫೆಕ್ಟ್ಸ್ ಸರ್ಜರಿದಿಂದ ಮಾಡಿದ್ರೆ. ಅದೇ ರೀತಿಯಲ್ಲಿ ಇದೇ ಸ್ಟೇಜ್ ಅಲ್ಲಿ ಬೇರೆ ಆಪ್ಷನ್ ಏನಿದೆ ಅಂದ್ರೆ ರೇಡಿಯೇಷನ್ ಅಂತ ಆಪ್ಷನ್ ಇದೆ. ರೇಡಿಯೇಷನ್ ಅಂದ್ರೆ ಎಕ್ಸ್ರೇ ಕಿರಣಗಳದ್ದು ಟ್ರೀಟ್ಮೆಂಟ್. ಸೊ ನಾರ್ಮಲ್ ಆಗಿ ನಾವು ಈಗ ಎಕ್ಸ್ರೇ CT ಸ್ಕ್ಯಾನ್ ಎಲ್ಲ ಮಾಡುವಾಗ ಅದರದ್ದು ಎನರ್ಜಿ ಕಡಿಮೆ ಇರ್ತದೆ, ಅಂದ್ರೆ ಡಯಾಗ್ನೋಸ್ಟಿಕ್ ಆಗಿ ಮಾಡ್ಲಿಕ್ಕೆ ಅಷ್ಟೇ, ಅದು ಏನಂತ ನೋಡ್ಲಿಕ್ಕೆ ಅಷ್ಟೇ ಅದು ಯೂಸ್ ಮಾಡ್ತೀವಿ. ಬಟ್ ರೇಡಿಯೇಷನ್ ಅಂತ ಹೇಳಿದ್ರೆ ಅದರ ಕಿರಣಗಳದ್ದು ಸ್ವಂತ ಇದೊಂದು ನಾರ್ಮಲ್ ಎಕ್ಸ್ರೇಕ್ಕಿಂತ ಒಂದು 100-1000 times ಜಾಸ್ತಿ ಎನರ್ಜಿ ಇರುವುದು ಕಿರಣಗಳದ್ದು ಟ್ರೀಟ್ಮೆಂಟ್. ಸೊ ಅದು ಕಿರಣಗಳು ಅಲ್ಲಿ ಹೋಗಿ ಆ ಕ್ಯಾನ್ಸರ್ ಸೆಲ್ಸ್ಗೆ ಅದು ನಾಶ ಮಾಡ್ತಾರೆ. ರೇಡಿಯೇಷನ್ ಟ್ರೀಟ್ಮೆಂಟ್ ಇಸ್ ಅನದರ್ ಟ್ರೀಟ್ಮೆಂಟ್ ಈ ರೀತಿಯಲ್ಲಿ ಸ್ಟೇಜ್ ಅಲ್ಲಿ ಮಾಡುದು.
2: ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಗಳಿರ್ತಾವ?
3: ರೇಡಿಯೇಷನ್ ಟ್ರೀಟ್ಮೆಂಟ್ ಅಂದ್ರೆ ಅದು ಮಾಡುದು ಅದೇ ಜಾಗದಲ್ಲಿ ಮಾಡುವಾಗಲೂ ಕೂಡ ಸುತ್ತಮುತ್ತಿರುವುದು, ಅಂದ್ರೆ ಅದರದ್ದು ಸುತ್ತಮುತ್ತ ಇರುವುದು ಒಂದಂದ್ರೆ ಬ್ಲಾಡರ್ ನಾನು ಹೇಳುದು ತರ, ಅದರದ್ದು ಹಿಂದೆ ಒಂದು ಟಾಯ್ಲೆಟ್ ರಸ್ತೆ ಇರ್ತದೆ, ರೆಕ್ಟಮ್ ಅಂತ ಹೇಳ್ತೇವೆ. ಸೊ ಅಲ್ಲಿ ಕೂಡ ಸ್ವಲ್ಪ ರೇಡಿಯೇಷನ್ ಹೋಗ್ತದೆ, ಅದು ನಮ್ಗೆ ಅವಾಯ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಹೋಗುವಾಗ ಏನಾಗ್ತದೆ ಅಂದ್ರೆ ಮೇನ್ ಆಗಿ ಬರುವುದು ಮೂತ್ರದ ತೊಂದ್ರೆ, ಮತ್ತೆ ಮತ್ತೆ ಮೂತ್ರ ಹೋಗುದು, ರಾತ್ರಿ ಹೆದ್ಬೇಕಾಗತ್ತೆ ಮೂತ್ರ ಹೋಗ್ಲಿಕ್ಕೆ, ಮತ್ತೆ ಟಾಯ್ಲೆಟ್ ಮತ್ತೆ ಮತ್ತೆ ಹೋಗುದು, ಟಾಯ್ಲೆಟ್ ಹೋಗ್ಬೇಕಂತ ಅನಿಸ್ತದೆ ಬಟ್ ಏನು ಬರಲ್ಲ, ಹಾಗೆ ಇರುವಾಗ ಸೈಡ್ ಎಫೆಕ್ಟ್ಸ್ ಬರ್ತದೆ. ಬಟ್ ಅದು ಕೂಡ ನಾವು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಒಂದು 1 month ಜಾಸ್ತಿ, 1 month ಅಷ್ಟೇ, 1 month ಒಳಗಡೆ ಎಲ್ಲ ಸಬ್ಸೈಡ್ ಆಗ್ತದೆ. ಬೇರೆ ಅಡ್ವಾಂಟೇಜ್ ಏನಿರತ್ತಂದ್ರೆ ಸ್ಪೆಸಿಫಿಕಲಿ ರೇಡಿಯೇಷನ್, ಅದು ಒಂದು 5 days ಟ್ರೀಟ್ಮೆಂಟ್ ಅಷ್ಟೇ. ಸೊ ನಾರ್ಮಲ್ ಆಗಿ ನಾವು ರೇಡಿಯೇಷನ್ ಮಾಡುವಾಗ ಬಾಯುದು ಕ್ಯಾನ್ಸರ್ ಅದರಲ್ಲಿ ಎಲ್ಲ ರೇಡಿಯೇಷನ್ ಮಾಡುವಾಗ ಒಂದು 5 ವಾರದಿಂದ 6 ವಾರ ಅವರು ದಿನ ಬರಬೇಕು, ವಾರಕ್ಕೆ 5 ದಿನ ಬರಬೇಕಾಗ್ತದೆ. 1-1.5 ತಿಂಗಳು ಅವ್ರದ್ದು ಅಲ್ಲೇ ಹೋಗ್ತದೆ. ಇದು ಪ್ರಾಸ್ಟೇಟ್ ಕ್ಯಾನ್ಸರ್ದು ಎಸ್ಪೆಷಲಿ ಚಿಕ್ಕದು ಸ್ಟೇಜ್ ಅಲ್ಲಿ, ಇಂಟರ್ಮೀಡಿಯೇಟ್ ಸ್ಟೇಜ್ ಅಂತ ಹೇಳ್ತೇವೆ, ಇಂಟರ್ಮೀಡಿಯೇಟ್ ಸ್ಟೇಜ್ ಅಲ್ಲಿ ನಾವು ರೇಡಿಯೇಷನ್ ಯೂಸ್ ಮಾಡಿದ್ರೆ ಒಂದು 5 ದಿನ ಒಳಗಡೆ ನಾವು ಟ್ರೀಟ್ಮೆಂಟ್ ಮಾಡಿಸಿ ಪೇಷಂಟ್ ನ ಮನೆಗೆ ಕಳಿಸಬಹುದು. ಅಂಡ್ ಇಟ್ ಇಸ್ ಅ ಡೇ ಕೇರ್ ಪ್ರೊಸೀಜರ್, ಅಂದ್ರೆ ನೀವು ಅದಕ್ಕೋಸ್ಕರ ಅಡ್ಮಿಟ್ ಆಗ್ಬೇಕು ಅಂತ ಇಲ್ಲ.
2: ಈಗ ಈ ಟ್ರೀಟ್ಮೆಂಟ್ ಆದ ನಂತರ ರಿಕವರಿ ಹೇಗಿರುತ್ತೆ, ಆಗ ಏನೆಲ್ಲ ಗಮನ ವಹಿಸಬೇಕಾಗುತ್ತೆ?
3: ರಿಕವರಿ ಅಂದ್ರೆ ಮೋಸ್ಟ್ಲಿ ಇಟ್ ಇಸ್ ಟು ಡ್ಯೂ ವಿತ್ ನಾನು ಹೇಳಿದ ತರ ಸೈಡ್ ಎಫೆಕ್ಟ್, ಮೇನ್ಲಿ ಟಾಯ್ಲೆಟ್ ರಸ್ತೆದು ಸೈಡ್ ಎಫೆಕ್ಟ್ ಮತ್ತೆ ಇದರದ್ದು ಮೂತ್ರದ ಸೈಡ್ ಎಫೆಕ್ಟ್. ಸೊ ಅದರಲ್ಲಿ ನಾವು ಅವರಿಗೆ ಏನ್ ಹೇಳ್ತೀವಂದ್ರೆ, ಈಗ ರಾತ್ರಿ ಮಲಗ್ಲಿಕ್ಕೆ ಒಂದು 1 hour or 2 hours ಮುಂಚೆ ನೀರು ಕುಡಿಬೇಕು. ರಾತ್ರಿ ಮಲಗುವಾಗ್ಲೇ ನೀವು ನೀರು ಕುಡಿಬಾರ್ದು, ಇಲ್ಲಾಂದ್ರೆ ಮತ್ತೆ ಅದು ನಿದ್ದೆದಿಂದ ಎದ್ಬೇಕಾಗುತ್ತೆ, ಮತ್ತೆ ಮತ್ತೆ ಮೂತ್ರ ಹೋಗ್ಲಿಕ್ಕೆ ಅಂತ ಹೇಳಿ. ಮತ್ತೆ ಅಟ್ ಲೀಸ್ಟ್ ನಾವು ಅವರಿಗೆ ದಿನಕ್ಕೆ ಒಂದು 2-3 ಲೀಟರ್ ನೀರು ಕುಡಿಬೇಕು ಅಂತ ಹೇಳ್ತೀವಿ, ಯಾಕಂದ್ರೆ ಮೂತ್ರದ ಇನ್ಫೆಕ್ಷನ್ ಆಗಬಾರ್ದು ಅಂತ ನೋಡ್ಲಿಕ್ಕೆ. ಊಟದ ಸಂಬಂಧಪಟ್ಟದ್ದು ಹೇಗಿದೆ ಅಂದ್ರೆ, ಟ್ರೀಟ್ಮೆಂಟ್ ಮಾಡೋದು ಟೈಮಲ್ಲಿ ಜಾಸ್ತಿ ಖಾರದು, ಮಸಾಲ ಫುಡ್, ಆಯಿಲಿ ಫುಡ್ ಹಾಗೆಲ್ಲ ತಿನ್ಬಾರ್ದು ಅಂತ ಹೇಳ್ತೀವಿ. ಮತ್ತೆ ಫೈಬರ್ ಇರುವುದು ಫುಡ್ ಎಲ್ಲ, ಬಾಳೆಹಣ್ಣು ಅಂದ್ರೆ ಪಪ್ಪಾಯ ಹಾಗೆಲ್ಲ ಜಾಸ್ತಿ ತಿನ್ಲಿಕ್ಕೆ ಹೇಳ್ತೇವೆ. ಸೊ ದಟ್ ಟಾಯ್ಲೆಟ್ ಸ್ವಲ್ಪ ಕ್ಲಿಯರ್ ಆಗ್ತದೆ ಅಂತ, ಬೇಸಿಕಲಿ ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡ್ಲಿಕ್ಕೆ ಅಂತ.
2: ಈಗ ಈ ಚಿಕಿತ್ಸೆಯಿಂದ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣವಾಗುತ್ತಾ?
3: ಹೌದು, ಪ್ರೋಸ್ಟೇಟ್ ಕ್ಯಾನ್ಸರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ, ಅರ್ಲಿ ಸ್ಟೇಜ್ ಅಲ್ಲಿ, ಇಲ್ಲಾಂದ್ರೆ ಇಂಟರ್ಮೀಡಿಯೇಟ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆದ್ರೆ ಟ್ರೀಟ್ಮೆಂಟ್ ಮಾಡಿದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಕ್ಯೂರಬಲ್. ಸೊ ಈವನ್ ಅಡ್ವಾನ್ಸ್ಡ್ ಸ್ಟೇಜಸ್, 3ನೇ ಸ್ಟೇಜ್ 4ನೇ ಸ್ಟೇಜ್ ಕ್ಯಾನ್ಸರ್ ಇರುವಾಗೆ ಕೂಡ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಮಾಡಿದ್ರೆ 10 ವರ್ಷವರೆಗೆ ಅಟ್ ಲೀಸ್ಟ್ ಒಂದು 50-60% ಅವರು ಬದುಕ್ತಾರೆ. ಇದು ಬೇರೆ ಕ್ಯಾನ್ಸರ್ ಅಲ್ಲಿ ನಮ್ಗೆ ಇಷ್ಟು ಹೇಳಲಿಕ್ಕೆ ಆಗುದಿಲ್ಲ. ಸೊ ಮೇನ್ ರೀಸನ್ ಅದಕ್ಕೆ ಏನಂತ ಹೇಳಿದ್ರೆ, ನಮ್ಗೆ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಬಹಳ, ಮೋಸ್ಟ್ ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್, ಎಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಮೋಸ್ಟ್ ಆಫ್ ದ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಲೋ ಆಗಿ ಬೆಳೆಯುವುದು ತರ ಕ್ಯಾನ್ಸರ್ ಇರ್ತದೆ.
2: ಈಗ ಇದಕ್ಕೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆನ ತಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಮುಂದಕ್ಕೆ? ಅದು
3: ಮುಂದಕ್ಕೆ ಪ್ರಾಸ್ಟೇಟ್ ಕ್ಯಾನ್ಸರ್ ಪ್ರಾಸ್ಟೇಟ್ ಗ್ಲ್ಯಾಂಡ್ ಹೊರಗೆ ಹೋಗ್ತದೆ, ಅದು ಒಂದಂದ್ರೆ ಲಿಂಫ್ ನೋಡಿಗೆ ಹೋಗ್ತದೆ, ಮತ್ತೆ ಅಂದ್ರೆ ಬೋನ್ಸ್ ಗೆ ಹೋಗ್ತದೆ, ಸ್ಪ್ರೆಡ್ ಆಗ್ತದೆ, ಇಲ್ಲಾಂದ್ರೆ ಲಂಗ್ಸ್ ಅಲ್ಲಿ ಸ್ಪ್ರೆಡ್ ಆಗ್ತದೆ. ಈಗ ಸ್ಪ್ರೆಡ್ ಆಗುವಾಗ ಅದು ಹೇಗಿರ್ತದೆ ಅಂದ್ರೆ, ಈ ತರ ರೇಡಿಯೇಷನ್ ಇಲ್ಲಾಂದ್ರೆ ಸರ್ಜರಿದು ಟ್ರೀಟ್ಮೆಂಟ್ ಅದು ಹೊರಗೆ ಹೋಗ್ತದೆ, ಅದ್ರ ಜೊತೆ ಬೇರೆ ಟ್ರೀಟ್ಮೆಂಟ್ ಕೂಡ ಬೇಕಾಗ್ತದೆ. ಸೊ ಈಗ ಎಲುಂಬಿಗೆ ಎಲ್ಲ ಸ್ಪ್ರೆಡ್ ಆದ್ರೆ ಒಂದಂದ್ರೆ ಇವರಿಗೆ ಎಲ್ಲ ಏಜೆಡ್ ಪಾಪ್ಯುಲೇಷನ್ ಗೆ ಬರುವುದಲ್ಲ, ಆಲ್ರೆಡಿ ಅವರದು ಏಜ್ ಇರೋದ್ರಿಂದ ಬೋನ್ಸ್ ವೀಕ್ ಇರ್ತದೆ. ಅದ್ರ ಒಟ್ಟಿಗೆ ಇದು ಕ್ಯಾನ್ಸರ್ ಕೂಡ ಬೋನ್ ಅಲ್ಲಿ ಸ್ಪ್ರೆಡ್ ಆಗುವಾಗ ಬೋನ್ ಅಲ್ಲಿ ಫ್ರಾಕ್ಚರ್ ಬರುದು, ಅಂದ್ರೆ ಬೋನ್ ಬ್ರೇಕ್ ಆಗುದು, ಅಂದ್ರೆ ಸಣ್ಣ ಪುಟ್ಟ ಏನಾದ್ರೂ ಆಕ್ಟಿವಿಟಿ ಮಾಡುವಾಗ, ಬಗ್ಗಿ ಕೆಲಸ ಮಾಡುವಾಗ, ಓಕೆ, ಇಲ್ಲಾಂದ್ರೆ ಸ್ಟೆಪ್ ಹತ್ತುವಾಗ. ಸೊ ಇಂಥ ಸಿಂಪಲ್ ಆಕ್ಟಿವಿಟಿ ಮಾಡುವಾಗ ಕೂಡ ಬೋನ್ ವೀಕ್ ಇರುವುದರಿಂದ ಬೋನ್ ಬ್ರೇಕ್ ಆಗ್ಲಿಕ್ಕೆ ಚಾನ್ಸ್ ಇರ್ತದೆ. ಅದಕ್ಕಿಂತ ಲೈಫ್ ಥ್ರೆಟ್ನಿಂಗ್ ಏನಿರಬಹುದು ಅಂದ್ರೆ, ಈಗ ಬೋನ್ ಅಲ್ಲಿ ಸ್ಪ್ರೆಡ್ ಆಗಿದ್ರೆ ಕೆಲವೊಮ್ಮೆ ಅದು ಬೋನ್ ವರ್ಟಿಬ್ರಾ ಬೋನ್ ಅಂತ ಹೇಳಿ, ಬ್ಯಾಕ್ ಬೋನ್ ಹಿಂದಗಡೆ ಅಲ್ಲಿ ಸ್ಪೈನಲ್ ಕಾರ್ಡ್ ಅಂತ ಇರ್ತದೆ. ಸೊ ಸ್ಪೈನಲ್ ಕಾರ್ಡ್ ಅಂದ್ರೆ ಅಲ್ಲಿಂದ ನರಗಳೆಲ್ಲ ಬರುದು, ನಮ್ದು ಕೈಗೆ ಕಾಲಿಗೆ ಎಲ್ಲ ಸಪ್ಲೈ ಮಾಡೋದು ನರಗಳು ಬರುದು. ಸೊ ಅಲ್ಲಿ ಬೋನಿಗೆ ಸ್ಪ್ರೆಡ್ ಆದ್ರೆ ಅದು ಸ್ಪೈನಲ್ ಕಾರ್ಡ್ಗೆ ಕೂಡ ನರ ಮೇಲೆ ಟಚ್ ಆಗ್ಲಿಕ್ಕೆ ಚಾನ್ಸ್ ಇದೆ. ಹಾಗಿರುವಾಗ ಏನಾಗ್ತದೆ ಅಂದ್ರೆ, ಕೆಲವರಿಗೆ ಪ್ಯಾರಾಲಿಸಿಸ್ ಕೂಡ ಆಗ್ಬಹುದು ಕಾಲುದು. ಸೊ ಇಟ್ ಇಸ್ ನಾಟ್ ಲೈಕ್ ಲೈಫ್ ಥ್ರೆಟನಿಂಗ್, ಬಟ್ ಅವರದು ಕ್ವಾಲಿಟಿ ಆಫ್ ಲೈಫ್ ಹೋಗ್ತದೆ. ಸೊ ಒಂದು ಸಲ ಅದು ಪ್ಯಾರಾಲಿಸಿಸ್ ಆದ್ರೆ ಮತ್ತೆ ಅದು ಅರ್ಲಿ ಆಗಿ ಡಿಟೆಕ್ಟ್ ಆದ್ರೆ ರಿವರ್ಸ್ ಮಾಡಬಹುದು, ಅಂದ್ರೆ ಅಟ್ಲೀಸ್ಟ್ ಒಂದು ಎರಡು ದಿನ ಒಳಗಡೆ ಅಂದ್ರೆ. ಬಟ್ ಅದಕ್ಕಿಂತ ಜಾಸ್ತಿ ಆದ್ರೆ ಅದು ರಿವರ್ಸ್ ಟ್ರೀಟ್ಮೆಂಟ್ ಮಾಡಿದ್ರೆ ಕೂಡ ರಿವರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ.
2: ಈಗ ಒಂದ್ಸಲಿ ಟ್ರೀಟ್ಮೆಂಟ್ ತಗೊಂಡು ಅದು ಸಂಪೂರ್ಣವಾಗಿ ಗುಣಮುಖವಾದ ನಂತರ ಮತ್ತೆ ಏನಾದ್ರೂ ಮರುಕಳಿಸುವಂತ ಸಾಧ್ಯತೆಗಳಿದೆಯಾ?
3: ಸೊ ಇದು ಅರ್ಲಿ ಸ್ಟೇಜ್ ಅಲ್ಲಿ ಮತ್ತೆ ಇಂಟರ್ಮೀಡಿಯೇಟ್ ಸ್ಟೇಜ್ ಅಲ್ಲಿ ಅಟ್ ಲೀಸ್ಟ್ ಒಂದು 90-95% 5 ವರ್ಷ ಇಲ್ಲಾಂದ್ರೆ 8 ವರ್ಷ ತನಕ ಯಾವುದು ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ ಅರ್ಲಿ ಅಂಡ್ ಇಂಟರ್ಮೀಡಿಯೇಟ್ ಅಲ್ಲಿ. ಬಟ್ ಹೈ ರಿಸ್ಕ್ ಇಲ್ಲಾಂದ್ರೆ ಬೇರೆ ಕಡೆ 4ನೇ ಸ್ಟೇಜ್ ರೋಗದಲ್ಲಿ ನಾವು ಅಟ್ ಲೀಸ್ಟ್ ಇದು ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಕೂಡ 3 ತಿಂಗಳಿಗೆ ನಾವು ಫಾಲೋ ಅಪ್ ಮಾಡ್ಲಿಕ್ಕೆ ಹೇಳ್ತೀವಿ. ಫಾಲೋ ಅಪ್ ಕೂಡ ಮಾಡೋದು ಇದೇ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅಂದ್ರೆ PSA ಬ್ಲಡ್ ಟೆಸ್ಟ್ ಅಲ್ಲೇ 3 ತಿಂಗಳಲ್ಲಿ ಫಾಲೋ ಅಪ್ ಮಾಡಿಸ್ಬೇಕಾಗ್ತದೆ. ಬೇರೆ ಅಂದ್ರೆ ನಾನು ಹೇಳಲಿಲ್ಲ ಅದರ ಬಗ್ಗೆ. ಈಗ ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಇದ್ರೆ ಅದರ್ ದನ್ ರೇಡಿಯೇಷನ್ ಅಂಡ್ ಸರ್ಜರಿ, ಅದು ಅಂದ್ರೆ ಲೋಕಲ್ ಟ್ರೀಟ್ಮೆಂಟ್ ಅಂದ್ರೆ ಪ್ರಾಸ್ಟೇಟ್ ಗ್ಲ್ಯಾಂಡ್ಗೆ ಇಲ್ಲಾಂದ್ರೆ ಲಿಂಫ್ ನೋಡ್ಸ್ ಗೆ ಅಷ್ಟೇ ಮಾಡೋದು ತರ ಟ್ರೀಟ್ಮೆಂಟ್. ಸೊ ಇದರ ಹೊರಗಡೆ ಹೋಗಿದೆ, ಬೋನ್ಸ್ ಅಲ್ಲಿ ಎಲ್ಲ ಹೋಗಿದೆ ಅಂತ ಹೇಳಿದ್ರೆ ನೋವಿಗೆ ಅದಕ್ಕೆಲ್ಲ ರೇಡಿಯೇಷನ್ ಕೊಡಬಹುದು, ಎಲ್ಲಿಂದ ನೋವು ಬರ್ತದೆ ಆ ಎಲುಂಬಿಗೆ ನಾವು ರೇಡಿಯೇಷನ್ ಕೊಡಬಹುದು. ಬಟ್ ಇದು ಯಾಕಂದ್ರೆ ಬಾಡಿ ಪೂರ್ತಿ ಸ್ಪ್ರೆಡ್ ಆಗಿದೆ ಕ್ಯಾನ್ಸರ್, ಸೊ ಹಾಗಿರುವಾಗ ನಾವು ಬಾಡಿ ಪೂರ್ತಿ ಹೋಗುದು ತರ ಒಂದು ಟ್ರೀಟ್ಮೆಂಟ್ ಯೂಸ್ ಮಾಡಬೇಕಾಗ್ತದೆ. ಸೊ ಪ್ರಾಸ್ಟೇಟ್ ಕ್ಯಾನ್ಸರ್ದು ಸ್ಪೆಷಾಲಿಟಿ ಏನಿರ್ತದೆ ಅಂತ ಹೇಳಿದ್ರೆ, ನಮ್ಮ ಬೀಜದಿಂದ ಟೆಸ್ಟಿಸ್ ಇಂದ ಬರುವುದೊಂದು ಹಾರ್ಮೋನ್ ಇರ್ತದೆ, ಟೆಸ್ಟೋಸ್ಟೆರಾನ್ ಅಂತ ಹೇಳೋದು. ಸೊ ಅದು ಗಂಡಸರ್ದು ಫೀಚರ್ಸ್ ಗೆ ಎಲ್ಲ ರೆಸ್ಪಾನ್ಸಿಬಲ್ ಟೆಸ್ಟೋಸ್ಟೆರಾನ್. ಸೊ ಇದೇ ಟೆಸ್ಟೋಸ್ಟೆರಾನ್ ಅಲ್ಲಿ ಇದು ಕ್ಯಾನ್ಸರ್ದು ಸೆಲ್ಸ್, ಪ್ರಾಸ್ಟೇಟ್ ಕ್ಯಾನ್ಸರ್ದು ಸೆಲ್ಸ್ ಬೆಳೆಯುವುದು. ಸೊ ಅದರಿಂದ ಗ್ರೋತ್ ಬರ್ತದೆ, ಅದು ನಾವು ಕಟ್ ಮಾಡಬಹುದು, ಟೆಸ್ಟೋಸ್ಟೆರಾನ್ ಸಪ್ಲೈ ಕಟ್ ಮಾಡಬಹುದು. ಸೊ ಇದು ಸಪ್ಲೈ ಕಟ್ ಮಾಡ್ಲಿಕ್ಕೆ ಎರಡು ರೀತಿ ಇದೆ, ಒಂದಂದ್ರೆ ಇಂಜೆಕ್ಷನ್ ಕೊಟ್ಟು ಟೆಸ್ಟೋಸ್ಟೆರಾನ್ ಸಪ್ರೆಸ್ ಮಾಡೋದು, ಅದೊಂದು ಆಪ್ಷನ್. ಎರಡನೇ ಆಪ್ಷನ್ ಏನಂದ್ರೆ ಸರ್ಜರಿ ಮಾಡಿ ಟೆಸ್ಟಿಸ್ ಅಂದ್ರೆ ಬೀಜ ರಿಮೂವ್ ಮಾಡೋದು, ಎರಡು ಬೀಜ ಕೂಡ ರಿಮೂವ್ ಮಾಡೋದು, ಅದಕ್ಕೆ ಆರ್ಕಿಡೆಕ್ಟಮಿ ಅಂತ ಹೇಳ್ತೀವಿ. ಸೊ ಮೆಟಾಸ್ಟೆಟಿಕ್ ಅಂದ್ರೆ 4ನೇ ಸ್ಟೇಜ್ ರೋಗದಲ್ಲಿ ಈ ತರ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ.
2: ಈಗ ಈ ಟ್ರೀಟ್ಮೆಂಟ್ ತಗೊಂಡ ನಂತರ ಅವರು ಮತ್ತೆ ಲೈಫ್ ಸ್ಟೈಲ್ ಏನಾದರೂ ಚೇಂಜಸ್ ಮಾಡ್ಕೋಬೇಕಾಗುತ್ತಾ ಅಥವಾ ಏನಾದರೂ ಮುಂಜಾಗ್ರತೆಗಳನ್ನು ವಹಿಸ್ಕೋಬೇಕಾಗುತ್ತಾ ಹೇಗೆ?
3: ಮೂರು ತಿಂಗಳಿಗೆ ಬರಬೇಕು ಫಾಲೋಅಪ್ಗೆ, ದಟ್ ಇಸ್ ದ ಫಸ್ಟ್ ಥಿಂಗ್. ಈಗ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ನಾನು ಹೇಳಿದ ತರ ಈಗ ಎಲುಂಬಲ್ಲಿ ಎಲ್ಲ ಹೋಗಿದೆ ಅಂದ್ರೆ ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡುವಾಗ ಕೂಡ ಅವರು ಬೆಲ್ಟ್ ಯೂಸ್ ಮಾಡಬೇಕಾಗ್ತದೆ, ಅಂದ್ರೆ ಬ್ಯಾಕ್ ಬೆಲ್ಟ್ ಇರ್ತದೆ. ಸೊ ಅದು ಸ್ಪೈನಲ್ ವರ್ಟಿಬ್ರಲ್ ಕಾಲಮಿಗೆ ಇಲ್ಲಾಂದ್ರೆ ಬ್ಯಾಕ್ ಬೋನಿಗೆ ಸಪೋರ್ಟ್ ಕೊಡ್ಲಿಕ್ಕೆ. ಮತ್ತೆ ಸಣ್ಣ ಪುಟ್ಟ ಆಕ್ಟಿವಿಟಿ ಮಾಡುವಾಗ, ಸಪೋಸ್ ಸ್ನಾನ ಮಾಡುವಾಗ ಕೂಡ ಇಟ್ ಈಸ್ ಬೆಟರ್ ದಟ್ ಅವರು ಸ್ಟೂಲ್ ಅಲ್ಲಿ ಕೂತ್ಕೊಂಡು ಮಗ್ಗಲ್ಲಿ ಇಟ್ಕೊಂಡು ಸ್ನಾನ ಮಾಡೋದು, ರಾದರ್ ದನ್ ಬಗ್ಗಿ ಮಗ್ಗ ಎತ್ಕೊಂಡು ಸ್ನಾನ ಮಾಡೋದು ತರ, ಇಲ್ಲಾಂದ್ರೆ ಶವರ್ ಅಲ್ಲಿ ಸ್ನಾನ ಮಾಡೋದು. ಅಂಡ್ ಬೆಂಡಿಂಗ್ ಆತರ ಇರುವುದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ.
2: ಈ ಪ್ರೋಸ್ಟೇಟ್ ಕ್ಯಾನ್ಸರ್ಗೆ ಸಂಬಂಧಿಸಿದ ಹಾಗೆ, ಅದರ ಚಿಕಿತ್ಸೆಗೆ ಸಂಬಂಧಿಸಿದ ಹಾಗೆ, ಏನಾದ್ರೂ ಇತ್ತೀಚೆಗೆ ಹೊಸ ಹೊಸ ಬೆಳವಣಿಗೆಗಳು, ಡೆವಲಪ್ಮೆಂಟ್ಸ್ ಏನಾದ್ರೂ ಆಗ್ತಾ ಇದೆಯಾ?
3: ರೇಡಿಯೇಷನ್ ಅಲ್ಲಿ ಮೊದಲು ನಾವು ಪ್ರೋಸ್ಟೇಟ್ ಕ್ಯಾನ್ಸರ್ ಟ್ರೀಟ್ ಮಾಡುವಾಗ ಅಟ್ ಲೀಸ್ಟ್ ಒಂದು 7-8 weeks ಟ್ರೀಟ್ಮೆಂಟ್ ಕೊಡ್ತಿದ್ವಿ ಇದು ರೇಡಿಯೇಷನ್. ಸೊ ಅದರಿಂದ ಹೇಗೆ ಆಗ್ತದೆ ಅಂದ್ರೆ, ಒಂದಂದ್ರೆ ಅವರಿಗೆ ಬರ್ಲಿಕ್ಕೆ ತೊಂದರೆ ಆಗ್ತದೆ, ದಿನ ಬರಬೇಕು, ವಾರಕ್ಕೈದು ದಿನ ಬರಬೇಕು, ಅದರಲ್ಲಿ ಅವರಿಗೆ ಪ್ರಾಬ್ಲಮ್ ಆಗ್ತಿತ್ತು. ಅದು ಈಗ ಶಾರ್ಟನ್ ಮಾಡಿದೀವಿ, ಅಂದ್ರೆ ಅದು ಕಡಿಮೆ ದಿನದಲ್ಲಿ ನಮ್ಗೆ ಅದೇ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದೇ ರೀತಿಯಲ್ಲಿ ಅಂದ್ರೆ ಅಟ್ ಲೀಸ್ಟ್ ಒಂದು 5 ಒಳಗಡೆ ನಾವು ಟ್ರೀಟ್ಮೆಂಟ್ ಮುಗಿಸಬಹುದು. ಸೊ ದಟ್ ಇಸ್ ಒನ್ ಆಫ್ ದ ಥಿಂಗ್. ಎರಡನೇದೇನಂತ ಹೇಳಿದ್ರೆ, ನಾವು ಈಗ ರೇಡಿಯೇಷನ್ ಮಾಡುವಾಗ ಅದು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಮುಂಚೆ, ಎವ್ರಿ ಡೇ ನಾವು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಮುಂಚೆ ನಮ್ಮ ಮೆಷಿನ್ ಅಲ್ಲೇ ಒಂದು CT ಸ್ಕ್ಯಾನ್ ಇರ್ತದೆ. ಸೊ ಆ ಸ್ಕ್ಯಾನ್ ನೋಡಿ ಅದು ಟ್ರೀಟ್ಮೆಂಟ್ ನಾವು ಪ್ಲಾನ್ ಮಾಡಿದ್ದು ಜಾಗದಲ್ಲೇ ಹೋಗ್ತಾ ಇದೆಯಾ ಅಂತ ಕೂಡ ಕನ್ಫರ್ಮ್ ಮಾಡಬಹುದು. ಸೊ ಹಾಗಿರುವಾಗ ಏನಾಗ್ತದೆ ಅಂದ್ರೆ ಸೈಡ್ ಎಫೆಕ್ಟ್ಸ್ ಕಡಿಮೆ ಇರ್ತದೆ.
2: ಡಾಕ್ಟರ್, ಈಗ ಸಾಮಾನ್ಯವಾಗಿ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ನಂತಹ ವಿಷಯಗಳು ಬಂದಾಗ, ಈ ಲಕ್ಷಣಗಳು ಗೋಚರಿಸಿದಾಗ ಏನ್ ಮಾಡ್ತಾರೆ, ಸ್ವಲ್ಪ ನಾಚಿಕೆಯಿಂದನೋ ಅಥವಾ ಮುಜುಗರದಿಂದನೋ ಅವರು ಅದನ್ನ ತೋರಿಸ್ಕೊಳ್ಳೋದಿಲ್ಲ ಅಥವಾ ಹೇಳ್ಕೊಳ್ಳೋದಿಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ತಾವು?
3: ದಟ್ ಇಸ್ ನ್ಯಾಚುರಲ್. ಅದು ನಾವೀಗ ಹೇಳಲಿಕ್ಕೆ ಆಗ್ತದೆ, ಬಟ್ ಬಂದಿರೋರಿಗೆ ಗೊತ್ತಾಗ್ತದೆ ಅಂತ ಹೇಳ್ಬಹುದು. ಸಿ, ನಮ್ಮ ಜೀವ ನಮ್ಮ ಕೈಯಲ್ಲಿ ಇದೆ, ಬೇರೆ ಯಾರ ಕೈಯಲ್ಲಿ ಇಲ್ಲ. ಸೊ ಏನಾದ್ರೂ ನಿಮ್ಮ ಪ್ರಾಬ್ಲಮ್ ಇದ್ರೆ ಬೆಟರ್ ಯು ಅಪ್ರೋಚ್ ಹೂಎವರ್ ಇಸ್ ಕಂಫರ್ಟಬಲ್ ಫಾರ್ ಯು. ಅಂದ್ರೆ ನಿಮ್ಮ ಜನರಲ್ಲಿ ಜನವರು ಏನ್ ಮಾಡ್ತಾರಂದ್ರೆ, ಅವ್ರದ್ದು ಫ್ಯಾಮಿಲಿ ಡಾಕ್ಟರಿಗೆ ಅಪ್ರೋಚ್ ಮಾಡ್ತಾರೆ, ಇಲ್ಲಾಂದ್ರೆ ಅವರ ಫ್ರೆಂಡ್ಸ್ಗೆ ಹೇಳ್ತಾರೆ. ಫ್ಯಾಮಿಲಿಗೆ ಹೇಳುದಿಲ್ಲ, ಕೆಲವರು ಅವ್ರಿಗೆ ಫ್ರೆಂಡ್ಸ್ಗೆ ಹೇಳ್ತಾರೆ. ಅಟ್ ಲೀಸ್ಟ್ ಅದು ಹೇಳಿದ ಮೇಲೆ ಅವರಿಗೆ ಕರೆಕ್ಟ್ ಆಗಿ ಅಡ್ವೈಸ್ ಕೊಡಿ, ಅಂದ್ರೆ ಯಾವ ಡಾಕ್ಟರ್ ನಿಮ್ಮ ಪರಿಚಯ ಇದ್ದಾರೆ, ಯಾವ ಡಾಕ್ಟರ್ ಹತ್ರ ನೀವು ಕಂಫರ್ಟಬಲ್ ಇದ್ದೀರಿ, ಫಸ್ಟ್ ಅವರ ಹತ್ರ ಹೋಗಿ, ಅವರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ಸ್ಟ್ರೇಟ್ ಆಗಿ ನೀವು ಸ್ಪೆಷಲಿಸ್ಟ್ ಗೆ ಹೋಗ್ಲಿಕ್ಕೆ ನಿಮ್ಗೆ ನಚಿಗೆ ಆಗ್ತದೆ, ಇಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಫೆಸಿಲಿಟಿ ಇಲ್ಲ, ಮೇಜರ್ ಸಿಟಿಗೆ ಹೋಗ್ಬೇಕು ಹಾಗೆ ಅಂತದಿರುವಾಗ ನಿಮ್ಮ ಲೋಕಲ್ ಡಾಕ್ಟರಿಗೆ ಫಸ್ಟ್ ತೋರಿಸಿ, ಅದಾದ್ಮೇಲೆ ಅವರು ರೆಫರ್ ಮಾಡ್ತಾರೆ.
2: ಈಗ ಇಲ್ಲಿ ಸ್ಕ್ರೀನಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಯಾವಾಗ ಮಾಡ್ತಾ ಇರಬೇಕು ಅಂತ ಮತ್ತೊಮ್ಮೆ ಹೇಳಿ ಡಾಕ್ಟರ್.
3: ಸೊ ಸ್ಕ್ರೀನಿಂಗ್ ಅಂತ ಹೇಳಿದ್ರೆ, ಜನರಲಿ ನಾವು 50 ಸ್ಟಾರ್ಟ್ ಮಾಡ್ತೀವಿ. ದಿಸ್ ಇಸ್ ಅಕಾರ್ಡಿಂಗ್ ಟು ವೆಸ್ಟರ್ನ್ ರೆಕಮೆಂಡೇಶನ್ಸ್. ಇಂಡಿಯಾದಲ್ಲಿ ಇನ್ನೂ ಪ್ರೋಸ್ಟೇಟ್ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಆಗಲಿಲ್ಲ. ವೆಸ್ಟರ್ನ್ ರೆಕಮೆಂಡೇಶನ್ಸ್ ಪ್ರಕಾರ PSA ಅಟ್ ಲೀಸ್ಟ್ ಬ್ಲಡ್ ಟೆಸ್ಟ್ 2 ಮಾಡ್ತಾ ಇರಬೇಕು. ಅದರದ್ದು ವ್ಯಾಲ್ಯೂ ಪ್ರಕಾರ ಮತ್ತೆ ನಿಮ್ಮ ಡಾಕ್ಟರ್ ನೋಡಿ ನಿಮ್ಗೆ ಅಪ್ರೋಪ್ರಿಯೇಟ್ಲಿ ಅಡ್ವೈಸ್ ಮಾಡ್ತಾರೆ. ಈಗ ಫ್ಯಾಮಿಲಿ ಹಿಸ್ಟ್ರಿ, ನಾನು ಹೇಳಿದ ಒಂದೇ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಫ್ಯಾಮಿಲಿ ಹಿಸ್ಟ್ರಿ. ಸೊ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ನೋಡುವಾಗ, ಈಗ ನಿಮ್ಮ ಫಾದರ್ ಅಲ್ಲಿ, ಇಲ್ಲಾಂದ್ರೆ ನಿಮ್ಮ ಮಗುವಲ್ಲಿ, ಇಲ್ಲಾಂದ್ರೆ ನಿಮ್ಮ ಅಣ್ಣ, ಇಲ್ಲಾಂದ್ರೆ ತಮ್ಮ ಅವರಲ್ಲಿ, ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತ ಹೇಳ್ತೇವೆ, ಇವರು ಯಾವ್ದಾದ್ರು ಒಬ್ರು ಅಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ ಕಾಣ್ತಿದೆ, ಡಯಾಗ್ನೋಸ್ ಆಗಿದೆ ಅಂತ ಹೇಳಿದ್ರೆ, ದೆನ್ ನೀವು ಕೂಡ ಜಾಸ್ತಿ ರಿಸ್ಕ್ ಅಲ್ಲಿ ಇದ್ದೀವಿ. ನಾರ್ಮಲಿ 50 ಪ್ರೋಸ್ಟೇಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡೋದು. ಬಟ್ ಫ್ಯಾಮಿಲಿ ಹಿಸ್ಟ್ರಿ ಇರುವಾಗ 40-45 ಅಲ್ಲಿ ಕೂಡ ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ದಟ್ ಇಸ್ 2 yearly.
2: ಧನ್ಯವಾದಗಳು ಡಾಕ್ಟರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ.
3: ಧನ್ಯವಾದ.
1: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ಗೆ ಕಾರಣಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಅಚ್ಯುತ ನಾಯಕ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ಕೇಳಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ ಶಾಸ್ತ್ರಿಯವರು. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ.
1: ನಮಸ್ಕಾರಗಳು. ಪ್ರಧಾನಮಂತ್ರಿಗಳ ಸ್ವನಿಧಿ ಯೋಜನೆಯ ಬಗ್ಗೆ ವಿವರಗಳು. ಕೋವಿಡ್ 19 ಸೋಂಕು ಮತ್ತು ಲಾಕ್ಡೌನ್ಗಳು ಜನಜೀವನದ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿವೆ. ಆರೋಗ್ಯ ಸಂಕಷ್ಟವನ್ನಷ್ಟೇ ಅಲ್ಲ, ಆರ್ಥಿಕ ಸಂಕಷ್ಟವನ್ನೂ ಸಹ ಈ ಸಾಂಕ್ರಾಮಿಕ ಪಿಡುಗು ತಂದೊಡ್ಡಿತು. ಈ ಹಿನ್ನೆಲೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಮತ್ತೆ ಆರ್ಥಿಕವಾಗಿ ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ, ಅಂದರೆ ಇಂಗ್ಲಿಷ್ನಲ್ಲಿ ಪಿಎಂ ಸ್ವನಿಧಿ, ಪ್ರೈಮ್ ಮಿನಿಸ್ಟರ್ ಸ್ಟ್ರೀಟ್ ವೆಂಡರ್ ಆತ್ಮನಿರ್ಭರ್ ನಿಧಿ, ಇದನ್ನು ಜೂನ್ 1, 2020 ಪ್ರಾರಂಭಿಸಲಾಯಿತು. ಸಣ್ಣ ವ್ಯಾಪಾರಿಗಳಿಗೆ, ಅಂದರೆ ಬೀದಿ ಬದಿ ವ್ಯಾಪಾರ ಮಾಡುವವರಿಗಾಗಿ ಅವರ ವ್ಯಾಪಾರಕ್ಕೆ ಆರ್ಥಿಕ ನೆರವು ಒದಗಿಸುವುದು ಸಲುವಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಆರಂಭಿಸಿದೆ. ಇದು ಜೂನ್ 2020 ಪ್ರಾರಂಭವಾದ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಈ ಯೋಜನೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಅನುಷ್ಠಾನಗೊಳಿಸುತ್ತಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವು ನೀಡುವ ಈ ಯೋಜನೆಗೆ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಎಂದು ಹೆಸರಿಸಲಾಗಿದೆ. ಪಿಎಂ ಸ್ವನಿಧಿ ಎಂಬುದು ಸಾಲ ಯೋಜನೆಯ ಹೆಸರಾಗಿದ್ದು ಇದು ಆತ್ಮನಿರ್ಭರ್ ಯೋಜನೆಯ ಒಂದು ಭಾಗವಾಗಿದೆ. ಈ ಯೋಜನೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ತಲಾ 10,000 ರೂಪಾಯಿಗಳವರೆಗೆ ಸಾಲ ನೀಡಲಾಗುತ್ತಿದ್ದು 1 ವರ್ಷದೊಳಗೆ ಮಾಸಿಕ ಕಂತುಗಳ ಮೂಲಕ ಹಿಂದಿರುಗಿಸಬೇಕಾಗುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾರು ಅರ್ಹರು? ಮಾರ್ಚ್ 24, 2020 ಹಾಗೂ ಅದಕ್ಕೂ ಮೊದಲು ನಗರ ಪ್ರದೇಶದಲ್ಲಿ ವ್ಯಾಪಾರ ಮಾಡುತ್ತಿದ್ದವರು, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವ್ಯಾಪಾರ ಮಾಡುತ್ತಿರುವ ಗ್ರಾಮೀಣ ಅಥವಾ ನಗರ ವ್ಯಾಪಾರಿಗಳು ಈ ಯೋಜನೆಯ ಪ್ರಯೋಜನ ಪಡೆಯಲು ಅರ್ಹರಾಗಿರುತ್ತಾರೆ. ಬೀದಿ ಬದಿಯಲ್ಲಿ ತರಕಾರಿ, ಹಣ್ಣು, ತಿಂಡಿ ತಿನಿಸು ಮಾರಾಟಗಾರರು, ಪೇಪರ್ ಹಾಕುವ ಹುಡುಗರು, ಮನೆ ಮನೆಗೆ ಹಾಲು ಹಾಕುವ ಹುಡುಗರು, ಕ್ಷೌರಿಕ ಅಂಗಡಿಯವರು ಮುಂತಾದವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಈ ಯೋಜನೆಯ ಪ್ರಯೋಜನಗಳು ಏನು ಎಂದು ನೋಡುವುದಾದರೆ, ಕಾರ್ಯಸಾಧ್ಯತೆ ಬಂಡವಾಳದ ಸಾಲದ ಅವಧಿ 1 ವರ್ಷ, ಸಮಯೋಚಿತ ಮರುಪಾವತಿಯ ಮೇಲೆ ಬಡ್ಡಿ ಸಬ್ಸಿಡಿ ಶೇಕಡ 7% ಹಾಗೂ ತ್ರೈಮಾಸಿಕ ಪಾವತಿಗೂ ಅವಕಾಶವಿದೆ. ಡಿಜಿಟಲ್ ವಹಿವಾಟಿನ ಮೇಲೆ ಮಾಸಿಕ ಕ್ಯಾಶ್ ಬ್ಯಾಕ್, ವಾರ್ಷಿಕ 1,200 ರೂಪಾಯಿಗಳವರೆಗೆ ಪ್ರೋತ್ಸಾಹದಾಯಕ ಹಣ ಲಭ್ಯವಿರುತ್ತದೆ. ಮೊದಲ ಸಾಲದ ಸಮಯೋಚಿತ ಅಥವಾ ಶೀಘ್ರ ಪಾವತಿಯ ಮೇಲೆ ಸಾಲದ ಅರ್ಹತೆಯನ್ನು ಏರಿಸಲಾಗುತ್ತದೆ. ಅಂದರೆ ಮೊದಲನೆಯದಾಗಿ 10,000 ರೂಪಾಯಿ ಮೊದಲನೆಯ ವರ್ಷ, ಇದನ್ನು ಪಾವತಿಸಲು 12 ತಿಂಗಳು ಅವಧಿ ಇರುತ್ತದೆ. ಎರಡನೇ ವರ್ಷದಲ್ಲಿ 20,000 ರೂಪಾಯಿ, ಇದನ್ನು ಪಾವತಿಸಲು 18 ತಿಂಗಳು ಅವಧಿ ಇರುತ್ತದೆ. ಮೂರನೇ ವರ್ಷದಲ್ಲಿ 50,000 ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಲಭ್ಯವಿರುತ್ತದೆ. ಇದನ್ನು ಮರುಪಾವತಿಸಲು 36 ತಿಂಗಳುಗಳ ಕಾಲ ಅವಧಿ ಇರುತ್ತದೆ. ಬಡ್ಡಿ ರಿಯಾಯಿತಿ ಹಾಗೂ ಕ್ಯಾಶ್ ಬ್ಯಾಕ್ ಎಲ್ಲ ಸೇರಿ ರೂಪಾಯಿ 10,000 ಸಾಲದ ಮೇಲೆ 1,602 ರೂಪಾಯಿಗಳವರೆಗೆ ರಿಯಾಯಿತಿಯನ್ನು ಪಡೆಯಬಹುದು. ಸಾಲ ಪಡೆಯಲು ಯಾವುದೇ ರೀತಿಯ ಮೇಲಾಧಾರ ಭದ್ರತೆ ಅಗತ್ಯವಿಲ್ಲ ಹಾಗೂ ಶೀಘ್ರ ಪಾವತಿಗೆ ಯಾವುದೇ ದಂಡವಿಲ್ಲ. ಮೊಬೈಲ್ ಅಪ್ಲಿಕೇಶನ್ ಮತ್ತು ವೆಬ್ ಪೋರ್ಟಲ್ ಆಧಾರಿತ ಅರ್ಜಿ ಪ್ರಕ್ರಿಯೆಯನ್ನು ಪಾಲಿಸಬೇಕಾಗುತ್ತದೆ. ಈ ಯೋಜನೆಯ ಅರ್ಹ ಮಾನದಂಡಗಳು ಅಥವಾ ಅಗತ್ಯ ದಾಖಲೆಗಳು. ಈ ಯೋಜನೆಗೆ ಅರ್ಹ ಮಾರಾಟಗಾರರು ಅಥವಾ ಬೀದಿ ಬದಿ ವ್ಯಾಪಾರಿಗಳು ಈ ಕೆಳಗಿನ ದಾಖಲೆಗಳನ್ನು ಹೊಂದಿರಬೇಕಾಗುತ್ತದೆ. ನಗರ ಅಥವಾ ಸ್ಥಳೀಯ ಸಂಸ್ಥೆಗಳು ನೀಡಿದ ಮಾರಾಟದ ಪ್ರಮಾಣ ಪತ್ರ ಅಥವಾ ಗುರುತಿನ ಚೀಟಿ, ಎರಡನೆಯದಾಗಿ ಆಧಾರ ಕಾರ್ಡ್, ಮೂರನೆಯದಾಗಿ ಆಧಾರ ಕಾರ್ಡ್ಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆ ಸರಿಯಾಗಿರಬೇಕು, ನಾಲ್ಕನೆಯದಾಗಿ ಗುರುತಿನ ಚೀಟಿ ಇಲ್ಲದವರು ಪಟ್ಟಣ ಮಾರಾಟ ಸಮಿತಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಿಂದ ಶಿಫಾರಸು ಮಾಡಿರುವ ಪತ್ರವನ್ನು ಪಡೆದಿರಬೇಕಾಗುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಅಥವಾ ವಿಧಾನವು ಏನು ಅಂತಂದ್ರೆ, ಮೊದಲು ಪಿಎಂ ಸ್ವನಿಧಿ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಈ ವೆಬ್ಸೈಟ್ಗೆ ಹೋಗಲು https://pmsvanidhi.mohoua.gov.in/ ಈ ಲಿಂಕ್ ಅನ್ನು ಬಳಸಬಹುದು. ನಂತರ ನೀವು ಕೆಲವು ಆಯ್ಕೆಗಳನ್ನು ನೋಡುತ್ತೀರಿ. ರೂಪಾಯಿ 10,000 ಸಾಲ, ರೂಪಾಯಿ 20,000 ಸಾಲ, ರೂಪಾಯಿ 50,000 ಸಾಲ. ಸಾಲದ ಸ್ಟೇಟಸ್ ಹೀಗೆ ಕೆಲವು ಆಯ್ಕೆಗಳಿವೆ. 10,000 ರೂಪಾಯಿ, 20,000 ರೂಪಾಯಿ ಅಥವಾ 50,000 ರೂಪಾಯಿ ಸಾಲದ ಬಟನ್ ಆಯ್ಕೆ ಮಾಡಿಕೊಳ್ಳಬೇಕು. ಹೊಸ ವಿಂಡೋ ತೆರೆಯುತ್ತದೆ. ಇದರಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ. ನಿಮ್ಮ ಮೊಬೈಲ್ಗೆ OTP ಬರುತ್ತದೆ. ಈ OTP ನಮೂದಿಸಿದ ನಂತರ ಅಗತ್ಯ ದಾಖಲೆಗಳನ್ನು ಒದಗಿಸಬೇಕು. ಈ ಮೂಲಕ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ. ಮೊದಲಿಗೆ 10,000 ರೂಪಾಯಿ ಸಾಲ ಪಡೆದು ಮರುಪಾವತಿಸಿದವರು 20,000 ರೂಪಾಯಿ ಸಾಲ ಪಡೆಯಬಹುದಾಗಿದೆ. ಹಾಗೆಯೇ 20,000 ರೂಪಾಯಿ ಸಾಲ ಪಡೆದವರು ಸಕಾಲದಲ್ಲಿ ಪಾವತಿ ಮಾಡಿದವರು 50,000 ರೂಪಾಯಿ ಸಾಲ ಪಡೆಯಲು ಅರ್ಹರು. ಈ ಯೋಜನೆಯ ಅಂಕಿಅಂಶಗಳನ್ನು ನೋಡುವುದಾದರೆ 31 ನವೆಂಬರ್ 2023 ಅಂಕಿಅಂಶಗಳು: ಮೊದಲನೇ ಟರ್ಮ್ ಲೋನಿಗೆ ಅರ್ಹ ಅರ್ಜಿಗಳು 7,46,321, ಇದರಲ್ಲಿ ಮಂಜೂರಾದ ಅರ್ಜಿಗಳು 58,06,156, ಸಾಲ ಪಾವತಿಸಿದ ಅರ್ಜಿಗಳು 54,25,857, ಬ್ಯಾಂಕ್ನಿಂದ ವಾಪಸ್ಸಾದ ಅರ್ಜಿಗಳು 669,194, ಮರುಪಾವತಿಸಿದ ಸಾಲಗಳು 22,59,409. ಮೊದಲನೇ ಟರ್ಮ್ ಲೋನ್ ಅಂತಂದ್ರೆ ಇದು 10,000 ರೂಪಾಯಿಗಳದ್ದಾಗಿರುತ್ತದೆ. ಇನ್ನು ಎರಡನೇ ಟರ್ಮ್ ಲೋನ್, ಇದರ ಅಂಕಿಅಂಶಗಳನ್ನು ನೋಡುವುದಾದರೆ ಅರ್ಹ ಅರ್ಜಿಗಳು 20,80,969, ಮಂಜೂರಾದ ಅರ್ಜಿಗಳು 16,20,876, ಸಾಲ ಬಟವಾಡೆ ಆದ ಅರ್ಜಿಗಳು 15,10,347, ಬ್ಯಾಂಕ್ನಿಂದ ಹಿಂದಿರುಗಿಸಿದ್ದಂತಹ ಅರ್ಜಿಗಳು 2,55,83, ಸಾಲ ಮರುಪಾವತಿ ಮಾಡಲಾದಂತಹ ಅರ್ಜಿಗಳು 2,59,639. ಇದು ಎರಡನೇ ಟರ್ಮ್ ಲೋನ್ ಅಥವಾ 20,000 ರೂಪಾಯಿ ಸಾಲದ ಅಂಕಿಅಂಶಗಳು. ಇನ್ನು ಮೂರನೆಯ ಟರ್ಮ್ ಲೋನ್ ಅಥವಾ 50,000 ರೂಪಾಯಿ ಸಾಲದ ಅಂಕಿಅಂಶಗಳನ್ನು ನೋಡುವುದಾದರೆ ಇದರಲ್ಲಿ ಅರ್ಹ ಅರ್ಜಿಗಳು 2,29,124, ಮಂಜೂರಾದ ಅರ್ಜಿಗಳು 1,99,392, ಸಾಲ ಪಾವತಿ ಮಾಡಬೇಕಾದ ಅರ್ಜಿಗಳು 1,88,162, ಬ್ಯಾಂಕ್ನಿಂದ ಹಿಂದಿರುಗಿಸಿದಂತಹ ಅರ್ಜಿಗಳು 13,585. ಈ ಮೂರನೇ ಟರ್ಮ್ ಲೋನು ಇನ್ನೂ ತನಕ ಯಾವುದೇ ಸಾಲ ಮರುಪಾವತಿಯನ್ನು ಮಾಡಿಲ್ಲ. ಯಾಕಂದರೆ ಈ ಯೋಜನೆಯು 2024 ತನಕ ಇರುವುದರಿಂದ ಯಾವುದೇ ರೀತಿಯ ಮೂರನೇ ಟರ್ಮ್ ಲೋನು ಮರುಪಾವತಿ ಆಗಿಲ್ಲ. ಧನ್ಯವಾದಗಳು.
0: ಇದುವರೆಗೂ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಮಾತನಾಡಿದವರು ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ ಶಾಸ್ತ್ರಿ. ಪ್ರಸ್ತುತಪಡಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಪ್ರಗತಿಪಥ ಕೇಳಿದಿರಿ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಸಂಘರ್ಷ ಹಿನ್ನೆಲೆ ತಾವು ನೀಡಿದ್ದ ಮನವಿಗೆ ಸ್ಪಂದಿಸಿದ, ದೇಶದ ಜನತೆಗೆ ಮನದ ಮಾತಿನಲ್ಲಿ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಕ್ಯಾಚ್ ದ ರೈನ್ ಅಭಿಯಾನದಡಿ ಮಳೆಯ ಪ್ರತಿಯೊಂದು ಹನಿಯನ್ನು ಸಂರಕ್ಷಿಸುವಂತೆ ಪ್ರಧಾನಿ ದೇಶದ ಜನತೆಗೆ ಕರೆ. ದೇಶಾದ್ಯಂತ ಇಂದಿನಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಅಭಿಯಾನ. ಲಸಿಕೆಯಿಂದ ಯಾವುದೇ ಮಗು ವಂಚಿತವಾಗದಂತೆ ಸರ್ಕಾರದಿಂದ ಕ್ರಮ. ನಶಾಮುಕ್ತ ಭಾರತವನ್ನಾಗಿಸುವಲ್ಲಿ ಯುವಜನತೆ ಪ್ರತಿಜ್ಞೆ ಮಾಡುವಂತೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ 2020 ವಿಶ್ವಕಪ್ ಕ್ರಿಕೆಟ್, ಇಂದು ಭಾರತ ಆಸ್ಟ್ರೇಲಿಯಾ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಭದ್ರತೆ, ಸ್ವಾವಲಂಬನೆ, ಜನಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಕ್ರೀಡೆ, ತಂತ್ರಜ್ಞಾನ ಹಾಗೂ ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಜೂನ್ ತಿಂಗಳಲ್ಲಿ ದೇಶ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆಗಳನ್ನು ದಾಖಲಿಸಿದ್ದು, ಈ ಯಶಸ್ಸು ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಿವೆ ಎಂದು ಅವರು ಹೇಳಿದರು. ದೇಶದ ರಕ್ಷಣಾ ಸಾಮರ್ಥ್ಯ ವೃದ್ಧಿಯಾಗುವುದನ್ನು ಉಲ್ಲೇಖಿಸಿದ ಪ್ರಧಾನಿ, ಕೋಲ್ಕತ್ತಾದಲ್ಲಿ ಭಾರತೀಯ ನೌಕಾಪಡೆಗೆ ಸ್ವದೇಶಿ ನಿರ್ಮಿತ ಐಎನ್ಎಸ್ ದೂನಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಯ ಯುದ್ಧ ನೌಕೆಗಳನ್ನು ಸೇರ್ಪಡೆಗೊಳಿಸುವುದನ್ನು ಪ್ರಸ್ತಾಪಿಸಿದರು. ಭಾರತದಲ್ಲೇ ನಿರ್ಮಾಣಗೊಂಡ C-295 ವಿಮಾನ ಮೊದಲ ಯಶಸ್ವಿ ಹಾರಾಟ ನಡೆಸಿರುವುದು ಹಾಗೂ ಇನ್ನೂ 40 ವಿಮಾನಗಳ ನಿರ್ಮಾಣ ಕಾರ್ಯ ನಡೆಯುತ್ತಿರುವುದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ ಎಂದರು. ಅಲ್ಲದೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ಅವರು ಉಲ್ಲೇಖಿಸಿದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಈ ಬಾರಿ ವಿಶ್ವದ 2500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಯಶಸ್ವಿಯಾಗಿ ಆಚರಿಸಲ್ಪಟ್ಟಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ 102 ಚಿನ್ನ ಸೇರಿದಂತೆ 114 ಪದಕಗಳನ್ನು ಗೆದ್ದು ಅಗ್ರಸ್ಥಾನ ಪಡೆದಿರುವುದಕ್ಕೆ ಕ್ರೀಡಾಪಟುಗಳನ್ನು ಪ್ರಧಾನಿ ಅಭಿನಂದಿಸಿದರು. ಪಶ್ಚಿಮ ಏಷ್ಯಾದ ಯುದ್ಧ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಚಿನ್ನ ಖರೀದಿಯನ್ನು ಮುಂದೂಡುವುದು, ವಿದೇಶ ಪ್ರವಾಸವನ್ನು ತಾತ್ಕಾಲಿಕವಾಗಿ ಕೈಬಿಡುವುದು, ಕಾರ್ ಪೋಲಿಂಗ್ ಆದ್ಯತೆ ನೀಡುವುದು ಹಾಗೂ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳುವಂತೆ ತಾವು ಮಾಡಿದ ಮನವಿಗೆ ದೇಶದ ಜನತೆ ವ್ಯಾಪಕವಾಗಿ ಸ್ಪಂದಿಸುವುದಾಗಿ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ಇದರಿಂದ ಇಂಧನ ಉಳಿತಾಯವಾಗುತ್ತಿದ್ದು ನೈಸರ್ಗಿಕ ಗೊಬ್ಬರ ಬಳಕೆಯೂ ಹೆಚ್ಚುತ್ತಿದೆ ಎಂದು ಹೇಳಿದರು.
1: पश्चिम एशिया में बनी युद्ध की स्थितियों को देखते हुए मैंने देशवासियों से कहा था कुछ समय के लिए सोना खरीदने से बचें, कि विदेश में छुट्टियां मनाने से बचें, कार पुलिंग को भी बढ़ावा देने की अपील की थी, किसानों से केमिकल मुक्त खेती के लिए, खेत बचाने के लिए और प्राकृतिक खाद का ज्यादा से ज्यादा इस्तेमाल का आग्रह किया था. मेरी अपील का उन्होंने न सिर्फ समर्थन किया बल्कि हर तरफ से उसमें अपना सहयोग कर रहे हैं.
0: ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಪೆಟ್ಕರ್ ಕುಟುಂಬವು ಮದುವೆ ಸಂದರ್ಭದಲ್ಲಿ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆ ಮಾಡಿಸಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಇದೇ ವೇಳೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಗಳ ಮೂಲಕ ಕೋಟ್ಯಂತರ ಜನರಿಗೆ ಸಾಮಾಜಿಕ ಭದ್ರತೆ ಒದಗಿಸಿರುವುದನ್ನು ಉಲ್ಲೇಖಿಸಿದ ಅವರು, ಈ ಯೋಜನೆಗಳ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಪಡೆಯುವಂತೆ ಕರೆ ನೀಡಿದರು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಒತ್ತಿ ಹೇಳಿದ ಪ್ರಧಾನಿ, ಅಸ್ಸಾಂನಲ್ಲಿ ಹರ್ಗಿಲ ಪಕ್ಷಿ ಸಂರಕ್ಷಣೆಗೆ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ನೇತೃತ್ವದಲ್ಲಿ ರೂಪುಗೊಂಡಿರುವ ಹರ್ಗಿಲ ಆರ್ಮಿಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ದೇಶದಲ್ಲಿ ಕ್ರೀಡಾ ಸಂಸ್ಕೃತಿ ಬೆಳೆಯುತ್ತಿರುವುದನ್ನು ಉಲ್ಲೇಖಿಸಿದ ಪ್ರಧಾನಿ, ನಾಗಾಲ್ಯಾಂಡ್ನಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ ನಾಗಾಲ್ಯಾಂಡ್ ಬೇಬಿ ಲೀಗ್ ಹಾಗೂ ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ಗಳನ್ನು ಶ್ಲಾಘಿಸಿದರು. ತಂತ್ರಜ್ಞಾನ ಮತ್ತು ಭಾರತೀಯ ಜ್ಞಾನ ಪರಂಪರೆಯ ಸಮನ್ವಯದ ಕುರಿತು ಮಾತನಾಡಿದ ಪ್ರಧಾನಿ, ನಳಂದ ವಿಶ್ವವಿದ್ಯಾಲಯದಲ್ಲಿ ತಾರ್ಕಿಕ ಚರ್ಚೆಯ ಸಂಪ್ರದಾಯ ಪುನರುಜ್ಜೀವನಗೊಳ್ಳುತ್ತಿರುವುದನ್ನು ಹಾಗೂ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕೋರ್ಸ್ ಆರಂಭಿಸಿರುವುದನ್ನು ಶ್ಲಾಘಿಸಿದರು. ಡೊಮಿನಿಕ್ ರಿಪಬ್ಲಿಕನ್ ಬ್ರಹ್ಮಕಮಲ್ ಡೊಮಿನಿಕಾನಾ ತಂಡವು ವೈದಿಕ ಮಂತ್ರಗಳ ಅಧ್ಯಯನ ಮತ್ತು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಪ್ರಸಾರದಲ್ಲಿ ತೊಡಗಿಸಿಕೊಂಡಿರುವುದನ್ನು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೇಘಾಲಯದ ಜೀವಂತ ಬೇರು ಸೇತುವೆಗಳ ವೈಶಿಷ್ಟ್ಯವನ್ನು ವಿವರಿಸಿದ ಪ್ರಧಾನಿ ಅವುಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಜಾಲಕ್ಕೆ ಸೇರಿಸಲು ಭಾರತ ಅರ್ಜಿ ಸಲ್ಲಿಸಿರುವುದಾಗಿ ತಿಳಿಸಿದರು. ಈ ಸೇತುವೆಗಳ ಸಂರಕ್ಷಣೆಯಲ್ಲಿ ಸ್ಥಳೀಯ ಸಮುದಾಯಗಳು ಮತ್ತು ಪದ್ಮ ಪ್ರಶಸ್ತಿ ಪುರಸ್ಕೃತ ಹ್ಯಾಲಿ ವಾರ್ಜಿ ಅವರ ಕೊಡುಗೆಯನ್ನು ಶ್ಲಾಘಿಸಿದರು. ಮಧ್ಯಪ್ರದೇಶದ ರಾಜಗಢ ಜಿಲ್ಲೆಯ ಮಹಿಳೆಯರು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪರಿಸರ ಸ್ನೇಹಿ ಇಟ್ಟಿಗೆಗಳಾಗಿ ಪರಿವರ್ತಿಸಿ ಸಾರ್ವಜನಿಕ ಬಳಕೆಗೆ ಒದಗಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದರು. ಮುಂಬರುವ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಸ್ಥಳೀಯ ಕುಂಬಾರರು ತಯಾರಿಸಿದ ಜೇಡಿಮಣ್ಣಿನ ಗಣೇಶ ಮೂರ್ತಿಗಳಿಗೆ ಆದ್ಯತೆ ನೀಡುವಂತೆ ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಮೂರ್ತಿಗಳನ್ನು ಬಳಸಬಾರದೆಂದು ಪ್ರಧಾನಿ ಮನವಿ ಮಾಡಿದರು. ಇದರಿಂದ ಪರಿಸರ ಸಂರಕ್ಷಣೆ ಹಾಗೂ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಬಲ ಸಿಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಕೊನೆಯಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ಜನಸಹಭಾಗಿತ್ವವೇ ಪ್ರಮುಖ ಶಕ್ತಿಯಾಗಿದ್ದು ಕ್ಯಾಚ್ ದ ರೇನ್ ಅಭಿಯಾನದಡಿ ಮಹಿಳೆಯ ಪ್ರತಿಯೊಂದು ಹನಿಯನ್ನು ಸಂರಕ್ಷಿಸುವಂತೆ ಪ್ರಧಾನಿ ದೇಶದ ಜನತೆಗೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಆರಂಭಗೊಂಡಿದೆ. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ 2 ಹನಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಈ ಅಭಿಯಾನವನ್ನು ಜುಲೈ 1ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಮೊದಲ ದಿನ ಸರ್ಕಾರಿ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿ ಕೇಂದ್ರಗಳು ಹಾಗೂ ವಿಶೇಷ ಲಸಿಕಾ ಕೇಂದ್ರಗಳಲ್ಲಿ ಮಕ್ಕಳಿಗೆ ಲಸಿಕೆ ನೀಡಲಾಗುತ್ತಿದೆ. ನಾಳೆಯಿಂದ ಜುಲೈ 1ರವರೆಗೆ ಆರೋಗ್ಯ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಲಸಿಕೆ ನೀಡಲಿದ್ದಾರೆ. ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗಬಾರದೆಂದು ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರಿನಲ್ಲಿಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಗಣ್ಯರು ಮಕ್ಕಳಿಗೆ 2 ಹನಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿದರು. ಬಳಿಕ ಮಾತನಾಡಿದ ಉಪರಾಷ್ಟಪತಿ ಅವರು, ಮಾದಕ ದ್ರವ್ಯ ವ್ಯಸನದಿಂದ ದೂರವಿರುವಂತೆ ಹಾಗೂ ನಶಮುಕ್ತ ಭಾರತವನ್ನಾಗಿಸುವಲ್ಲಿ ಯುವಜನತೆ ಪ್ರತಿಜ್ಞೆ ಮಾಡುವಂತೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 7:00 ಆರಂಭವಾಗಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಆಡಿರುವ 4 ಪಂದ್ಯಗಳಲ್ಲಿ 3 ಗೆಲುವುಗಳೊಂದಿಗೆ ಗುಂಪು ಎ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ. ಮತ್ತೊಂದೆಡೆ ಆಸ್ಟ್ರೇಲಿಯಾ ತಂಡ ಆಡಿರುವ ಎಲ್ಲಾ 4 ಪಂದ್ಯಗಳಲ್ಲೂ ಗೆಲುವು ಸಾಧಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಸೆಮಿಫೈನಲ್ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಭಾರತ ತಂಡ ಇದುವರೆಗೆ ಅಜೇಯವಾಗಿರುವ ಆಸ್ಟ್ರೇಲಿಯಾ ವಿರುದ್ಧ ಗೆಲುವು ಸಾಧಿಸುವ ಗುರಿಯೊಂದಿಗೆ ಕಣಕ್ಕಿಳಿಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಸಂಘರ್ಷ ಹಿನ್ನೆಲೆ ತಾವು ನೀಡಿದ್ದ ಮನವಿಗೆ ಸ್ಪಂದಿಸಿದ ದೇಶದ ಜನತೆಗೆ ಮನದ ಮಾತಿನಲ್ಲಿ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಕ್ಯಾಚ್ ದ ರೇನ್ ಅಭಿಯಾನದಡಿ ಮಳೆಯ ಪ್ರತಿಯೊಂದು ಹನಿಯನ್ನು ಸಂರಕ್ಷಿಸುವಂತೆ ಪ್ರಧಾನಿ ದೇಶದ ಜನತೆಗೆ ಕರೆ. ದೇಶಾದ್ಯಂತ ಇಂದಿನಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಅಭಿಯಾನ. ಲಸಿಕೆಯಿಂದ ಯಾವುದೇ ಮಗು ವಂಚಿತವಾಗದಂತೆ ಸರ್ಕಾರದಿಂದ ಕ್ರಮ. ನಶಾಮುಕ್ತ ಭಾರತವನ್ನಾಗಿಸುವಲ್ಲಿ ಯುವಜನತೆ ಪ್ರತಿಜ್ಞೆ ಮಾಡುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಇಂದು ಭಾರತ ಆಸ್ಟ್ರೇಲಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಆಕಾಶವಾಣಿ ಬೆಂಗಳೂರು ಸಮಯ 1:20. ಇನ್ನು ಮುಂದೆ ಚಿತ್ರಗೀತೆಗಳು. ಮೊದಲಿಗೆ 626 ಚಿತ್ರದ ಗೀತೆ, ಸಂಗೀತ ಸಂಯೋಜನೆ ಮಾಡಿ ಹಾಡಿದ್ದಾರೆ ಮಾನಸ ಹೊಳ್ಳ, ಸಾಹಿತ್ಯ ಕೆ ಕಲ್ಯಾಣ್.

ಒದಗಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

0: ಹರಿಣಿ ಹಾಗೂ ಅರ್ಜುನ್ ಸರ್ಜಾ ಮತ್ತು ಕವಿರಾಜ್ ಅವರ ಸ್ವರದಲ್ಲಿ ಪ್ರೇಮ ಬರಹ ಚಿತ್ರದ ಗೀತೆಯನ್ನು ಇದುವರೆಗೂ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ.

0: ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.

ಸೀತಾಮಾತೆಯ ಮಕ್ಕಳಾದಂತ ಲವಕುಶರಿಬ್ಬರು ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಇದ್ದಾರೆ. ಅವರಿಗೆ ಉಪನಯ ಕರ್ಮ ಸಂಸ್ಕಾರ ಕರ್ಮ ನಡೆದಿದೆ. ಆ ಬಳಿಕ ಅವರು ಸಮಸ್ತ ಕಲೆಗಳನ್ನೂ ಕೂಡ ಅರಿತಿದ್ದಾರೆ, ಎಲ್ಲ ಶಾಸ್ತ್ರಗಳನ್ನು ಓದಿಕೊಂಡಿದ್ದಾರೆ. ನಂತರ ಅವರು ಬಾಲ್ಯದಿಂದ ತಾರುಣ್ಯದ ಕಡೆಗೆ ಹೆಜ್ಜೆ ಇಡುತ್ತಿದ್ದಾರೆ. ಅವರ ಕೆನ್ನೆಯ ಪಕ್ಕದಲ್ಲಿ ಕಾಕಪಕ್ಷ ಅಂದರೆ ಜೋಲು ಕೂದಲು, ಜೊಂಪೆ ಕೂದಲು, ಈಗ ಇಂಗ್ಲಿಷ್ನಲ್ಲಿ ಹೇಳಬೇಕು ಅಂತಂದರೆ ಸೈಡ್ ಲಾಕ್ ಅಂತ ಏನು ಹೇಳ್ತೀವೋ ಆ ರೀತಿಯಾದಂತಹ ಕೂದಲಿನ ಒಂದು ಸೌಂದರ್ಯ ಕೂಡ ಅವರಿಗೆ ಬರ್ತಾ ಇದೆ. ಹೀಗಿರುವಂತಹ ಮಕ್ಕಳು ತಾಯಿಯಾದಂತಹ ಜಾನಕಿಯ ಶುಶ್ರೂಷೆಯಲ್ಲಿ ಇದ್ದಾರೆ. ಅವರ ಬೆಳವಣಿಗೆ ದೈಹಿಕ, ಮಾನಸಿಕ ಹಾಗೂ ಬೌದ್ಧಿಕವಾದಂತಹ ಬೆಳವಣಿಗೆ ವಾಲ್ಮೀಕಿ ಮುನಿಗಳ ಮೆಚ್ಚುಗೆಯನ್ನು ಪಡೆದಿದೆ. ಹಾಗೆ ಮೆಚ್ಚುಗೆಯನ್ನು ಪಡೆದ ಬಳಿಕ ವಾಲ್ಮೀಕಿ ಮುನಿಗಳಿಗೆ ತೋರಿದೆ, ಈ ಮಕ್ಕಳಿಗೆ ನಾನು ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಪರಿಕರಗಳನ್ನೂ ಕೂಡ ಒದಗಿಸಬೇಕು ಎಂದು. ಹಾಗಾಗಿ ಅವರು ತಮ್ಮಯ ತಪಸ್ಸಿನ ಬಲದಿಂದಾಗಿ ಬಾಣ, ಬಿಲ್ಲು, ಗುರಾಣಿ, ಖಡ್ಗಗಳು ಮತ್ತು ಕವಚ ಕುಂಡಲಗಳು, ಕಿರೀಟಗಳು ಎಲ್ಲವನ್ನು ತಪೋಬಲ ಮಾತ್ರದಿಂದಲೇ ಪಡೆದುಕೊಂಡು ಆ ಮಕ್ಕಳಿಗೆ ಒದಗಿಸಿದ್ದಾರೆ. ಮಕ್ಕಳು ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಆಯುಧಗಳನ್ನ ಪರಿಕರಗಳನ್ನ ಹೊಂದಿಸಿಕೊಂಡು ಕ್ಷತ್ರ ಬಾಲಕರಾಗಿ ಬೆಳೀತಾ ಇದ್ದಾರೆ. ಅವರು ಆ ಕಡೆ ಬೆಳೀತಿರ್ಬೇಕಾದ್ರೆ ಈ ಕಡೆ ಅಯೋಧ್ಯಾಪುರದಲ್ಲಿ ಏನು ನಡೀತಾ ಇದೆ ಗಮನಿಸೋಣ.

ಅಯೋಧ್ಯ ನಗರದಲ್ಲಿ ಶ್ರೀರಾಮಚಂದ್ರ ಭೂಮಿಯನ್ನ ಸಕಲ ವೈಭವಗಳಿಂದ ಸಂತೋಷದಿಂದ ಪಾಲಿಸ್ತಾ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಆತಂಕ ಬಂದು ಕೂತಿದೆ. ಅಂದು ರಾವಣನ ವಧೆ ಮಾಡಿದಾಗ ರಾವಣನ ವಧೆಯಿಂದ ಆದಂತಹ ಬ್ರಹ್ಮ ಹತ್ಯೆ ತನ್ನನ್ನ ಕಾಡುತ್ತಾ ಇದೆ, ಕಂಗೆಡಿಸ್ತಾ ಇದೆ. ಇದಕ್ಕೆ ಶಾಸ್ತ್ರದಲ್ಲಿ ಯಾವ ನಿಷ್ಕೃತಿ ಪರಿಹಾರ ಇದೆ ಅಂತ ಕೇಳೋದಿಕ್ಕಾಗಿ ಎಲ್ಲರನ್ನೂ ಬರಹೇಳ್ತಾನೆ. ನಿಶ್ಚಯ ಮಾಡ್ತಾರೆ ಎಲ್ಲರೂ, ಇದಕ್ಕೆ ಹಯಮೇಧ, ಅಶ್ವಮೇಧವೇ ಇದಕ್ಕೆ ಸರಿಯಾದಂತಹ ಪರಿಹಾರ ಅಂತ ಹೇಳಿದಾಗ ಅದನ್ನ ಮಾಡೇ ಮಾಡ್ತೀನಿ ಅನ್ನುವಂತಹ ನಿಶ್ಚಯವನ್ನ ಕೈಗೊಂಡು ಶ್ರೀರಾಮಚಂದ್ರ ವಸಿಷ್ಠ, ವಾಮದೇವ, ಅತ್ರಿ, ಗಾಲವ ಮೊದಲಾದಂತಹ ವಿಶ್ವಾಮಿತ್ರರನ್ನೂ ಒಳಗೊಂಡು ಸಮಸ್ತ ಋಷಿವರ್ಯರನ್ನೆಲ್ಲ ಕರೆಸ್ತಾನೆ. ಅವರೆಲ್ಲರೂ ಕೂಡ ಆಲೋಚನೆ ಮಾಡಿ ಒಂದು ಯಜ್ಞವನ್ನು ಮಾಡಬೇಕು ಅಂತ ಹೇಳಿದ್ರೆ ಏಕಾಂಗಿಯಾಗಿ ಮಾಡಲಿಕ್ಕೆ ಬರೋದಿಲ್ಲ, ಅದು ಶಾಸ್ತ್ರ ಸಮ್ಮತ ಅಲ್ಲ, ನಿನಗೆ ಧರ್ಮಪತ್ನಿ ಪಕ್ಕದಲ್ಲಿ ಇರಬೇಕು ಅಂತ ಹೇಳಿದಾಗ ರಾಮ, ಪರವಾಗಿಲ್ಲ, ನಾನು ಚಿನ್ನದಲ್ಲಿ ಮಾಡಿದಂತಹ ಕನಕ ಸೀತೆಯನ್ನ ಮಾಡಿಕೊಂಡು ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಈ ಮಹಾಯಜ್ಞವನ್ನ ಮಾಡ್ತೀನಿ ಅಂತ ಯೋಚನೆ ಮಾಡಿ ಆ ನಂತರ ಅವನು ಋಷಿಗಳ ಒಡಂಬಡಿಕೆಯೊಡನೆ ಒಂದು ದೊಡ್ಡದಾದಂತಹ ಯಜ್ಞಶಾಲೆಯನ್ನ ನಿರ್ಮಾಣ ಮಾಡಿದಾನೆ. ಮತ್ತೆ ವೇದೋಕ್ತ ಪ್ರಕಾರದಿಂದಾಗಿ ಅವನು ಯಜ್ಞ ದೀಕ್ಷಿತನಾಗ್ತಾ ಇದ್ದಾನೆ ನೋಡಿ.

ವೇದದಲ್ಲಿ ಹೇಳಿರುವ ಪ್ರಕಾರ ರಾಮ ಯಜ್ಞ ದೀಕ್ಷೆಯನ್ನ ಕೈಗೊಳ್ತಾನೆ. ಮೊದಲ ಹಂತವಾಗಿ ಒಂದು ಒಳ್ಳೆಯ ಕುದುರೆಯನ್ನ ಆಯ್ಕೆ ಮಾಡಬೇಕು. ಹಾಗೆ ಆಯ್ಕೆ ಮಾಡಿದಂತಹ ಕುದುರೆಯನ್ನು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಆ ಬಳಿಕ ಅದರ ಹಣೆಯಲ್ಲಿ ಒಂದು ಪಟ್ಟೆಯನ್ನ ಕಟ್ಟಬೇಕು. ಅದರ ಮೇಲೆ ತನ್ನ ಶ್ರೇಷ್ಠತೆಯನ್ನು ತನ್ನ ಅಗ್ಗಳಿಕೆಯನ್ನು ಬರೆದು ಅದನ್ನ ಆ ಹಣೆಯ ಮೇಲೆ ಕಟ್ಟಿ ಅದರ ಜೊತೆಗೆ ಮೂರು ಅಕ್ಷೌಹಿಣಿ ಸೈನ್ಯದ ಬಲವನ್ನ ಬಿಟ್ಟು ಶತ್ರುಘ್ನನನ್ನು ಅದಕ್ಕೆ ಕಾವಲನ್ನಾಗಿ ಮಾಡಿ ಕಳಿಸ್ತಾ ಇದ್ದಾನೆ. ಹಾಗೆ ಕಳಿಸಿದಂತಹ ಆ ಕುದುರೆ ತಾನಾಗಿ ತನಗೆ ಇಷ್ಟ ಬಂದ ದಿಕ್ಕಿಗೆ ಎಲ್ಲ ಕಡೆ ಸ್ವತಂತ್ರವಾಗಿ ಸಂಚಾರ ಮಾಡ್ತಾ ಇದೆ. ಹಾಗೆ ಸಂಚಾರ ಮಾಡ್ತಿರುವಂತಹ ಕುದುರೆಯನ್ನ ಯಾವ ರಾಜರೂ ಕೂಡ ತಡೆಯಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಅದು ಶ್ರೀರಾಮಚಂದ್ರನ ಕುದುರೆ ಆಗಿರುತ್ತೆ. ಅದನ್ನ ಕವಿ ಹೇಳ್ತಾ ಇದ್ದಾನೆ ನೋಡಿ.

ರಾಮಚಂದ್ರನ ಅಶ್ವಮೇಧದ ಆ ಕುದುರೆಯನ್ನ ಭೂಮಿಪಾಲಕರಾದಂತಹ ಯಾವ ರಾಜರೂ ಕೂಡ ತಡೆಯೋದಿಲ್ಲ. ಯಾಕೆ ಅಂತಂದ್ರೆ ರಾಮನ ಪರಾಕ್ರಮದ ಪರಿಚಯ ಅವರಿಗೆಲ್ಲ ಆಗಿರುತ್ತೆ. ಹಾಗೆ ಯಾರಿಂದಲೂ ತಡೆಯಲ್ಪಡದೆ ಆ ಕುದುರೆ ಸಂಚರಿಸುತ್ತಾ ಸಂಚರಿಸುತ್ತಾ ವಾಲ್ಮೀಕಿಯ ಆಶ್ರಮದ ವಿನಿಯೋಗದ ತೋಟಕ್ಕೆ ಬರುತ್ತೆ. ಹಾಗೆ ಹೊಕ್ಕೋದು ಹುಲ್ಲನ್ನ ತಿಂತಾ ಇರ್ಬೇಕಾದ್ರೆ ಲವ ಅಲ್ಲಿ ತನ್ನ ಒಡನಾಡಿಗಳಾದಂತಹ ವಟುಗಳ ಕೂಡೆಯಲ್ಲಿ ಆಟ ಆಡ್ತಾ ಇರ್ತಾನೆ. ಕುದುರೆ ಬರ್ತಿದ್ದಾಗೆ ಹುಲ್ಲನ್ನೆಲ್ಲ ತಿಂದು ತೋಟವನ್ನೆಲ್ಲ ಹಾಳು ಮಾಡುತ್ತಲ್ಲ ಅಂತ ಹೇಳಿ ಓಡಿ ಬರ್ತಾನೆ ಅವನು. ಹಾಗೆ ಓಡಿ ಬಂದು ಕಂಡಾಗ ಅದು ಅಂತಿಂತ ಕುದುರೆ ಅಲ್ಲ, ಪೂಜೆ ಮಾಡಲ್ಪಟ್ಟಿದೆ. ಅದಕ್ಕೆ ಅದರ ಹಣೆ ಮೇಲೆ ಬೇರೆ ಒಂದು ಪಟ್ಟೆ ಇದೆ. ಇಂತಹ ಒಂದು ವಿಶೇಷವಾದಂತ ಕುದುರೆಯನ್ನ ವೀರಲವ ನೋಡ್ತಾನೆ. ನೋಡಿ ಅವನು ಯೋಚನೆ ಮಾಡ್ತಾನೆ, ಇದು ಎಲ್ಲಿಯ ತುರಂಗ,

ಇದು ಎಲ್ಲಿದು ಈ ಕುದುರೆ? ಈ ಹೂತೋಟವನ್ನ ಹೊಕ್ಕು ಹೀಗೆ ತೊತ್ತಳ ತುಳಿದು ಹಾಳು ಮಾಡ್ತಾ ಇದೆಯಲ್ಲ. ಮತ್ತೆ ವಾಲ್ಮೀಕಿ ಮುನಿಗಳು ನನ್ನನ್ನ ಈ ಒಂದು ತೋಟವನ್ನ ನೋಡ್ಕೋ ಅಂತ ಹೇಳ್ಬಿಟ್ಟು ನೇಮಿಸ್ಬಿಟ್ಟು ಅವರು ವರ್ಣಲೋಕದಲ್ಲಿ ನಡೆಯಬೇಕಾಗಿರೋ ಅಂತಹ ಯಾವುದೋ ಒಂದು ಯಜ್ಞಕ್ಕಾಗಿ ವರ್ಣಲೋಕಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಬಂದ ಮೇಲೆ ನಾನು ನನ್ನ ಕೆಲಸವನ್ನ ಸರಿಯಾಗಿ ಮಾಡಿಲ್ವಲ್ಲ ಅಂತ ಹೇಳಿ ಕೋಪಿಸ್ಕೊಳ್ತಾರಲ್ಲ, ಇದನ್ನ ಮೊದಲು ಓಡಿಸೋಣ ಅಂತ ಹೇಳಿ ಬಾಲಕ ಲವ ಆ ಕುದುರೆ ಹತ್ರಕ್ಕೆ ಬಂದು ನೋಡ್ತಿದ್ದಾಗ ಅದರ ಒಂದು ಹಣೆಯ ಮೇಲೆ ರಾರಾಜಿಸ್ತಾ ಇದೆಯಂತೆ ಪಟ್ಟದ ಲಿಖಿತ. ಅದು ಏನು ಅಂತ ಹೇಳಿ ಲವ ಓದ್ಕೊಳ್ತಾ ಇದ್ದಾನಂತೆ. ಅದರ ಒಂದು ಸಾರ ಏನು, ಆ ಪಟ್ಟದ ಲಿಖಿತ ಏನು ಕೇಳೋಣ.

ಈ ಭೂಮಿಯಲ್ಲಿ ಕೌಸಲ್ಯ ಪಡೆದಂತಹ ಕುಮಾರ ಮಗ ರಾಮ ಒಬ್ಬನೇ ವೀರ. ಆತನ ಯಜ್ಞ ಕುದುರೆ ಇದು. ಇದನ್ನ ಯಾರಾದರೂ ತಡೆದು ನಿರ್ವಹಿಸಲು ಸಾಧ್ಯವಾದರೆ ತಡೆಯಲಿ, ಇಲ್ಲ ಅಂದರೆ ನಮಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ನಮ್ಮ ಆಧಿಪತ್ಯವನ್ನು ಒಪ್ಪಿಕೊಳ್ಳಿ ಅನ್ನುವಂತಹ ಸಾರಾಂಶ ಇದ್ದಂತಹ ಲೇಖನವನ್ನು ಓದಿ ಉರಿದೇಳ್ತಾನೆ ಲವ. ಕೋಪ ಬರುತ್ತೆ ಅವನಿಗೆ. ಹೀಗೆ ಬರೆದಂತಹ ಬರೆಸಿದಾತನ ಗರ್ವವನ್ನ ಬಿಡಿಸ್ತೇ ಹೋದ್ರೆ ನನ್ನ ತಾಯಿಯನ್ನ ಸರ್ವ ಜನರು ಲೋಕದಲ್ಲಿ ಎಲ್ಲರೂ ಕೂಡ ಬಂಜೆ ಅಂತ ಹೇಳಿ ಜರಿಯಲ್ವೇ? ನಾವಿದ್ದು ಏನು ಪ್ರಯೋಜನ ಈ ಗರ್ವವನ್ನ ಬಿಡಿಸಿ ಅದಕ್ಕೆ ಸರಿಯಾದಂತಹ ಉತ್ತರವನ್ನ ಕೊಡದಿದ್ರೆ? ಹಾಗಾಗಿ ಅವಳಿಗೆ ಆ ಒಂದು ಪಟ್ಟ ಬರಬಾರದು. ಮತ್ತೆ ನನಗೆ ಕೊಟ್ಟಿರುವಂತಹ ಈ ತೋಳ್ಗಳಾದ್ರೂ ಯಾತಕ್ಕೆ ಅನ್ನುವಂತಹ ಒಂದು ಭಾವನೆಯನ್ನ ಮನಸ್ಸಿನಲ್ಲಿ ಮೂಡಿಸಿಕೊಂಡು ಲವ ಆ ಗರ್ವವನ್ನು ಬಿಡಿಸಿಯೇ ತೀರುವೆ ಅನ್ನುವಂತಹ ಪ್ರತಿಜ್ಞೆಯನ್ನ ಮಾಡಿ ಅವನು ಉರಿದೆದ್ದನಂತೆ. ಉರಿದೆದ್ದ ಬಳಿಕ ಅವನು ಮಾಡಿದ್ದಾದರೂ ಏನು?

ಆ ಕ್ಷಣಕ್ಕೆ ಲವನಿಗೆ ಬಂದ ಆವೇಶ ಎಂಥದ್ದು ಅಂದ್ರೆ, ತಾನು ಹೊದ್ದಿದ್ದಂತಹ ಉತ್ತರೀಯ ಆ ಮೇಲ್ ವಸ್ತ್ರವನ್ನೇ ತೆಗೆದು ಅದನ್ನ ಹೊಸೆದು ಹುರಿಯಾಗಿ ಮಾಡಿ ಪಕ್ಕದಲ್ಲೇ ಇದ್ದಂತಹ ಒಂದು ಬಾಳೆಯ ಗಿಡಕ್ಕೆ ಕಟ್ತಾನಂತೆ. ನೋಡಿ, ಬಾಳೆ ಮರ ಅದೆಷ್ಟು ಮಹಾ ಗಟ್ಟಿಯಾಗಿರುತ್ತೆ. ಕುದುರೆ ಒಮ್ಮೆ ಅದನ್ನ ಜೋರಾಗಿ ಬಲವಾಗಿ ಎಳೆದ್ರೆ ಬಾಳೆ ಮರ ಮುರಿದೋಗತ್ತೆ. ಮತ್ತೆ ಉತ್ತರೀಯವಾದ್ರೂ ಕೂಡ ಹಗ್ಗದಂತೆ ಗಟ್ಟಿಯಾಗಿ ಇರುವಂತದಲ್ಲ. ಆದ್ರೆ ಲವನಿಗೆ ಇದ್ದಂತಹ ಆ ಆವೇಶ, ರೋಷ, ಬಾಲಕತನದ ಆ ಹುಮ್ಮಸ್ಸು, ಇದೆಲ್ಲ ಕೂಡ ಆ ಬಾಲ್ಯದ ತಾರುಣ್ಯದ ಪೌಗಂಡ ವಯಸ್ಸಿನ ಆ ಒಂದು ಉತ್ಸಾಹವನ್ನು ಹುಮ್ಮಸ್ಸನ್ನು ಪ್ರತಿಬಿಂಬಿಸ್ತಾ ಇದೆ. ಹಾಗೆ ಕಟ್ಟದನಂತೆ ಇಲ್ಲಿ ಕವಿಯ ಪದದ ಬಳಕೆಯಾದರೂ ಕೂಡ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ. ಬಿಗದ ಅನ್ನೋದನ್ನ ನಾವ್ ಯಾವಾಗ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ, ತುಂಬಾ ಆಡು ಮಾತಿನಲ್ಲಿ ಕೋಪ ಬಂದಾಗ ಮಾತಾಡುವಂಥದ್ದು, ಅದನ್ನೇ ಇಲ್ಲಿ ಬಳಸಿದ್ದಾನೆ. ಲವನ ಒಂದು ಮನಸ್ಸಿನ ಭಾವನೆಯನ್ನು ಕೂಡ ಹೇಳಿದ್ದಾನೆ ಇಲ್ಲಿ. ಅವನು ಹಾಗೆ ಕಟ್ಟಿದಾಗ ಇವನ ಜೊತೆ ಇದ್ದಂತಹ ಮುನಿಕುಮಾರರೆಲ್ಲರೂ ಕೂಡ, ಇದು ಯಾರದೋ ಕ್ಷತ್ರಿಯರ ಕುದುರೆ ಇದು, ಅದು ಅಶ್ವಮೇಧ ಯಾಗಕ್ಕಾಗಿ ಕಳಿಸಿದ್ದಾನೆ, ಅವರು ಬಂದು ನಮ್ಮನ್ನ ಬಡಿತಾರಲ್ವಾ, ಬಿಟ್ಬಿಡು ಆ ಕುದುರೆನ ಅಂತ ಹೇಳಿದಾಗ, ನೋಡಿ, ಪಾರ್ವರ ಮಕ್ಕಳ ಅಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವೆನೆ, ಹೋಗಿ ನೀವೆಂದ. ನಿಮಗೆ ಯುದ್ಧ ಗಿದ್ದ ಅಂದ್ರೆ ಭಯ, ಆದ್ರೆ ನಾನು ಜಾನಕಿಯ ಮಗ, ಕ್ಷತ್ರಿಯ ಕುಮಾರ, ಹಾಗಾಗಿ ನನಗೆ ಯಾವ ಹೆದರಿಕೆನೂ ಇಲ್ಲ, ಹೋಗಿ ನೀವೆಲ್ಲ ಅಂತ ಹೇಳ್ಬಿಟ್ಟು ಅವರನ್ನೆಲ್ಲ ಅಟ್ಟುಬಿಟ್ಟು ಇವನು ಲವ ಅಗಡು ತರದಿಂದ ಬಿಲ್ಲನ್ನ ಜೇಗೈದು ಸಿದ್ಧವಾಗಿ ಯುದ್ಧಕ್ಕೆ ನಿಂತಿರ್ತಾನೆ. ಆಗ ಕುದುರೆಯ ಕಾವಲ ಭಟರೆಲ್ಲ ಬರ್ತಾ ಇದ್ದಾರೆ ನೋಡಿ.

ಅಷ್ಟರಲ್ಲಿ ಕುದುರೆಯ ಹಿಂದೆ ಬಂದಿದ್ದಂತ ಕಾವಲ ಭಟರೆಲ್ಲರೂ ಕೂಡ ಬರ್ತಾರೆ. ಅಲ್ಲಿ ಆ ಬಾಳೆಯ ಮರಕ್ಕೆ ಕುದುರೆಯನ್ನ ಬಿಗಿದು ಕಟ್ಟಿದ್ದನ್ನ ನೋಡಿ ಅಲ್ಲಿ ಅಕ್ಕಪಕ್ಕದಲ್ಲೇ ಇದ್ದಂತಹ ಬ್ರಹ್ಮಚಾರಿಗಳನ್ನೆಲ್ಲ ಗದರಿಸ್ತಾರೆ. ಯಾಕೆ ಕುದುರೆಯನ್ನ ಕಟ್ಟಿದ್ದೀರಾ, ಯಾಕೆ ಬಿಗಿದಿದ್ದೀರಾ ಅಂತ ಕೇಳಿದಾಗ ಅವರೆಲ್ಲ ಕೂಡ ಹೆದರುಕೊಂಡು ನಾವೆಲ್ಲ ಇದನ್ನ ಕಟ್ಟಿದ್ದು ಆ ಲವ ಅಂತ ಹೇಳಿ ಹೆಸರು ಕೂಡ ಹೇಳೋದಿಕ್ಕೆ ಅವರಿಗೆಲ್ಲ ಹೆದರಿಕೆ ಕೈಯಿಂದ ತೋರಿಸ್ತಾ ಇದ್ದಾರೆ. ಹಾಗೆ ಕೈಯಿಂದ ತೋರಿಸಿದಂತಹ ಆ ಬಾಲಕನನ್ನ ನೋಡಿದ ಮೇಲೆ ಅವರೆಲ್ಲ ಅನ್ಕೊಳ್ತಾರೆ, ಆ ಕಾವಲಿನ ಭಟರೆಲ್ಲ ಕೂಡ, ಅಯ್ಯೋ ಪಾಪ ಇವನಿನ್ನೂ ಹುಡುಗ, ಇವನಿಗೆ ಗೊತ್ತಿಲ್ಲದೇನೆ ಏನೋ ಆಟಕ್ಕೋಸ್ಕರ ಕಟ್ಬಿಟ್ಟಿದ್ದಾನೆ, ಹಾಗಾಗಿ ಬಿಟ್ಬಿಡಪ್ಪ ಅವೆಲ್ಲ ಕಟ್ಬೇಡ ನೀನು, ನಿನಗಲ್ಲ ಅದು ಅಂತ ಹೇಳಿ ಹೇಳ್ತಾರೆ. ಆಗ ಲವನ ಒಂದು ಉತ್ತರ ನೋಡಿ,

ಯಾಕೆ ನಾನು ಏನಾದರೂ ಕೂಡ ಈ ಅಶ್ವವನ್ನು ಬಿಡಲ್ಲ. ಯಾರಾದರೂ ಇದನ್ನ ಬಿಡಿಸಲು ಬಂದಿರೋ ಅವರನ್ನೆಲ್ಲ ಕೂಡ ಅವರ ಕೈಗಳನ್ನ ಕತ್ತರಿಸಿ ಹಾಕುವೆನು ಅಂತ ಹೇಳಿ ಲವ ಎಚ್ಚರಿಕೆ ಕೊಡ್ತಾನೆ. ಆಗ ಅದನ್ನ ಕೇಳಿ ಆ ಕುದುರೆಯ ಕಾವಲ ಭಟರೆಲ್ಲ ಬಂದು ಅದನ್ನ ಬಲವಂತವಾಗಿ ಬಿಡಿಸೋದಿಕ್ಕೆ ಹೋದಾಗ ಅವರ ಕೈಗಳಿಗೆ ಒಂದಿಷ್ಟು ಗುರಿ ತಪ್ಪದಂತಹೇ ಬಾಣವನ್ನ ಬಿಟ್ಟು ಅವರ ಕೈಗಳನ್ನೆಲ್ಲ ಕತ್ತರಿಸ್ತಾ ಇದ್ದಾನೆ. ಹೇಗೆ ಇಂದ್ರನು ಬೆಟ್ಟದ ಮೇಲೆ ಮಳೆಗರೆದನೋ ಹಾಗೆ ಆ ವೀರ ಲವ ಅಸಂಖ್ಯಾತವಾದಂತಹ ಬಾಣವನ್ನ ಬಿಟ್ಟು ಅವರ ಸೈನ್ಯವನ್ನೆಲ್ಲ ಮುಸುಕುತ್ತಾನೆ. ಆ ಒಂದು ಅದ್ಭುತವನ್ನ ಏನಂತ ಹೇಳಲಿ ಅಂತ ಹೇಳಿ ಕವಿ ವರ್ಣನೆಗೆ ನಿಲುಕದ್ದು ಅಂತ ಹೇಳ್ತಾ ಇದ್ದಾರೆ.

0: ಮುನಿಪನಿತ್ತ ಅಕ್ಷಯ ನಿಜಂಗಮೆಸದಿರೆ ಬೆನ್ನೊಳು
1: ಲವ. ಹೀಗೆ ಏಕಾಂಗಿಯಾಗಿ ಆ ಸೈನ್ಯದ ಮೇಲೆ ಆಕ್ರಮಣ ಮಾಡಲು ಆ ಸೈನಿಕರೆಲ್ಲ ಕೂಡ ಇವನ ಮೇಲೆ ತಿರುಗಾ ಆಕ್ರಮಣ ಮಾಡ್ತಾ ಇದ್ದಾರೆ. ಯಾವ್ಯಾವದರ ಮೂಲಕ ಅವರ ಬಳಿ ಇದ್ದಂತಹ ಮತ್ತೆ ಆನೆ ರಥ ಸೈನ್ಯ ಎಲ್ಲವನ್ನು ಪದಾತಿಗಳು ಎಲ್ಲದರ ಮೂಲಕ ಈ ಬಾಲಕ ಲವನ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಆದರೆ ಆ ಬಾಲಕನಾದರೂ ತಾನೊಬ್ಬನೇ ಅನ್ನೋದನ್ನ ಪರಿಗಣಿಸದೇನೆ ತನ್ನ ಬಳಿ ಇದ್ದಂತಹ ಬಾಣ ಪರಶು ಕೊಡಲಿ ತೋಮರ ಶಕ್ತಿ ಸುರಗಿ ಈ ರೀತಿಯಾದಂತಹ ಅನೇಕ ವಿಧವಾದಂತಹ ಆಯುಧಗಳು ಇದನ್ನೆಲ್ಲ ಇಟ್ಕೊಂಡು ಅವನು ಪ್ರಳಯ ಕಾಲದ ರುದ್ರನೋ ಅನ್ನೋ ಹಾಗೆ ಆ ಸೈನ್ಯದ ಮೇಲೆ ತಾನು ಬದಲಿಗೆ ಯುದ್ಧ ಮಾಡ್ತಾ ಇರ್ತಾನೆ. ಅವನ ಬಳಿ ವಾಲ್ಮೀಕಿ ಮುನಿಗಳು ಕೊಟ್ಟಿದ್ದಂತಹ ಒಂದು ಅಕ್ಷಯವಾದಂತಹ ತೂಣೀರ ಇತ್ತು. ಅಕ್ಷಯ ತೂಣೀರ ಅದು ಭತ್ತದ ಬತ್ತಳಿಕೆ. ಅದರಿಂದ ಎಷ್ಟು ಬಾಣವನ್ನು ತೆಗೆದು ಹೊಡೆದರೂ ಕೂಡ ಮತ್ತೆ ಮತ್ತೆ ಅದು ತುಂಬಿಕೊಳ್ತಾ ಇರುತ್ತೆ. ಅಂತಹ ಒಂದು ಅಕ್ಷಯ ತೂಣೀರದ ಸಹಾಯದಿಂದ ಲವ ಪ್ರಳಯ ಕಾಲದ ರುದ್ರನ ರೀತಿಯಾಗಿ ಆ ಸೈನ್ಯದ ಮೇಲೆ ಯುದ್ಧ ಮಾಡ್ತಾ ಇರ್ತಾನೆ. ಹೀಗೆ ಅಸಂಖ್ಯವಾದಂತಹ ಆಯುಧಗಳು ಬೀಳ್ತಾ ಇದ್ದೆ ನೋಡಿ.

ಶತ್ರುಘ್ನನ ಸೈನ್ಯದ ಕಡೆಯಿಂದ ಅಸಂಖ್ಯವಾದಂತಹ ಲೆಕ್ಕವಿಲ್ಲದಷ್ಟು ಆಯುಧಗಳು ಲವನ ಕಡೆಗೆ ಬೀಳ್ತಾ ಇದೆ ಬಂದು. ಆದ್ರೆ ಲವ ಸ್ವಲ್ಪ ಕೂಡ ಹೆದರಿಕೊಳ್ಳದೆ ಎಲ್ಲ ಆಯುಧಗಳನ್ನು ತನ್ನ ಬಾಣದಿಂದಲೇ ಖಂಡಿಸ್ತಾ ಇದ್ದಾನೆ. ಆ ಚತುರಂಗ ಬಲವನ್ನ ಕೂಡ ಏಕಾಂಗಿಯಾಗಿ ಎದುರಿಸ್ತಾ ಇದ್ದಾನೆ. ಶತ್ರುಗಳು ಒಂದು ಬಾಣವನ್ನ ಇವನ ಕಡೆಗೆ ಹೊಡೆದ್ರೆ ಇವನು ಪ್ರತಿಯಾಗಿ 5 ಬಾಣಗಳನ್ನ ಪುಂಖಾನುಪುಂಖವಾಗಿ ಆ ಕಡೆಗೆ ಹೊಡಿತಾ ಇದ್ದಾನಂತೆ. ಪುಂಖಾನುಪುಂಖ ಅಂದ್ರೆ ಒಂದು ಬಾಣದ ತುದಿಗೆ ಇನ್ನೊಂದು ಬಾಣ ಹೋಗಿ ಸೇರ್ಕೊಳ್ಬೇಕು. ಹೀಗೆ 5 ಬಾಣಗಳನ್ನ ಒಂದೇ ಏಟಿಗೆ ಒಂದರ ತುದಿಗೆ ಇನ್ನೊಂದು ಅಂಟುಕೊಳ್ಳೋ ತರ ಹಾಗೆ ಹೊಡೆದು ಆ ಇಡೀ ರಿಪು ಸೈನ್ಯದ ಆಯುಧಗಳನ್ನೆಲ್ಲ ತುಂಡರಿಸ್ತಾ ಇದ್ದಾನೆ. ಮತ್ತೆ ಹೀಗೆ ಮಾಡ್ತಾ ಇರೋದ್ರಿಂದ ಆ ಶತ್ರುಘ್ನನ ಆ ಸೈನ್ಯದ ಶಕ್ತಿ ಸಂಖ್ಯೆಯೇ ಕಡಿಮೆ ಆಗೋಗಿದೆ. ಅದನ್ನ ನೋಡಿದ ಮೇಲೆ ಶತ್ರುಘ್ನ ಇನ್ನು ಸುಮ್ಮನಿರಬಾರದು ಅಂತ ಯೋಚನೆ ಮಾಡಿ ಕೋಪಗೊಂಡು ತನ್ನ ಒಂದು ಮಣಿರಥವನ್ನ ಏರಿ ಈ ಕಡೆ ಬರ್ತಾ ಇದ್ದಾನೆ.

ಗೌತಮಿ ತಟ ಅಂದ್ರೆ ಗೋದಾವರಿ ತಟ, ಗೋದಾವರಿಯಲ್ಲಿ ಸ್ನಾನ ಮಾಡಿದವರಿಗೆ ಪಾಪ ಮುತ್ಕೊಳ್ಳಕ್ ಸಾಧ್ಯನಾ ಅನ್ನೋದು ಒಂದರ್ಥ. ಆದ್ರೆ ವಿವೇಚನ ಮತ್ತು ಜ್ಞಾನ ಉಳ್ಳವರಿಗೆ ವಾಲ್ಮೀಕಿ ಅಂತಹ ಋಷಿಗಳ ಸಾನ್ನಿಧ್ಯದಲ್ಲಿ ಇದ್ದು ಸಕಲ ಜ್ಞಾನವನ್ನು ವಿವೇಚನೆಯನ್ನು ಪಡ್ಕೊಂಡಂತವರಿಗೆ ಯಾವುದಾದರೂ ಪಾಪ ಮುತ್ತುಕೊಳ್ಳೋದಕ್ಕೆ ಸಾಧ್ಯವೇ, ಯಾವುದಾದರೂ ಶತ್ರುಗಣ ಇವರನ್ನ ಎದುರಿಸೋದಕ್ಕೆ ಸಾಧ್ಯವೇ ಅನ್ನುವಂತ ಒಂದು ಅರ್ಥ ಕೂಡ ಉಂಟು. ಪರಮ ಯೋಗಿಗೆ ಭವದ ಬಂಧನವು ಬಂದಿಪುದೇ. ಈ ರೀತಿಯಾಗಿ ಯೋಗಿಯಂತೆ ಇವರಿಬ್ಬರು ಯುದ್ಧ ಮಾಡ್ತಾ ಇದ್ದಾರೆ ಆ ಲವ. ಹಾಗಿದ್ದಾಗ ಇವನಿಗೆ ಯಾವ ಬಂಧನ ಮುತ್ಕೊಳ್ಳೋದಕ್ಕೆ ಸಾಧ್ಯ? ತರಳನಾದ್ರೂ ಕೂಡ ಲವ ಒಂದು ಸ್ವಲ್ಪ ಕೂಡ ಹೆದರ್ತಾ ಇಲ್ಲ. ಉಕ್ಕಿ ಬರುತ್ತಿರುವಂತ ಇವನ ಮೇಲೆ ಏರಿ ಬರುತ್ತಿರುವಂತಹ ಶತ್ರು ಸೈನ್ಯಕ್ಕೆ ಅವನು ಒಂದಿನಿತೂ ಕೂಡ ಅಂಜತಾ ಇಲ್ಲ. ಇಡೀ ಚತುರಂಗ ಬಲವನ್ನ ಅವನು ಒಂದು ನಿಮಿಷದಲ್ಲಿ ಕಡಿದು ಬಿಸಾಕ್ತಾ ಇದ್ದಾನೆ, ಅವರನ್ನ ಹಿಮ್ಮೆಟ್ಟಿಸ್ತಾ ಇದ್ದಾನೆ. ಹೇಗೆ ಅಂದ್ರೆ ಸಿಂಹದ ಮರಿಯೇ ಆದರೂ ಕೂಡ ಅದು ಸಿಂಹವೇ, ಅದರ ಒಂದು ಸ್ವಭಾವದಿಂದ ಧರ್ಮದಿಂದ. ಹಾಗಾಗಿ ಅದು ಸಿಡಿಲು ಗರ್ಜನೆಗೆ ಹೆದರ್ಕೊಂಡು ಓಡೋದಿಲ್ಲ, ಮಲೆತು ಅದಕ್ಕೆ ಬದಲಾಗಿ ಇನ್ನೊಂದು ಗರ್ಜನೆಯನ್ನ ಮಾಡುತ್ತೇ ಹೊರತು ತಾನು ಸುಮ್ಮನೆ ಗವಿಯಲ್ಲಿ ಕೂತ್ಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಲವ ಕೂಡ ತನ್ನ ಮೇಲೆ ಏರಿ ಬರುತ್ತಿರುವಂತಹ ಆ ಶತ್ರು ಬಲವನ್ನ ಮರಿ ಸಿಂಹದ ರೀತಿಯಾಗಿ ಅವನು ಎದುರಿಸ್ತಾ ಇದ್ದಾನೆ. ಇದು ತನ್ನಿಂದಲೇ ತೋರ್ತಾ ಇದೆ, ಅವನು ರಘುವಂಶದವನಾಗಿರಲೇ ಬೇಕು ಅನ್ನುವಂತಹ ಸೂಚನೆ ಕೂಡ ಇಲ್ಲಿ ನಮಗೆ ಕಾಣ್ತಾ ಇದೆ. ಶತ್ರುಘ್ನನ ಆ ಪರಾಕ್ರಮ ಒತ್ತಿ ಬರ್ತಾ ಇದೆ. ಆ ಒಂದು ಲವ ಅದನ್ನ ಹೇಗೆ ಎದುರಿಸ್ತಿದ್ದಾನೆ ನೋಡಿ.

0: ಮೇಲೆ ಒತ್ತಿ ಬರ್ತಾ ಇರುವಂತಹ ಶತ್ರುಘ್ನನ ಅಸಾಧ್ಯವಾದಂತಹ ಪರಾಕ್ರಮದಿಂದ ಕೂಡಿರುವಂತಹ ಸೈನ್ಯದ ಶಕ್ತಿಗೆ ಲವ ಪ್ರತಿ ಹೇಳೋದಕ್ಕಾಗಿ ತನ್ನ ಮನಸ್ಸಿನಲ್ಲಿ ಮಹೇಶನ ಮಂತ್ರ, ಈಶ್ವರ ಧ್ಯಾನ, ಶಿವ ಧ್ಯಾನ, ರುದ್ರ ಧ್ಯಾನವನ್ನ ಮಾಡ್ತಾ ಇದ್ದಾನೆ. ಮತ್ತೆ ನಿರ್ಭಯನಾಗಿ ನಿಂತಿದ್ದಾನೆ ಎದುರಿಸೋದಕ್ಕೆ ಅಂತ ಹೇಳಿ, ಆಗ ಶತ್ರುಘ್ನ ತರಳನನ್ನ, ಸಣ್ಣ ಬಾಲಕನನ್ನ ನೋಡ್ತಾ ಇದ್ದಾನೆ. ಇನ್ನು ಮೀಸೆ ಕೂಡ ಮೂಡಿಲ್ಲ ಅವನಿಗೆ, ಅಂತಹ ಬಾಲಕ ಅವನು. ಅವನನ್ನ ನೋಡಿ, ನೀನಿನ್ನು ಮಗು ಅಪ್ಪ, ಈ ಯುದ್ಧಕ್ಕೆ ಯಾಕೆ ಬಂದಿದೀಯ ನೀನು? ಹೋಗು, ನಿನ್ನ ಅಪ್ಪ ಅಮ್ಮ ಯಾರು? ಅನ್ಯಾಯವಾಗಿ ಸತ್ತೋಗ್ತೀಯ, ಅವರಿಗೆ ನೀನು ಪುತ್ರ ಶೋಕವನ್ನ ತಂದಿಡ್ತೀಯ, ಬೇಡಪ್ಪ ಹೋಗು ಅಂತ ಹೇಳಿ ಹೆದರಿಸೋದಕ್ಕೋಸ್ಕರ ಒಂದು 10 ಬಾಣವನ್ನ ಬಿಡ್ತಾನಂತೆ. ಆ ಬಾಣದ ಬಿಡುವಿಕೆಗೆ, ಬಾಣದ ಆಘಾತಕ್ಕೆ ಹೆದರಿ ಆ ಲವ ಹಿಂದಕ್ಕೆ ಹೊರಟೋಗ್ಲಿ ಅಂತ ಹೇಳಿ, ಆದರೆ ಆ ಲವನಾದರೂ 10 ಬಾಣಗಳನ್ನ ಒಡನೆಯೇ ಕತ್ತರಿಸ್ತಾನಂತೆ ತನ್ನ ಮರು ಬಾಣದಿಂದ. ಮತ್ತೆ ಈ ಶತ್ರುಘ್ನನ ಬಿಲ್ಲನ್ನೇ ಎರಡಾಗಿ, ಎರಡು ತುಂಡಾಗಿ ಮುರಿದು ಎಸಿತಾ ಇದ್ದಾನಂತೆ. ಈ ಬಾಲಕನ ಪರಾಕ್ರಮಕ್ಕೆ ನಿಜವಾದಂತಹ ವೀರನಾದ ಶತ್ರುಘ್ನ ಮೆಚ್ಚುತ್ತಾ ಇದ್ದಾನಂತೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಪ್ರತಿಪಾದಿಸಿದ ಪ್ರಧಾನಿ ನರೇಂದ್ರ ಮೋದಿ. ಸಂಪೂರ್ಣ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ್ರವನ್ನಾಗಿ ನಿರ್ಮಿಸುವತ್ತ ಮುನ್ನಗಬೇಕು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪೋಲಿಯೋ ಲಸಿಕೆ ಹಾಕಿಸಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಇಂದು ರಾಷ್ಟ್ರೀಯ ಪೋಲಿಯೋ ಲಸಿಕಾ ದಿನ ಆಚರಣೆ. ಅಂದಾಜು 62 ಲಕ್ಷ

0: ಗಳಿಗೆ ಲಸಿಕೆ ನೀಡುವ ಗುರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಭದ್ರತೆ, ಸ್ವಾವಲಂಬನೆ, ಜನಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಕ್ರೀಡೆ, ತಂತ್ರಜ್ಞಾನ ಹಾಗೂ ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಒತ್ತಿ ಹೇಳಿದ ಪ್ರಧಾನಿ, ಅಸ್ಸಾಂನಲ್ಲಿ ಹರ್ಗಿಲಾ ಪಕ್ಷಿ ಸಂರಕ್ಷಣೆಗೆ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ನೇತೃತ್ವದಲ್ಲಿ ರೂಪುಗೊಂಡಿರುವ ಹರ್ಗಿಲಾ ಆರ್ಮಿಯ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸರಿಯಾದ ಮಾಹಿತಿ ಮತ್ತು ಜನಜಾಗೃತಿಯಿಂದ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಸಾಧ್ಯ ಎಂದು ಹೇಳಿದರು. ದೇಶದಲ್ಲಿ ಕ್ರೀಡಾ ಸಂಸ್ಕೃತಿ ಬೆಳೆಯುತ್ತಿರುವುದನ್ನು ಉಲ್ಲೇಖಿಸಿದ ಪ್ರಧಾನಿ, ನಾಗಾಲ್ಯಾಂಡ್ನಲ್ಲಿ ಯಶಸ್ವಿಯಾಗಿ ನಡೆಯುತ್ತಿರುವ ನಾಗಾಲ್ಯಾಂಡ್ ಪೇಬಿ ಲೀಗ್ ಹಾಗೂ ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ಗಳನ್ನು ಶ್ಲಾಘಿಸಿದರು. ಈ ಉಪಕ್ರಮಗಳು ಮಕ್ಕಳ ಹಾಗೂ ಮಹಿಳೆಯರ ಕ್ರೀಡಾ ಪ್ರತಿಭೆಗೆ ಉತ್ತಮ ವೇದಿಕೆಯನ್ನು ಒದಗಿಸುತ್ತವೆ ಎಂದರು. ತಂತ್ರಜ್ಞಾನ ಮತ್ತು ಭಾರತೀಯ ಜ್ಞಾನ ಪರಂಪರೆಯ ಸಮನ್ವಯದ ಕುರಿತು ಮಾತನಾಡಿದ ಪ್ರಧಾನಿ, ನಳಂದ ವಿಶ್ವವಿದ್ಯಾಲಯದಲ್ಲಿ ತಾರ್ಕಿಕ ಚರ್ಚೆಯ ಸಂಪ್ರದಾಯ ಪುನರುಜ್ಜೀವನಗೊಳ್ಳುತ್ತಿರುವುದನ್ನು ಹಾಗೂ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕೋರ್ಸ್ ಆರಂಭಿಸಿರುವುದನ್ನು ಶ್ಲಾಘಿಸಿದರು. ಇದರಿಂದ ಭಾರತೀಯ ಭಾಷೆಗಳು ಮತ್ತು ಪುರಾತನ ಗ್ರಂಥಗಳ ಡಿಜಿಟಲ್ ಸಂರಕ್ಷಣೆಗೆ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದರು. ಡೊಮಿನಿಕನ್ ರಿಪಬ್ಲಿಕನ್ ಬ್ರಹ್ಮಕಮಲ್ ಡೊಮಿನಿಕಾನ ತಂಡವು ವೈದಿಕ ಮಂತ್ರಗಳ ಅಧ್ಯಯನ ಮತ್ತು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಪ್ರಸಾರದಲ್ಲಿ ತೊಡಗಿಸಿಕೊಂಡಿರುವುದನ್ನು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಶ್ವದ ವಿವಿಧ ಭಾಗಗಳಲ್ಲಿ ಭಾರತೀಯ ಸಂಸ್ಕೃತಿಗೆ ಹೆಚ್ಚುತ್ತಿರುವ ಗೌರವ ಸಂತಸದ ವಿಷಯ ಎಂದು ಹೇಳಿದರು. ಮುಂಬರುವ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಸ್ಥಳೀಯ ಕುಂಬಾರರು ತಯಾರಿಸಿದ ಜೇಡಿಮಣ್ಣಿನ ಗಣೇಶನ ಮೂರ್ತಿಗಳಿಗೆ ಆದ್ಯತೆ ನೀಡುವಂತೆ ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಮೂರ್ತಿಗಳನ್ನು ಬಳಸಬಾರದೆಂದು ಪ್ರಧಾನಿ ಮನವಿ ಮಾಡಿದರು. ಇದರಿಂದ ಪರಿಸರ ಸಂರಕ್ಷಣೆ ಹಾಗೂ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಬಲ ಸಿಗಲಿದೆ ಎಂದು ಹೇಳಿದರು.
1: ಗಣೇಶ್ ಜಿ ಕಿ ಮೂರ್ತಿಯಾ ಬನಾನೆ ವಾಲೆ ಅಭಿ ಸೆ ಸಕ್ರಿಯ ಹೋ ಜಾತೆ ಹೈ ಇಸ್ಲಿಯೆ ಮೇರಾ ಆಪ್ ಸಭಿ ಸೆ ಏಕ್ ಆಗ್ರಹ ಹೈ ಕಿ ಆಪ್ಕೆ ಘರ್ ಯಾ ಆಸ್ ಪಾಸ್ ಕಿ ಜಗಹೋ ಪರ್ ಗಣಪತಿ ಬಪ್ಪಾ ಕಿ ಜೋ ಮೂರ್ತಿ ಸ್ಥಾಪಿತ ಹೋ ವೋ ಹಮಾರೆ ದೇಶ್ ಕಿ ಮಿಟ್ಟಿ ಸೆ ಬನಿ ಹೋ ವೋ ಹಮಾರೆ ಅಪ್ನೆ ಕುಮಾರೋ ಔರ್ ಸ್ಥಾನೀಯ ಕಲಾಕಾರೋ ಕೆ ಹಾಥೋ ತಯಾರ್ ಹುಯಿ ಹೋ ಮಿಟ್ಟಿ ಕಿ ಮೂರ್ತಿಯಾ ಪೂಜಾ ಕೆ ಬಾದ್ ಸಹಜ ರೂಪ ಸೆ ಪಾನಿ ಮೇ ವಿಲೀನ್ ಹೋ ಜಾತಿ ಹೈ ಇಸ್ಸೆ ಹಮಾರಿ ನದಿಯಾ ತಾಲಾಬೋ ಔರ್ ಪರ್ಯಾವರಣ ಕಿ ರಕ್ಷಾ ಹೋತಿ ಹೈ.
0: ಹುಬ್ಬಳ್ಳಿಯ ದೇಶಪಾಂಡೆ ನಗರದ ಜಿಮಖಾನ ಮೈದಾನದಲ್ಲಿ ಹುಬ್ಬಳ್ಳಿಯ ರೋಟರಿ ಕ್ಲಬ್ ಹಾಗೂ ಹುಬ್ಬಳ್ಳಿಯ ಎಂಎನ್ಆರ್ ಫೌಂಡೇಶನ್ ಆಯೋಜಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಲಿಸಿದರು. ನಂತರ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತುಗಳು ದೇಶದ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಸಕಾರಾತ್ಮಕ ಬದಲಾವಣೆಗಳು ಮತ್ತು ನಾಗರಿಕರ ಅಪ್ರತಿಮ ಸಾಧನೆಗಳನ್ನು ನಮ್ಮ ಮುಂದೆ ಅನಾವರಣಗೊಳಿಸಿದವು. ದೇಶವಾಸಿಗಳೊಂದಿಗೆ ನೇರ ಸಂಪರ್ಕ ಸಾಧಿಸುವ ಈ ಕಾರ್ಯಕ್ರಮವು ದೇಶದ ಪ್ರಗತಿಯ ಯಶೋಗಾಥೆಯಾಗಿದೆ. ಈ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿಯವರು ಪ್ರಸ್ತಾಪಿಸಿದ ಸ್ಥಳೀಯ ಆವಿಷ್ಕಾರಗಳು ಪರಿಸರ ಸಂರಕ್ಷಣೆ, ಕೃಷಿ, ಶಿಕ್ಷಣ, ಆರೋಗ್ಯ, ಮಹಿಳಾ ಸಬಲೀಕರಣ, ಯುವಶಕ್ತಿ, ಕೌಶಲ್ಯಾಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು, ಜಲ ಸಂರಕ್ಷಣೆ, ಸ್ವಚ್ಛತೆ, ಪ್ರವಾಸೋದ್ಯಮ, ಕ್ರೀಡೆ, ಡಿಜಿಟಲ್ ಇಂಡಿಯಾ ಹಾಗೂ ವಿಕಸಿತ ಭಾರತದ ನಿರ್ಮಾಣದಲ್ಲಿ ಜನಸಾಮಾನ್ಯರ ಪಾಲ್ಗೊಳ್ಳುವಿಕೆ ಹಾಗೂ ಸಾಮಾನ್ಯ ಜನರ ಅಸಾಮಾನ್ಯ ಪ್ರತಿಭೆಗಳನ್ನು ಗುರುತಿಸಿ ಇಡೀ ದೇಶಕ್ಕೆ ಅವರ ಪರಿಚಯ ಮಾಡಿಕೊಡುವ ಪ್ರಧಾನಿಯವರ ಈ ಶೈಲಿ ಪ್ರತಿಯೊಬ್ಬರ ಭಾರತೀಯನಲ್ಲೂ ಸ್ಫೂರ್ತಿಯಾಗಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ಗಣೇಶ್ ಜಿ ಕಿ ಮೂರ್ತಿ
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.
0: ನಶಾ ಮುಕ್ತ ಭಾರತ ಅಭಿಯಾನದಡಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಸಂಪೂರ್ಣವಾಗಿ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ್ರವನ್ನಾಗಿ ನಿರ್ಮಿಸುವತ್ತ ಮುನ್ನುಗ್ಗಬೇಕು ಎಂದು ಭಾರತದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಬೆಂಗಳೂರಿನ ಶ್ರೀಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಮತ್ತು ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಮಾಜ ಮತ್ತು ರಾಷ್ಟಕ್ಕೆ ಉತ್ತಮ ಭವಿಷ್ಯವನ್ನು ಸೃಷ್ಟಿಸಲು ಅರಿವು, ಜವಾಬ್ದಾರಿ ಮತ್ತು ಸಾಮೂಹಿಕ ಪ್ರಯತ್ನ ಅತ್ಯಗತ್ಯ. ಆದ್ದರಿಂದ ಇಂದಿನ ಯುವ ಪೀಳಿಗೆ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ್ರವನ್ನು ನಿರ್ಮಿಸುವತ್ತ ಹೆಜ್ಜೆ ಇಡಬೇಕು ಎಂದರು. ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಭಗವಾನ್, ಐಪಿಎಸ್ ಸಚಿನ್ ಗೋರ್ಪಡೆ, ಆಂಧ್ರಪ್ರದೇಶ ರಾಜ್ಯಪಾಲರಾದ ಎಸ್ ಅಬ್ದುಲ್ ನಜೀರ್ ಅವರು ಮಾತನಾಡಿ ನಶಾಮುಕ್ತ ಭಾರತದ ಬಗ್ಗೆ ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಭಗವಾನ್ ಅವರು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳು ಹಾಗೂ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸಿ ಮಾದಕ ವಸ್ತು ವ್ಯಸನಮುಕ್ತ ರಾಷ್ಟವಾಗಿ ಪ್ರತಿಜ್ಞಾವಿಧಿ ಬೋಧಿಸಿದರು. ಮಕ್ಕಳ ಭವಿಷ್ಯಕ್ಕಾಗಿ ಸರ್ಕಾರ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ರೂಪಿಸಿದ್ದು, ರಾಜ್ಯದ ಎಲ್ಲಾ ಭಾಗದ ಪೋಷಕರು 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ಹಾಕಿಸಬೇಕು. ಆರೋಗ್ಯಕರ ಕುಟುಂಬದಿಂದ ಆರೋಗ್ಯಕರ ರಾಜ್ಯ ಹಾಗೂ ದೇಶ ನಿರ್ಮಾಣ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಶಿವಕುಮಾರ್ ಅವರು ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಭಾನುವಾರ ಮಾತನಾಡಿದರು. ಕಾರ್ಯಕ್ರಮದಲ್ಲಿ 36,686 ಲಸಿಕಾ ಕೇಂದ್ರಗಳು, 988 ಸಂಚಾರಿ ಕೇಂದ್ರಗಳು, 2,125 ಮುಖ್ಯ ಕೇಂದ್ರಗಳು ಸೇರಿದಂತೆ ಒಟ್ಟು 114,213 ಲಸಿಕಾ ಕಾರ್ಯಕರ್ತರು ಕಾರ್ಯನಿರ್ವಹಿಸುತ್ತಿದ್ದು, ಅನೇಕ ಎನ್ಜಿಒಗಳು ಅಭಿಯಾನಕ್ಕೆ ಕೈಜೋಡಿಸಿ ದೇಶ ಸೇವೆಯ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡುತ್ತಿರುವುದು ಸಂತೋಷದ ತಂದಿದೆ ಎಂದು ಶುಭ ಕೋರಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಜೂನ್ 28ರಂದು ರಾಷ್ಟೀಯ ಲಸಿಕಾ ದಿನವನ್ನಾಗಿ ಆಚರಿಸಲಾಗುವುದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಳ್ಳಲಾಗಿರುವ ಒಂದು ಸುತ್ತಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಪ್ರತಿ ಮಗುವಿಗೆ 2 ಹನಿ ಪೋಲಿಯೋ ಲಸಿಕೆಯನ್ನು ನೀಡಲಿದ್ದು, ಅಂದಾಜು 62 ಲಕ್ಷ ಮಕ್ಕಳನ್ನು ತಲುಪುವ ಗುರಿ ಹೊಂದಿದೆ. ರಾಜ್ಯದ ಎಲ್ಲಾ ಆಸ್ಪತ್ರೆ, ಅಂಗನವಾಡಿಗಳಲ್ಲದೆ ಗುಡ್ಡಗಾಡು ಪ್ರದೇಶ, ಕಾಮಗಾರಿ ಪ್ರದೇಶ, ವಲಸೆ ಪ್ರದೇಶಗಳು, ಪಟ್ಟಣ ನಗರ ಪ್ರದೇಶಗಳು, ರೈಲು ನಿಲ್ದಾಣಗಳು, ಕೊಳಚೆ ಪ್ರದೇಶಗಳು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಜೂನ್ 28ರಿಂದ ಜುಲೈ 1ರವರೆಗೆ ಹಮ್ಮಿಕೊಳ್ಳಲಾಗಿದ್ದು, ಮಂಡ್ಯ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಿ ಮಂಡ್ಯ ಜಿಲ್ಲೆಯನ್ನು ಪೋಲಿಯೋ ಮುಕ್ತ ಜಿಲ್ಲೆಯಾಗಿ ಮಾಡಬೇಕು ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗಣಿಗ ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಮಕ್ಕಳಲ್ಲಿ ಶಾಶ್ವತ ಅಂಗವಿಕಲತೆ ಉಂಟುಮಾಡುವ ಪೋಲಿಯೋ ಮೈಲಿಟೀಸ್ ವೈರಸ್ ನಿಯಂತ್ರಣಕ್ಕಾಗಿ ಸರ್ಕಾರ ಅಭಿಯಾನದ ರೂಪದಲ್ಲಿ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದೆ ಎಂದು ಹಾವೇರಿ ವಿಧಾನಸಭಾ ಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ವೈಜ್ಞಾನಿಕ ಚಿಂತನೆಯ ಮೂಲಕ ನಿವಾರಿಸುವ ಅಗತ್ಯವನ್ನು ಪ್ರತಿಪಾದಿಸಿದ ಪ್ರಧಾನಿ ನರೇಂದ್ರ ಮೋದಿ. ಸಂಪೂರ್ಣ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ್ರ ನಿರ್ಮಿಸುವತ್ತ ಮುನ್ನುಗ್ಗಬೇಕು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪೋಲಿಯೋ ಲಸಿಕೆ ಹಾಕಿಸಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಇಂದು ರಾಷ್ಟೀಯ ಪೋಲಿಯೋ ಲಸಿಕೆ ದಿನ ಆಚರಣೆ. ಅಂದಾಜು 62 ಲಕ್ಷ ಮಕ್ಕಳಿಗೆ ಲಸಿಕೆ ನೀಡುವ ಗುರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
5: ಆಕಾಶವಾಣಿ ಬೆಂಗಳೂರು ಕಾರ್ಯಕ್ರಮ ಕಾರ್ಮಿಕರಿಗಾಗಿ. ಕಾರ್ಮಿಕರಿಗಾಗಿ ಕಾರ್ಯಕ್ರಮದಲ್ಲಿ ಕೇಳಿ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾ ಎಸ್ಪಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ.

0: ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ.
0: ಜನರಿಗೆ ಎಚ್ಚೆತ್ತುಕೊಳ್ಳೋದಿಕ್ಕೆ ಒಂದು ಜಾಗೃತಿಯನ್ನ ಮೂಡಿಸೋದಕ್ಕೆ ಒಂದು ಘೋಷವಾಕ್ಯವನ್ನ ನೀಡಲಾಗ್ತಾ ಇದೆ. ಈ ವರ್ಷದ ಘೋಷವಾಕ್ಯ ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಅಂದ್ರೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್. ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ. ಇದನ್ನ ಸ್ವಲ್ಪ ವಿವರಿಸಬಹುದಾ ಸರ್?
1: ಪ್ರತಿ ವರ್ಷ ಜೂನ್ 12ನೇ ತಾರೀಕು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ILO ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರತಿ ವರ್ಷ ಈ ರೀತಿಯ ಘೋಷವಾಕ್ಯಗಳನ್ನ ಅದು ಬಿಡುಗಡೆ ಮಾಡುತ್ತೆ. ಈ ವರ್ಷದ ಘೋಷವಾಕ್ಯ ತಾವು ಈಗಾಗಲೇ ಹೇಳಿದಾಗೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್, ಫೇರ್ ಪ್ಲೇ ಫಾರ್ ಚಿಲ್ಡ್ರನ್, ಡೀಸೆಂಟ್ ವರ್ಕ್ ಫಾರ್ ಅಡಲ್ಟ್ಸ್. ಇದರಲ್ಲಿ ಬಹಳ ವಿಸ್ತಾರವಾಗಿದೆ. ಏನಂತಂದ್ರೆ ಬಾಲಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್ ಅಂದ್ರೆ ಆ ಪದ್ಧತಿ ಇರಬಾರದು, ಸಂಪೂರ್ಣ ನಿಷೇಧ ಅನ್ನುವಂತ ಅರ್ಥ ಬರುತ್ತೆ. ಮತ್ತೆ ಮಕ್ಕಳಿಗೆ ದುಡಿಮೆಗಿಂತ ಹೆಚ್ಚಾಗಿ ಆಟ ಅನ್ನುವಂಥದ್ದು, ಅಂದ್ರೆ ಮಕ್ಕಳಿಗೆ ನ್ಯಾಯಯುತ ಆಟ ಅನ್ನುವಂಥದ್ದು, ಅಂದ್ರೆ ಯಾವಾಗ್ಲೂ ಆಟವಾಡುವಂತ ಸಂದರ್ಭದಲ್ಲಿ ಆ ವಯಸ್ಸಿನಲ್ಲಿ ದುಡಿಮೆಗೆ ಆ ಮಕ್ಕಳನ್ನ ದೂಡಬಾರದು ಅನ್ನುವಂಥದ್ದು. ಹಾಗೆ ಇಲ್ಲಿ ವಯಸ್ಕರಿಗೂ ಕೂಡ ಒಂದು ಅಂಶ ಇದೆ ಇದರಲ್ಲಿ, ಡೀಸೆಂಟ್ ವರ್ಕ್ ಫಾರ್ ಅಡಲ್ಟ್ಸ್ ಅಂತೇಳಿ, ವಯಸ್ಕರಿಗೆ ಯೋಗ್ಯ ಕೆಲಸ ಅನ್ನುವಂಥದ್ದು. ಅಂತಂದ್ರೆ ವಯಸ್ಕರಾದಂಥವ್ರಿಗೆ ಅವ್ರಿಗೂ ಕೂಡ ಒಂದು ಯಾವುದೇ ರೀತಿ ಶೋಷಣೆಗೆ ಒಳಗು ಮಾಡದ ಹಾಗೆ ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಅವರ ಸೇವೆಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು. ಇದರಲ್ಲಿ ಎಲ್ಲ ಅಂಶಗಳು ಇದರಲ್ಲಿ ಅಡಗಿರೋದನ್ನ ನಾವು ಕಾಣ್ತೇವೆ.
0: ಹೀಗೆ ಪ್ರತಿ ವರ್ಷ ನಮಗೆ ಜಾಗೃತಿಯನ್ನ ಮೂಡಿಸೋದಕ್ಕೆ ಒಂದೊಂದು ಘೋಷವಾಕ್ಯವನ್ನ ಕೊಡ್ತಾ ಇದ್ರು ಜನರು ಎಚ್ಚೆತ್ತುಕೊತಾ ಇಲ್ಲ ಅಂತ ಅನ್ಸತ್ತೆ. ಆಮೇಲೆ ಇನ್ನೊಂದು, ಮೊದಲು ಬರೀ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತ ಆಚರಿಸ್ತಾ ಇದ್ವಿ, ಇವಾಗ ಕಳೆದ ವರ್ಷದಿಂದ ಕಿಶೋರ ಕಾರ್ಮಿಕ ಪದ್ಧತಿ ಅನ್ನೋದು ಕೂಡ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಏನು ಇದು?
1: ಹೌದು, ಮೊದಲಿಗೆ ಕೇವಲ 14 ವರ್ಷದ ಒಳಗಿನ ಮಕ್ಕಳನ್ನ ಮಾತ್ರ ಕೆಲಸಕ್ಕೆ ತೊಡಗಿಸೋದನ್ನ ನಿಷೇಧಿಸುವಂತ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಅಂತ ಇತ್ತು. ಆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತೇಳಿ ಅದರ ಟೈಟ್ಲ್ ಅನ್ನ ಚೇಂಜ್ ಮಾಡಲಾಯಿತು. ಜೊತೆಗೆ ಅದರಲ್ಲಿ ಕಿಶೋರ ಕಾರ್ಮಿಕರು ಅಂತ ಹೇಳಿದ್ರೆ 14 ವರ್ಷದಿಂದ 18 ವರ್ಷದ ವಯೋಮಾನದ ಆ ಮಕ್ಕಳಿಗೆ ನಾವು ಕಿಶೋರರು ಅಂತ ನಾವು ಕರಿತೀವಿ. ಅವರನ್ನು ಕೂಡ ಆ ಕಾಯ್ದೆಯ ವ್ಯಾಪ್ತಿಗೆ ತಂದು ಅವರ ಒಂದು ಮೇಲೆ ಏನು ಶೋಷಣೆ ಆಗ್ತಾ ಇತ್ತೋ ಅದನ್ನ ತಪ್ಪಿಸ್ಬೇಕು ಅಂತೇಳಿ ಆ ಕಾಯ್ದೆಯನ್ನ ಹೊಸದಾಗಿ ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ಮೊದಲು ಏನು ಕೇವಲ ಬಾಲಕಾರ್ಮಿಕರು ಅಂತಿದ್ರು, ಈಗ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನ ನಾವೀಗ ಅನುಷ್ಠಾನಗೊಳಿಸ್ತಾ ಇದೀವಿ ಅನ್ನುವಂತಹದ್ದು.
0: ಒಟ್ಟಾರೆ ಹೇಳಬೇಕು ಅಂತಂದ್ರೆ 18 ವಯಸ್ಸಿನ ಮಕ್ಕಳ, ಅಂದ್ರೆ 0-18 ವಯಸ್ಸಿನ ವಯೋಮಾನದ ಮಕ್ಕಳಿಗೆ ಯಾವುದೇ ಕೆಲಸವನ್ನ ನೀಡೋ ಹಾಗಿಲ್ಲ, ಕೆಲಸವನ್ನ ಮಾಡೋ ಹಾಗಿಲ್ಲ ಅಂತ. ಆದ್ರೆ ಇತ್ತೀಚೆಗೆ ನಾವು ನೋಡೋ ಹಾಗೆ ಎಷ್ಟೇ ಸರ್ಕಾರ ಕಾಯ್ದೆ ಕಾನೂನುಗಳನ್ನ ಮಾಡಿದ್ರು ಏನಾಗತ್ತೆ, ಒಂದಲ್ಲ ಒಂದು ಕಡೆ ನಾವು ಈ ಬಾಲಕಾರ್ಮಿಕರನ್ನ ಕಿಶೋರ ಕಾರ್ಮಿಕರನ್ನ ನೋಡ್ತಾನೇ ಇದ್ದೀವಿ. ಕಟ್ಟಡ ಕಾರ್ಮಿಕರಾಗಿಯೇ ಇರಬಹುದು, ಹೋಟೆಲ್ಗಳಲ್ಲ ಆಗಿರಬಹುದು, ಹಣ್ಣು ತರಕಾರಿ ಮಾರೋ ಅಂತ ಕಡೆ ಆಗಿರ್ಬೋದು. ಆಮೇಲೆ ಇನ್ನೊಂದು, ಈಗ ಎಲ್ಲ ಕಡೆ ಕಾಣೋ ಅಂಥದ್ದು ರಿಯಾಲಿಟಿ ಶೋಗಳು. ನಮ್ಮ ಮಕ್ಕಳನ್ನ ನಾವು ಎಷ್ಟು ಅದನ್ನ ಸಿದ್ಧಗೊಳಿಸ್ತಾ ಇದ್ದೀವಿ ಅಂತಂದ್ರೆ ಈಗ್ಲಿಂದನೇ, ಅಂದ್ರೆ 3ನೇ ವಯಸ್ಸಿನಿಂದನೇ ಅವರು ದುಡಿಯೋದಕ್ಕೆ ಶುರು ಮಾಡ್ಬಿಡ್ಬೇಕು, ಎಲ್ಲಾ ತಂದೆ ತಾಯಿಗಳ ತಲೆಯಲ್ಲಿ ಬಂದು ಇದು ವ್ಯಾಪಕವಾಗಿ ಹರಡ್ತಾ ಇದೆ.
1: ಅಂದ್ರೆ 14 ವರ್ಷದ ಒಳಗಿನ ಬಾಲಕಾರ್ಮಿಕರು ಅಂತ ನಾವೇನ್ ಹೇಳ್ತೀವಿ, ಯಾವುದೇ ಕೆಲಸವನ್ನ ಮಾಡೋ ಹಾಗಿಲ್ಲ, ಸಂಪೂರ್ಣ ನಿಷೇಧವಿದೆ. ಆದ್ರೆ 14 ವರ್ಷದಿಂದ 18ನೇ ವರ್ಷದ ವಯೋಮಾನದ ಒಳಗಿನ ಕಿಶೋರ ಕಾರ್ಮಿಕರು ಅವರು ಅಪಾಯಕಾರಿ ಅಲ್ಲದ ಕೆಲಸವನ್ನ ಮಾಡಲಿಕ್ಕೆ ಅವಕಾಶ ಇದೆ. ಆದ್ರೆ ಅಪಾಯಕಾರಿ ಉದ್ಯಮಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ, ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಕೆಲಸ ಮಾಡಬಹುದು. ಆದ್ರೆ ಅದಕ್ಕೂ ಕೂಡ ಕೆಲವು ಷರತ್ತುಗಳಿದೆ, ನಿಯಮಗಳಿದೆ. ಏನಂತ ಹೇಳಿದ್ರೆ ಅವರು 5 ಗಂಟೆಗಿಂತ ಹೆಚ್ಚು ಕೆಲಸ ಮಾಡೋ ಹಾಗಿಲ್ಲ ಅನ್ನುವಂಥದ್ದು, ಮತ್ತೆ 3 ಗಂಟೆ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ವಿರಾಮವನ್ನ ಕೊಟ್ಟು ಮತ್ತೆ ಆ ಕೆಲಸವನ್ನ ಮುಂದುವರಿಸಬೇಕು ಅನ್ನುವಂಥದ್ದು, ಮತ್ತೆ ಆ ಮಕ್ಕಳ ಶಾಲೆಗೆ ಯಾವುದೇ ತೊಂದರೆ ಆಗಬಾರ್ದು, ಅವರ ಅಂದ್ರೆ ಕಲಿಕೆಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದು, ಮತ್ತು ಹೆಚ್ಚು ಯಾವುದೇ ರೀತಿಯ ದೈಹಿಕವಾಗಿ ಮಾನಸಿಕವಾಗಿ ಆ ಮಕ್ಕಳಿಗೆ ಹೊರೆ ಆಗದೇ ಇರುವಂಥ ರೀತಿಯಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದಿದೆ. ಆದರೆ ಆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರದು ಅನ್ನುವಂಥದ್ದು, ಅದು ಕಿಶೋರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇರುವಂಥ ರಿಸ್ಟ್ರಿಕ್ಷನ್ಸ್ ಅದು. ಅದು ಮತ್ತೆ ಇನ್ನೊಂದು ವಿಚಾರವನ್ನು ತಾವು ಹೇಳಿದ್ರಿ ಏನಂದರೆ, ಇತ್ತೀಚೆಗೆ ಸಿನಿಮಾ ಮತ್ತು ಈ ಸೀರಿಯಲ್ಗಳಲ್ಲಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಹೆಚ್ಚು ತೊಡಗಿಸ್ತಾ ಇರುವಂಥದ್ದನ್ನು ಕಾಣ್ತೀವಿ. ಅವ್ರಿಗೇನಾದರೂ ಕಾಯ್ದೆ ಕಾನೂನಿನಲ್ಲಿ ಅವಕಾಶ ಇದೆಯಾ ಅನ್ನುವಂಥ ಮಾತನ್ನು ಕೇಳಿದರೆ, ಖಂಡಿತ ಒಳ್ಳೆಯ ಪ್ರಶ್ನೆಯನ್ನು ತಾವು ಕೇಳಿದ್ದೀರಾ. ನಿಜಕ್ಕೂ ಕೂಡ ನಾವು ನೋಡ್ತಾ ಇದ್ದೇವೆ ಕೆಲವು ಪೋಷಕರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಈ ಮಾಧ್ಯಮದಲ್ಲಿ ಮಕ್ಕಳು ಕಾಣಿಸ್ಕೊಂಡ್ಬಿಟ್ರೆ, ಟಿವಿ ಮಾಧ್ಯಮ ಇರಬಹುದು ಎಲ್ಲರೂ ಇರಬಹುದು, ಅವನು ತುಂಬಾ ಫೇಮಸ್ ಆಗ್ಬಿಡ್ತಾನೆ, ಅವನು ತುಂಬಾ ಎತ್ತರಕ್ಕೆ ಬೆಳೆದು ಬಿಡ್ತಾನೆ ಅನ್ನುವಂತ ರೀತಿಯಲ್ಲಿ ಅವರು ತಿಳಿದು ಭಾವಿಸೋರು ಕೆಲವರು ಇದ್ದಾರೆ. ಹಂಗಂತ ಹೇಳ್ಬಿಟ್ಟು ಮಕ್ಕಳ ಪ್ರತಿಭೆಯ ಅಭಿವ್ಯಕ್ತಿಗೆ ನಾವು ಅವಕಾಶ ಮಾಡಿಕೊಡದೇ ಇರೋದು ಕೂಡ ತಪ್ಪಾಗತ್ತೆ. ಆ ಮಕ್ಕಳಲ್ಲಿ ಅದಮ್ಮ ಏನು ಸುಪ್ತವಾಗಿರುವಂತ ಆ ಪ್ರತಿಭೆ ಅರಳೋದಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆದರೆ ಆ ಪ್ರತಿಭೆಗೆ ನಾವು ಅವಕಾಶ ಮಾಡಿಕೊಡುವಂತ ವೇದಿಕೆ ಅವರ ಶಿಕ್ಷಣಕ್ಕೆ ತೊಡಕಾಗಬಾರ್ದು ಅನ್ನುವಂಥದ್ದು. ಅದಕ್ಕೆ ನಾವು ಈ ಕಾಯ್ದೆನಲ್ಲೂ ಕೂಡ ಒಂದು ಅವಕಾಶ ಇದೆ, ಜೊತೆಗೆ ಒಂದು ಆದೇಶವನ್ನು ಕೂಡ ನಾವು ಸರ್ಕಾರದಿಂದ ಹೊರಡಿಸಿದ್ದೇವೆ. ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಮಗುವನ್ನ ಒಂದು ಸಿನಿಮಾ ಇರಬಹುದು ಅಥವಾ ಸೀರಿಯಲ್ಗೆ ಇರಬಹುದು ತೊಡಗಿಸ್ಕೊಳ್ಬೇಕಾದ್ರೆ ಮೊದಲು ಅವರು ಆ ಒಂದು ವ್ಯಾಪ್ತಿಯ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು. ಎರಡನೇದಾಗಿ, ಯಾವುದೇ ಮಗುಗೆ ಆ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ಮೂರನೇದು, 27 ದಿನಗಳಿಗಿಂತ ಹೆಚ್ಚು ದಿನಗಳು ಆ ಮಗುವನ್ನ ಆ ಒಂದು ಆ ನಟನೆಗೆ ಬಳಸ್ಕೊಳ್ಬಾರದು ಅನ್ನುವಂಥದ್ದು.
0: ತಿಂಗಳಲ್ಲ
1: ಒಟ್ಟಾರೆ ಕಂಟಿನ್ಯೂಸ್ ನಿರಂತರವಾಗಿ
0: 27
1: ದಿನ ಕೆಲಸ ಮಾಡೋದಿಕ್ಕೆ ಮಗುವನ್ನ ಬಳಸ್ಕೊಳ್ಬಾರದು ಅನ್ನುವಂಥದ್ದು. ಮತ್ತೆ ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಆ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಆ ಮಗು ಇರೋ ಹಾಗೆ ನೋಡ್ಕೊಳ್ಬೇಕು, ಮತ್ತೆ ಅದಕ್ಕೆ ಪೌಷ್ಟಿಕ ಆಹಾರವನ್ನ ಒದಗಿಸುವಂತದ್ದಾಗಬೇಕು. ಜೊತೆಗೆ ಆ ಮಗುಗೆ 5 ಗಂಟೆ ಮಾತ್ರ ಒಂದು ಈ ನಟನೆ ಇದರಲ್ಲಿ ತೊಡಗಿಸ್ಬೇಕು ಅನ್ನುವಂಥದ್ದಿರೋದು. ಇದಲ್ಲದೆ ಆ ಮಗುವಿಗೆ ಏನು ಸಂಭಾವನೆ ಬರುತ್ತೋ ಅದರಲ್ಲಿ 20% ಅನ್ನ ಆ ಮಗುವಿನ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡಬೇಕು ಅನ್ನುವಂಥದ್ದು. ಈ ತರದೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಯಾವ ಈ ಎಲ್ಲ ಅಂಶಗಳು ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ಓಕೆ ಆ ಮಗುವಿನಲ್ಲಿ ಅಡಗಿರುವಂತ ಒಂದು ಪ್ರತಿಭೆಯನ್ನ ಹೊರತೆಗೆದಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು, ಜೊತೆಗೆ ಆ ಎಜುಕೇಷನ್ಗೂ ತೊಂದರೆ ಆಗಬಾರ್ದು, ಜೊತೆಗೆ ಅದಕ್ಕೆ ದೈಹಿಕವಾಗಿ ಮಾನಸಿಕವಾಗಿ ಕೂಡ ಬೇರೆ ಯಾವುದೇ ರೀತಿಯೂ ಕೂಡ ತೊಂದರೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಆದೇಶವನ್ನ ಮಾಡಿದ್ದೇವೆ ಅನ್ನುವಂಥದ್ದು.
0: ಆದೇಶ ಮಾಡಿದ್ದಾಯ್ತು, ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆ, ಇಲಾಖೆ ಕೂಡ ಇದ್ರ ಬಗ್ಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಅನುಷ್ಠಾನದಲ್ಲಿ ಇದೆ, ಹೇಗೆ ಜನರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ? ಯಾಕೆಂತಂದ್ರೆ ಇಷ್ಟೆಲ್ಲ ಕಾಯ್ದೆಗಳು ಇದೆ, ಇಷ್ಟೆಲ್ಲ ಬರವಣಿಗೆಯಲ್ಲಿದೆ, ಪೇಪರ್ ಮೇಲಿದೆ, ಆದ್ರೆ ಇದು ನಿಜವಾಗ್ಲೂ ಕಾರ್ಯಗತದಲ್ಲಿ ಇದೆಯಾ ಅನ್ನೋದು ತಿಳ್ಕೊಳ್ಳೋದು ಹೇಗೆ?
1: ಖಂಡಿತವಾಗ್ಲು, ಯಾಕೆಂತಂದ್ರೆ ಇದಕ್ಕೆ ಹೆಚ್ಚಿನ ಅವೇರ್ನೆಸ್ ಬಹಳ ಮುಖ್ಯ. ಅರಿವು ಪೋಷಕರಿರಬಹುದು, ಮತ್ತೆ ಕೆಲಸಕ್ಕೆ ನೇಮಿಸಿಕೊಳ್ಳುವಂತ ಮಾಲೀಕರಿರಬಹುದು, ಸಾರ್ವಜನಿಕರಿರಬಹುದು, ಎಲ್ಲರಿಗೂ ಕೂಡ ಒಂದು ಅರಿವನ್ನು ಮೂಡಿಸುವಂತದ್ದು ಬಹಳ ಮುಖ್ಯ ಅಂತ ಭಾವಿಸ್ತೇನೆ. ಇದಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಅದಲ್ಲದೇನೆ ನಾವು ಕೇವಲ ಈ ಒಂದು ಸಮಸ್ಯೆ, ಇದೊಂದು ಸಾಮಾಜಿಕ ಸಮಸ್ಯೆ ನನ್ನ ಪ್ರಕಾರ, ಈ ಸಾಮಾಜಿಕ ಸಮಸ್ಯೆಯನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ಇದು ಕೇವಲ ಯಾವುದು ಒಂದು ಇಲಾಖೆಯಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಇತರ ಇಲಾಖೆಗಳ ಒಂದು ಸಹಕಾರ ಬೇಕಾಗತ್ತೆ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರಬಹುದು, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಬಹುದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ನಗರಾಭಿವೃದ್ಧಿ ಇಲಾಖೆ, ಕೈಗಾರಿಕಾ ಇಲಾಖೆ, ಹೀಗೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳ ಸಹಕಾರ ನಮಗೆ ಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಒಂದು ಮಗು ನಮ್ಗೆಲ್ಲಾದ್ರೂ ಕೆಲಸ ಮಾಡ್ತಾ ಇರುವಂತದ್ದು ಕಂಡು ಬಂತು ಅಂತ ಹೇಳಿದ್ರೆ ಅದನ್ನ ರಕ್ಷಣೆ ಮಾಡುವಾಗ ನಮ್ಗೆ ಪೊಲೀಸರ ಸಹಕಾರ ಬೇಕಾಗ್ತದೆ. ಆ ಮಗುವಿನ ಶಿಕ್ಷಣದ ಮುಂದುವರಿಕೆಗೆ ನಾವು ಸಹಕಾರ ಸಹಾಯ ಬೇಕು ಅಂದಾಗ ಶಿಕ್ಷಣ ಇಲಾಖೆಯ ಒಂದು ಸಹಕಾರ ನಮಗೆ ಬೇಕಾಗುತ್ತೆ. ಮತ್ತೆ ಆ ಮಗುವಿಗೆ ತಕ್ಷಣದಲ್ಲಿ ಒಂದು ಆಶ್ರಯ ಒಂದು ಪೋಷಣೆ ಬೇಕು ಅಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಕಾರ ಬೇಕಾಗ್ತದೆ. ಹೀಗೆ ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ಇಲಾಖೆಗಳ ಸಹಕಾರವನ್ನು ಪಡೆದುಕೊಳ್ಳೋದಕ್ಕೆ ನಾವು ಅವಕಾಶ ಇದೆ. ಅದಕ್ಕೆ ನಾವು ಕಾಯ್ದೆಯ ಸೆಕ್ಷನ್ 17ನಲ್ಲಿ ನಾವು ಇವರೇ ಈ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ನಾವು ನಿರೀಕ್ಷಕರು ಅಂತೇಳಿ ನಾವು ಅವರನ್ನ ನೇಮಕ ಮಾಡಿದ್ದೇವೆ ಅನ್ನುವಂತ.
0: ಇನ್ನು ಈ ಜಾಗೃತಿ ಮೂಡಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಸಾಕಷ್ಟು ಇಲಾಖೆಗಳ ಸಹಕಾರವನ್ನ ನೀವು ಕೂಡ ಪಡ್ಕೊಳ್ತಾ ಇದ್ದೀರಾ. ಆದ್ರೆ ಈ ರೀತಿಯ ಒಂದು ಘಟನೆಗಳು ಅಥವಾ ಇಂಥ ಬಾಲ ಅಥವಾ ಕಿಶೋರ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿದೆ, ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಯಾರಾದ್ರೂ ದೂರನ್ನ ಕೊಟ್ರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಯಾವ ರೀತಿ ಕಾರ್ಯ ಮುಂದಿನ ನಡೆಯುತ್ತೆ?
1: ನಮಗೆ ಮಕ್ಕಳ ಸಹಾಯವಾಣಿ 1098 1098 ಇರ್ಬೋದು. ನಮ್ಮದು ಕಾರ್ಮಿಕ ಸಹಾಯವಾಣಿ ಇದೆ 155214 ಈ ಒಂದು ನಂಬರ್ ಇರಬಹುದು. ಮತ್ತೆ ಪೊಲೀಸ್ ಸಹಾಯವಾಣಿ 112 ಇದೆ. ಈ ಒಂದು ಉಚಿತ ಸಹಾಯವಾಣಿಗಳ ಮೂಲಕನೂ ಕೂಡ ನಮಗೆ ದೂರುಗಳು ಸ್ವೀಕೃತ ಆಗುತ್ತೆ, ಜೊತೆಗೆ ಫೋನ್ ಕಾಲ್ ಮೂಲಕನೂ ಸ್ವೀಕೃತ ಆಗುತ್ತೆ, ಇಮೇಲ್ ಮೂಲಕ ಸ್ವೀಕೃತ ಆಗುತ್ತೆ, ಲಿಖಿತವಾಗಿ ಕೂಡ ನಮಗೆ ಸ್ವೀಕೃತ ಆಗುತ್ತೆ. ಈ ರೀತಿ ಯಾವುದೇ ರೂಪದಲ್ಲಿ ನಮಗೆ ದೂರುಗಳು ಸ್ವೀಕೃತ ಆದಂಥ ನಂತರದಲ್ಲಿ ನಾವು ಆ ಸಂಬಂಧಪಟ್ಟಂತೆ ಒಂದು ತಂಡವನ್ನು ರಚನೆ ಮಾಡಿಕೊಳ್ತೀವಿ. ಪೊಲೀಸ್ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ನಮ್ಮ ಇಲಾಖೆ, ಹೀಗೆ ಸಂಬಂಧಪಟ್ಟಂಥವ್ರದ್ದೆಲ್ಲ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಆ ಒಂದು ಕೆಲಸ ಮಾಡ್ತಾ ಇರುವಂಥ ಆ ಸಂಸ್ಥೆಗೆ ನಾವು ವಿಸಿಟ್ ಮಾಡಿ ಅದನ್ನೆಲ್ಲ ಗಮನಿಸ್ಕೊಳ್ತೀವಿ. ಮೊದಲೇ ಆ ಕೆಲಸ ಮಾಡ್ತಾ ಇದನ್ನ ಮಗು ಇಲ್ವಾ ಅನ್ನುವಂಥದ್ದನ್ನು ಮೊದಲೇ ನಾವು ನೋಡಿಕೊಂಡಿರ್ತೀವಿ. ಆಮೇಲೆ ತಂಡದಲ್ಲಿ ನಾವು ಅಲ್ಲಿಗೆ ಭೇಟಿ ಕೊಟ್ಟು ಆಗ ಮಗು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾವು ಆ ಮಗುವನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ. ಮತ್ತು ಯಾವಾಗಲೂ ಕೂಡ ಒಂದು ರೀತಿ ಅದು ಆ ಒಂದು ಆ ಮಗುವನ್ನು ರಕ್ಷಣೆ ಮಾಡುವಂಥ ಆ ಸಂದರ್ಭದಲ್ಲಿ ಆ ಒರಟುತನ ಇರಬಾರ್ದು. ಯಾಕೆ ಅಂತ ಹೇಳಿದ್ರೆ
0: ಮನಸ್ಸಿಗೆ
1: ಆಘಾತ ಆಗಬಾರ್ದು, ಅದು ಬಹಳ ಮುಖ್ಯವಾದಂಥದ್ದು. ಆ ಮಗುನ ಪ್ರೀತಿಯಿಂದ ಮಾತನಾಡಿಸ್ಕೊಂಡು ಆ ಮಗುವಿನಿಂದ ಮಾಹಿತಿಯನ್ನು ಪಡೆದುಕೊಂಡು ನಾವು ಅದೆಲ್ಲವನ್ನು ಕೂಡ ನೋಟ್ ಮಾಡಿಕೊಳ್ತೀವಿ. ಆ ಮಗುವಿನ ಹೆಸರಿರಬಹುದು, ಮತ್ತು ಯಾವ ಊರು, ಎಲ್ಲಿವರೆಗೆ ಓದಿದ್ಯಾ, ಏನಕ್ಕೆ ಕೆಲಸ ಮಾಡ್ತಾ ಇದೆಯಾ, ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ, ಈ ರೀತಿ ಎಲ್ಲ ಮಾಹಿತಿಯನ್ನು ನಾವು ಕಲೆ ಹಾಕ್ಕೊಳ್ತೀವಿ. ಹಾಗೆ ಮಾಲೀಕರಿಗೂ ಕೂಡ ನಾವೇನು ಅವರ ಮಗುವನ್ನು ಏನಕ್ಕೆ ನೀವು ಕಾನೂನಿಗೆ ವಿರುದ್ಧವಾಗಿ ನೀವು ನೇಮಕ ಮಾಡಿಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ತಿಳುವಳಿಕೆ ಕೊಡಬೇಕಾಗ್ತದೆ. ಇಲ್ಲಿ ಕೇವಲ ನಾವು ಇನ್ಸ್ಪೆಕ್ಷನ್ ಮಾಡೋದಲ್ಲ, ಫೆಸಿಲಿಟೇಟ್ ಕೂಡ ಮಾಡಬೇಕಾಗ್ತದೆ. ಯಾಕೆಂದ್ರೆ ಅದು ಅರಿವು ಅವ್ರಿಗಿರದೇ ಇರಬಹುದು, ಆದ್ರೆ ಅರಿವಿಲ್ಲ ಅಂದ ಕ್ಷಣಕ್ಕೆ ಅವ್ರು ಮಾಡಿರೋ ತಪ್ಪಿಗೆ ನಾವು ಅವರನ್ನು ಬಿಟ್ಬಿಡ್ತೀವಿ ಅಂತಲ್ಲ, ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಆಮೇಲೆ ಆ ಮಗುವನ್ನ ಅವರಿಂದ ನಾವು ರಕ್ಷಣೆ ಮಾಡಿಬಿಟ್ಟು ನಾವು CWCಗೆ ನಾವು ಆ ಮಗುವನ್ನ ಸೇರಿಸ್ತೀವಿ. ಅಕಸ್ಮಾತ್ ಹತ್ತಿರದಲ್ಲೇ ಏನಾದರೂ ಆ ಶಿಕ್ಷಣವನ್ನ ಮೊಟಕುಗೊಳಿಸಿದ್ರೆ ಆ ಹತ್ತಿರದ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಅಂದ್ರೆ ನೇರವಾಗಿ ಆ ಶಾಲೆಗೆ ನಾವು ದಾಖಲು ಮಾಡಿ ಆ ಮಗುವನ್ನ ಅವ್ರ ಪೋಷಕರ ವಶಕ್ಕೆ ಕೊಡ್ತೀವಿ. ಇಲ್ಲಾಂದ್ರೆ CWCಗೆ ಸೇರಿಸ್ತೀವಿ. CWCನವರು ಆ ಕಮಿಟಿ ಮೀಟಿಂಗ್ ಮಾಡಿ ಆ ಮಗುವಿನ ಯಾವ ಶಾಲೆಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ತಾರೆ, ಇಲ್ಲಾಂದ್ರೆ ಪೋಷಕರೇ ಇಲ್ಲ ಅಂತಂದ್ರೆ ಅವರೇನೆ ಆ ಒಂದು ಬಾಲಮಂದಿರಗಳಲ್ಲಿ ಆ ಮಗುವನ್ನ ಇಟ್ಕೊಂಡಿರ್ತಾರೆ. ಪೋಷಕರು ಇದ್ದಾರೆ ಅಂತಂದ್ರೆ ಪೋಷಕರಿಂದ ಮುಚ್ಚಳಿಕೆ ಬರೆಸ್ಕೊಂಡು ಅವರು ಆ ಮಗುವನ್ನ ಅವ್ರ ವಶಕ್ಕೆ ಕೊಡಿಸ್ತಾರೆ, ಕೊಟ್ಬಿಡ್ತಾರೆ ಅನ್ನುವಂಥದ್ದು. ಈ ಥರದ್ದು ಕ್ರಮಗಳಾಗ್ತದೆ. ಇದಿಷ್ಟೇ ಆಗಲ್ಲ, ನಾವು ನಂತರದಲ್ಲಿ ಆ ಮಾಲೀಕರ ವಿರುದ್ಧ ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಆಮೇಲೆ ನ್ಯಾಯಾಲಯದಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲೆ ಮಾಡ್ತೀವಿ ಅನ್ನುವಂಥದ್ದು.
0: ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಬೇಕು. ನೀವು ಹೇಳಿದ್ರಿ ಆ ಮಗುವನ್ನ ರಕ್ಷಣೆ ಮಾಡಿ ಪೋಷಕರಿಂದ ಮುಚ್ಚಳಿಕೆ ಬರೆಸ್ಕೊಂಡು ಮಗುವಿಗೆ ಶಾಲೆಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ, ಇಲ್ಲ ಅಂತಂದ್ರೆ ಬಾಲಮಂದಿರಕ್ಕೆ ಸೇರಿಸಲಾಗತ್ತೆ ಅಂತ. ಇಲ್ಲಿ ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ಒಂದು ಊರಿನಿಂದ ಒಂದು ಊರಿಗೆ ವಲಸೆ ಬಂದಂತಹ ಮಕ್ಕಳು ಕೂಡ ಇರ್ತಾರೆ. ಸೊ ಆ ರೀತಿಯಲ್ಲಿದ್ದಾಗ ಅವರ ಪೋಷಕರನ್ನ ಭೇಟಿ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ಸೇರಿಸುವಂತಹ ಕೆಲಸಗಳ ಕಾರ್ಯಗಳು ಏನಾದರೂ ನಡೆಯುತ್ತಾ ಅಥವಾ ಇಲ್ಲೇ ಡಿಸಿಷನ್ ತಗೊಳಕಾಗತ್ತಾ?
1: ಅದು ಆ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನಿರುತ್ತೋ ಅವರು ಇದೆಲ್ಲವನ್ನು ಕೂಡ ತಾವೇನು ಹೇಳಿದ್ರೆ ಇದೆಲ್ಲವನ್ನು ಕೂಡ ಕೂಲಂಕಷವಾಗಿ ಆ ಸಮಿತಿ ಅಲ್ಲಿ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ಆಮೇಲೆ ಅವರು ವಶಕ್ಕೆ ಕೊಡುವಂತದ್ದು. ಅದು
0: ಇಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಮನೆಗೆ ಮಗುವಿನ ಒಂದು ಏನು ಆದಾಯ ಆಧಾರವಾಗಿದೆ ಕುಟುಂಬಕ್ಕೆ ಅನ್ನೋದು ಏನಾದ್ರೂ ಕಂಡು ಬಂದ್ರೆ ಆ ರೀತಿ ಒಂದು ಸಿಚುವೇಶನ್ ಅಲ್ಲಿ ಏನು ಮಾಡಬಹುದು
1: ಅಂದ್ರೆ, ಈಗ ಯಾವುದೇ ಪೋಷಕರಾದ್ರೂ ಕೂಡ ಅವರನ್ನು ಯಾವ್ದಾದ್ರು ಒಂದು ದುಡಿಮೆನಲ್ಲಿ ತೊಡ್ಕೊಂಡಿರ್ತಾರೆ. ಆದ್ರೆ ಈ ಮಗು ದುಡಿಯೋದ್ರಿಂದ ಇನ್ನು ಸ್ವಲ್ಪ ಹೆಚ್ಚಿನ ಆದಾಯ ಬರುತ್ತೆ, ಒಂದು ಸಂಸಾರದ ನಿರ್ವಹಣೆ ಸುಲಭ ಆಗುತ್ತೆ ಅನ್ನುವಂಥ ಭಾವನೆ, ತಪ್ಪು ಭಾವನೆ ಅವ್ರಿಗಿರ್ತದೆ ಹೊರತು ಈ ಮಗುವಿನ ದುಡಿಮೆ ಇದ್ರೆ ಮಾತ್ರ ನಮಗೆ ಜೀವನ ನಿರ್ವಹಣೆ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂಥದ್ದ ಪರಿಸ್ಥಿತಿ ಏನು ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಪೋಷಕರಿಗೆ ನಾವು ಅದ್ರ ಬಗ್ಗೆ ಅರಿವನ್ನ ಮಾಡಿಸ್ಕೊಡ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಆ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲ ಅಂತಂದ್ರೆ ಅವನು ಒಬ್ಬ ಆ ತಂದೆ ತಾಯಿ ಏನ್ ವೃತ್ತಿ ಮಾಡ್ತಾ ಇದಾರೋ ಆ ವೃತ್ತಿಯನ್ನೇ ಇವನು ಮಾಡ್ತಾನೆ ಹೊರತು ಆ ಮಗುವಿನ ಭವಿಷ್ಯದ ಬದುಕು ಉತ್ತಮವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಪೋಷಕರಿಗೂ ಕೂಡ ನಾವು ತಿಳುವಳಿಕೆಯನ್ನ ಹೇಳಬೇಕಾಗತ್ತೆ ಅನ್ನುವಂಥದ್ದು. ನೋಡಿ, ಅದಕ್ಕೆ ಹಿಂದೆ ಇದ್ದಂತ 1986 ಕಾಯ್ದೆನಲ್ಲಿ ಪೋಷಕರಿಗೆ ನಾವು ಯಾವುದೇ ಒಂದು ಫೈನ್ ಆಗ್ತಾ ಇರಲಿಲ್ಲ. ಈ ಒಂದು ತಿದ್ದುಪಡಿ ಕಾಯ್ದೆನಲ್ಲಿ ಪೋಷಕರು ಏನಾದರೂ ಮತ್ತೆ ಪುನರಾವರ್ತಿತವಾಗಿ ಆ ಮಗುವನ್ನ ಈ ಕೆಲಸಕ್ಕೆ ತೊಡಗಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಕೂಡ 10,000 ವರೆಗೆ ಅವ್ರಿಗೆ ದಂಡ ವಿಧಿಸ್ಲಿಕ್ಕೆ ಈ ಕಾಯ್ದೆನಲ್ಲಿ ಅವಕಾಶ ಇದೆ ಅನ್ನುವಂಥದ್ದು.
0: ಈಗ ಪೋಷಕರ ಬಗ್ಗೆ ಹೇಳಿದ್ರಿ, ಇದೇ ರೀತಿ ಮಾಲೀಕರು ಕಾರ್ಖಾನೆಯಲ್ಲಿ ಪುನರಾವರ್ತನೆ ಮಾಡಿದ್ರೆ ಅವರಿಗೆ ಏನು ದಂಡ ಇದೆ?
1: ಖಂಡಿತ ಅವ್ರಿಗೂ ಇದೆ. ಈಗಂತೂ ಈ ತಿದ್ದುಪಡಿ ಕಾಯ್ದೆನಲ್ಲಿ ಒಂದು ಒಳ್ಳೆ ಅವ್ರಿಗೆ ಜೈಲು ಶಿಕ್ಷೆ ಮತ್ತೆ ಫೈನ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ ಯಾರಾದ್ರೂ ಈ ಒಂದು ಅಪರಾಧ ಮಾಡಿದ್ರೆ, ಬಾಲಕಾರ್ಮಿಕ ಅಥವಾ ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ತೊಡಗಿಸುವಂತ ಇಂಥ ಅಪರಾಧದ ಕೃತ್ಯವನ್ನು ಮಾಡಿದ್ರೆ ಅವ್ರಿಗೆ 6 2 ಜೈಲು ಶಿಕ್ಷೆ ಇದೆ, ಮತ್ತೆ 20,000 to 50,000 ದಂಡ ಇದೆ. ಇದೇನಾರ ಪುನರಾವರ್ತನೆ ಮಾಡಿದ್ರೆ, ಪುನರಾವರ್ತಿತ ಅಪರಾಧಕ್ಕೆ ಮೊದಲು 6 to 2 ಇತ್ತು, ಈಗ 1 to 3 ಜೈಲು ಶಿಕ್ಷೆಯನ್ನ ವಿಧಿಸುವಂತ ಒಂದು ಪ್ರಾವಧಾನಗಳು ಈ ಕಾಯ್ದೆನಲ್ಲಿ ಇದೆ ಅನ್ನುವಂಥದ್ದು.
0: ಕೇಳಿದ್ರಲ್ಲ ಕೇಳುಗರೆ, ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಲಿಕ್ಕೆ, ತೊಡೆದು ಹಾಕ್ಲಿಕ್ಕೆ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಕಾಯ್ದೆಗಳನ್ನ ಮಾಡಿದೆ. ಹಾಗೇನೆ ಮಕ್ಕಳ ಪ್ರತಿಭೆಯನ್ನ ಹೊರತರಲಿಕ್ಕೆ ಕೂಡ ಸಾಕಷ್ಟು ಸರಳವಾದ ನಿಯಮಗಳನ್ನ ಮಾಡಿದೆ. ಈ ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು ನಮ್ಮ ಪೋಷಕರು, ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯೋದಿಕ್ಕೆ ನಾವು ಕೂಡ ಸಹಕಾರ ನೀಡಬೇಕು, ನಮ್ಮ ಇಲಾಖೆಗಳ ಜೊತೆಗೆ ಕೈಜೋಡಿಸಬೇಕು. ಇನ್ನು ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ನೀವು ಖಂಡಿತವಾಗಿ ಮೌನವಾಗಿರಬಾರ್ದು, ಎಚ್ಚೆತ್ಕೊಳ್ಬೇಕು. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಕಾಲ್ ಮಾಡಿ ದೂರನ್ನು ನೀಡಬಹುದು, ಅಥವಾ ಕಾರ್ಮಿಕ ಸಹಾಯವಾಣಿ 1552214 ಕರೆ ಮಾಡಬಹುದು, ಇಲ್ಲವೇ ಹತ್ತಿರದ ಪೊಲೀಸ್ ಠಾಣೆ 112 ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು. ನಿಮ್ಮ ಮಾಹಿತಿಯನ್ನ ನಿಮ್ಮ ಒಂದು ಕರೆ ಒಂದು ಮಾಹಿತಿ ಒಂದು ಮಗುವಿನ ಭವಿಷ್ಯವನ್ನ ರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮಗುವಿನ ಭವಿಷ್ಯವನ್ನ ನೀವು ಹಸನ ಮಾಡಬಹುದು. ಇಷ್ಟೆಲ್ಲ ಮಾಹಿತಿ ನೀಡಿದ ಡಾಕ್ಟರ್ SB ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರಿಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.

ಕಾರ್ಮಿಕರಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು. ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾ ಎಸ್ ಬಿ ರವಿಕುಮಾರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಮಾತನಾಡಿಸಿದವರು ನಿರ್ಮಲಾ. ಆಕಾಶವಾಣಿ ಬೆಂಗಳೂರು.

0: ಆ ಬ್ರೇಕ್ ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಸ್ನೇಹಿತರೆ ನಮಸ್ಕಾರ, ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:01:09. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರವನ್ನ ಕಳುಹಿಸುವಂತಹ ಸಮಯ. ಹಾಗಾದ್ರೆ ಇನ್ನೇಕ್ ತಡ ಕಾರ್ಯಕ್ರಮನ ಶುರು ಮಾಡೋಣ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗಿಯಾಗಬಹುದು. ಹೇಗೆ ಅಂತ ನಿಮಗೆ ಗೊತ್ತಲ್ವಾ? ನಾವು ಕೇಳುವಂತಹ ಪ್ರಶ್ನೆಗೆ ನಿಮ್ಮ ಉತ್ತರವನ್ನ ನಮಗೆ ತಲುಪಿಸಬೇಕು ವಾಟ್ಸಪ್ ಸಂದೇಶಗಳ ಮೂಲಕ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳುಹಿಸುವ ಮೂಲಕ ನಮಗೆ ನೀವು ಬಂದು ತಲುಪಬಹುದು, ಸರಿಯಾದ ಉತ್ತರಗಳನ್ನು ಹೊತ್ತು ಬರಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ಆರ್ಜಿ ಸಿಂಧು. ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲ ಪ್ರಶ್ನೆಯನ್ನ ಕೇಳೋದಕ್ಕೆ ನಾನಂತೂ ರೆಡಿಯಾಗಿದ್ದೀನಿ. ನೀವು ಆಗಿದ್ರೆ ನಿಮ್ಮ ಮೊಬೈಲ್ ಫೋನ್ ಅನ್ನ ಕೈಗೆ ತಗೊಳ್ಳಿ, ಪ್ರಶ್ನೆಯನ್ನ ಕೇಳಿಸ್ಕೊಳ್ಳಿ. ಮೊದಲನೇ ಪ್ರಶ್ನೆ ಬರ್ತಾ ಇದೆ. ಅಮರ ಮಧುರ ಪ್ರೇಮ ಅನ್ನುವಂತಹ ಹಾಡಿದೆ, ಈ ಹಾಡಿನಲ್ಲಿ ಅಭಿನಯಿಸಿರುವಂತಹ ನಟಿ ಯಾರು? ರತ್ನಗಿರಿ ರಹಸ್ಯ ಚಿತ್ರದ ಅಮರ ಮಧುರ ಪ್ರೇಮ ಹಾಡಿನಲ್ಲಿ ಅಭಿನಯಿಸಿರುವಂತಹ ನಟಿ ಯಾರು ಅನ್ನೋದು ನಮ್ಮ ಮೊದಲನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ. ಹಾಗೆ ನೀವು ಸಹ ಕೇಳಿ ಬನ್ನಿ ಅಮರ ಮಧುರ ಹಾಡನ್ನು.

ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನ ಬಿಲ್ಲು 101.3 FM ರೈನ್ಬೋ, ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಾವು ಕೇಳಿದಂತಹ ಹಿಂದಿನ ಪ್ರಶ್ನೆ ಆಗಿತ್ತು. ಈಗ ತಾನೇ ಪ್ರಸಾರವಾದಂತಹ ರತ್ನಗಿರಿ ರಹಸ್ಯ ಚಿತ್ರದ ಹಾಡು, ಈ ಹಾಡಿನಲ್ಲಿ ಅಭಿನಯಿಸಿದಂತಹ ನಟಿ ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಯಾರ್ಯಾರು ಕೊಟ್ಟಿದ್ದೀರಿ ಅಂತ ನೋಡುವಂತಹ ಸಮಯ. ಸರಿಯಾದ ಉತ್ತರವನ್ನಂತೂ ತುಂಬ ಜನ ಕಳಿಸಿದ್ದೀರಿ. ಯಾರು ಮೊದಲಿಗರು ಅಂತ ನೋಡೋದಾದರೆ ಜಗದಾಂಬಿಕಾ ಹಂಸವೇಣಿ ಅವರು ಜಮ್ಮು, ನೇತ್ರ ಅವರು ಕೆಂಗೇರಿಯಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ರೇಖಾ ಅವರು ಯಲಹಂಕದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಹಾಗೆ ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ರೇಣುಕಾ ಜೀವನ್ ಭೀಮಾ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಅವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಹೊನ್ನೂರು ಅಲಿ ಹನುಮಂತಪುರದಿಂದ, ಶಾಂತಾ ಬ್ಯಾಂಕ್ ಕಾಲೋನಿಯಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಹಾಗೆಯೇ ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು ಸಹ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗೆಯೇ ಮುಂದಿನ ಸಂದೇಶ ಬಂದಿದ್ದೆ ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ತಿರುಕನ ಬಳಗ ಮಲ್ಲಾಡಿ ಹಳ್ಳಿಯಿಂದ ಸರಿಯಾದ ಸಂದೇಶವನ್ನು ಕಳಿಸಿದ್ದೀರಿ. ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದೀರಿ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಕೇಳಿದ ಪ್ರಶ್ನೆ ಅಮರ ಮಧುರ ಪ್ರೇಮ, ಈ ಹಾಡಿನಲ್ಲಿ ಅಭಿನಯಿಸಿದಂತಹ ನಟಿ ಯಾರು ಅನ್ನೋದಾಗಿತ್ತು. ಸರಿಯಾದ ಉತ್ತರ, ನಟಿ ಜಮುನಾ ಅವರು ಈ ಹಾಡಿನಲ್ಲಿ ಅಭಿನಯಿಸಿದ್ರು. ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಮುಂದಿನ ಪ್ರಶ್ನೆಗಳಿಗೆ ಹೋಗುವ ಸಮಯ. ಭಾರತೀಯ ಚಿತ್ರರಂಗ ಇತಿಹಾಸದಲ್ಲಿ ಅರಣ್ಯ ರಕ್ಷಣೆ ಮತ್ತು ವನ್ಯಜೀವಿ ಸಂರಕ್ಷಣೆಯ ಕುರಿತಾದ ಕಥಾಹಂದರವನ್ನು ಹೊಂದಿದ್ದಂತಹ ಪ್ರಪ್ರಥಮ ಸಿನಿಮಾ ಯಾವುದು? ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅರಣ್ಯ ರಕ್ಷಣೆ ಹಾಗೂ ವನ್ಯಜೀವಿ ಸಂರಕ್ಷಣೆಯ ಕುರಿತಾದಂತಹ ಕಥಾಹಂದರವನ್ನು ಹೊಂದಿದ್ದಂತಹ ಪ್ರಪ್ರಥಮ ಚಿತ್ರ ಯಾವುದು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಹಾಗೆ ಈ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಒಂದು ಪುಟ್ಟ ಕ್ಲೂ ಸಹ ಕೊಡ್ತಾ ಇದ್ದೀನಿ. ಈ ಚಿತ್ರ ಕನ್ನಡದೇ ಚಿತ್ರ ಆಗಿತ್ತು. ಹಾಗಾದರೆ ಯಾವ ಚಿತ್ರ ಅಂತ ನೀವು ನೆನಪು ಮಾಡ್ಕೊಳ್ಳಿ, ಗೆಸ್ ಮಾಡಿ, ನಮಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಬರ್ತಾ ಇದೆ ಮತ್ತೊಂದು ಸೂಪರ್ ಹಿಟ್ ಹಾಡು ನಿಮಗೋಸ್ಕರ. ಕೇಳಿ, ಎಂಜಾಯ್ ಮಾಡಿ.

ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಹಾಡಿಗಿಂತ ಮೊದಲು ಪ್ರಶ್ನೆಯೊಂದನ್ನು ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡುವಂತಹ ಸಮಯ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ಮೊದಲಿಗರು ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರು, ನೇತ್ರಾ ಕೆಂಗೇರಿ ಸುಮಾ ರಾಜಾಜಿನಗರ, ಬಿಂದು ಪ್ರಕಾಶ್ ಗೀತಾ ಶ್ರೀನಿವಾಸ್ ಜೆ ಪಿ ನಗರ, ವೆಂಕೋಬಾ ನಾಯಕ ಸಂಗಾಪುರ, ಜಾಫರ್ ಹಂಪೆ, ಬಿಎಂ ವಿಶ್ವನಾಥ್ ರಾಮಸಾಗರ, ಈರಣ್ಣ ಬೆಂಗಾಲಿ ರಾಯಚೂರಿನಿಂದ, ಗೋವಿಂದ ಪ್ರಸಾದ್ ತುಮಕೂರು, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಗಿರಿರಾಜ್ ಸಿಎಂ ಅಜ್ಜಂಪುರ, ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರೋಡ್, ಹಾಗೂ ಚಂದ್ರಶೇಖರ್ ತಾವರೆ ಕೆರೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ನಮ್ಮ ಹಿಂದಿನ ಪ್ರಶ್ನೆ: ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅರಣ್ಯ ರಕ್ಷಣೆ ಮತ್ತು ವನ್ಯಜೀವಿ ಸಂರಕ್ಷಣೆಯ ಕುರಿತಾದಂತಹ ಕಥಾಹಂದರ ಹೊಂದಿದಂತಹ ಪ್ರಪ್ರಥಮ ಚಿತ್ರ ಯಾವುದು ಅನ್ನೋದು ನಮ್ಮ ಹಿಂದಿನ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಗಂಧದ ಗುಡಿ ಚಿತ್ರ. ಕನ್ನಡದ ಗಂಧದ ಗುಡಿ ಚಿತ್ರ ಇದು ಭಾರತೀಯ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ವನ್ಯಜೀವಿ ಸಂರಕ್ಷಣೆ ಹಾಗೂ ಅರಣ್ಯ ಸಂರಕ್ಷಣೆಯ ಕುರಿತಾದಂತಹ ಕಥಾಹಂದರವನ್ನು ಹೊಂದಿದಂತಹ ಸಿನಿಮಾ. ಇದೇ ಸಿನಿಮಾ 1979 ಹಿಂದಿಯಲ್ಲಿ ಕರ್ತವ್ಯ ಅನ್ನುವ ಹೆಸರಿನಲ್ಲಿ ಮತ್ತೆ ಮರು ನಿರ್ಮಾಣ ಆಯಿತು. ಹಾಗೆ ಮಲಯಾಳಂನಲ್ಲಿ 1974 ಚಂದನ ಕಾಡು ಅಂತ ನಿರ್ಮಾಣವಾಗಿತ್ತು. ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮುಂದಿನ ಪ್ರಶ್ನೆಯನ್ನ ಕೇಳುವಂತಹ ಸಮಯ:

ಸ್ನೇಹಿತರೆ, ಮುಂದಿನ ಪ್ರಶ್ನೆ ಇದೆ. ಗುಂಪಿಗೆ ಸೇರದ ಚಿತ್ರದ ಹೆಸರನ್ನ ಹೊರಗಿಡಬೇಕು. ಅಂದ್ರೆ ಇಲ್ಲಿ ನಾಲ್ಕು ಚಿತ್ರದ ಹೆಸರನ್ನ ಹೇಳ್ತಾ ಇದ್ದೇನೆ. ಆ ಹೆಸರಲ್ಲಿ ಸಾಮ್ಯತೆ ಇಲ್ಲದಂತಹ ಒಂದು ಚಿತ್ರದ ಹೆಸರನ್ನ ನೀವು ಹೊರಗಿಟ್ಟು ಹೇಳಬೇಕು. ಹಾಗಾದ್ರೆ ಚಿತ್ರದ ಹೆಸರುಗಳು ಬರ್ತಾ ಇದೆ. ಕಾಂತಾರ, KGF, ಲವ್ ಮಾಕ್ಟೇಲ್ ಹಾಗೂ ಮಾರ್ಕ್. ಕಾಂತಾರ, KGF, ಲವ್ ಮಾಕ್ಟೇಲ್ ಮತ್ತು ಮಾರ್ಕ್, ಈ ನಾಲ್ಕು ಚಿತ್ರಗಳಲ್ಲಿ ಒಂದು ಚಿತ್ರವನ್ನು ನೀವು ಹೊರಗಿಡಬೇಕು. ಗುಂಪಿಗೆ ಸೇರದ್ದು ಯಾವ ಗುಣಗಳಿಂದ ಇದು ಗುಂಪಿಗೆ ಸೇರಲ್ಲ ಅಂತ ನೀವೇ ಯೋಚನೆ ಮಾಡಿ ಸರಿಯಾದ ಉತ್ತರವನ್ನು ನಮಗೆ ಕಳಿಸ್ಬೇಕು ಅಂತ ಹೇಳ್ತಾ ಮುಂದಿನ ಗೀತೆ ಬರ್ತಾ ಇದೆ. ಗಂಧದ ಗುಡಿ ಚಿತ್ರದ ಹಾಡು ನಿಮಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

0: Akashvani FM Rainbow 101.3 MHz Musically Yours.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:26:59. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳು ಬಂದು ತಲುಪಿದೆ. ಯಾರ್ಯಾರು ಸರಿಯಾದ ಉತ್ತರವನ್ನ ಹಿಂದಿನ ಪ್ರಶ್ನೆಗೆ ನೀಡಿದ್ದೀರಿ ಅಂತ ನೋಡೋದಾದ್ರೆ, ಉಲ್ಲಾಸ್ ಮಲ್ಲಾಡಿಹಳ್ಳಿ, ಸುಮಿತ್ರಾ ಸಣ್ಣೂರು, ಶಕುಂತಲಾ ಶಂಕರ್ ಮಂಡ್ಯ, ಗುರುರಾಜ ಕುಟುಂಬ ವಿರುಪಾಕ್ಷಪುರ, ರಘುವೀರ್ ಬೆಂಗಳೂರು, ಸದಾನಂದ ತಿಪಟೂರು, ಎನ್ಜಿ ಬಸವರಾಜ್ ಚಿತ್ರದುರ್ಗ, ಸುಬನ್ ಕೋರಿ ಹಂಪಸಾಗರ, ಸುಬ್ರಹ್ಮಣ್ಯ ಜಯಂತ್, ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡ, ವರಲಕ್ಷ್ಮಿ ಪೀಣ್ಯ, ಬಿಂದು ಪ್ರಕಾಶ್, ನೀವೆಲ್ಲರೂ ಕಳಿಸಿರುವಂತಹ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಏನು, ಹಿಂದಿನ ಪ್ರಶ್ನೆ ಏನು ಅಂತ ನೋಡೋಣ. ಸ್ವಲ್ಪ ಟ್ರಿಕಿ ಕ್ವಶನ್ ಕೇಳಿದ್ದೆ. 4 ಚಿತ್ರಗಳ ಹೆಸರನ್ನ ಹೇಳಿ, ಗುಂಪಿಗೆ ಸೇರದೆ ಇರುವಂತಹ ಚಿತ್ರವನ್ನ ಹೊರಗಿಡಿ ಅಂತ ಹೇಳಿದ್ದೆ. ಯಾವ ಚಿತ್ರ ಯಾಕೆ ಹೊರಗಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹೇಳ್ತೀನಿ. ಚಿತ್ರದ ಹೆಸರಾಗಿತ್ತು ಕಾಂತಾರ, KGF, ಲವ್ ಮಾಕ್ಟೈಲ್ ಹಾಗೂ ಮಾರ್ಕ್ ಚಿತ್ರದ ಹೆಸರಾಗಿತ್ತು. ಈ ಚಿತ್ರದಲ್ಲಿ ಈಗ ಗುಂಪಿನಿಂದ ಹೊರಗಿಡಬೇಕಾದಂತಹ ಚಿತ್ರದ ಹೆಸರು ಮಾರ್ಕ್. ಕಾರಣ ಇಷ್ಟೇ, ಕಾಂತಾರ, KGF ಹಾಗೂ ಲವ್ ಮಾಕ್ಟೈಲ್ ಚಿತ್ರಗಳು ಮುಂದಿನ ಭಾಗಗಳು ಅಂದರೆ ಸೀಕ್ವೆಲ್ಗಳಲ್ಲಿ ಬಂದಂತಹ ಚಿತ್ರಗಳು. ಕಾಂತಾರ 1-2 ಬಂತು, ಹಾಗೆ 1 ಮತ್ತು ಪ್ರೀಕ್ವೆಲ್ ಬಂತು, ಹಾಗೆಯೇ KGF Part 1 Part 2 ಬಂತು, ಹಾಗೆ ಲವ್ ಮಾಕ್ಟೈಲ್ Part 3 ಸಹ ಬಂದುಬಿಡ್ತು. ಆದರೆ ಮಾರ್ಕ್ ಚಿತ್ರ ಒಂದೇ ಚಿತ್ರ ಬಂದಿರೋದು. ಆ ಒಂದು ಕಾರಣದಿಂದಾಗಿ ಈ ಚಿತ್ರವನ್ನು ನೀವು ಹೊರಗಿಡಬಹುದು ಅಂತ ಅನ್ನುವುದು ಈ ಪ್ರಶ್ನೆಯಲ್ಲಿದ್ದಂತಹ ಟ್ರಿಕ್ ಆಗಿತ್ತು. ಹಾಗಾದರೆ ಸರಿಯಾದ ಉತ್ತರ ಮಾರ್ಕ್ ಆಗಿತ್ತು. ಸರಿಯಾದ ಉತ್ತರವನ್ನು ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಹಾಗೆ ಕಾರ್ಯಕ್ರಮದಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ, ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕನ್ನಡ ಚಿತ್ರರಂಗದಲ್ಲಿ ನಟಿಯೊಬ್ಬರು ದ್ವಿಪಾತ್ರದಲ್ಲಿ ನಟಿಸಿದಂತಹ ಮೊಟ್ಟ ಮೊದಲ ಸಿನಿಮಾ ಯಾವುದು? ಕನ್ನಡ ಚಿತ್ರರಂಗದಲ್ಲಿ ಹೀರೋಗಳಂತೂ ಡಬಲ್ ರೋಲ್, ದ್ವಿಪಾತ್ರಗಳಲ್ಲಿ ನಟಿಸಿದಂತಹ ಚಿತ್ರಗಳು ತುಂಬ ಇದೆ. ಅದೇ ರೀತಿ ಹೀರೋಯಿನ್ಗಳು ಸಹ ನಟಿಸಿದ್ದಾರೆ. ಆ ರೀತಿ ನಟಿಸಿದಂತಹ ಹೀರೋಯಿನ್ ಒಬ್ಬರು ದ್ವಿಪಾತ್ರದಲ್ಲಿ ನಟಿಸಿದಂತಹ ಮೊದಲ ಚಿತ್ರ ಯಾವುದು ಅನ್ನೋದು ನಮ್ಮ ಈ ಪ್ರಶ್ನೆ. ಕನ್ನಡ ಚಿತ್ರರಂಗದಲ್ಲಿ ನಟಿಯೊಬ್ಬರು ದ್ವಿಪಾತ್ರದಲ್ಲಿ ನಟಿಸಿದಂತಹ ಚಿತ್ರ ಯಾವುದು, ಮೊದಲ ಚಿತ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಅವಕಾಶ. ಸೂಪರ್ ಹಿಟ್ ಹಾಡು ನಿಮಗೋಸ್ಕರ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಉತ್ತರಗಳನ್ನು ತಿಳ್ಕೊತಾ ಸಾಕ್ತಾ ಇದ್ದೇವೆ. ನಮ್ಮ ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡೋಣ. ದೀಪಾ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರ, ಪೂರ್ಣಿಮಾ ಬೆಂಗಳೂರಿನಿಂದ, ಗೀತಾ ಶ್ರೀನಿವಾಸ್, ಅನುಷಾ ಹಾಗೆ ಶ್ರೀನಿವಾಸ್ ಬಿನ್ನಿಪೇಟೆ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ವರಲಕ್ಷ್ಮಿ ಪಿಣ್ಯದಿಂದ, ಉಷಾ ಬಿ ಪ್ರಕಾಶ್ ಮೈಸೂರಿನಿಂದ, ಹೇಮಾವತಿ ಚಟ್ಟಿಮನೆ ಕೊಡಗಿನಿಂದ, ಎ ಕೃಷ್ಣೇಗೌಡ MEI ಲೇಔಟ್ ಹಾಗೆ ನೋಬೆಲ್ ಟೈಲರ್ ಮುನಿರಾಬಾದ್ನಿಂದ ಸಂದೇಶವನ್ನು ಕಳಿಸಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗೆಯೇ ಬೀನಾದೇವಿಯವರು ವಸಂತಪುರದಿಂದ ಸಂದೇಶವನ್ನು ಕಳಿಸಿದ್ದೀರಿ, ನಿಮ್ಮ ಉತ್ತರವು ಸರಿಯಾಗಿದೆ. ಹಾಗೆಯೇ ಕಡ್ಡಿರಾಮ್ಪುರದಿಂದ ಹುಲ್ಗಪ್ಪ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಮತ್ತಿನ್ಯಾರು, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಹಲವಾರು ಜನ ನಟಿಯ ಹೆಸರನ್ನೇ ಕಳಿಸ್ಬಿಟ್ಟಿದ್ದೀರಿ. ನಾನು ಚಿತ್ರದ ಹೆಸರನ್ನು ಕಳಿಸಿದ್ದೆ. ಹಾಗೆ ಮಾದಪ್ಪ ಹಾಗೂ ಕೃಷ್ಣ KM ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಶಾಂತಮ್ಮ ಮೋಕ್ಷ ಹಾಗೆ ಬ್ರಿಜೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಅವರ ಉತ್ತರವು ಸಹ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಇನ್ನೂ ತುಂಬ ಜನ ಕಳಿಸಿದ್ದೀರಾ, ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಹೇಳ್ತಾ, ಸರಿಯಾದ ಉತ್ತರ ಏನು ಅಂತ ನೋಡೋದಾದರೆ, ನಮ್ಮ ಪ್ರಶ್ನೆ ಆಗಿತ್ತು, ಕನ್ನಡ ಚಿತ್ರರಂಗದಲ್ಲಿ ನಟಿಯೊಬ್ಬರು ದ್ವಿಪಾತ್ರದಲ್ಲಿ ನಟಿಸಿದಂತಹ ಮೊಟ್ಟ ಮೊದಲ ಚಿತ್ರ ಯಾವುದು ಅನ್ನೋದಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಕಪ್ಪು ಬಿಳುಪು ಚಿತ್ರ. 1969 ಬಂದಂತಹ ಕಪ್ಪು ಬಿಳುಪು ಚಿತ್ರದಲ್ಲಿ ಕಲ್ಪನಾ ಅವರು ದ್ವಿಪಾತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಟಿಸಿದ್ರು, ಅಕ್ಕ ತಂಗಿಯ ಪಾತ್ರದಲ್ಲಿ ನಟಿಸಿದ್ರು. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ರು.

ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೇವೆ ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ, ಅತ್ಯುತ್ತಮ ಅಭಿನಯಕ್ಕಾಗಿ ನಟ ಸುದೀಪ್ ಅವರಿಗೆ ಎಷ್ಟು ಬಾರಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ದೊರೆತಿದೆ? ಅತ್ಯುತ್ತಮ ಅಭಿನಯಕ್ಕಾಗಿ ನಟ ಸುದೀಪ್ ಅವರಿಗೆ ಎಷ್ಟು ಬಾರಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ದೊರೆತಿದೆ ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಗೊತ್ತೇ ಇದೆಯಲ್ಲ, ಮತ್ತೊಂದು ಹಾಡಿನ ಅವಕಾಶ ನಿಮಗಾಗಿ. ಮತ್ತೊಂದು ಸೂಪರ್ ಹಿಟ್ ಹಾಡು ಮುಗುಳುನಗೆ ಚಿತ್ರದಿಂದ.

ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವು ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ, ನೀವು ಉತ್ತರಗಳನ್ನ ಕಳಿಸ್ತಾನೇ ಇದ್ದೀರಾ. ಸರಿಯಾದ ಉತ್ತರವನ್ನ ಹಿಂದಿನ ಪ್ರಶ್ನೆಗೆ ಯಾರ್ಯಾರು ಕೊಟ್ಟಿದ್ದೀರಾ ಅಂತ ನೋಡೋದಾದ್ರೆ, ಸಿಎನ್ ಲಕ್ಷ್ಮಣ ಅವರು ಮಲ್ಲೇಶ್ವರಂನಿಂದ, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿ, ಪದ್ಮಶ್ರೀ ಕುಟುಂಬ ಬೆಂಗಳೂರು ರಘುನಾರಾಯಣ್, ಹಾಗೆ ಶಾಂತಮ್ಮ ಬ್ರಿಜೇಶ್, ಮೋಕ್ಷ ಜಿಎಸ್ ಚಂದನ ಚಿತ್ರದುರ್ಗ, ರೂಪ ಪಾಂಡುರಂಗರಾವ್, ಕೃಷ್ಣ ನಾಯ್ಕ್ ತಿಂಡ್ಲು, ವಿದ್ಯಾರಣ್ಯಪುರ, ವರಲಕ್ಷ್ಮಿ ಪಿಣ್ಯ, ಜಿಎಸ್ ಭೋಜರಾಜ್, ಸೋಮಶೆಟ್ಟಿ ಹಳ್ಳಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ನಿಮಗೆ ಹಾಗೂ ಇನ್ನೂ ಹಲವರು ಸರಿಯಾದ ಉತ್ತರವನ್ನು ಕಳಿಸ್ತಾನೆ ಇದ್ದೀರಿ, ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳನ್ನು ಸಹ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ಹಿಂದಿನ ಪ್ರಶ್ನೆ ಆಗಿತ್ತು, ಅತ್ಯುತ್ತಮ ಅಭಿನಯಕ್ಕಾಗಿ ನಟ ಸುದೀಪ್ ಅವರಿಗೆ ಎಷ್ಟು ಬಾರಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ದೊರೆತಿದೆ ಅಂತ ಕೇಳಿದ್ವಿ. ಸರಿಯಾದ ಉತ್ತರ ಎರಡು ಬಾರಿ, ನಂದಿ ಚಿತ್ರಕ್ಕೋಸ್ಕರ ಒಮ್ಮೆ ಹಾಗೂ ಪೈಲ್ವಾನ್ ಚಿತ್ರಕ್ಕೋಸ್ಕರ ಒಮ್ಮೆ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆಯನ್ನ ಕೇಳುವಂತಹ ಸಮಯ, ಕೊನೆಯ ಪ್ರಶ್ನೆ ಬರ್ತಾ ಇದೆ. ಈಗ ಒಂದು ಹಾಡು ಪ್ರಸಾರ ಆಗುತ್ತೆ, ಆ ಹಾಡಿನಲ್ಲಿ ಅಭಿನಯಿಸಿರುವಂತಹ ನಟಿ ಯಾರು ಅಂತ ನೀವು ಗುರುತಿಸಬೇಕು, ಹಾಗೆ ಚಿತ್ರದ ಹೆಸರನ್ನು ಸಹ ಗುರುತಿಸಬೇಕು. ಈ ಹಾಡಿನಲ್ಲಿ ನಟಿಸಿರುವಂತಹ ನಟಿ ಮತ್ತು ಹಾಡು ಯಾವ ಚಿತ್ರದ್ದು ಅಂತ ನೀವು ಗುರುತಿಸಿ ನಮಗೆ ಕಳುಹಿಸಬೇಕು.

ಸ್ನೇಹಿತರೆ, ಈ ಹಾಡು ಯಾವ ಚಿತ್ರದ್ದು, ಹಾಗೆ ಈ ಹಾಡಿನಲ್ಲಿ ಅಭಿನಯಿಸಿರುವಂತಹ ನಟಿಯರು ಯಾರು ಅಂತ ನೀವು ನಮಗೆ ಗುರುತಿಸಿ ಅಥವಾ ನೆನಪಿಸಿಕೊಂಡು ಹೇಳಬೇಕು. ಸರಿಯಾದ ಉತ್ತರವನ್ನು ಕಳಿಸೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗುತ್ತೆ ಒಂದು ಹಾಡಿನ ಕಾಲಾವಕಾಶ. ಮತ್ತೊಂದು ಹಾಡು ಪ್ರಸಾರವಾಗುವಂತಹ ಮೊದಲು ಒಂದು ಪುಟ್ಟ ವಿರಾಮ.

0: Akashvani FM Rainbow 101.3 MHz musically yours. ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
5: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ, ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಗಜಾ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳು ಬಂದು ತಲುಪಿದೆ. ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ, ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಲೀಲಾ ಅವರು ಹುಬ್ಬಳ್ಳಿಯಿಂದ, ಗಜಲಕ್ಷ್ಮಿ ಶಿಡ್ಲಘವ್ಯ, ಜಯಣ್ಣ ಶಶಿವಾಳ, ಭಾಸ್ಕರ್ ರಾಜಾಜಿನಗರ, ಸುಧೀಂದ್ರ ಮಲ್ಲೇಶ್ವರ, ಮುರಳಿ ಪುದಿಗೆರೆ, ಗಂಗಾಧರ ದೇಸಣಗಿ ಕಲಬುರಗಿ ಜಿಲ್ಲೆ, ಎ ಹರಿಹರನ್ ವಿಜ್ಞಾನ ನಗರ, ದೀಪಾಸ್ ಕಿಚನ್, ಪುಷ್ಪಾ ಮಾನ್ವಿ, ಸವಿತಾ ಶಶಿ ಮಲ್ಲಥಳ್ಳಿ ಬೆಂಗಳೂರು, ವಿವಿ ಕೃತಿಕಾ ಗಣೇಶ್ ಬೆಂಗಳೂರು, ಶಿವಪ್ರದಾ ಅರವಿಂದ ಕೆಂಗೇರಿ ಉಪನಗರ, ಅಂಕುಶ್ ಬನಹಟ್ಟಿಯಿಂದ, ಹರ್ಷವರ್ಧನ್ ಎಎಸ್ ವಿಶ್ವೇಶ್ವರಯ್ಯ ನಗರ ಬೆಂಗಳೂರಿನಿಂದ, ರಾಘವೇಂದ್ರ ಎಂಎಸ್ ಪ್ರಜ್ವಲ್ ಕಾವೇರಿ ನಗರ ಮಂಡ್ಯದಿಂದ, ಹಾಗೆ ಎಸ್ಎಂ ಶೋಭಾ ಹಾಸನದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದೆ, ಹಾಗೆ ಇನ್ನೂ ಹಲವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಅಭಿನಂದನೆ ನಾ ಹೇಳ್ತಾ, ಕಾರ್ಯಕ್ರಮದಲ್ಲಿ ನಾವು ಕೇಳಿದಂತಹ ಪ್ರಶ್ನೆ ಆಗಿತ್ತು, ನಾವು ಪ್ರಸಾರ ಮಾಡಿದಂತಹ ಹಾಡು ನೀ ನಡೆವ ಹಾದಿಯಲ್ಲಿ ಅನ್ನುವಂತಹ ಹಾಡು. ಇದು ಯಾವ ಚಿತ್ರದ್ದು, ಹಾಗೆ ಈ ಚಿತ್ರದಲ್ಲಿ ನಟಿಸಿದಂತಹ ನಟಿಯರು ಯಾರು ಅಂತ ಕೇಳಿದ್ದೆ. ಸರಿಯಾದ ಉತ್ತರ, ಈ ಚಿತ್ರ ಬಂಗಾರದ ಹೂವು ಚಿತ್ರದ ಹಾಡು. ಬಂಗಾರದ ಹೂವು ಚಿತ್ರದ ಹಾಡು, ಈ ಹಾಡಿನಲ್ಲಿ ಅಭಿನಯಿಸಿದಂತಹ ನಟಿಯರು ಕಲ್ಪನಾ ಹಾಗೂ ಶೈಲಶ್ರೀ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಈ ಚಿತ್ರದಲ್ಲಿ ಕಲ್ಪನಾ ಹಾಗೂ ಶೈಲಶ್ರೀ ಅವರು ಸಹ ಅಭಿನಯಿಸಿದ್ದಾರೆ. ಹಾಗೆಯೇ ಈ ಹಾಡನ್ನು ಪಿ ಸುಶೀಲಾ ಮತ್ತು ಎಸ್ ಜಾನಕಿ ಅವರು ಹಾಡಿದ್ದಾರೆ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆಗಳು ಹಾಗೂ ಉತ್ತರಗಳು, ಕೊಟ್ಟಂತಹ ಮಾಹಿತಿ ಇದೆಲ್ಲದೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ತಮ್ಮೆಲ್ಲರಿಗೂ, ಸಂದೇಶ ಕಳಿಸಿದಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. 4 ಗಂಟೆಗೆ ಸರಿಯಾಗಿ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಮಾತನಾಡೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜಿ ಸಿಂಧು.

0: Akashvani FM Rainbow 101.3 MHz Musically Yours.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:01:48. ಸ್ನೇಹಿತರೆ, ಈ ಸಮಯದ ಕಾರ್ಯಕ್ರಮ ಗುಲ್ಮೋಹರ್ ಕಾರ್ಯಕ್ರಮ. ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನೀವು ಹಿಂದಿ ಹಾಡುಗಳನ್ನು ಕೇಳಬಹುದು. ಹಿಂದಿ ಹಾಡಿಗೋಸ್ಕರ ನಮಗೆ ಕರೆ ಮಾಡಿ ರಿಕ್ವೆಸ್ಟ್ ಮಾಡಬಹುದು. ಹಾಗೆಯೇ ಪ್ರಚಲಿತ ವಿದ್ಯಮಾನದ ಕುರಿತಂತಹ ಮಾತುಕತೆಗಳನ್ನು ಸಹ ನಮ್ಮೊಂದಿಗೆ ಹಂಚ್ಕೋಬಹುದು ಅಂತ ಹೇಳ್ತಾ, ನಮ್ಮ ದೂರವಾಣಿ ಸಂಖ್ಯೆ 0802281206. ನಮ್ಮ ದೂರವಾಣಿ ಸಂಖ್ಯೆ 0802281206. ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಿಂದಿ ಚಿತ್ರಗೀತೆಯನ್ನು ಕೇಳಬಹುದು. ಹಾಗೆಯೇ ನಮ್ಮೊಂದಿಗೆ ಮಾತುಕತೆಯನ್ನು ಸಹ ನಡೆಸಬಹುದು ಅಂತ ಹೇಳ್ತಾ, ಕಾರ್ಯಕ್ರಮದ ಮೊಟ್ಟ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಲವ್ ಚಿತ್ರದಿಂದ ಕೇಳಿ ಎಂಜಾಯ್ ಮಾಡಿ.

0: ನೀವೇ ಕೇಳ್ತಾ ಇದ್ದೀರಿ ಗುಲ್ಮೋಹರ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನೀವು ಕರೆ ಮಾಡಿ ಮಾತಾಡಬಹುದು ಅಂತ ಹೇಳಿದ್ವಿ. ಕೇಳುಗರೊಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ ಮೇಡಮ್, ಹೇಳಿ, ಯಾರು ಮಾತಾಡ್ತಿರೋದು?
1: ಮಂಡಿಕಲ್ ಕೃಪಾ ಅಂತ.
0: ಮಂಡಿಕಲ್ ಕೃಪಾ ಅವರು, ಹೇಳಿ ಮೇಡಮ್, ಚೆನ್ನಾಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಮೊದಲನೇದಾಗಿ ಹೇಳ್ಬಿಡಿ, ಯಾವ ಗೀತೆ ಕೇಳಕ್ ಇಷ್ಟಪಡ್ತಾ ಇದ್ದೀರಾ ಅಂತ? ಸಾಜನ್ ಚಿತ್ರದ. ಓಕೆ, ಪ್ರಸಾರ ಮಾಡೋಣ. ಹೇಗಿದೆ ಮೇಡಮ್ ಭಾನುವಾರದ ಮಧ್ಯಾಹ್ನ ನಿದ್ದೆ ಎಲ್ಲ ಮಾಡ್ತೀರಾ ಮಧ್ಯಾಹ್ನ ಹೊತ್ತಲ್ಲಿ ನೀವು, ಅಥವಾ ಎಫ್ ಎಂ ಕೇಳ್ತಾ ಇರ್ತೀರಾ?
1: ಇಲ್ಲ ಇಲ್ಲ, ಎಫ್ ಎಂ ಕೇಳ್ತೀವಿ.
0: ಹೌದಾ?
1: ಬೆಳಗ್ಗೆ ಹಾಕಿದ್ರೆ 5:55 ಹಾಕಿದ್ರೆ ರಾತ್ರಿ 11:05.
0: ಓಕೆ ಓಕೆ. ಏನ್ ಕೆಲಸ ಮಾಡ್ಕೊಂಡಿರ್ತಾವು?
1: ನಾವು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತೀವಿ.
0: ಓಕೆ ಓಕೆ. ಹಾಡು ಕೇಳ್ಕೊತಾನೆ ಕೆಲಸ ಮಾಡ್ತೀರಿ ನೀವು?
1: ಅಂದ್ರೆ ಮನೇಲಿ ಇರೋವರ್ಗ ಕೇಳ್ತೀವಿ.
0: ಓಕೆ ಓಕೆ.
1: ಮತ್ತೆ ಸಾಯಂಕಾಲ ಬಂದ್ಮೇಲೆ.
0: ಓಕೆ ಓಕೆ ಮೇಡಮ್. ಈಗ ಹಸಿರು ಬೆಂಗಳೂರಿಗೋಸ್ಕರ ನಿನ್ನೆ 12 ಗಂಟೆಯಲ್ಲಿ 15 ಲಕ್ಷ ಸಸಿನ ನೆಟ್ರು ಬೆಂಗಳೂರಲ್ಲಿ. ಅಂದ್ರೆ ಮತ್ತೆ ಬೆಂಗಳೂರಿನೆಲ್ಲ ಹಸಿರು ಮಾಡಬೇಕು, ಗಿಡಗಳನ್ನ ನೆಡಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ನಿನ್ನೆ ಸರ್ಕಾರ 15 ಲಕ್ಷ ಸಸಿಗಳನ್ನ 12 ಗಂಟೆಯಲ್ಲಿ ನೆಟ್ಟು ಗಿನ್ನಿಸ್ ದಾಖಲೆಯನ್ನು ಸಹ ಬರೆದ್ರು. ಏನ್ ಹೇಳ್ತೀರಾ ಇದ್ರ ಬಗ್ಗೆ?
1: ತುಂಬಾ ಖುಷಿ ಆಗತ್ತೆ ಮೇಡಮ್. ಕಾಡಿದ್ರೆ ನಾಡು.
0: ಓಕೆ.
1: ಕಾಡನ್ನು ಕಾಡಿದ್ರೇನೆ ನಮ್ಗೆ ತುಂಬಾ ಅನುಕೂಲ ಆಗೋದು. ಮತ್ತೆ ನೀರು ಇದೆಲ್ಲ ರೈತರಿಗೆಲ್ಲ ತುಂಬಾ.
0: ಹೌದು, ಈ ಸಲ ಮಳೆನೂ ಕಡಿಮೆ ಆಗ್ತಾ ಇದೆ ಅಲ್ವಾ?
1: ಹೌದು ಹೌದು. ಆಮೇಲೆ ಅದರಿಂದ ಒಳ್ಳೆ ಆಮ್ಲಜನಕ ಕೂಡ ನಮ್ಗೆ ಸಿಗತ್ತೆ.
0: ಕಾಡಿರೋದ್ರಿಂದ, ಕಾಡ್ ಜಾಸ್ತಿ ಆಗಿದ್ರೆ ಎಲ್ಲದು ಒಂದ್ರಿಂದ ಒಂದ್ರಂತೆ ಬರುತ್ತೆ ಅಲ್ವಾ? ಮಳೆ ಬರುತ್ತೆ, ಬೆಳೆ ಬರುತ್ತೆ,
1: ನಮ್ಗೆ ಗಾಳಿಗೆ ಗಾಳಿಗೆ ಅಲ್ವೇ ಪಾಳಿ ಅನ್ನಂಗೆ.
0: ಹೌದು, ಮಾಲಿನ್ಯ ಕಡಿಮೆ ಆಗುತ್ತೆ. ಹೌದು,
1: ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನುಕೂಲ ಆಗುತ್ತೆ.
0: ಕರೆಕ್ಟ್ ಕರೆಕ್ಟ್, ನೀವ್ ಹೇಳೋದ್ ನಿಜವಾಗ್ಲೂ ಸರಿಯಾಗಿದೆ. ಮರಗಳಿದ್ರೆ ಎಲ್ಲ ರೀತಿಯಿಂದ ಒಳ್ಳೇದಾಗುತ್ತೆ. ಹೌದು ಹೌದು. ಹಾಗಾಗಿ ಮರಗಳನ್ನ
1: ನಾಡಿದ್ರೆ ನಾವು ಅನ್ನೋ
0: ಸರ್ಕಾರ ಏನ್ ಇನಿಷಿಯೇಟಿವ್ ತಗೊಂಡಿತ್ತು ನಿನ್ನೆ 12 ಗಂಟೆಯಲ್ಲಿ 15 ಲಕ್ಷಗಳ ಸಸಿಗಳನ್ನ ನೆಡೋದು, ಅದು ಸಣ್ಣ ಕಾರ್ಯ ಅಲ್ಲ. ಆ ನೆಟ್ಟಿರುವಂತಹ ಎಲ್ಲಾ ಸಸಿಗಳನ್ನ ಪೋಷಣೆ ಮಾಡ್ಬೇಕು, ಅದು ಮುಂದೆ ಒಂದಿನ ಮರವಾಗಿ ಎಷ್ಟೋ ಸಾವಿರಾರು ಜೀವಿಗಳಿಗೆ ಆಶ್ರಯ. ಹೌದು, ಆಶ್ರಯ ಆಗ್ಬೇಕು. ಹಾಗೇನೆ ನಗರದಲ್ಲಂತೂ ನೆಟ್ರು, ಇನ್ನು ನಮ್ಮ ಕೇಳುಗರು ಎಲ್ಲೆಲ್ಲಿದ್ದೀರೋ ಅಲ್ಲಿಂದಾನೆ ಒಂದು ಗಿಡವನ್ನ ನೆಡುವಂತಹ ಪ್ರಯತ್ನ ಮಾಡಿ, ನಾಡಿಗೆ ಒಂದು ಕೊಡುಗೆಯನ್ನ ನೀಡಿ ಅಂತ ಸಂದೇಶವನ್ನ ಹೇಳ್ತಾ ಥ್ಯಾಂಕ್ ಯು ಮೇಡಮ್. ನೀವು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ, ಮಾತಾಡಿದ್ರಿ, ಕರೆ ಮಾಡಿ ಮಾತಾಡಿದ್ರಿ, ತುಂಬಾನೇ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನೀವು ಕೇಳಿದಂತ ಹಾಡು ಈಗ ಪ್ರಸಾರ ಆಗ್ತಾ ಇದೆ, ಕೇಳಿ.
1: ಥ್ಯಾಂಕ್ ಯು. ನಿಮಗೂ ನಮ್ಮ ಕಡೆಯಿಂದ ನಮಸ್ಕಾರಗಳು.
0: ಥ್ಯಾಂಕ್ ಯು ಮೇಡಮ್, ನಮಸ್ಕಾರ.
1: ಓಕೆ.

0: ಸ್ನೇಹಿತರೆ, ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸಾಜನ್ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅಲ್ಕಾ ಯಜ್ಞಿಕ್ರಾಧ್ವನಿಯಲ್ಲಿ ಬಂದಂತಹ ಹಾಡು. ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಅಂತ ನಿಮಗೆ ಹೇಳ್ತಾ ಇದ್ದೆ. ಕರೆ ಮಾಡಿದ್ದಾರೆ, ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ,
1: ಹಾಯ್, ಗುಡ್ ಈವ್ನಿಂಗ್ ಸಿಂಧುಜಿ.
0: ಗುಡ್ ಈವ್ನಿಂಗ್ ಸರ್, ಹೇಳಿ, ಯಾರು ಮಾತಾಡ್ತಾ ಇರೋದು?
1: ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರದಿಂದ.
0: ಓಕೆ, ಎನ್ ಆರ್ ಪ್ರಸಾದ್ ಅವರೇ, ನಿಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಓಕೆ, ಹೇಳಿ, ಮೊದಲನೇದಾಗಿ ಯಾವ ಹಾಡನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ?
1: ನೋಡಿ, ನನಗೆ ಗುಲ್ಶಾರ್ ಲಿರಿಕ್ಸಿಸ್ಟ್ ಬಹಳ ಇಷ್ಟ ಆಗುತ್ತೆ. ಹಿ ಇಸ್ ದ ಒನ್ ಆಫ್ ದ ಡೈರೆಕ್ಟರ್ ಲಿರಿಕ್ಸಿಸ್ಟ್ ಒನ್ ದ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್. ಸೊ ಅವರು ಬರೆದಿರುವ ಹಾಡುಗಳು ಬಹಳ ಇಷ್ಟ ಆಗುತ್ತೆ ನನಗೆ. ಅದರಲ್ಲಿ ಒಂದು 1979 ಫಿಲ್ಮ್ ಗೃಹ ಪ್ರವೇಶ ಅಂತ ಒಂದು ಫಿಲ್ಮ್ ಇದೆ. ಇದರಲ್ಲಿ ಬೋಲಿಯೇ ಸುದಿಲಿ ಬೋಲಿಯಾ ಅಂತ ಹೇಳ್ಬಿಟ್ಟು ಒಂದು ಹಾಡಿದೆ, ಬ್ಯೂಟಿಫುಲ್ ಸಾಂಗ್. ಇದು ಭೂಪೇಂದರ್ ಮತ್ತೆ ಸುಲಕ್ಷಣಾ ಪಂಡಿತ್ ಹೇಳಿದ್ದಾರೆ. ಇದರಲ್ಲಿ ಒಂದು ವಿಶೇಷತೆ ಏನಂದ್ರೆ, ಸುಲಕ್ಷಣಾ ಪಂಡಿತ್ ಇಸ್ ಅ ಸಿಂಗರ್ ಆಕ್ಟ್ರೆಸ್. ಇವಳು ಸೊ ಈ ಹಾಡನ್ನ ಭೂಪೇಂದರ್ ಜೊತೆ ಹೇಳಿದ್ದಾರೆ. ಅದ್ರ ಜೊತೆಗೆ ಈ ಹಾಡಿನ ಮತ್ತೆ ಒಂದು ಎರಡು ಒಂಥರ ವಾಕ್ಯಗಳು ಬರುತ್ತೆ, ಒಂದು ಸೆಂಟೆನ್ಸ್ ಇಬ್ರು ಮಾತಾಡೋದು ಬರುತ್ತೆ. ಇದರಲ್ಲಿ ಬಹಳ ಚೆನ್ನಾಗಿದೆ ಸಂಗೀತದ ಮೇಲೆ ಇದು ಈ ಹಾಡಿರೋದು, ಹಾಗಾಗಿ ಬಹಳ ಇಷ್ಟ ಆಗತ್ತೆ. ಮ್ಯೂಸಿಕ್ ಕನುರಾಯ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಇವರು. ಕನುರಾಯ್ ಅಂತ ಹೇಳಿದ್ರೆ ಇವರು ಸಾಮಾನ್ಯವಾಗಿ ಈ ಬಾಸು ಭಟ್ಟಾಚಾರ್ಯ ಡೈರೆಕ್ಟರ್ ಇವರು ಮಾಡ್ತಾರೆ. ಅನುಭವ್ ಇರ್ಬೋದು, ಆವಿಷ್ಕಾರ ಇರ್ಬೋದು, ಇದು ಗೃಹ ಪ್ರವೇಶ, ಇಂಥ ಫಿಲ್ಮ್ಗೆ ಈ ಕನುರಾಯ್ ಅನ್ನೋರು ಮ್ಯೂಸಿಕ್ ಡೈರೆಕ್ಷನ್ ಕೊಟ್ಟಿದ್ದಾರೆ.
0: ತುಂಬಾ ಒಳ್ಳೆ ಮಾಹಿತಿನ ಕೊಟ್ರಿ, ಈ ಹಾಡನ್ನ ಕೇಳೋಣ. ನಿಮ್ಮ ಮೂಲಕ ನಮ್ಮ ಕೇಳುಗರಿಗೂ ಸಹ ಒಂದು ಅದ್ಭುತವಾದ ಗೀತೆಯನ್ನ ಕೇಳಿಸೋಣ. ಹಾಗೆ ಈಗ ನೀವು ಕರೆಂಟ್ ಅಫೇರ್ಸ್ ಬಗ್ಗೆ ಏನ್ ಮಾತಾಡೋದಾದ್ರೆ, ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ನೀವು? ಈ ಫಿಫಾ ವರ್ಲ್ಡ್ ಕಪ್ ಹಾಗೂ ಐಸಿಸಿ ಮಹಿಳಾ ವರ್ಲ್ಡ್ ಕಪ್ ನಡೀತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇವತ್ತಿನ ಮ್ಯಾಚ್?
1: ಫಾಲೋ ಮಾಡ್ತಾ ಇದ್ದೀನಿ ನಾನು ಐಸಿಸಿ ವರ್ಲ್ಡ್ ಕಪ್. ಇಂಡಿಯಾ ಆರ್ ದ ಡಿಫೆಂಡಿಂಗ್ ಚಾಂಪಿಯನ್ಸ್, ನಾವು ವಿ ಆರ್ ದ ಟೈಟಲ್ ಹೋಲ್ಡರ್ಸ್. ಆದ್ರೆ ಇವತ್ತು ನಾವು ಸೌತ್ ಆಫ್ರಿಕಾ ಮೇಲೆ ಸೋತದಾದ್ಮೇಲೆ ಇವತ್ತಿನ ಮ್ಯಾಚ್ ಆಸ್ಟ್ರೇಲಿಯಾ ಬಹಳ ಕ್ರೂಷಿಯಲ್ ಆಗತ್ತೆ. ವಿನ್ನರ್ ಆಫ್ ದಿಸ್ ಮ್ಯಾಚ್ ಅಂದ್ರೆ ಜಲ್ಲೆ ಡೂ ಆರ್ ಡೇ ಪೊಸಿಷನ್ ಇಂಡಿಯಾಗೆ ಗೆದ್ರೆ ಸೆಮಿಫೈನಲ್ ಹೋಗೋದು. ಅದರಲ್ಲೂ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಸ್ಮೃತಿ ಮಂದಾನ. ಶಿ ಇಸ್ ಆಲ್ಸೋ ಮೈ ಫೇವರೇಟ್ ಪ್ಲೇಯರ್ ಸ್ಮೃತಿ ಮಂದಾನ. ಇವತ್ತು ಅವ್ರು ಆಗ್ಬೇಕಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾ ಮೇಲೆ ಶಿ ಫೇಲ್ಡ್. ಟುಡೇ ಎವ್ರಿಥಿಂಗ್ ಇಸ್ ಬ್ಯಾಂಕಿಂಗ್ ಆನ್ ಸ್ಮೃತಿ ಮಂದಾನ. ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಂಡಿಯಾಸ್ ಫೀಲ್ಡಿಂಗ್ ಇಟ್ ಇಸ್ ಅ ಕಾಸ್ ಆಫ್ ಕನ್ಸರ್ನ್. ನಾವು ಬಹಳ ಕ್ಯಾಚಸ್ ನಾವು ಬಿಟ್ರು ಎರಡು ಪ್ರೀವಿಯಸ್ ಎರಡು ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾ ಮತ್ತೆ ಅದ್ರ ಹಿಂದಿನ ಮ್ಯಾಚ್ ಪಾಕಿಸ್ತಾನ್ ಮೇಲೆ ಒಂದು ತುಂಬಾನೇ ಕ್ಯಾಚಸ್ ಬಿಟ್ರು. ಹಾಗಾಗಿ ಇಫ್ ದ ಫೀಲ್ಡಿಂಗ್ ಇಂಪ್ರೂವ್ಸ್ ಅಂಡ್ ಬ್ಯಾಟಿಂಗ್ ಟಾಪ್ ಆರ್ಡರ್ ಫೈರ್ಸ್ ದೆನ್ ಇಂಡಿಯಾ ಗಾಟ್ ಅ ವೆರಿ ಗುಡ್ ಚಾನ್ಸ್ ಟು ಈವನ್ ಟು ಬೀಟ್ ಆಸ್ಟ್ರೇಲಿಯಾ. ಇದ್ರಲ್ಲಿ ಏನಂತ ಹೇಳಿದ್ರೆ ಆಸ್ಟ್ರೇಲಿಯಾ ಲಾಸ್ಟ್ ಟೈಮ್ ಡಿಫೆಂಡಿಂಗ್ ಚಾಂಪಿಯನ್ಸ್, ನಾವು ಆಸ್ಟ್ರೇಲಿಯಾ ಹೊಡೆದ ಟೈಟಲ್ ಗೆದ್ದಿದ್ದು. ಸೊ ಹಾಗಾಗಿ
0: ಈ ಸಲ ಆಸ್ಟ್ರೇಲಿಯಾ ಜೊತೆ ಆಡುವಂತದ್ದು ಭಾರತೀಯ ವನಿತೆಯರಿಗೆ ನಿಜವಾಗ್ಲೂ ಒಂದು ನಿರ್ಣಾಯಕವಾದಂತ ಪಂದ್ಯ ಇದು. ಇದನ್ನ ಚೆನ್ನಾಗಿ ಆಡ್ಲಿ ಅಂತ ಅವರಿಗೆ ನಾವು ಇಲ್ಲಿಂದ ವಿಶ್ ಮಾಡ್ತಾ
1: ಐ ವಾಂಟ್ ಟು ರಿಯಲಿ ವಿಶ್ ಇಂಡಿಯನ್ ಟೀಮ್ ಆಲ್ ದಿ ಬೆಸ್ಟ್ ಅಂಡ್ ಡೆಡಿಕೇಟಿಂಗ್ ದಿಸ್ ಸಾಂಗ್ ಟು ದ ಇಂಡಿಯನ್ ಟೀಮ್.
0: ಓಕೆ, ನಮ್ಮ ಭಾರತೀಯ ಕ್ರಿಕೆಟ್ ವನಿತೆಯರಿಗೆ ಈ ಇವತ್ತಿನ ನಮ್ಮ ಹಾರೈಕೆ ಈ ಹಾಡಿನ ಮೂಲಕ ಸೇರ್ತಾ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಒಳ್ಳೆ ಮಾಹಿತಿಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರೆ, ಕರೆ ಮಾಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ನೀವು ಸಹ ನಮಗೆ ಕರೆ ಮಾಡಿ ಮಾತನಾಡಬಹುದು. 0802228216 ಈ ಸಂಖ್ಯೆಗೆ ನಮಗೆ ಕರೆ ಮಾಡಬಹುದು.

0: ಸ್ನೇಹಿತರೆ, ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನೀವು ನಮಗೆ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು, ಹಾಗೆ ನಿಮ್ಮಿಷ್ಟದ ಹಿಂದಿ ಸಾಂಗ್ ಅನ್ನ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0820-2228-1206. ಮತ್ತೊಮ್ಮೆ ಸಂಖ್ಯೆಯನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 0820-2228-1206 ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್, ಹೇಳಿ, ಯಾರು ಮಾತಾಡ್ತಿರೋದು?
1: ಚಿತ್ರದುರ್ಗದಿಂದ ಮೇಡಮ್, ರೂಪಾ ಪಾಂಡುರಂಗರಾವ್.
0: ರೂಪಾ ಪಾಂಡುರಂಗರಾವ್, ನಮಸ್ತೆ ಮೇಡಮ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ.
0: ಊಟ ಮಾಡಿದ್ರ? ನಾವು ಚೆನ್ನಾಗಿದ್ದೀವಿ. ಊಟ ಮಾಡಿದ್ರ?
1: ಆಯ್ತು ಮೇಡಮ್, ಊಟ ಆಗಿ ಫ್ರೀ ಆಗಿ ಇವಾಗ
0: ಟೀ ಟೈಮ್ ಆಯ್ತು ನಿಮಗೆ?
1: ಹೌದು ಮೇಡಮ್.
0: ಓಕೆ, ಯಾವ ಹಾಡನ್ನು ಕೇಳೋದಕ್ಕೆ ಇಷ್ಟಪಡ್ತಿದ್ದೀರಿ
1: ಮೇಡಮ್? ಇವತ್ತು ಕುಚ್ ಕುಚ್ ಹೋತಾ ಹೇ ಫಿಲಂ ಅಲ್ಲಿ ಟೈಟ್ಲ್ ಸಾಂಗ್ ಹಾಕಿ ಮೇಡಮ್.
0: ಓಕೆ, ಖಂಡಿತ ಪ್ರಸಾರ ಮಾಡೋಣ. ನಿಮ್ಮಲ್ಲಿ ಚಿಕ್ಕ ಮಕ್ಕಳಿದಾರ?
1: ಚಿಕ್ಕ ಮಕ್ಕಳೇನಿಲ್ಲ ಮೇಡಮ್, 9th ಸ್ಟ್ಯಾಂಡರ್ಡ್ ಇದ್ದಾನೆ ನನ್ನ ಮಗ.
0: ಏನ್ ನಿಮ್ಮ ಮಗನ ಹೆಸರು?
1: ಶ್ರವಂತ್.
0: ಶ್ರವಂತ್ ಅಂತನಾ? ಓಕೆ. ನಿಮ್ಮಲ್ಲಿ ಚಿಕ್ಕ ಮಕ್ಕಳು ಯಾರು ಇಲ್ಲ, 5 ವರ್ಷದ ಒಳಗಿನ ಮಕ್ಕಳು?
1: ಇಲ್ಲ ಮೇಡಮ್, ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇತ್ತು ಇವತ್ತು.
0: ಹೌದು, ಪಲ್ಸ್ ಪೋಲಿಯೋ.
1: ಈ ಬಗ್ಗೆ ಹೇಳ್ಬೇಕಂದ್ರೆ ಪಲ್ಸ್ ಪೋಲಿಯೋ ಎಲ್ಲರೂ ಹಾಕಿಸ್ಬೇಕು ಮೇಡಮ್. ಈಗ ಎಲ್ಲ ಜಾಗೃತಿ ಮೂಡಿಸ್ತಾ ಇದ್ದಾರೆ, ಹಾಗೆ ಎಜುಕೇಟೆಡ್ಸ್ ಇದಾರೆ, ಎಲ್ಲರೂ ಹಾಕಿಸ್ತಾರೆ ಅಂತಾನೆ ನನ್ನ ಭಾವನೆ ಮೇಡಮ್.
0: ಹಾಗೆ
1: ಇದನ್ನ ನಿರ್ಲಕ್ಷಿಸಿದ್ರೆ ತುಂಬಾನೇ ಅನಾಹುತಗಳು ಎದುರಿಸ್ಬೇಕಾಗುತ್ತೆ ಮೇಡಮ್ ಮುಂದೆ. ಹಾಗಾಗಿ ಎರಡು ಹನಿ ಅಂತ ನಾವು ಬೇಜವಾಬ್ದಾರಿ ಮಾಡಬಾರ್ದು ಮೇಡಮ್. ಎರಡು ಹನಿಯಿಂದಲೇ ಮಕ್ಕಳ ಭವಿಷ್ಯ ಇದೆ ಮೇಡಮ್.
0: ಹೌದೌದು, ನಮ್ಮ ಭಾರತದಲ್ಲಿ ಆಕ್ಚುಲಿ ಪಲ್ಸ್ ಪೋಲಿಯೋ ನಿರ್ಮೂಲನೆ ಆಗಿದೆ, ಆದ್ರೆ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಇದು ಇರೋದ್ರಿಂದ ಪಲ್ಸ್ ಪೋಲಿಯೋ ಅಭಿಯಾನವನ್ನ ಸರ್ಕಾರ ಮಾಡ್ತಾನೆ ಇದೆ. ಹಾಗಾಗಿ ಪಲ್ಸ್ ಪೋಲಿಯೋ ಲಸಿಕೆಯನ್ನ ಎಲ್ಲಾ ಕಡೆಗಳಲ್ಲೂ ಹಾಕ್ತಾ ಇದ್ದಾರೆ, ಮೆಟ್ರೋ ಸ್ಟೇಷನ್ಗಳಲ್ಲಿ, ಸ್ಕೂಲ್ಗಳಲ್ಲಿ, ಹಾಗೇನೆ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಲಾ ಕಡೆ ಇವತ್ತಂತೂ ರಸ್ತೆಯಲ್ಲೂ ಹಾಕ್ತಾ ಇದ್ದಾರೆ. ಬೆಂಗಳೂರಲ್ಲಿದ್ದವರು ಎಲ್ಲಾ ಕಡೆನೂ ಹಾಕಿಸ್ಬೋದು, ಹಾಗೆ ಹಳ್ಳಿಯಲ್ಲಿದ್ದವರಾದ್ರೆ ನಿಮ್ಮ ಶಾಲೆಗಳಲ್ಲಿ, ಅಂಗನವಾಡಿ ಕೇಂದ್ರಗಳಲ್ಲಿ, ಹಾಗೇನೆ ಆಸ್ಪತ್ರೆಗಳಲ್ಲೂ ಸಹ ಹಾಕ್ತಾ ಇದ್ದಾರೆ.
1: ಹೌದೌದು,
0: ಮನೆ ಮನೆಗೂ ಬರ್ತಾರೆ ಆಶಾ ಕಾರ್ಯಕರ್ತರು, ಹಾಗೆ ಅವರೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಮನೆಗೆ ಬಂದು ಹಾಕ್ತಾರೆ. ಆದ್ರೆ ಯಾರಿಗೂ ಮಿಸ್ ಆಗಬಾರ್ದು ಅನ್ನೋದು ಮಾತ್ರ ಇಲ್ಲಿ ನಮ್ಮ ಕಾಳಜಿ. ಹಾಗಾಗಿ ಯಾರ್ಯಾರು ಇನ್ನು ನಿಮ್ಮನೆಯಲ್ಲಿರೋ 5 ವರ್ಷಕ್ಕಿನ್ನ ಒಳಗಿನ ಮಕ್ಕಳಿಗಿನ್ನ ಪಲ್ಸ್ ಪೋಲಿಯೋ ಹಾಕ್ಸಿಲ್ಲ, ಖಂಡಿತವಾಗ್ಲೂ ಹಾಕ್ಸಿ, ಇದು ತುಂಬಾ ಇಂಪಾರ್ಟೆಂಟ್ ಅಂತ ರೂಪಾ ಪಂಡರಂಗರವರು ಹೇಳ್ತಾ ಇದ್ದಾರೆ.
1: ಯಾಕಂದ್ರೆ ಎಲ್ಲರೂ ಜಾಗೃತಿಗೊಳ್ಳುತ್ತಿದ್ದಾರೆ ಮೇಡಮ್.
0: ಹೌದು, ಇವಾಗ ಪ್ರಚಾರ ಚೆನ್ನಾಗಿ ಸಿಗತ್ತಲ್ವಾ, ಎಲ್ಲರ ಕೈಯಲ್ಲೂ ಫೋನ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಹಾಗೇನೆ ಸರ್ಕಾರನು ತುಂಬಾ ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡಿದೆ.
1: ನಿಮ್ ಫೋನ್ ಮಾಡಿದ ರಿಂಗ್ ಟೋನ್ ಅಲ್ಲೂ ಅದೇ ಬರುತ್ತೆ ಮೇಡಮ್.
0: ಹೌದು ಹೌದು, ಹಾಗಾಗಿ
1: ಎಲ್ಲರಿಗೂ
0: ಪಲ್ಸ್ ಪೋಲಿಯೋನ ಹಾಕ್ಸಿ ನಿಮ್ ಮಕ್ಕಳಿಗೆ, 5 ವರ್ಷದೊಳಗಿನ ಮಕ್ಕಳಿಗೆ ಅಂತ ಹೇಳ್ತಾ ಇದೀವಿ ಕಾರ್ಯಕ್ರಮದ ಮೂಲಕ. ಮೇಡಮ್ ತುಂಬಾ ಥ್ಯಾಂಕ್ಸ್ ನೀವು ಕಾರ್ಯಕ್ರಮದಲ್ಲಿ ಮಾತನಾಡಿದಕ್ಕೆ, ಕರೆ ಮಾಡಿದಕ್ಕೆ.
1: ಮೇಡಮ್ ಈ ಹಾಡು ಮೇಡಮ್ ನನ್ನ ಮಗ ಶ್ರವಂತ್ಗಾಗಿ, ಎಲ್ಲಾ ಕೇಳುಗರಿಗಾಗಿ.
0: ಓಕೆ, ಖಂಡಿತವಾಗ್ಲೂ ನಿಮ್ಮ ಮೂಲಕ ಎಲ್ಲಾ ಕೇಳುಗರಿಗೂ ಒಂದ್ ಒಳ್ಳೆ ಹಾಡನ್ನ ಕೇಳಿಸೋಣ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದಕ್ಕೆ, ಹೀಗೆ ಕರೆ ಮಾಡ್ತಾ ಇರಿ. ಸ್ನೇಹಿತರೆ, ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನೀವು ನಮ್ಮೊಂದಿಗೆ ಭಾಗಿಯಾಗಬಹುದು, ನಮಗೆ ಕರೆ ಮಾಡಬಹುದು.

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:31:10 ಈ ಸಮಯದ ಕಾರ್ಯಕ್ರಮ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಕೇಳುಗರ ಜೊತೆಗೆ ಮಾತಾಡ್ತಾ ಸಾಕ್ತಾ ಇದ್ದೇವೆ. ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ
1: ಹಲೋ ಮೇಡಮ್, ನಮಸ್ಕಾರ
0: ಹೇಳಿ, ಯಾರು ಮಾತಾಡ್ತಾ ಇರೋದು? ನಮಸ್ಕಾರ,
1: ಕೊಪ್ಪಳ ಜಿಲ್ಲೆ ಉಲ್ಗಿ ಮುನಿರಾಬಾದ್ ಗ್ರಾಮದಿಂದ ಯಲ್ಲಪ್ಪ ಬೆಳಂಕರ್ ಮೇಡಮ್.
0: ಯಲ್ಲಪ್ಪ ಬೆಳಂಕರ್ ಅವರು ಮುನಿರಾಬಾದ್ ನಿಂದ.
1: ಹೌದು ಮೇಡಮ್.
0: ಹೇಗಿದ್ದೀರಾ ಸರ್, ಚೆನ್ನಾಗಿದ್ದೀರಾ?
1: ತುಂಬಾ ಚೆನ್ನಾಗಿದೆ ಮೇಡಮ್.
0: ವಾತಾವರಣ, ಮಳೆ ಏನಾದ್ರು ಬರ್ತಾ ಇದೆಯಾ ಆ ಕಡೆ?
1: ಮೋಡ ಕವಿದ ವಾತಾವರಣ ಮೇಡಮ್. ಈ ಸಲ ಮಳೆ ಚೆನ್ನಾಗಿ ಆಗಿಲ್ಲ ನಿರೀಕ್ಷೆ ಅಂತೆ, ಯಾಕಂದ್ರೆ ತುಂಗಭದ್ರಾ ಡ್ಯಾಮಿನ ಅಚ್ಚುಕಟ್ಟು ಪ್ರದೇಶದವ್ರು ಮೇಡಮ್.

0: ನಾವು. ಅಲ್ಲಿ ನಮ್ಗೆ ಅಲ್ಲೆಲ್ಲ ಶಿವಮೊಗ್ಗ ಚಿಕ್ಕಮಂಗ್ಳೂರ್ ಎಲ್ಲ ಚೆನ್ನಾಗಿ ಮಳೆ ಆದ್ರೆ ನಮ್ಮ ಡ್ಯಾಮ್ ನೀರು ಬರುತ್ತೆ ಮೇಡಮ್.
1: ಹೌದು ಹೌದು, ಈ ಸಲ
0: ನೀರು ಬಂದ್ರೆ ನಮ್ಗೆ
1: ಮುಂಗಾರು ವಿಳಂಬ ಆಗಿದೆ ಈ ಸಲ, ಮುಂಗಾರು ನಿರೀಕ್ಷೆಗಿಂತ ಕಡಿಮೆ ಬಂದಿದೆ ಈ ಸಲ.
0: ಹೌದು ಮೇಡಮ್, ಸರಿ ಜುಲೈ ಅನ್ನೋದ್ರಲ್ಲೆಲ್ಲ ತುಂಬಿಟ್ಟಿತ್ತು ಮೇಡಮ್ ನಮ್ದು ಜಲಾಶಯ.
1: ಹೌದು ಹೌದು, ಇನ್ನಾದ್ರೂ ಜುಲೈ ತಿಂಗಳಲ್ಲಾದ್ರೂ ಸ್ವಲ್ಪ ಮಳೆ ಬರ್ಲಿ, ಆರಿದ್ರ ಮಳೆ ಸ್ವಲ್ಪ ಕರುಣೆ ತೋರಿಸ್ಲಿ ಅಂತ ನಾವು ಅನ್ಕೋತಾ ಇದ್ದೀವಿ.
0: ಹೌದು ಮೇಡಮ್, ವರ್ಣದಲ್ಲಿ ನಾವು ಇಟ್ಕೊಂಡಿದ್ದೀವಿ ಮೇಡಮ್.
1: ಹೌದು ಸರ್, ಹೌದು. ಹೇಳಿ, ಯಾವ ಹಾಡು ಕೇಳಕ್ ಇಷ್ಟಪಡ್ತೀರಿ ನೀವೀಗ
0: ಮೇಡಮ್? ದಿಲ್ವಾಲೆ ದುನಿಯಾಲೆ ಲೇ ಜಾಯೆಂಗೆ ಚಿತ್ರದಿಂದ ತುಜೆ ದೇಖಾ ತೋ ಯೇ ಜಾನಾಸನ ಅಂತ ಹೇಳಿದೀವಿ ಮೇಡಮ್.
1: ಶಾರುಖ್ ಖಾನ್ ನಿಮ್ಗೆ ಇಷ್ಟನಾ?
0: ಹೌದು ಮೇಡಮ್.
1: ಕಾಜಲ್ ಇಷ್ಟನಾ? ಅದಕ್ಕೆ ಈ ಹಾಡು, ಈ ಫಿಲ್ಮ್ ಇಷ್ಟನಾ ನಿಮ್ಗೆ?
0: ಹೌದು ಮೇಡಮ್.
1: ಓಕೆ ಓಕೆ, ಒಳ್ಳೆ
0: ಹಾಡು.
1: ಹೌದು ಹೌದು,
0: ತುಂಬಾ ಚೆನ್ನಾಗಿ ಪಿಕ್ಚರ್ ಆಗಿದೆ ಮೇಡಮ್.
1: ಹೌದು ಹೌದು ಸರ್. ಈಗ ಮಳೆ ಅಂತೂ ಕಡಿಮೆ ಆಗ್ತಾ ಇದೆ ಅನ್ನೋದೊಂದು ಆತಂಕ. ಈ ನಡುವೆ ನಮ್ಮ ಸರ್ಕಾರ ನಿನ್ನೆ ಹಸಿರು ಬೆಂಗಳೂರಿಗಾಗಿ 12 ಗಂಟೆಲಿ 15 ಲಕ್ಷ ಸಸಿಗಳನ್ನ ನೆಟ್ಟಿದ್ದಾರೆ. ಇದ್ರ ಮೂಲಕ ಗಿನ್ನಿಸ್ ದಾಖಲೆ ಸಹಿತ ಮಾಡಿದ್ರು. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ, ಗಿಡ ನೆಡೋದ್ರ ಬಗ್ಗೆ, ಈ ರೀತಿ ಒಂದು ಕಾಳಜಿಯ ಕಾರ್ಯಕ್ರಮವನ್ನ ಸರ್ಕಾರ ನಡೆಸಿದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಮೇಡಮ್, ಇದು ಕೇವಲ ಗಿನ್ನಿಸ್ ದಾಖಲೆಗೋಸ್ಕರ ಹಾಗೂ ಸರ್ಕಾರಕ್ಕೋಸ್ಕರ ಅಂತಲ್ಲ ಮೇಡಮ್. ಇದು ಕಾರ್ಯಕ್ರಮ ಇದು ಯಾವ ರೀತಿ ಆಗ್ಬೇಕಂದ್ರೆ ಪ್ರತಿಯೊಬ್ಬ ಜನಸಾಮಾನ್ಯರು ಇದು ನನ್ ಕೆಲಸ ಅಂತಕ್ಕಂತ ಕೆಲಸ ಆಗ್ಬೇಕು ಮೇಡಮ್. ಇದು ಯಾಕಂದ್ರೆ ಹಸಿರಿದ್ರೆ ಉಸಿರು ಮೇಡಮ್.
1: ಹೌದು,
0: ಯಾಕಂದ್ರೆ ಇವತ್ತು ಮೊದಲನೇಕ್ಕಿಂತ ಈಗ ರಸ್ತೆ ಅಗಲೀಕರಣ, ಮನೆಗಳನ್ನು ಯಾವ ಜನಸಂಖ್ಯಾ ಸ್ಫೋಟದಿಂದ ಮನೆಗಳ ನಿರ್ಮಾಣ ಅಂತಂದೇಳಿ ಎಷ್ಟೋ ಲಕ್ಷ ಲಕ್ಷ ಗಿಡಗಳನ್ನ ಕಡಿದಿದ್ದಾರೆ ಮೇಡಮ್. ಈಗ ನಾವು ಪ್ರಚಾರಕ್ಕೋಸ್ಕರ ಒಂದು 15 ಲಕ್ಷ ಗಿಡ ನೆಡೋದು ದೊಡ್ಡ ಮಾತಲ್ಲ ಮೇಡಮ್.
1: ಹೌದು, ಅದನ್ನ ಪೋಷಣೆ ಮಾಡ್ಬೇಕು. ಹಾಗೇನೆ ಮನೆಗೊಂದು ಗಿಡ ನೆಡಿ ಅಂತಾನು ಹೇಳಿದ್ದಾರೆ. ಎಲ್ಲರೂ ಸ್ವಯಂ ಪ್ರೇರಿತವಾಗಿ ತಾವು ತಮ್ಮ ಮನೆ ಸುತ್ತಮುತ್ತ ಇರುವಂತಹ ಗಿಡಗಳನ್ನ ಬೆಳೆಸಿ ಪಾಲನೆ ಪೋಷಣೆ ಮಾಡಿದ್ರೆ ಸಾಕು, ನಾಡಿಗೆ ಒಂದು ಕೊಡುಗೆನ ಕೊಟ್ಟಂಗಾಗತ್ತೆ ಅಲ್ವಾ?
0: ಹೌದು ಮೇಡಮ್, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಸರ್ ಕೂಡ ಪ್ರತಿಯೊಂದು ಮನ್ ಕಿ ಬಾತ್ ಕಾರ್ಯಕ್ರಮಗಳನ್ನು ಅವರು ಕರೆ ಕೊಡ್ತಿರ್ತಾರೆ ಮೇಡಮ್. ಏನಂತಂದ್ರೆ ತಾಯಿಗೋಸ್ಕರ ಒಂದು ಗಿಡ ನೆಡಿ ಅಂತಂದೇಳಿ, ಯಾಕಂದ್ರೆ ಅವರು ಫ್ಯೂಚರ್ ಬಗ್ಗೆ ಆಲೋಚನೆ ಮಾಡ್ತಾರೆ ಮೇಡಮ್. ಯಾಕಂದ್ರೆ ಇದೇ ರೀತಿ ಕಾಡು ನಾಶವಾಗ್ಬಿಟ್ರೆ ಕಾಂಕ್ರೀಟ್ ಕಾಡ್ ಆಗ್ಬಿಡುತ್ತೆ ನಮ್ದು ದೇಶ. ಯಾಕಂದ್ರೆ ಈಗ ನೋಡಿ ಮೇಡಮ್, ಎಲ್ಲ ನಾವು ಟಿವಿ ನಲ್ಲಿ ನೋಡ್ತಾ ಇರ್ತೀವಿ, ಕಾಡಿನಿಂದ ಊರಿಗೆ ಕಾಡು ಮೃಗಗಳು ಲಗ್ಗೆ ಇಡ್ತಾ ಇರ್ತವೆ ಮೇಡಮ್.
1: ಹೌದು ಹೌದು, ಅದರಿಂದಾಗಿ ಕಾಡನ್ನ ಬೆಳೆಸ್ಬೇಕು ಹಾಗೆ ಉಳಿಸ್ಬೇಕು. ಇರೋ ಕಾಡನ್ನ ಉಳಿಸಿ ಹೊಸ ಕಾಡನ್ನ ಬೆಳೆಸೋದ್ರ ಕಡೆಗೆ ಎಲ್ಲರೂ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಸರ್ ತುಂಬಾ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ ನಮ್ಮ ಜೊತೆಗೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಎಫ್ ಎಂ ರೈನ್ಬೋನ ಕೇಳ್ತಾ ಇರಿ, ನೀವು ಕೇಳಿದಂತ ಹಾಡು ಪ್ರಸಾರ ಆಗುತ್ತೆ, ಕೇಳ್ತಾ ಇರಿ ಎಫ್ ಎಂ ರೈನ್ಬೋ. ಓಕೆ, ಥ್ಯಾಂಕ್ ಯು ಸರ್.

0: ಮ್ಯೂಸಿಕಲ್ ಯಾರ್ಸ್ ಮ್ಯಾಜಿಕಲ್ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:39:55 ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ. ಮುಂದಿನ ಕರೆ ಯಾರು ಅಂತ ನೋಡೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಯಾರು ಮಾತಾಡ್ತಾ ಇರೋದು?
1: ಮೇಡಮ್, ಹಗರಿ ಬೊಮ್ಮಳಿ ತಾಲೂಕು ಹಂಪ ಸಾಗರ ಸುಭಾನ್ ಕೋರಿ. ಮೇಡಮ್
0: ಸುಭಾನ್ ಕೋರಿ ಅವರೇ, ನಮಸ್ಕಾರ, ಹೇಗಿದ್ದೀರಿ?
1: ಆರಾಮಿದ್ದೀನಿ ಮೇಡಮ್.
0: ಆರಾಮಾಗಿದ್ದೀರಾ? ಹೇಳಿ, ಮೊದಲನೇದಾಗಿ ಯಾವ ಹಾಡು ಕೇಳ್ತೀರಿ?
1: ಮೇಡಮ್, ಅಮರ ಚಿತ್ರ ಮೇಡಮ್. ಓಲ್ಡ್ ಮೇಡಮ್, ಅದರಲ್ಲಿ ಏರೆ ಸದ್ಕೆ ಬಲಮ್ಮ ಕರಿ ಅಂತ ಒಂದು ಲತಾ ಮಂಗೇಶ್ಕರ್ ಹಾಡು ಹಾಡಿದ್ದೆ ಮೇಡಮ್.
0: ಓಕೆ,
1: ಪ್ರಸಾರ ಮಾಡಿ. ಹಾ ಮೇಡಮ್,
0: ಖಂಡಿತ ನೀವು ಹೇಳಿದಂತ ಹಾಡನ್ನು ಪ್ರಸಾರ ಮಾಡೋಣ. ಹೇಳಿ, ನೀವು ಯಾವ್ದ್ರ ಇಂಟ್ರೆಸ್ಟ್ ನಿಮ್ಗೆ ಜಾಸ್ತಿ? ಕ್ರಿಕೆಟ್ ಎಲ್ಲ ನೋಡ್ತೀರಾ? ಫಿಫಾ ವರ್ಲ್ಡ್ ಕಪ್ ನೋಡ್ತಾ ಇದ್ದೀರಾ?
1: ಕ್ರಿಕೆಟ್ ನೋಡ್ತೀನಿ ಮೇಡಮ್.
0: ಹೌದಾ, ಫಿಫಾ ವರ್ಲ್ಡ್ ಕಪ್ ನೋಡ್ತಾ ಇದ್ದೀರಾ?
1: ಇಲ್ಲ ಮೇಡಮ್, ಟೈಮ್ ಸಿಗಲ್ಲ ಮೇಡಮ್. ಕ್ರಿಕೆಟ್ ಇದ್ರೆ ಅಷ್ಟೇ ನೋಡ್ತೀನಿ ಮೇಡಮ್, ಯಾಕಂದ್ರೆ ಅದು ಒಮ್ಮೆ ರಾತ್ರಿ 12 ಗಂಟೆ ಸ್ಟಾರ್ಟ್ ಆಗುತ್ತೆ ಮೇಡಮ್. ದಕ್ಷಿಣ ಆಫ್ರಿಕಾ ಕೆನಡಾ ಐತಿ.
0: ಓಕೆ ಓಕೆ,
1: ಬ್ರೆಜಿಲ್ ಜಪಾನ್ ಇದೆ, ನೋಡಲ್ಲ ಮೇಡಮ್ ಕ್ರಿಕೆಟ್.
0: ತಿಳ್ಕೊಂಡಿರ್ತೀರಿ.
1: ಹಾ ಮೇಡಮ್, ತಿಳ್ಕೊಂಡಿರ್ತೀನಿ ಮೇಡಮ್.
0: T20 ವುಮೆನ್ಸ್ ವರ್ಲ್ಡ್ ಕಪ್ ನಡೀತಾ ಇದೆಲ್ಲ, ಇದ್ರ ಬಗ್ಗೆ ಹೇಳಿ.
1: ನಡೀತಿದೆ ಮೇಡಮ್, ಇವತ್ತು ಸೆಮಿ ತಲುಪೋಕಿದ, ಇವತ್ ಗೆಲ್ಲಲೇಬೇಕು ಮೇಡಮ್ ಇಂಡಿಯಾದಾರ ನಮ್ಮ ಇದ್ರ ಮಹಿಳೆಯರು. ಯಾಕಂದ್ರೆ ಸ್ವಲ್ಪ ನೋಡ್ಕೊಂಡ್ ಆಡೋಕೆ, ಯಾಕಂದ್ರೆ ಫೀಲ್ಡಿಂಗ್ ನಾಗ ಬಹಳ ಫೇಲ್ ಆಗ್ತಾ ಇದ್ರೆ ಮೇಡಮ್ ನಮ್ಮ.
0: ಓಕೆ,
1: ಮೊನ್ನೆ ಫೀಲ್ಡಿಂಗ್ ಇದ್ದಲ್ಲೇ ಸೋತ್ರಿ ಮೇಡಮ್ ಇದ್ರ ಮೇಲೆ ನಮ್ಮ. ಈಸಿ ಕ್ಯಾಪ್ಟನ್ ಬಿಟ್ರು, ಯಾಕಂದ್ರೆ ಸ್ಮೃತಿ ಮಂದಾನ ಇವರೆಲ್ಲ ಚೆನ್ನಾಗಿ ಆಡ್ತಾರೆ ಮೇಡಮ್ ನಮ್ಮ ಇದ್ರಾಗ. ಹರ್ಮಂತ್ ಪ್ರೀತ್ ಸಿಂಗ್ ಅವರು.
0: ಹೌದು ಹೌದು, ನಮ್ದು ಸ್ಟ್ರಾಂಗ್ ಟೀಮ್ ಇದೆ.
1: ಚೆನ್ನಾಗಿದೆ ಮೇಡಮ್, ರೀಚಾ ಘೋಷ್ ಸ್ವಲ್ಪ ನಿಂದಿರ್ಬೇಕು ಮೇಡಮ್, ಚೆನ್ನಾಗಿ ಆಡ್ಬೇಕು ರೋಜ್. ರೀಚಾ ಘೋಷ್,
0: ಹೌದಾ,
1: ದೀಪ್ತಿ ಶರ್ಮಾ ಚೆನ್ನಾಗಿ ಆಡ್ತಾರೆ ಮೇಡಮ್ ಎಲ್ಲರೂ. ಏನು ಸ್ವಲ್ಪ ಫೀಲ್ಡಿಂಗ್
0: ನಾವು ಅವ್ರಿಗೆ ವಿಶ್ ಮಾಡ್ಬಿಡೋಣ, ಚೆನ್ನಾಗಿ ಆಟ ಆಡಿ ಅಂತ.
1: ಇಲ್ಲ ಇಲ್ಲ, ಇವತ್ತು ಇಲ್ಲ, ಖಂಡಿತ ಗೆದಿತಾರೆ ಮೇಡಮ್.
0: ನಿಮ್ಮ ನಿರೀಕ್ಷೆ ನಿಜ ಒಳ್ಳೇದಾಗ್ಲಿ. ನಮ್ಮ ಭಾರತೀಯ ವನಿತೆಯರಿಗೆ ಇಲ್ಲಿಂದಲೇ ನಾವು ಶಕ್ತಿಯನ್ನ ತುಂಬಾ.
1: ಮೊನ್ನೆ 3 ವಿಕೆಟ್ ಕೇತ್ರ ರಾಧಾ ಯಾದವ್, ಇವತ್ತು ಅದೇ ತರ ಕೇಳಿ ಅನ್ನೋದು ನಮ್ದ ಆಸೆ ಮೇಡಮ್.
0: ಓಕೆ ಓಕೆ, ಖಂಡಿತವಾಗ್ಲೂ ಗೆದ್ದೆ ಗೆಲ್ತಾರೆ, ಇವತ್ತು ಚೆನ್ನಾಗಿ ಆಟ ಆಡ್ಲಿ ಅಂತ ಹೇಳಿ ನಾವು ಇಲ್ಲಿಂದ ಹಾರೈಸಿದ ಕಾರ್ಯಕ್ರಮದಲ್ಲಿ ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೀವು ಕೇಳಿದಂತ ಹಾಡು ನಿಮಗೋಸ್ಕರ ಪ್ರಸಾರ ಆಗುತ್ತೆ, ಕೇಳಿ
1: ಓಕೆ.
0: ಕರೆ ಮಾಡ್ತಾ ಇರಿ, ಹಾಗೆ ಕೇಳ್ತಾ ಇರಿ FM ರೈನ್ಬೋ.
1: ನಮಸ್ತೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಇದು ಗುಲ್ಮೋಹರ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮಗೆ ಮತ್ತಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ. ಹಲೋ
4: ಮೇಡಮ್,
3: ಶೋಭಾ ಅವರು?
4: ಹೌದು ಮೇಡಮ್.
3: ಓಕೆ, ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀರಾ?
4: ಮೇಡಮ್ ಚೆನ್ನಾಗಿದ್ದೀನಿ.
3: ಏನ್ ಮಾಡ್ತಾ ಇದ್ರಿ ಇವತ್ತು ಭಾನುವಾರ ರಜನ ನಿಮ್ಗೆ?
4: ಮೇಡಮ್ ನಮ್ಗೆ ಪಲ್ಸ್ ಪೋಲಿಯೋ.
3: ಏನ್ ಕೆಲಸ ಮಾಡ್ತಿರೋದು?
4: ಹೆಲ್ತ್ ಡಿಪಾರ್ಟ್ಮೆಂಟ್ ಮೇಡಮ್ ನಂದು.
3: ಓಕೆ ಮೇಡಮ್.
4: ಅಡ್ಮಿನಿಸ್ಟ್ರೇಟಿವ್ ಇದು ಫೀಲ್ಡ್ ಮೇಡಮ್ ನಂದು.
3: ಓಕೆ, ಹೇಳಿ ಹಾಗಿದ್ರೆ ಪಲ್ಸ್ ಪೋಲಿಯೋ ಬಗ್ಗೆ ಹೇಳಿ. ಹಾಕ್ಸಿ ನಿಮ್ ಮಕ್ಕಳಿಗೆ ಅಂತ ನೀವೇ ನಿಮ್ ಬಾಯಿಂದ ಹೇಳ್ಬಿಡಿ.
4: ಹೌದೌದು ಮೇಡಮ್. 0-5 ಇಯರ್ಸ್ ಒಳಗಡೆ ಹುಟ್ಟಿದ ಮಗುವಿನಿಂದ 5 ವರ್ಷದೊಳಗೆ ಪಟ್ಟಿರೋ ಮಕ್ಕಳಿಗೆ ಈ ಮೊದಲು ಹಾಕಿದ್ರು ಕೂಡ ಈಗ ಇನ್ನೊಮ್ಮೆ ಹಾಕ್ಬೇಕು
3: ಮೇಡಮ್. ನೆಗ್ಲೆಕ್ಟ್ ಮಾಡ್ಬೇಡಿ, ಮತ್ತೊಮ್ಮೆ ಇವತ್ತು ಅಭಿಯಾನ ನಡೀತಾ ಇದೆ,
4: ಹಾಕ್ಬೇಕು.
3: 1 ತಾರೀಕು ಇದೆಯಲ್ವಾ?
4: ಅದೇ 2-3 ಡೇಸ್ ಅರ್ಬನ್ ಇರುತ್ತೆ ಮೇಡಮ್, 4 ಡೇಸ್ ರೂರಲ್ ಇರುತ್ತೆ. ಅಂದ್ರೆ ಅಲ್ಲಿ ಏನಂತಂದ್ರೆ ಮೇಡಮ್, ಬರತನಕ ಕಾಯಕ್ ಹೋಗ್ಬಾರ್ದು, ಇವರೇ ಅಲ್ಲಿ ಬೂತಿ ಹೋಗ್ಬಿಟ್ಟು ಮಕ್ಕಳಿಗೆ ಹಾಕ್ಸ್ಕೊಟ್ರೆ ಒಳ್ಳೇದು ಮೇಡಮ್.
3: ಓಕೆ, ಹಳ್ಳಿಲ ಅಂಗನವಾಡಿ ಸ್ಕೂಲ್ ಅಲ್ಲಿ ಹಾಗೆ ಪ್ರಾಥಮಿಕ ಅಲ್ಲೆಲ್ಲ ಹಾಕ್ತಾರಲ್ವಾ? ಹೋಗಿ ಯಾರ್ಯಾರು ನಿಮ್ ಮಕ್ಕಳು 5 ವರ್ಷಕ್ಕಿಂತ ಒಳಗಿನವ್ರು ಇದಾರೆ ಅವ್ರೆಲ್ಲರಿಗೂ ಹಾಕ್ಸಿದ್ರು ಮತ್ತೊಮ್ಮೆ ಹಾಕ್ಸ್ಕೊಡಿ. ಓಕೆ ನೋಡಿ, ನಾವ್ ಇವತ್ತು ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತಾಡಿ ಜನರಿಗೆ ಅರಿವು ಮೂಡಿಸೋಣ ಅಂತ ಇದ್ವಿ. ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದೀರಾ, ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದನೇ ಒಂದು ಮಾತುಗಳನ್ನ ಹೇಳೋ ಅವಕಾಶ ಸಿಕ್ತು. ಕರೆ ಮಾಡಿದಕ್ಕೆ ನಿಜವಾಗ್ಲೂ ನಂಗೂ ಖುಷಿ ಆಯ್ತು. ಓಕೆ, ನಿಮ್ಗೆ ಬಿಸಿನ ಹಾಗಿದ್ರೆ ಇವತ್ತು ನೀವು ತುಂಬಾ ಬಿಸಿ ಇರ್ತೀರಾ.
4: ಹೌದು ಮೇಡಮ್.
3: 5 ಗಂಟೆವರೆಗೂ ಅಲ್ವಾ?
4: 25 ಗಂಟೆ ಇರುತ್ತೆ. ನಾಳೆಯಿಂದ ಮತ್ತೆ ಫೀಲ್ಡ್ ಹೋಗ್ತಾರೆ ಮೇಡಮ್, ಮನೆ ಮನೆಗಳಿಗೆ ಭೇಟಿ ಕೊಡ್ತಾರೆ. ಇವತ್ ಮಾತ್ರ ಆಯಾ ಬೂತ್ ಗಳಿಗೆ ಇಂಥ ಬೂತ್ ಗಳಂತ ಇರುತ್ತೆ, ಆಯಾ ಏರಿಯಾಕ್ ಹೋಗಿ ಇವರು ಹಾಕ್ಸ್ಕೋಬೇಕು. ಇನ್ ಕೇಸ್ ಹಾಕ್ಸ್ಕೊಳಕ್ ಆಗಿಲ್ಲ ಅಂದ್ರೆ ನಾಳೆ ಮನೆಗೆ ಬರ್ತಾರೆ, ಬಂದಾಗ್ಲಾರು ಹಾಕ್ಸ್ಕೋಬೇಕು.
3: ಓಕೆ, ನಿಮ್ಮ ನಮ್ಮ ಆರೋಗ್ಯ ಕಾರ್ಯಕರ್ತರಿಗೆ ನಾವು ಧನ್ಯವಾದ ಹೇಳಲೇಬೇಕು, ಯಾಕಂದ್ರೆ ತುಂಬಾ ಶ್ರಮಿಸ್ತೀರಾ. ಹೌದು
4: ಹೌದೌದು,
3: ತುಂಬಾ ಶ್ರಮಿಸ್ತೀರಾ. ಹಾಗೆ ಇದನ್ನ ಎಲ್ಲರಿಗೂ ರೀಚ್ ಆಗೋ ತರ ನಿಮ್ಮ ಒಂದು ಕಾರ್ಯಕ್ಷಮತೆನ ಇಟ್ಕೊಂಡಿರ್ತೀರಾ, ಅದಕ್ಕೆ ನಾವು ಧನ್ಯವಾದಗಳನ್ನ ಹೇಳಲೇಬೇಕು. ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ರಿ, ಮಾತನಾಡಿದ್ರಿ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಕರೆ ಮಾಡಿದ್ರಿ, ಧನ್ಯವಾದ. ನೀವ್ ಯಾವ ಹಾಡು ಕೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ?
4: ಬಾಜಿಗರ್ ಫಿಲಂ ಇದೆ ಮೇಡಮ್, ಹಮ್ಸಫರ್ ಅಂತ ಬರುತ್ತೆ.
3: ಈ ಮರೆ ಹಮ್ಸಫರ್ ಬೇಕಾ ನಿಮ್ಗೆ?
4: ಹೌದು ಮೇಡಮ್.
3: ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ, ಕೇಳಿ.
4: ಓಕೆ,
3: ಥ್ಯಾಂಕ್ ಯು.

0: ಕೇಳ್ತಾ ಇದ್ದೀರಿ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನೆಚ್ಚಿನ ಕೇಳುಗರೊಂದಿಗೆ ಮಾತುಕತೆ ನಡೀತಾ ಇದೆ. ಮುಂದಿನ ಕರೆ ಯಾರು ಮಾಡಿದ್ದಾರೆ, ಕೊನೆಯ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ.
1: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ ಸರ್, ಹೇಳಿ, ಹೇಗಿದ್ದೀರಿ?
1: ಚೆನ್ನಾಗಿದ್ದೆ ಮೇಡಮ್. ಸಾಕಿನಾದ್ರೆ ಮೇಡಮ್.
0: ಆಯ್ತು ಸರ್, ಯಾರು ಮಾತಾಡ್ತಾ ಇರೋದು? ನಿಮ್ಮ ಹೆಸರೇ ಹೇಳಿಲ್ಲ ನೀವು.
1: ನಿಂಗಜ್ಜ ವಾಲ್ಮೀಕಿ ಮೇಡಮ್, ಕೊಪ್ಪಳದಿಂದ.
0: ನಿಂಗಜ್ಜ ವಾಲ್ಮೀಕಿ ಅವರು ಕೊಪ್ಪಳದಿಂದ, ಹೇಳಿ, ಏನ್ ಮಾಡ್ಕೊಂಡಿದ್ದಾವು?
1: ನಮ್ ಕಿರಣ ಅಂಗಡಿ ಮೇಡಮ್, ಕೊಪ್ಪದಲ್ಲಿ.
0: ಓಕೆ ಸರ್, ಹೇಗಿದೆ ನಿಮ್ಮ ಭಾನುವಾರದ ವ್ಯಾಪಾರ ಎಲ್ಲ?
1: ಏ ಮಾಮೂಲಿ ಮೇಡಮ್, ಮನೆಯಲ್ಲಿ ಅಪ್ಪಲ್ಲಿ ಸ್ವಲ್ಪ ಸೀಸನ್ ಕಮ್ಮಿ ಇದೆ ಮೇಡಮ್ ಇವಾಗ.
0: ಹೌದಾ? ಕ್ರಿಕೆಟ್ ಎಲ್ಲ ನೋಡ್ತೀರಾ ನೀವು?
1: ನೋಡ್ತೀರಿ ಮೇಡಮ್.
0: T20 ವರ್ಲ್ಡ್ ಕಪ್ ನಡೀತಾ ಇದೆ ವನಿತೆ ಅವರದು.
1: ಹೌದ್ರಿ ಮೇಡಮ್, ಹೌದ್ರಿ.
0: ಓಕೆ, ಇವತ್ತು
1: ಜಾಸ್ತಿ ರೇಡಿಯೋ ಯೂಸ್ ಮಾಡ್ತೀವಿ ಮೇಡಮ್. ನಾ ಟಿವಿ ನೋಡಲ್ಲ ಜಾಸ್ತಿ, ಮತ್ತೆ ಮೊಬೈಲ್ ಯೂಸ್ ಮಾಡಲ್ಲ. ರೇಡಿಯೋ ಜಾಸ್ತಿ ಮಾಡಿದ್ರೆ ರೇಡಿಯೋ ಕೇಳ್ತಾ ನಮ್ ಕೆಲಸ ನಾ ಮಾಡ್ತಾ ಇರ್ತೀವಿ ಮೇಡಮ್.
0: ಹೌದಾ ಸರ್, ಓಕೆ. ರೇಡಿಯೋ ನಿಮ್ಮ ಸಂಗಾತಿ ಆಗಿದ್ರೆ.
1: ಹೌದ್ರಿ ಮೇಡಮ್.
0: ಓಕೆ ಸರ್, ಅದೇ ಇವಾಗ
1: ದೊಡ್ಡ ಬಳಗ ಇದೆ ಮೇಡಮ್ ನಮ್ ಕೊಪ್ಪಳ ಮುಖಾಂತರ. ದೊಡ್ಡ ಬಳಗ ಇದೆ ಮೇಡಮ್ ನಮ್.
0: ಹೌದಾ? ಸಂತೋಷ ಸರ್, ಸಂತೋಷ. ಈಗ ಇವತ್ತು ಆಸ್ಟ್ರೇಲಿಯಾ ಜೊತೆಗೆ ನಮ್ಮ ಭಾರತೀಯ ವನಿತೆಯರು ಸೆಣಸಾಟ ನಡೆಸ್ತಾ ಇದಾರೆ, ನಿರ್ಣಾಯಕ ಪಂದ್ಯ ಇವತ್ತು. ಅವರಿಗೋಸ್ಕರ ಕಾರ್ಯಕ್ರಮದ ಕೊನೆ ಹಾಡು ಚೆಕ್ ದ ಇಂಡಿಯಾದ ಹಾಡನ್ನ ಹಾಕಿ ಅಂತ ಇಲ್ಲಿ ನಮ್ಮ ಕೇಳುಗರು ಸಂದೇಶ ಕಳಿಸ್ತಾ ಇದ್ದಾರೆ. ಎಲ್ರಿಗೂ ಸೇರಿ ನಾವಿವತ್ತು ಇಂಡಿಯಾ ಟೀಮ್ನ ವಿಶ್ ಮಾಡೋಕೆ, ಹಾಗೆ ಚೇರಪ್ ಮಾಡೋಕೆ ಈ ಹಾಡನ್ನು ಪ್ರಸಾರ ಮಾಡ್ತಾ ಇದೀವಿ. ಆಯ್ತಾ?
1: ಓಕೆ ಮೇಡಮ್, ನಮಸ್ಕಾರ.
0: ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಗುಲ್ಮೋಹರ್ ಕಾರ್ಯಕ್ರಮ. ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಒಂದಷ್ಟು ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳ್ತಾ ಸಾಗಿದ್ವಿ, ಹಾಗೆ ಸಂದೇಶವನ್ನು ಸಹ ಹಲವರು ಕಳಿಸಿದ್ದೀರಿ. ಸಂದೇಶವನ್ನ ಕಳಿಸಿದವರು, ಹಾಗೆ ಕರೆ ಮಾಡಿದಂತಹ ನಿಮ್ಮೆಲ್ಲರಿಗೂ, ಕಾರ್ಯಕ್ರಮವನ್ನ ಕೇಳಿದಂಥವ್ರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇಂದಿನ ಗುಲ್ಮೋಹರ್ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ಗುಲ್ಮೋಹರ್ ಕಾರ್ಯಕ್ರಮದ ಪ್ರಸಾರವಾದಂತಹ ಹಾಡುಗಳು, ಹಾಗೆ ಕೊಟ್ಟಂತಹ ಎಲ್ಲ ಮಾಹಿತಿಯನ್ನು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಬೆಳಗಿನಿಂದ ಎಲ್ಲ ಕಾರ್ಯಕ್ರಮದಲ್ಲೂ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜೆ ಸಿಂಧು. ಹೊರಡುವಂತಹ ಸಮಯ. ಬಳಸಿದಂತೆಲ್ಲ ಬೆಳೆಯುವ ಅಕ್ಷಯ ಪಾತ್ರೆ ನಗು. ನಗಲು ಕಲಿತವರು ಬಹುಕಾಲ ಬದುಕ್ತಾರೆ ಅಂತ ಹೇಳಿದ್ದಾರೆ ಬೀಚಿಯವರು. ಹಾಗೆ ನಗುವು ಮೊಗಕ್ಕೆ ಭೂಷಣ, ಹಾಗೆ ನಗುವಿಲ್ಲದ ಮೊಗವು ಸ್ಮಶಾನ ಅಂತ ಹೇಳ್ತಾರೆ. ಹಾಗಾದರೆ ಜೀವನದಲ್ಲಿ ಕಷ್ಟ ನಷ್ಟೇ ಏನೇ ಇದ್ರೂ ಒಂದು ಸುಂದರವಾದ ನಗು ಮಾತ್ರ ಮಾಸ್ತೇ ಇರಲಿ ಅಂತ ಹೇಳ್ತಾ, ನಗ್ತಾ ಇರಿ, ನಗಿಸ್ತಾ ಇರಿ, ಹಾಗೆ ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ.

ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದರೆ ಆತ್ಮೀಯ ಕೇಳುಗರಿಗೆಲ್ಲ ಸಮತ ಮಾಡುವ ಶುಭ ಸಂಜೆ ನಮಸ್ಕಾರಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5 ಗಂಟೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಅಯೋಗ್ಯ ಚಿತ್ರದ ಗೀತೆಯನ್ನ, ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿದೆ.

ಎಲ್ ಎನ್ ಶಾಸ್ತ್ರಿಯವರ ಧ್ವನಿಯಲ್ಲಿ ಕೇಳಿ ಜೋಡಿ ಹಾಕಿ ಚಿತ್ರದ ಗೀತೆಯನ್ನು ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ವಿ ಮನೋಹರ್ ಅವರದು.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಕೃಷ್ಣಂ ಪ್ರಣಯಸಖಿ ಚಿತ್ರದ ಗೀತೆಯನ್ನು ಹಾಡಿದ ಗಾಯಕರು ಜಸ್ಕರಣ್ ಸಿಂಗ್.

ವಿಜಯ್ ಪ್ರಕಾಶ್ ಹಾಗೂ ರಕ್ಷಿತಾ ಸುರೇಶ್ ಅವರ ಧ್ವನಿಯಲ್ಲಿ ಕೇಳಿ ಲವ್ ಮಾಕ್ಟೇಲ್ ಭಾಗ ಎರಡರಿಂದ ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭ್ಯಂಕರ್ ಅವರ ರಾಗ ಸಂಯೋಜನೆ ಇದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಕಾರ್ತಿಕ್ ಅವರ ಧ್ವನಿಯಲ್ಲಿ ಬೈ ಟು ಲವ್ ಚಿತ್ರದ ಗೀತೆಯನ್ನು, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಆಂಜನೇಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ. ಸೋನು ನಿಗಮ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಗಟ್ಟಿಮೇಳ ಚಿತ್ರದ ಗೀತೆಯನ್ನು ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 5:30 ಆಗಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ನಶಾಮುಕ್ತ ಭಾರತ ಸಮಾವೇಶದಲ್ಲಿ ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿದ್ದ ಕಾರ್ಯಕ್ರಮದ ಬಾನುಲಿ ವರದಿ.
1: ಇಂದು ನಶಾಮುಕ್ತ ಭಾರತ ಅಭಿಯಾನ ಬೆಂಗಳೂರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 31ನೇ ಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧದ ದಿನವನ್ನು ಸಂಯುಕ್ತವಾಗಿ ಆಚರಿಸಲಾಯಿತು. ಈ ವಿಶೇಷ ಕಾರ್ಯಕ್ರಮವು ಭಾರತದ ಮಾನ್ಯ ಉಪರಾಷ್ಟ್ರಪತಿ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರ ಗೌರವಾನ್ವಿತ ಉಪಸ್ಥಿತಿಯಲ್ಲಿ ನಡೆಯಿತು. ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಕನ್ನಡದಲ್ಲೇ ಮಾತುಗಳನ್ನು ಆರಂಭಿಸಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 31ನೇ ಸಂಸ್ಥಾಪನಾ ದಿನದ ಶುಭಾಶಯಗಳನ್ನು ಆರಂಭದಲ್ಲಿ ಕೋರಿದರು. ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನುಡಿಗಳು ಇವು.
2: Over the years, Rajiv Gandhi University of Health Sciences has played a vital role in strengthening health education, research and public health services, contributing immensely to the well-being of the society. I am very proud that university of ours is making the maximum number of doctors to serve the society. It has played a transformative role in shaping generations of healthcare professionals who serve our nation with dedication. Today, Conclave addresses an issue that has crossed all barriers of geography, age, gender and socio-economic status, the challenge of substance abuse and illicit drug trafficking. It is particularly significant that this conclave is being held in the context of the International Day Against Drug Abuse and illicit trafficking observed.

0: on 26th June every year. The vision of Nasmukt Bharat is not merely the absence of drugs. In the presence of healthy choices, informed decisions, supportive families, and resilient communities, we should rise against all evil forces. It is about empowering individuals. Our minds should be controlled by only one, that is, by our consciousness, nothing else in the world. Every young life lost to addiction represents a loss of human potential and a setback to our collective aspirations, both family as well as the society. And we should take this message to the entire world. And as the future doctors, nurses, pharmacists, psychologists, public health experts, the researchers, students of this university will be the forefront of addressing the substance use disorders. They will not only treat patients, but also shape public awareness, influence the policy makers, and contribute to the evidence-based solutions. Everything is possible when we get convinced what we are going to do. The oath what you are taking today will make not only you happy, but it will make the entire society, the state and the country happy. We need innovative approaches that integrate technology, counseling services, peer support, networks and public health outreach. Evidence must guide action and research must inform the policy. Schools, colleges, families, community organizations, healthcare institutions, law enforcement agencies and civil society we all must work together. And by working together, we create an environment that discharges substance abuse and promote healthy lifestyles. As the chancellor of three central universities, I have been laying emphasis on drug-free campuses. We have done one great program like this in Delhi University, and today we are very happy to announce the Delhi University is a drug-free university. We all must unite together to fight against the drug mafia. Let us also pledge to create a future where every young person has the opportunity to thrive, where healthcare system provides compassionate support, and where communities stand united against the menace of substance abuse. That is my request to all of you, and I am sure by seeing all of you, all the youngsters, the students, and your willpower today, that our campus is going to be free from drugs, and I am sure Bangalore will be soon totally free from drugs, and Karnataka, as it was assured by our Chief Minister, Karnataka will be totally free from drugs. He has assured he will take the strongest action against the drug mafia. Yes, that is the only way that the society can be saved.
1: ಇದೇ ಸಂದರ್ಭದಲ್ಲಿ ಪೋಲಿಯೋ ಲಸಿಕಾ ದಿನವಾದ ಇಂದು ರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಎರಡು ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಸ್ವತಃ ತಾವೇ ಹಾಕಿ ಚಾಲನೆಯನ್ನು ನೀಡಿದರು. ಗೌರವಾನ್ವಿತ ಕರ್ನಾಟಕದ ರಾಜ್ಯಪಾಲರು ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳೂ ಆದ ಥಾವರ್ಚಂದ್ ಗೆಹ್ಲೋಟ್ ಅವರು ಮಾತನಾಡಿ ವಿಶ್ವವಿದ್ಯಾಲಯದ ಸಾಧನೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರಸ್ತುತ ದೇಶದ ಜನಸಂಖ್ಯೆಯಲ್ಲಿ ಗಣನೀಯವಾಗಿ ಯುವಜನತೆಯ ಸಂಖ್ಯೆಯೇ ಹೆಚ್ಚಾಗಿದೆ. ಹಾಗಾಗಿ ಯುವಶಕ್ತಿಗೆ ಸರಿಯಾದ ಶಿಕ್ಷಣ ದೊರೆತು ರಾಷ್ಟ್ರ ಸೇವೆಯ ಹೊಸ ದಿಶೆ ಸಿಕ್ಕಿದಲ್ಲಿ ವಿಕಸಿತ ಭಾರತಕ್ಕೆ ವೇಗವು ಸಿಗಲಿದೆ ಎಂದರು. ಹಾಗಾಗಿ ಯುವ ಜನತೆ ನಶಾಮುಕ್ತ ಭಾರತಕ್ಕೆ ಸಂಕಲ್ಪ ಮಾಡಬೇಕು ಎಂಬ ಕರೆಯನ್ನು ನೀಡಿದರು.
2: ಆಜ್ ಕಾ ಯೇ ಸಮಾರೋಹ ಯೇ ಸಂದೇಶ ದೇತಾ ಹೈ ಕಿ ಚಿಕಿತ್ಸಾ ಶಿಕ್ಷಾ ಕಾ ಉದ್ದೇಶ ರೋಗೋ ಕಾ ಉಪಚಾರ ಕರನೆ ಕೆ ಸಾಥ್ ಸಾಥ್ ಸಮಾಜ ಕೋ ಸ್ವಚ್ಛ ಜಾಗರೂಕ್ ಔರ್ ನೈತಿಕ ರೂಪ ಸೆ ಸಶಕ್ತ ಬನಾನಾ ಭೀ ಹೈ. ಭಾರತ ಯುವಾಓ ಕಾ ದೇಶ ಹೈ. ಆಜ್ ಹಮಾರಿ ಲಗಭಗ 65% ಆಬಾದಿ ಜನಸಂಖ್ಯಾ 35 ವರ್ಷ ಸೆ ಕಮ್ ಆಯು ಕಿ ಹೈ. ಯಹೀ ಯುವಾ ಶಕ್ತಿ ಭಾರತ ಕಿ ಸಬ್ಸೆ ಬಡಿ ಪೂಂಜಿ ಹೈ. ಯದಿ ಇಸ್ ಊರ್ಜಾ ಕೋ ಶಿಕ್ಷಾ ಕೌಶಲ್ ನವಾಚಾರ ಅನುಸಂಧಾನ ಔರ್ ರಾಷ್ಟ್ರ ಸೇವಾ ಕಿ ದಿಶಾ ಮಿಲೆ ತೋ ವಿಕಸಿತ ಭಾರತ 2047 ಕಾ ಲಕ್ಷ್ಯ ಪ್ರಾಪ್ತ ಕರ್ನಾ ಬಹುತ್ ಆಸಾನ್ ಹೋಗಾ. ಇಸ್ಲೇ ಯುವಾಓ ಕೋ ಸ್ವಚ್ಛ ಸಂಸ್ಕಾರಿತ ಜಾಗರೂಕ್ ಔರ್ ನಶಾ ಮುಕ್ತ ಬನಾನಾ ಹಮ್ ಸಭಿ ಕಿ ಸಾಮೂಹಿಕ ಜಿಮ್ಮೇದಾರಿ ಹೈ.

ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಬಿಸಿ ಭಗವಾನ್ ಸ್ವಾಗತ ಭಾಷಣ ಮಾಡಿದರು. ಆಂಧ್ರಪ್ರದೇಶದ ಗೌರವಾನ್ವಿತ ರಾಜ್ಯಪಾಲರಾದ ಜಸ್ಟಿಸ್ ಸೈಯದ್ ಅಬ್ದುಲ್ ನಜೀರ್ ಅವರು ದತ್ತಿ ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿ ವೈದ್ಯಕೀಯ ಶಿಕ್ಷಣ ಮಂತ್ರಿ ಶ್ರೀ ಶರಣಪ್ರಕಾಶ್ ಪಾಟೀಲ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಶ್ರೀ ಯುಟಿ ಖಾದರ್ ಅವರು ಉಪಸ್ಥಿತರಿದ್ದರು. ಅಷ್ಟೇ ಅಲ್ಲದೆ ಇದೇ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಹಾಗೂ ಗಣ್ಯರು ಭಾಗವಹಿಸಿ ನಶಾಮುಕ್ತ ಸಮಾಜದ ನಿರ್ಮಾಣದ ಸಂಕಲ್ಪವನ್ನು ಕೈಗೊಂಡರು. ಜಾಗೃತಿ ಸಂದೇಶಗಳೊಂದಿಗೆ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ

ನಶಾ ಮುಕ್ತ ಭಾರತ ಸಮಾವೇಶದಲ್ಲಿ ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿದ್ದ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ನಿರ್ಮಾಣ ಆಶಾ, ಸಹಕಾರ ಪೂರ್ಣಿಮಾ ಎನ್ ರಘುನಾಥ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 5 ಗಂಟೆಯಾಗಿ 44 ನಿಮಿಷಗಳು.

0: ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಪಾಪರೆಡ್ಡಿ ಅವರ ನೇತೃತ್ವದಲ್ಲಿ ದಿನಾಂಕ 8/7/26 ಬೆಳಿಗ್ಗೆ 10:30 ರಾಯಚೂರಿನ ಗಂಜ್ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂಎಸ್ ಪಾಟೀಲರ ಅಭಿನಂದನಾ ಗ್ರಂಥ ಮಾಗಿದ ಮುತ್ಸದ್ದಿ ಬಿಡುಗಡೆ ಸಮಾರಂಭಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ನೀವು ಬನ್ನಿ, ನಿಮ್ಮವರನ್ನು ಕಾರ್ಯಕ್ರಮಕ್ಕೆ ಕರೆತನ್ನಿ.
1: ಭಾವಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ ಎಂಡಿ ಪಲ್ಲವಿಯವರ ಧ್ವನಿಯಲ್ಲಿರುವ ಭಾವಗೀತೆಗೆ ರಚನೆ ನೀಡಿದ್ದಾರೆ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು.

ನಿಮ್ಮ ಕನಸುಗಳಿಗೆ ಇಂಜಿನಿಯರಿಂಗ್ ಸ್ಪರ್ಶ ನೀಡಿ. ಎಚ್ಕೆಇ ಸೊಸೈಟಿ ಸರ್ವೆಂ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ರಾಯಚೂರು. ಪ್ರವೇಶಗಳು ಆರಂಭ. ANML, CSE, ಸಿವಿಲ್, ECE, ಮೆಕ್ಯಾನಿಕಲ್ ಸೇರಿದಂತೆ ವಿವಿಧ ಕೋರ್ಸುಗಳು ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8379951810.

ಭಾವಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯಲ್ಲಿರುವ ಭಾವಗೀತೆಗೆ ಧ್ವನಿ ನೀಡಿದ್ದಾರೆ ಪುಷ್ಪ ಜಗದೀಶ್ ಅವರು.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6 ಗಂಟೆ.

ಕೇಳಿ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು, ಕಾರ್ಯಕ್ರಮ ವಿವರಣೆಯ ನಂತರ 6:10 ಪ್ರಕಟಣೆಗಳು, 6:15 ಸಂಧ್ಯಾಕಿರಣ, ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಸಿರ್ವಾರ ಪಟ್ಟಣದ ಯರ್ಮರಸ್ ಗ್ರಾಮದ ಭಜನಾ ಪದ ಹಾಡುಗಾರರಾದ ಬಸವರಾಜ್. ಕಾರ್ಯಕ್ರಮದ ಪ್ರಸ್ತುತಿ ಪರಮೇಶ್ವರಪ್ಪ ಗೋಪಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 7:33 7:45 8:44 9:16 ಆಟದ ಕೊನೆಯವರೆಗೆ ಲಂಡನ್ ನಗರದ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುವ ICC ಮಹಿಳಾ ವಿಶ್ವಕಪ್ 2026 T20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಕೇಳಿವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 8:00 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ನಾಳೆ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ವಂದನೆ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ, 6:45 ಜಾನಪದ ಗೀತೆಗಳು, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳನ್ನು ಆಲಿಸುವಿರಿ, 8:30 ವಚನ ಗಾಯನ, 9:05 ಭಾವಗೀತೆಗಳು, 9:30 ಚಿತ್ರಗೀತೆಗಳು, 10:02 10:32 11:32 ವಿವಿಧ ಭಾರತಿ ಕನ್ನಡ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ 12:00

0: ಮೂವತ್ತು ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮ. ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀ ರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿಯವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಒಂದು ಗಂಟೆಗೆ ಪ್ರಗತಿಪಟ್ಟ 1:20ಕ್ಕೆ ಭಾವಗೀತೆಗಳು, ಚಿತ್ರಗೀತೆಗಳು. 1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಣಿ ಭಾರತದ ಸಮಗ್ರ ವ್ಯಾಖ್ಯಾನ ವಾಚನ ಕಾರ್ಯಕ್ರಮ. ವಾಚನ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ. ನಾಳೆ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಗೀತಲಹರಿ ವಿಷಯಾಧಾರಿತ ಸಂಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಜಯಶ್ರೀ ಹಂಡೆದ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:10ಕ್ಕೆ ಪ್ರಕಟಣೆಗಳು, 6:15ಕ್ಕೆ ಭಾವಗೀತೆಗಳನ್ನು ಆಲಿಸುವಿರಿ. 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗದಲ್ಲಿ ಕೇಳಿ. ಮೊದಲಿಗೆ ಖೇತ್ ಬಚಾವೋ ಅಭಿಯಾನದಡಿ ಲಾಭದಾಯಕ ಬೆಳೆಯಾಗಿ ಸೂರ್ಯಕಾಂತಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ MR ಉಮೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅರಕೇರಾ ತಾಲೂಕಿನ ಮರಟ್ ಗ್ರಾಮದ ಶಾಂತಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 7:45ಕ್ಕೆ ಚಿತ್ರಗೀತೆಗಳು. 8:00ಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ವೆಂಕಟೇಶ್ ಬೇವಿನ ಬೆಂಚಿ ಮತ್ತು ರಮಾ ಕುಲಕರ್ಣಿ. 8:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತೆಗ್ಗೆಹ ಗ್ರಾಮದ ರಾಮಪ್ಪ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಿಕಿ ಪದಗಳು. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05 ಆಗಲಿದ್ದು. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: Prime Minister Narendra Modi today stated that climate action must be guided by fairness, responsibility and equity. In his special address to the National Assembly of Seychelles, Prime Minister said this is the essence of climate justice. He emphasized that Seychelles and India both seek a world where development is more inclusive and where international institutions reflect contemporary realities.
2: Seychelles and India both seek a world where development is more inclusive. We both seek a world where international institutions reflect contemporary realities. We believe that our shared future must be shaped collectively, inclusively, and fairly.
1: Mr. Modi said Seychelles occupies a special place in India's vision for the Indian Ocean and that conviction is stronger than ever. He said the Indian Ocean does not separate India and Seychelles but connects the two countries. He addressed that it will encourage all those who are making sustained efforts for environment conservation.
2: Our vision is captured in the idea of Mahasagar, mutual and holistic advancement for security and growth across regions, Mahasagar. This vision recognizes that our futures are interconnected and interdependent, and we will continue to work together for a safer and more secure Indian Ocean region.
1: Prime Minister said it is a special honor to stand before everyone as the first Indian Prime Minister to address the National Assembly. He also thanked President and the people of Seychelles for honoring him with Seychelles' highest distinction, the Guardian of the Blue Horizon, earlier in the day. Union Ministers Amit Shah, S. Jaishankar, Rajnath Singh, Piyush Goyal, Manohar Lal and Jitendra Singh congratulated Prime Minister Narendra Modi on being conferred with Seychelles' highest distinction for leadership in environmental conservation and sustainable development. Prime Minister Modi has said that the power of public participation in nation building is one of India's greatest strengths. Addressing the nation in his Mann Ki Baat program on Akashwani today, Mr. Modi said this spirit was once again evident after he appealed to citizens to adopt certain measures in view of the prevailing warlike situation in West Asia. Mr. Modi had urged people to avoid buying gold, postpone non-essential foreign travel and use carpooling for some time.
2: पश्चिम एशिया में बनी युद्ध की स्थितियों को देखते हुए मैंने देशवासियों से कहा था कुछ समय के लिए सोना खरीदने से बचे, लोगों से कहा था कि विदेश में छुट्टियां मनाने से बचे, लोगों से कार पुलिंग को भी बढ़ावा देने की अपील की थी, किसानों से केमिकल मुक्त खेती के लिए, खेत बचाने के लिए और प्राकृतिक खाद का ज्यादा से ज्यादा इस्तेमाल का आग्रह किया था। मेरी अपील का उन्होंने न सिर्फ समर्थन किया बल्कि हर तरफ से उसमें अपना सहयोग कर रहे हैं।
1: India today categorically rejected allegations made by Pakistan regarding the recent incident in Karachi and termed as baseless. In response to media queries, External Affairs Ministry spokesperson Randhir Jaiswal said that instead of pointing fingers at others, Pakistan should look inwards and take credible action against the terror infrastructure on its territory. He said Pakistan should rid itself of its proclivity to rely on terrorism as an instrument of state policy. In men's cricket, hosts Ireland were 17 for no loss in 1.4 overs against India in the second and the final T20 international of the two-match series in Belfast when reports last came in. Earlier, India won the toss and elected to bowl. Ireland lead the series 1-0 after registering a 34-run victory over India in the opening T20 international on Friday. India will be aiming to level the series. In the ICC Women's T20 World Cup, India will take on Australia in their final Group A match at Lord's Cricket Ground in London this evening. The match is scheduled to begin at 7 p.m. Indian time. Led by Harmanpreet Kaur, the women in blue are currently placed second in the Group A standings, having won 3 of their 4 matches. Australia, meanwhile, sit comfortably at the top of the table with 4 wins in 4 games. India will be aiming for a victory over the unbeaten Australia to secure their place in the semi-finals. And with that, we end this news bulletin.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆಯಾಗಿ 10 ನಿಮಿಷಗಳು.

0: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242 8700014242.
2: ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರ
3: ಓ ಬಾಪ್ಪ, ಏನಪ್ಪ ಬಂದಿದ್ ಏನ್ ಸಮಾಚಾರ ಅಂತ?
2: ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಮಲು ಹೋಯಕ್ಕೆ ಇಲ್ಲ ಅಂತದೆ.
3: ಕೆಮ್ಮಲು ಏನ್ ಕೆಲಸ ಮಾಡ್ತೀಯ ನೀನು?
2: ರೈತ ಸ್ವಾಮಿ.
3: ಅಲ್ಲ, ಎಷ್ಟ್ ಜನ ಮಕ್ಳು ನಿಂಗೆ?
2: ಮೂರುವರೆ. ಅವೇ ಮೂರ್ ಮಕ್ಳವೇ ಮನೇಲೆ, ಇನ್ನೊಂದು ಹೊಟ್ಟೆಲ್ ಅದೇ.
3: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ, ಹೊರೇನು ಒಂಥರ ಹೊರೇನೆ ತಾನೆ ನೀನ್ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನೀನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು?
2: ಇಲ್ಲ ಸ್ವಾಮಿ, ಮನೇಲೇ ಇರ್ತಾಳೆ.
3: ಮನೇನಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
2: ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಹೊತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡ್ ಬರ್ತಾಳೆ. ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ. ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ. ಬರುವಾಗ ಮನೆಗೆ ಬೇಕಾದ ಸಾಮಾನು ತತ್ತಾಳೆ. ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ.
3: ಮಧ್ಯಾಹ್ನ ಉಣ್ಣಕ್ ಬತ್ತೀಯ ತಾನೆ?
2: ಇಲ್ಲ ಇಲ್ಲ ಸ್ವಾಮಿ, ಅವಳೇ 3 ಕಿಲೋಮೀಟರ್ ನಡ್ಕೊಂಡ್ಬಂದು ಹೊಲಕ್ಕೆ ಊಟ ತಂದ್ಕೊತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತೇನೆ.
3: ಆಮೇಲೆ
2: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
3: ಸಂಜೆ ಮನೆಗೆ ಹೋಯ್ತೀಯ? ಮನೆಗೆ ಹೋದ್ಮೇಲೆ
2: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸ್ವಾಮಿ.
3: ಅಲ್ಲಪ್ಪ, ಸಂಜೆ ನೀನೇನ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತಿಯ? ಅವಳೇನ್ ಮಾಡ್ತಾಳೆ ಅಂತೀನಿ?
2: ಅವ್ನ್ ಮನೇಲೇ ಇರ್ತಾಳೆ ಸ್ವಾಮಿ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
3: ಓ, ಅಂದ್ರೆ ಮನೆಗೆ ರಾತ್ರಿ ಊಟಕ್ ಮಾತ್ರ ನೀನ್ ತಪ್ಪದೆ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಡ್ತೀಯ?
2: ಇಲ್ಲ ಇಲ್ಲ, ಊಟಕ್ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ.
3: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವಳು ಊಟ ಗಿಟ ಮಾಡ್ ಮನೆ ಕತ್ತಾಳ ಹೆಂಗೆ ಅಂತ?
2: ಇಲ್ಲ ಸ್ವಾಮಿ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
3: ಅಂದ್ರೆ ನೀನ್ ಹಾಕ್ಲೇ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
2: ಹ್ಮ್, ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೇ ಇರ್ತಾಳೆ.
3: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
2: ಹ್ಮ್, ಮತ್ತೆ
4: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು.
0: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರೆ

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ಈಗ ಕೇಳಿ ಸಂಧ್ಯಾ ಕಿರಣ ಕಾರ್ಯಕ್ರಮವನ್ನು.
1: ಆಕಾಶವಾಣಿ ರಾಯಚೂರು

0: ಹಿರಿಯ ನಾಗರಿಕರ ಜೀವನದ ಅನುಭವಗಳ ಕುರಿತು ಕಾರ್ಯಕ್ರಮ ಸಂಧ್ಯಾ ಕಿರಣ. ಪ್ರಸ್ತುತಿ ಡಾಕ್ಟರ್ ಪರಮೇಶ್ವರಪ್ಪ ಗೋಪಶೆಟ್ಟಿ.
1: ಶ್ರೋತೃ ಬಂಧುಗಳ ಸಂಧ್ಯಾ ಕಿರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುವರೆ, ಸಿರವಾರ ಪಟ್ಟಣದ ಎರಮರ್ಸ್ ಗ್ರಾಮದ ಬಸವರಾಜ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮೂಲತಃ ಇವರು ಕೃಷಿಕರಾಗಿದ್ದು ಭಜನಾ ಪದಗಳಲ್ಲಿ ತಮ್ಮ ಕೃಷಿಯನ್ನ ಮಾಡ್ತಾ ನಾಡಿನಾದ್ಯಂತ ಭಜನಾ ಪದಗಳ ಸೊಗಡನ್ನ ಪಸರಿಸ್ತಾ ಬಂದಿದ್ದಾರೆ. ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರ ಜೀವನದ ಪುಟಗಳನ್ನ ಮೆಲುಕು ಹಾಕೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ ಸರ್.
1: ಸರ್, ತಾವು ಮೂಲತಃ ಕೃಷಿಕರಾಗಿರಿ, ಭಜನಾ ಪದಗಳನ್ನ ನಾಡಿನಾದ್ಯಂತ ಪಸರಿಸ್ತಾ ಬಂದಿದ್ರಿ.
2: ಹೌದು ಸರ್.
1: ಈ ಭಜನಾ ಪದಗಳು ಹಾಗೆ ಆಧ್ಯಾತ್ಮಿಕ ಚಿಂತನೆ ವಿಶಾಲ ಮನೋಭಾವವನ್ನ ಬೆಳೆಸುತ್ತೆ. ಚಿಂತನೆಗಳು ಕೂಡ ಭಿನ್ನವಾಗಿರ್ತವೆ, ಆಸೆಗಳಿಂದ ಬಹಳ ದೂರನೇ ಇರ್ತೀರಿ ಆಧ್ಯಾತ್ಮಿಕ ಚಿಂತನೆ ಉಳ್ಳಂತ ವ್ಯಕ್ತಿಗಳು ಅಂತ. ಈ ನಿಟ್ಟಿನಲ್ಲಿ ಭಜನಾ ಪದಗಳು ಈ ಎಲ್ಲ ಅಂಶಗಳನ್ನ ಬೆಳೆಸ್ತವೆ ಅಂತ ಹೇಳ್ತೀವಿ, ಏನ್ ಹೇಳ್ತೀರಿ ಈ ಕುರಿತು?
2: ಈ ಭಜನೆ ಪದ ಅಂದ್ರೇನೆ ಅಧ್ಯಾತ್ಮ ರೀ ಸರ್. ಅದು ಒಂದೊಂದು ಪದದಲ್ಲಿ ನಾವು ಹೇಳ್ತೀವಲ್ಲ, ಪದ ಹೇಳ್ದಂಗೆ ಅದ್ರದ್ದೊಂದು
1: ಅರ್ಥ
2: ಅದ್ರ ನಾವು ಜೀವನದಲ್ಲಿ ಅಳವಡಿಸಬೇಕ್ರಿ. ನಾವು ನಿಜಗುಣವ್ರದೊಂದು ಪದ ಬರ್ತದೆ, ದುರಿತ ಕರ್ಮವನ್ನಲ್ಲದಿರು ಪುಣ್ಯವನೇ ಮಾಡು, ಅರನಡಿ ವಿಡಿ ಶಾಂತರೊಡನಾಡು ಅಂತ ಹೇಳ್ತದೆ. ದುರಿತ ಕರ್ಮವನ್ನು ಅಂದ್ರೆ ಏನ್ರಿ? ನೀ ಕೆಟ್ಟದ್ ಮಾಡಬಾರ್ದು ಜೀವನದಲ್ಲಿ, ಆ ಪದದ ಅರ್ಥ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಪುಣ್ಯ ಆದಷ್ಟು ನಿನಗೆ ಪುಣ್ಯ ಎಷ್ಟಾಗ್ತದೆ ನಿನ್ನ ಕೈಲಿ ಎಷ್ಟಾಗ್ತಷ್ಟು ಪುಣ್ಯ ಅಂದಗಳಿಗೆ ನೀನು ಹೊಲ ಮರಿ ಮಾಡಿ ಓಟ್ ಅವ್ರಿಗೆ ಮಾಡೋದಲ್ಲ, ನಿನ್ನಿಂದ ಎಷ್ಟಾದ ಸಾಧ್ಯ ಪುಣ್ಯ ಮಾಡು, ಪುಣ್ಯಗಳು ಮಾಡು. ಅರನಡಿ ವಿಡಿ ಶಾಂತರೊಡನೆ ಒಳ್ಳೆಯವ್ರ ಸಂಘ ಮಾಡು, ಕೆಟ್ಟವ್ರ ಸಂಘ ಕುಡುಕ್ರ ಸಂಘ ಮಾಡಬಾಡ, ಎಲ್ಲೆಲ್ಲ ಮಾಡಿ ಕೆಡಬಾಡ ಅಂತ ಹೇಳ್ತಾರೆ.
1: ಈ ರೀತಿಯಾಗಿ ಅನೇಕ ರೀತಿಯಾಗಿ

0: ಇರತಕ್ಕಂಥ ತಾತ್ಪರ್ಯಗಳು ಒಳ
1: ಅನೇಕದ್ರಾಗೆಲ್ಲ ಇರೋದೇ ಅಧ್ಯಾತ್ಮರ ಅದು ಪದ. ಎಲ್ಲ ಭಜನೆ ಕಾರ್ಯಕ್ರಮದ ಒಂದು ಪದ, ಎಲ್ಲ ಪದಗಳಲ್ಲಿ ಅಧ್ಯಾತ್ಮ ಅಡಗಿಬಿಟ್ಟದ್ರೆ ಅದ್ರ ಅದ್ರ ಬಗ್ಗೆ ನಾವು ಅನುಸರಿಸ್ಕೊಂಡು ಹೋದ್ರೆ ಜೀವನ ಮುಕ್ತಿ ಗ್ಯಾರಂಟಿ ಆಗ್ತಿರೋದು. ಮತ್ತೇನು ಬೇಕಾಗಲ್ಲರಿ, ಮುಕ್ತಿ ಗ್ಯಾರಂಟಿ ಇರೋದು.
0: ಜೀವನದ ಹುಟ್ಟಿನಿಂದ ಸಾವಿನವರೆಗೂ ಕೂಡ ಜೀವನ ಹೇಗೆ ಸಾಗುತ್ತೆ, ಜೀವನದಲ್ಲಿ ಯಾವೆಲ್ಲ ಮೌಲ್ಯಗಳನ್ನ ನಾವು ಬೆಳೆಸ್ಕೋಬೇಕು, ಯಾವ ರೀತಿಯಾಗಿ ಜೀವನವನ್ನ ಸಾಗಿಸ್ಬೇಕು ಅಂತಕ್ಕಂತ ತಾತ್ಪರ್ಯ ಈ ಭಜನಾ ಪದಗಳಲ್ಲಿ ಅಡಗಿರುತ್ತೆ ಅಂತ ಹೇಳ್ತೇವೆ.
1: ಹೌದು, ಎಲ್ಲ ಎಲ್ಲ ಭಕ್ತಿ ಎಲ್ಲ ಮಾರ್ಗ ಎಲ್ಲ ಅದರಲ್ಲೇ ಇರ್ತಾರೆ ಸರ್ ಎಲ್ಲ. ಹಂಗಾಗಿ ಭಜನೆ ಕಾರ್ಯಕ್ರಮ ಅಂತಂದ್ರೆ ಒಂದು ಭಾರಿ ಅತ್ಯಂತ ಮೌಲ್ಯವಾದ್ರದು, ಒಂದು ಜೀವನಕ್ಕೆ ಒಂದು ಬಹಳ ಅದೊಂದು ಅಗತ್ಯವಾದ ಅಂತ ಹೇಳ್ಬಹುದ್ರಿ. ಆದ್ರೆ ಹಳ್ಳಿ ಒಳಗನೆ ಜಾಸ್ತಿ ಇರೋದು ಇರೋದು, ಸಿಟಿ ಲೆವೆಲ್ ಅಲ್ಲಿ ಕಡಿಮೆ ಇರಿ ಸರ್, ಇರ್ತದ್ರೆ ಸಿಟಿ ಲೆವೆಲ್ ಇರ್ತದ. ಆದ್ರೆ ಹಳ್ಳಿಯಲ್ಲಿ ಭಕ್ತಿಯಲ್ಲಿಂದ ಮಾಡೋದು ಜಾಸ್ತಿ ಅಲ್ಲಿ. ಇಂಥ ಕಾರ್ಯಕ್ರಮಗಳು, ಪುರಾಣ ಆಗಲಿ, ನಾಟಕಗಳಾಗಲಿ, ಬಯಲಾಟ ಆಗಲಿ, ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾಸ್ತಿ ಇರಲಿ ಹಳ್ಳಿ ಒಳಗೆ. ಅದು ಅಲ್ಲಿ ಇದು ಭಜನೆ ಕಾರ್ಯಕ್ರಮ ಅಂದ್ರೆ ಏನಾದ್ರು ಅಧ್ಯಾತ್ಮಕ ಹೋಗ್ತದ್ರಿ ಸರ್. ಪ್ರತಿಯೊಂದಲ್ಲಿ ನಾವು ಹೆಂಗ್ ಜೀವನದಲ್ಲಿ ನಡ್ಕೋಬೇಕು, ಎಲ್ಲ ಯಾರಿಗೆ ಹೆಂಗ್ ಅನ್ಬೇಕು, ಯಾರಿಗೆ ಇದು ಮಾಡ್ಬೇಕು, ಎಷ್ಟು ಮರೆ ತೋರಿಸ್ಬೇಕು ಅನ್ನೋದ್ರೆ ಇದರಲ್ಲಿ ಬಹಳ ಅರ್ಥಗರ್ಭಿತ ಇರ್ತದೆ ಸರ್ ಇದರಲ್ಲಿ. ಹಂಗಾಗಿ ಇದು ಒಳ್ಳೆ ಕಾರ್ಯಕ್ರಮ ಅಂತ ನಾವು ಅದನ್ನ ಫಾಲೋ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಬಂದಿರಿ ಸರ್. ನಾವು
0: ಭಜನಾ ಪದಗಳು ಹಳ್ಳಿಗರ ನಾಡಿ ಮಿಡಿತದಲ್ಲಿ ಅಡಗಿದೆ ಅಂತಕ್ಕಂತ ಅಂಶ ಹೇಳ್ತಿದ್ರಿ.
1: ಹೌದು ಸರ್, ಹೌದು ಸರ್,
0: ತುಂಬಾ ಸಂತೋಷ ಸರ್.
1: ಹೌದು ಸರ್,
0: ಹೇಳಿದ್ರಿ ತಾವು ಸಿರ್ವಾರ್ ಪಟ್ಟಣದ ಯರಮರ್ಸ್ ಗ್ರಾಮದಲ್ಲಿ ಜನಿಸಿದ್ರಿ ಅಂತ.
1: ಹೌದು ಸರ್.
0: ಬಾಲ್ಯ ಜೀವನ ಹೇಗಿತ್ತು ತಮ್ದು?
1: ಬಾಲ್ಯ ಜೀವನದಲ್ಲಿ ಶಾಲೆ ಹೋಗ್ತಿದ್ರು ಸರ್ ನಾವು. ಅದಕ್ಕೆ ಕಾರಣ ಅಂತ ನಮ್ಮಲ್ಲಿ ಅದು ಯಾಕಂದ್ರೆ ಅವಾಗಿನ ಎಜುಕೇಶನ್ ಅಲ್ಲಿ ಈ ತರ ಮಕ್ಕಳಿಗೆ ಇದ್ದಿಲ್ರಿ ಸರ್. ಅವಾಗ ಸ್ವಲ್ಪ ಗುಡಿ ಶಾಲೆಗಳಿದ್ದು ಏನೋ ಯಾವಾಗೊಬ್ರು ಮಾಸ್ಟರ್ ಬರೋರು ಏನೋ ಸ್ವಲ್ಪ ಹಿಂಗಾಗಿ ನಮ್ಗೆ ತಂದೆ ತಾಯಿನೂ ಎಜುಕೇಶನ್ ಇಲ್ಲ. ಹಂಗಾಗಿ ನಾವು ಏನಪ್ಪ ಅಂತಂದ್ರೆ ಭಾಳ ಎಜುಕೇಶನ್ ಹಿಂದುಳಿದ್ವು ನಾವು. ಏನೋ ನಿಮ್ಮಂಥವ್ರಿಂದ ವಿದ್ಯೆ ಕಲ್ತವ್ರಲ್ಲಿ ನಾಲ್ಕು ಅಕ್ಷರ ಕಲ್ಕೊಂಡ್ವಿ, ಆಮೇಲೆ ಸ್ವಲ್ಪ ವಯಸ್ಸಾದ್ಮೇಲೆ ಕಲ್ಕೊಂಡು ಏಳನೇ ಕ್ಲಾಸ್ ತನಕ ಓದಿವ್ರಿ ಹಂಗೆ ಹಿಂಗೆ. ಆದ್ರೂ ವಿದ್ಯೆ ಹತ್ತಲಿಲ್ಲ ರೀ, ಎಜುಕೇಶನ್ ಹಂಗಿತ್ತಿರೋದು. ಈಗೆಲ್ಲ ಭಾಳ ಮುಂದುವರೆದ ಸರ್, ಈಗೆಲ್ಲ ಬೇಕಾದಂಗೆ ಮಾಡ್ಬೋದು. ಅವಾಗ ನಮಗೆ ಇದ್ದಿಲ್ಲ ಅದು, ಅದೊಂದು ದುರದೃಷ್ಟ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಅಷ್ಟರಲ್ಲಿ ನಾವು ಭಜನೆ ಕಾರ್ಯಕ್ರಮಕ್ಕೆ ಬಂದ್ವಿ. ಹಂಗೆ ಗುಡಿ ಒಳಗೆ ಹಂಗೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ತಿದ್ವಿ, ಆಮೇಲೆ ಶ್ರಾವಣ ಮಾಸದಾಗ ಭಜನೆಗಳು ಮಾಡ್ತಿದ್ವಿ. ಅಲ್ಲಿ ಮತ್ತೆ ಹಿರಿಯರಲ್ಲಿ ಕುಂತ್ಕೊಂಡು ನಾವು ಎಲ್ಲ ಕೇಳ್ತಿದ್ವಿ, ಭಜನೆ ಕೇಳ್ತಿದ್ವಿ. ಅವ್ರಲ್ಲಿ ತಾಳ ಹಾಕಕ್ ಕಲ್ತಿವಿ, ಆಮೇಲೆ ಒಂದೊಂದು ಪದ ಆಡಕ್ ಕಲ್ತಿವಿ, ಆಮೇಲೆ ಹಂಗೆ ಹಿಂಗೆ ಕಲ್ಕೊಂಡು ಆರು ನಿಮ್ಮನ್ನು ಕಲ್ತಿವಿ. ಈಗ ಒಂದು ಸ್ವಲ್ಪ ಈಗ ಒಂದು ಮೇಲ್ಮಟ್ಟಕ್ಕೆ ಬಂದಿವಿ. ಇನ್ನೂ ಕಲಿಯೋದು ಬಹಳ ಐತ್ರಿ, ಅದ್ರಾಗ ಬಹಳ ಐತ್ರಿ. ಅದಕ್ಕೆ ಸಾಗರ ಇದ್ದಂಗ್ರೆ ಸಂಗೀತ ಅಂದ್ರೆ ಸಾಗರ ಅಂತ
0: ಹೇಳೋದು
1: ಅಷ್ಟು ಅದಕ್ಕೆ ಮ್ಯಾರಿ ಇಲ್ರಿ ಸರ್. ಆದ್ರೂ ಒಂದು ಉತ್ತಮ ಸ್ಥಿತಿಯಲ್ಲಿ ಬಂದಿವಿ ರೀ ಸರ್.
0: ಆರಂಭ ಎಲ್ಲಾಯ್ತು ಅಂತ ಯಾವಾಗ ಸನ್ನಿವೇಶ
1: ಅಂತಂದ್ರೆ ಸರ್, ನಾವು ಫಸ್ಟ್ಗೆ ನಾವು 13-14 ವರ್ಷದಲ್ಲಿ ನಾವು ಒಂದು ನಾಟಕ ಆಡಿದ್ರು ಊರಾಗ, ಬಸವೇಶ್ವರ ನಾಟಕ ಅಂತೇಳಿ. ಅವಾಗ ನಾವು ಒಂದು ಎರಡು ಪಾರ್ಟ್ ಮಾಡಿದ್ನಿ, ಅದ್ರಾಗ ಸ್ತ್ರೀ ಪಾರ್ಟ್ ಮಾಡಿದ್ನಿ ಒಂದು, ಆಮೇಲೆ ಒಂದು ವಾಮದೇವ ಪಾರ್ಟ್ ಅಂತೇಳಿ ಎರಡು ಪಾರ್ಟ್ ನಮ್ಗೆ ಕೊಟ್ಟಿದ್ರಿ. ಅದು ಸ್ವಲ್ಪ ಗೌರವ ನಾಟ ಅಂತೇಳಿ ಸಣ್ಣ ಪಾರ್ಟ್ ಅವು ಕೊಟ್ಟಾಗ ಅಲ್ಲಿಂದ ನಮ್ಗೆ ಶುರು ಆಯ್ತು ರೀ ಸರ್. ನಾವು ನಾಟಕದಾಗ ಮತ್ತೆ ಒಂದು ಎರಡು ಪದಗಳು ಹಾಕಿದ್ರಿ ಸರ್ ನಮ್ಗೆ. ಅವು ಆ ಪದ ಭಾರಿ ಇಟ್ಟಾದವ್ರು ಅವು ಅವು ಈಗ ನೆನಪಿಲ್ಲ ರೀ, ಭಾಳ ವರ್ಷ ಆಯ್ತಿರೋ ಅದು. ಈಗ ಒಂದು ಕನಿಷ್ಠ ಒಂದು 40 ವರ್ಷದ್ರಿ ಈ ಮಾತು ಹೇಳಿದ್ರಿ ಸರ್. ಹಂಗಾಗಿ ಅಲ್ಲಿಂದ ನಮ್ಗೆ ಅದು ಸಂಗೀತ ಗೀಳು ಚಾಲವಾಯ್ತು ನೋಡ್ರಿ ಸರ್. ಅಲ್ಲಿಂದ ಬಂದದ್ದು ಇನ್ನು ಹಂಗೆ ಕಂಟಿನ್ಯೂ ಬರ.
0: ಮೂಲತಃ ಸಂಗೀತದಲ್ಲಿ ಆಸಕ್ತಿ ನಾಟಕ ರಂಗದಿಂದ
1: ಚಾಲು ಆಯ್ತು, ಶುರು ಆಯ್ತು ನಮ್ಗೆ.
0: ಆನಂತರ ಭಜನ ಪದಗಳಿಗೆ
1: ಪದಗಳು ಆಮೇಲೆ ಇದೆಲ್ಲ ಕಲ್ತವ್ರಿ ಸರ್, ಎಲ್ಲ ಕಲ್ತು. ಏನ್ರಿ ಸರ್
0: ಗುರುಗಳು ಯಾರಿಲ್ಲ, ತಾವೇ
1: ಗುರುಗಳು ಇದ್ರು ಸರ್ ಸಣ್ಣ ಪುಟ್ಟ ಅಮರೀಶ್ ಸ್ವಾಮಿಗಳು ಅಂತೇಳಿ ಸ್ವಲ್ಪ ಹಾರ್ಮೋನಿಯಂ ಕಲಿಸಿದ್ರು ನಮ್ಗೆ, ಸರಿಗಮ ಕಲಿಸಿದ್ರಿ. ಆಮೇಲೆ ಎಲ್ಲ ನೋಡ್ಕೇಸಿ ಅವ್ರವ್ರು ನೋಡ್ಕೊಂಡ ಕಲ್ತವ್ರಿ ನಾವೆಲ್ಲ. ಈಗೆಲ್ಲ ಸ್ವಲ್ಪ ರಾಗಗಳು ಸಣ್ಣ ಸಣ್ಣ ಈಗಿನ ಅಷ್ಟು ಪರವಾಗಿಲ್ಲ ರೀ, ಎಲ್ಲ ಎಲ್ಲ ಬಾರಿಸ್ತವ್ರಿ, ಯಾರ ಪದ ಆಡಿದ್ರು ಬಾರಿಸ್ತವ್ರಿ, ಹಂಗೇನಿಲ್ಲ.
0: ರಂಗಭೂಮಿಯಲ್ಲಿ ಕೂಡ ತಮ್ಮ ಕೈ ಚಳಕವನ್ನ ತೋರಿಸಿದ್ರು. ಎಷ್ಟು ನಾಟಕಗಳನ್ನು ಮಾಡಿದ್ರೆ?
1: ಒಂದೇ ನಾಟಕ ಆಡಿದ್ರೆ ಸರ್, ಅದು ಒಂದೇ ನಾಟಕ ಆಡಿದ್ರು ಸರ್. ಅವಾಗ ಒಂದು ಏನೋ ಒಂದು ಹಿರಿಯರು ಇರ್ಲಿ, ಇವರು ಹುಡುಗ ಬೇಸ್ ಮಾಡ್ತಾನಂತೇಳಿ ಹಾಕೊಂಡಿದ್ರೆ ಅದು ಸಕ್ಸಸ್ ಆಯ್ತಿರ ಅದು ಆಗಿನ ಕಾಲಕ್ಕೆ. ಬಸವೇಶ್ವರ ನಾಟಕ ಅಂತ ನಾವು ಕಲ್ಯಾಣಿ ಪಾರ್ಟ್ ಮಾಡಿದ್ರಿ, ಅರಳೆಯನ ಹೆಂಡತಿ ಪಾರ್ಟ್ ಮಾಡಿದ್ರಿ.
0: ತಂದೆ ತಾಯಿ ಅವ್ರ ನೆನಪುಗಳು ಬಾಲ್ಯ ಜೀವನದ
1: ಬಸಣ್ಣ ಅಂತ ಹೇಳ್ರಿ ಸರ್, ತಂದೆ ಹೆಸರು, ತಾಯಿ ಹೆಸರು ಶರಣಮ್ಮ.
0: ಶರಣಮ್ಮ ಏನ್ ಮಾಡ್ತಾ ಇದ್ರು ಅವರು?
1: ಅವರು ಕೃಷಿಕರು ಸರ್.
0: ಕೃಷಿಕರಾಗಿದ್ರು?
1: ಕೃಷಿಕರ ಸರ್. ನಮ್ದು ಕುಟುಂಬ ದೊಡ್ಡ ಕುಟುಂಬ ರೀ, ಅವಾಗ ಹಂಗೆ ಬೆಳೆದವ್ರಂಗೆ ನಾವು.
0: ಸರಿ, ಈಗ ಒಂದು ಭಜನಾ ಪದವನ್ನ ನಮ್ಮ ಶ್ರೋತೃ ಬಂದವ್ರಿಗೆ.
1: ಓ

ಸುಜ್ಞಾನಿಯಂದು ನಿನ್ನ ನುಡಿವರೇ, ಅಜ್ಞಾನಿಯಲ್ಲವೇ ನೀನು ಜೀವನೇ. ಸುಜ್ಞಾನಿಯಂದು ನಿನ್ನ ನುಡಿವರೇ, ಚೈತನ್ಯ ಸ್ವರೂಪನಾಗಿದ್ದು ಜಡ ಪಂಚ

ನಿಜ ತತ್ವಮಯನಾಗಿ ಸೂತಕದ ವಿಧಿ ಹಿಡಿದಿರ್ಪೆ, ನೀನು ಸೂತಕದ ವಿಧಿ ಹಿಡಿದಿರ್ಪೆ. ಅಜ್ಞಾನಿಯಲ್ಲವೇ ನೀನು ಜೀವನೇ, ಸುಜ್ಞಾನಿಯೆಂದು ನಿನ್ನ ನುಡಿವರೇ. ಮೂರು ಅವಸ್ಥೆಗಳು.

0: ಸಂಸ್ಕೃತಿ ಸಂಸ್ಕೃತಿ ದೂರಿಗೀಡಾಗಿ ಬಳಲುವೆ, ನೀನು ಸಂಸ್ಕೃತಿ ದೂರಿಗೀಡಾಗಿ ಬಳಲುವೆ. ಅಜ್ಞಾನಿಯಲ್ಲವೇ ಅಜ್ಞಾನಿಯಲ್ಲವೇ ನೀನು ಜೀವನೇ, ಸುಜ್ಞಾನಿ ಎಂದು ನಿನ್ನ ನುಡಿವರೇ.
1: ಜೀವನದ ನೈತಿಕತೆಯನ್ನು ಮೂಡಿಸುವಂತಹ ಉತ್ತಮವಾಗಿರತಕ್ಕಂಥ ಭಜನಾ ಪದವನ್ನು ನಮ್ಮ ಶ್ರೋತೃ ಬಾಂಧವರಿಗೆ ಉಣಬಡಿಸಿದರೆ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಯಾವ್ಯಾವ ಕಡೆಯಲ್ಲಿ ತಾವು ಈ ಭಜನಾ ಪದಗಳನ್ನು ಆಡೋಕ್ಕೆ ಹೋಗ್ತೀರಿ, ಹಾಡಿದಿರಿ ಇದುವರೆಗೆ?
0: ಸುತ್ತಮುತ್ತ ಹಳ್ಳಿಗಳಿಗೆ ಹೋಗಿರಿ ಸರ್. ಇಲ್ಲಿ ಗಣದಿಂದ ಅಂತೇಳಿ ಗ್ರಾಮ ಬರ್ತಾರೆ, ಇಲ್ಲಿ ಸಿರ್ವಾರದಲ್ಲಿ, ಆಮೇಲೆ ಶಾಖಾಪೂರು ಅಂತ ಬರ್ತದೆ ರೀ, ಆಮೇಲೆ ಗಬ್ಬೂರು ಬರ್ತದೆ ರೀ, ಇನ್ನು ಸಾಕಷ್ಟು ಊರಿಗೆ ಹೋಗಿವ್ರಿ ಸರ್. ಗಲಗು ಎಲ್ಲ ಜಿಗ್ಗೆ ಅದೆಲ್ಲ ಬಹಳ ಊರಿಗೆ ಹೋಗಿರಿ ಸರ್. ರಾಯಚೂರಿಗೆ ಬಂದಿವಿ ರೀ.
1: ಸಾಮಾನ್ಯವಾಗಿ ಭಜನ ಪದಗಳನ್ನು ಯಾವ್ಯಾವ ಸಂದರ್ಭದಲ್ಲಿ
0: ಜಾತ್ರೆ ಸಂದರ್ಭದಲ್ಲಿ ಆಡ್ತೀವ್ರಿ ಸರ್. ಜಾತ್ರೆ ಸಂದರ್ಭದಲ್ಲಿ ಮನೆಯಲ್ಲಿ ಹಿರಿಯರ ಆರಾಧನೆ ಮಾಡಕಲ್ಕ ಅಲ್ಲಿ ಆಡ್ತೀವ್ರಿ ಸರ್. ಆಮೇಲೆ ಶ್ರಾವಣ ಮಾಸದಾಗ ರೀ, ಶ್ರಾವಣ ಮಾಸ ಒಂದು ತಿಂಗಳ ಬಿಡುವು ಇರೋದಲ್ಲ ಸರ್, ಎಲ್ಲ ಕಡೆ ಬಹಳ ಕಾರ್ಯಕ್ರಮ ಇರ್ತಾವ್ರಿ, ಅವಾಗ ಮಾಡ್ತೀವ್ರಿ ಸರ್. ಸಂಸ್ಕಾರ ಆದಲ್ಲಿ ಇಂತಲ್ಲಿ ಮಾಡ್ತೀವ್ರಿ ಸರ್. ಎಲ್ಲ ಕಡೆ ರೀ, ದೇವಸ್ಥಾನಗಳು ಎಲ್ಲ
1: ಮಾಡ್ತಾರೆ. ಭಕ್ತಿ ಭಾವನೆಗಳನ್ನ ಮೂಡಿಸುವಲ್ಲಿ, ಜೀವನದ ತಾತ್ಪರ್ಯವನ್ನ ಜನರಿಗೆ ಬಿತ್ತುವಲ್ಲಿ ತಮ್ಮ ಕಾರ್ಯ ಶ್ಲಾಘನೀಯ ಅಂತಕ್ಕಂಥದ್ದು ಹೇಳ್ಬೋದು. ತಮಗೆ ಸಂತೋಷವನ್ನು ನೀಡಿರ್ತಕ್ಕಂಥ ಕ್ಷಣಗಳು ಯಾವ್ದಾದ್ರು ಯಾವ್ದಾದ್ರು ಊರುಗಳಲ್ಲಿ ಹೋದಾಗ?
0: ಇಲ್ಲರಿ, ನಾವು ಇಲ್ಲಿ ಗಣದಲ್ಲಿ ಗ್ರಾಮಕ್ಕೆ ಹೋಗಿದ್ದೀವಿ ಸರ್. ನಾವು ಫಸ್ಟಿಗೆ ಯಾಕಂದ್ರೆ ನಾವು ಅಲ್ಲೆಲ್ಲಿ ಭಜನೆ ಕಾರ್ಯಕ್ರಮ ಮಾಡ್ತಿದ್ವಿ, ಆದರೆ ನಮ್ಮ ಗಣದಿಂದ ಕಾರ್ಯಕ್ರಮಕ್ಕೆ ಹೋದಲ್ಲಿ ಯಮಣ ಪೂಜಾರಿಯವರು ಅಂತೇಳಿ ಇವರು ನಮ್ಗೆ ಪರಿಚಯ ಆದ್ರೆ, ಅಚಾನಕ್ ಪರಿಚಯ ಆದ್ರೆ ಹಂಗೆ ಭಜನೆಗೆ ನಮ್ಮೂರಿಗೆ ಬರ್ರಪ್ಪ ಅಂತಂದಿರು ಹೋಗಿದ್ದೀವ್ರಿ ಸರ್. ನಾವು ಅಲ್ಲಿಂದ ನಮ್ಗೆ ಸ್ವಲ್ಪ ಜಾಸ್ತಿ ಇದಾಯ್ತು ಸರ್. ನಮ್ಮ ಅಲ್ಲಿ ಎಲ್ಲ ಭಾಳ ಸನ್ಮಾನ ಮಾಡಿದ್ರು ಸರ್ ಅವರು. ಅಲ್ಲಿಂದ ನಮ್ಗೆ ಹೈಲೈಟ್ ಆಯ್ತು ರೀ ಅವರು, ಅವ್ರಿಗೆ ಕಳ್ಳಿಂದ ನಮ್ಗೆ ಸ್ವಲ್ಪ ಜಾಸ್ತಿ ಹೈಲೈಟ್ ಆಗಿ ಈಗ ಬೇರೆ ಕಡೆ ಎಲ್ಲ ಕಡೆ ಬರ್ತವ್ರಿ ನಮಗೆಲ್ಲ ಕರೆಯಕ್ಕೆ ಬರ್ತಾರೆ ಸರ್.
1: ಕರೆ ಬಂದು ಬಂದು ಭಜನ ಪದಗಳನ್ನು ಆಡ್ಲಿಕ್ಕೆ ತಮಗೆ ಆಹ್ವಾನವನ್ನು ನೀಡ್ತಾರೆ
0: ಸರ್. ಅವರು
1: ಅನೇಕ ಕಡೆ ಹೋಗಿ ತಾವು ಭಜನ ಪದಗಳನ್ನು ಹಾಡ್ತೀವ್ರಿ
0: ಸರ್. ಆಡ್ತಾರೆ
1: ಹಾಗೆ ಹೇಳಿದ್ರೆ ಯೂಟ್ಯೂಬ್ ಅಲ್ಲೂ ಕೂಡ ಈಗ ಭಜನ ಪದ
0: ಮಾಡಿದ್ರು ಸರ್. ಅವ್ರು ಮೊನ್ನೆ ಸ್ವಲ್ಪ ರೆಕಾರ್ಡಿಂಗ್ ಮಾಡಿಸಿವ್ರಿ, 8 ಪದಗಳು ಮಾಡಿಸಿವ್ರಿ. ಇಲ್ಲಿ ಇದೇ ರಾಯಚೂರಿನವರು ಸರ್, ಅಲ್ಲಿ ಅವರಲ್ಲಿ ಕಾರ್ಯಕ್ರಮ ಮಾಡಿಸಿದ್ರು ಸ್ಟುಡಿಯೋದಾಗ. ಪ್ರಾಣೇಶ್ ಅಂತೇಳಿ ಅವ್ರಿಗೆ ಅದು ಕೆ ಪಿ ಸ್ಟುಡಿಯೋ ಅಂತೇಳಿ ಗಾಣದಾಳು ಅವ್ರಿಗೆ ಕೊಟ್ಟಿವ್ರಿ, ಅದು ಬರ್ತವೆ ಕೇಳಬಹುದ್ರಿ. ನಮ್ಮ
1: ಧ್ವನಿ ಮುದ್ರಿತ ಹಾಡುಗಳ ಅಥವಾ
0: ಧ್ವನಿ ಮುದ್ರಿತರೆ, ಧ್ವನಿ ಮುದ್ರಿತರೆ ಅಂದ್ರೆ ವಿಡಿಯೋ ಇಲ್ಲ ಸರ್, ಅದು ಮಾಡಿಲ್ರಿ, ಅದು ಅಷ್ಟು ಕ್ಲಿಯರೆನ್ಸ್ ಇರೋದಲ್ಲ ಅಂತೇಳಿ ಇದ್ರನ್ನೇ ಜಾಸ್ತಿ.
1: ಎಷ್ಟು ಹಾಡುಗಳನ್ನ ಈಗ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಇದುವರೆಗೆ?
0: ಇದುವರೆಗೆ ಮಾಡಿವ್ರಿ ಸರ್, ಒಂದು ಕನಿಷ್ಠ ಒಂದು 15-20 ಹಾಡುಗಳು ಮಾಡಿವ್ರಿ. ಕೆಲವು ರೆಕಾರ್ಡಿಂಗ್ ಮಾಡಿದ್ವಿ ಅವರು, ಕೆಲವು ಭಜನೆ ಕಾರ್ಯಕ್ರಮ ತಾಮ್ ಮಾಡ್ತಾ ಶೂಟ್ ಮಾಡ್ಕೊಂಡು 5 ಸರ್. ನಾವು ಆಡ್ಕೊಂತ ಕುಂತಾಗ ಶೂಟ್ ಮಾಡ್ಕೊಂಡಿರ್ತಾರ ಅವರು ಎಲ್ಲ, ಮತ್ತೆ ಚಲೋ ಇತ್ತಪ್ಪ ಅಂದ್ರೆ ಅವ್ರು ಯೂಟ್ಯೂಬಿಗೆ ಕಳಿಸಿರ್ತಾರ.
1: ಅಂತಹ ಅನೇಕ ಭಜನಾ ಪದಗಳು ಕೂಡ ಯೂಟ್ಯೂಬ್ ಅಲ್ಲಿ
0: ಬಂದವರು
1: ಇದಾವೆ ಅಂತ
0: ಬಂದವರು ಸರ್.
1: ಸರಿ, ಮೂಲತಃ ತಾವು ಕೃಷಿಕರು, ಕೃಷಿಯಲ್ಲಿ ಜೀವನವನ್ನ ಸಾಗಿಸ್ತಾ ಬಂದಿದ್ರೆ?
0: ಹೌದು ಸರ್.
1: ಎಷ್ಟೆಕರೆ ಇದೆ ತಮ್ದೀಗ ಭೂಮಿ?
0: ನಮ್ದೊಂದು 7-8 ಎಕರೆ ಐತ್ರಿ ಸರ್. ತೋಟ ಐತ್ರಿ ಸರ್.
1: ತೋಟದಲ್ಲಿ ಏನು ಶ್ರೀಗಂಧವನ್ನು
0: ಬೆಳೆದ್ರಿ ಸರ್? ಶ್ರೀಗಂಧ ಬೆಳೆದ್ರಿ.
1: ಎಷ್ಟು ಗಿಡಗಳಿದ್ದಾವೆ ಶ್ರೀಗಂಧದ?
0: ಒಂದು 7 ಸಸಿ ಇರ್ತಾರೆ. 6 ಆಗ್ಯಾವ್ರಿ ಹಾಕಿ, ಇನ್ನೂ ಒಂದು 20 ಬರ್ಬೇಕ್ರಿ, ಅದು ಬಹಳ ಲೇಟರ್ ಬರಕದು.
1: ಈ ಶ್ರೀಗಂಧ ಬೆಳೆಯನ್ನು ಬೆಳೆಸಬೇಕು ಅಂತಕ್ಕಂಥ ಏನು ಉಪಾಯವನ್ನ ಯಾರು ಹೇಳಿದ್ರು ತಮಗೆ?
0: ಒಬ್ರು ಹಂಗೆ ಕೃಷಿಕರು ಅಲ್ಲಿ ಸ್ವಲ್ಪ ಕವಿತಾ ಮಿಸ್ತ್ರ ಅಂತ ಹೇಳಿತ್ತು ಕವತಾಳದಲ್ಲಿ, ಅವ್ರ ಕಡೆಗೆ ಸ್ವಲ್ಪ

0: ಜಾಸ್ತಿ ಭಜನಾ ಪದಗಳಿಗೆ ತಾವು
1: ಇವತ್ತು
0: ಹೊತ್ತನ್ನ ಕೊಟ್ಟು ಜೀವನವನ್ನು ಸಾಗಿಸ್ತಾ ಬಂದಿದ್ರೆ
1: ಸಾಗಿಸ್ತೇವೆ ಹೌದು.
0: ಕೃಷಿಯಲ್ಲಿ ಸ್ವಲ್ಪ ಕಡಿಮೆನೆ ತಮ್ಮದು ಇದು
1: ಇಲ್ಲ ಇರ್ತದ್ರೆ, ಆದ್ರೆ ಜಾಸ್ತಿ ಅಂದ್ರೆ
0: ಭಜನಾ ಪದ
1: ಜಾಸ್ತಿ ಹೊಲಗಳು ಮಾಡ್ಕೊಂಡು ನಾವು ಕಾರ್ಯಕ್ರಮ ಮಾಡಕ್ ಆಗಲ್ಲ ಅಂತೇಳಿ ನಮ್ಗೆ ಸ್ವಲ್ಪ ಮೇಂಟೆನೆನ್ಸ್ ಎಷ್ಟು ಮಾಡೋಕ್ ಅಷ್ಟು ಮಾಡ್ಕೊಂಡು ಇದನ್ನ ಮಾಡ್ಕೆ ಅಂತ ಹೊಂಟಿವ್ರಿ ಸರ್.
0: ಒಂದು ಭಜನಾ ಪದ ಈಗ.
1: ಓಂ ಗುರುದೇವ ಮಹಾದೇವ ಗುರುದೈವತ್ ಪರನ್ನಾಸ್ತಿ ಗುರುದೈವತ್ ಪರನ್ನಾಸ್ತಿ ತಸ್ಮೈ

0: ಅತ್ಯಂತ ಮಧುರವಾಗಿ ಹಾಡಿದ್ರೆ. ತುಂಬಾ ಧನ್ಯವಾದ ಸರ್ ತಮ್ಗೆ. ಹಾಗೆ ಶಾಸ್ತ್ರೀಯ ಸಂಗೀತದಲ್ಲೂ ಕೂಡ ಆಸಕ್ತಿ ಹೊಂದಿದ್ರಿ ಅಂತ ಹೇಳಿದ್ರೆ, ಏನೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ರಿ, ಕಲಿತಾ ಇದ್ರ ಯಾರ ಹತ್ರ ಆದ್ರೂ?
1: ಇಲ್ಲ ಸರ್, ನಾವೇ ಸ್ವಂತ ಮಾಡಕತ್ತೀವ್ರಿ ಸರ್. ವ್ಯತ್ಯಾಸ ಇರೋದಲ್ರಿ ಸ್ವಲ್ಪ, ಇದರಲ್ಲಿ ಅಂದ್ರೆ ಸ್ವಲ್ಪ ಬೇರೆ ಸ್ವಲ್ಪ ಎಲ್ಲ ಜನ ಮಾಡ್ತವ್ರಿ, ಅದಂದ್ರೆ ಇಬ್ಬರೇ ಮಾಡ್ಬೇಕಲ್ರಿ, ಪುರಾಣಗಳಲ್ಲಿ ಇಂತಲ್ಲಿ ಮಾಡ್ತವಲ್ರಿ. ಈಗ ಒಂದ್ ಎರಡ್ ಮೂರ್ ಕಡೆ ಮಾಡಿವ್ರಿ ಸರ್, ಅವ್ ಮಾಡಿವ್ರಿ, ಇನ್ಮ್ಯಾಗ ಸ್ವಲ್ಪ ಮಾಡ್ಬೇಕಂತ ನಾವು ಲೆಕ್ಕ ಇಟ್ಟಿವ್ರಿ.
0: ಜನಪದ ಸಂಗೀತ ಕಲಾವಿದರಿಗೆ ಅನೇಕ ರೀತಿಯಾಗಿರ್ತಕ್ಕಂತ ಪ್ರಶಸ್ತಿಗಳು ಸಿಗ್ತಾ ಇರ್ತವೆ.
1: ಹೌದು ಸರ್.
0: ತಮ್ಗೆ ಯಾವೆಲ್ಲ ಪ್ರಶಸ್ತಿಗಳು ಲಭಿಸಿದಾವೆ ಇದುವರೆಗೆ?
1: ಸಿಕ್ಕವರು ಸರ್, ಅಲ್ಲಿ ಸಿಕ್ಕವರು, ಒಂದ್ 12 ಪ್ರಶಸ್ತಿ ಬಂದವರು.
0: ಅದರಲ್ಲಿ ಯಾವ್ದಾದ್ರು ತುಂಬಾ ನೆನಪಿರೋದು, ಬಹಳ ತಮ್ಗೆ ಮನಸ್ಸಿಗೆ ಬಂದಿರೋದು, ಯಾವೆಲ್ಲ ಪ್ರಶಸ್ತಿ ಬಂದಿರಬಹುದು?
1: ಪ್ರಶಸ್ತಿ ಅಂದ್ರೆ ಇದೇ ಒಂದು ಪ್ರಶಸ್ತಿ ಕೊಡ್ತಾರೆ ಸರ್,
0: ಸನ್ಮಾನಗಳು, ಅನೇಕ ಸನ್ಮಾನಗಳು
1: ಮಾಡ್ಯಾರ ಸರ್, ಭಜನೆ ಕಾರ್ಯಕ್ರಮದಲ್ಲೆಲ್ಲ ಮಾಡಿರ್ತಾರೆ ಸರ್, ಮಾಡ್ತಾರೆ, ಪ್ರಶಸ್ತಿಯನ್ನು ಕೊಟ್ಟಾರ ಸರ್.
0: ಸರ್, ಯಾರೆಲ್ಲ ಇದಾರೆ ಸರ್ ತಮ್ಮ ಕುಟುಂಬದಲ್ಲಿ?
1: ನಮ್ಮ ಕುಟುಂಬದಲ್ಲಿ ಅಂತಂದ್ರೆ ಗಂಡು ಮಕ್ಕಳು ಇಬ್ರು, ಆಮೇಲೆ ಇಬ್ರು ಹೆಣ್ಮಕ್ಳು ಸರ್, ಅವ್ರು ಕೊಟ್ಟಿವ್ರಿ. ಅಲ್ಲ,
0: ಇಬ್ರು ಹೆಣ್ಮಕ್ಳಿಗೆ ಮದುವೆ ಮಾಡಿದ್ರೆ?
1: ಮದುವೆ ಮಾಡಿ.
0: ಗಂಡು ಮಕ್ಳು ಏನ್ ಮಾಡ್ತಾರೆ?
1: ಮಕ್ಕಳಿಗೆ ಮಾಡಿರ್ ಸರ್.
0: ಏನು ಕೃಷಿ ಕಾರ್ಯನೇ ಮಾಡ್ತಾ ಬಂದಿದ್ರೆ?
1: ಇಬ್ರು ಗವರ್ನಮೆಂಟ್ ನೌಕರಿ ಐತ್ರಿ, ದೊಡ್ಡತ್ನ ಸರ್ ದೇವರಾಜ್ ಅಂತ ಹೇಳ್ರಿ, ಸಣ್ಣತ್ನ ಸರ್ ಪವನ್ ಕುಮಾರ್.
0: ದೇವರಾಜ್ ಅವರು ಆರ್ಓ ಆಗಿ ಮಾಡ್ತಾರೆ,
1: ಮಾನ್ವಿಯಾಗಿ ಮಾಡ್ತಾರೆ ಸರ್. ಜಸ್ಕಾ ಮೇಲೆ ಪವನ್ ಕುಮಾರ್ ಅಂತೇಳಿ ಇವರು ಮಾಡ್ತಾರೆ, ಕ್ಯಾದಿಗೇರಿ ಅಂತೇಳಿ ಹಳ್ಳಿ ಬರ್ತಾರೆ.
0: ಸರಿ, ತುಂಬ ಕುಟುಂಬ, ಎಲ್ರಿಗೂ ಮದುವೆ ಮಾಡಿದ್ರೆ?
1: ಮಾಡಿವಿ ಸರ್.
0: ಮೊಮ್ಮಕ್ಕಳನ್ನ ಕೂಡ ಕಂಡಿದ್ರೆ?
1: ಮೊಮ್ಮಕ್ಕಳಾಗ್ಯಾರ ಸರ್, ಮಕ್ಕಳಿಗಿನಾಗ್ಯಾರ, ಗಂಡು ಮಕ್ಕಳಿಗಿನಾಗ್ಯಾರ.
0: ಏನ್ ಹೇಳ್ತೀರಿ, ಈಗ ಸಂಸಾರ ಸಾಗರ ಅಂತ ಹೇಳ್ತೀವಿ, ಹುಟ್ಟಿನಿಂದ ಸಾಯುವವರೆಗೂ ಕೂಡ ಈ ಸಂಸಾರದ ಜಂಜಾಟ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಈ ಪಟ್ಟಣಗಳಲ್ಲಿ ಹಳ್ಳಿಗಳಲ್ಲಿ ಈ ಸಾಂಸಾರಿಕ ಜೀವನದ ಬಹಳಷ್ಟು ವ್ಯತ್ಯಾಸಗಳನ್ನು ಕಾಣ್ತೇವೆ.
1: ಹೌದ್ರಿ,
0: ಹಳ್ಳಿಗಳಲ್ಲಿ ಬಹಳ ಸುಮಧುರವಾಗಿರ್ತಕ್ಕಂತ, ಹೆಚ್ಚು ಬಾಂಧವ್ಯತೆಯಿಂದ ಕೂಡಿರ್ತಕ್ಕಂತ ಸಂಸಾರದ ಸಂಗತಿಗಳಿರ್ತವೆ.
1: ಅಲ್ಲಿ
0: ಏನ್ ಹೇಳ್ತೀರಿ,
1: ಹಳ್ಳಿಗಳಲ್ಲಿ ಅಂದ್ರೆ ಸಂಘ ಜೀವಿಗಳು ಜಾಸ್ತಿ, ಸಿಟಿಗಳಲ್ಲಿ ಇರೋದಲ್ಲ ಸರ್. ಹಳ್ಳಿಗಳಲ್ಲಿ ಎಲ್ಲರೂ

0: ಒಬ್ಬರಿಗೊಬ್ಬರು ಇದು ಮಾಡ್ತಾರೆ ಎಲ್ಲ ಯಾವುದೇ ರೀತಿ ಎಲ್ಲ ರೀತಿಯಿಂದ ರೀ, ಒಂದು ಯಾವುದೇ ಕಾರ್ಯಕ್ರಮ ಮಾಡಲಿ ಯಾವುದೇ ಮಾಡಲಿ ಎಲ್ಲ ಸಂಘಟನೆವಾಗಿ ಮಾಡ್ತಾರೆ. ಅದು ಒಂದು ಈಗ ನಾವು ಸಾಂಸಾರಿಕವಾಗಿ ಅಂತಂತಂದರೆ ಏನದ, ಇವು ಒಂದು ಅಧ್ಯಾತ್ಮದಲ್ಲಿ ಈಗ ನಾವು ಬರಬೇಕಾದ್ರೆ ಈ ಭೂಮಿಗೆ ಬರಬೇಕಾದ್ರೆ ಅಧ್ಯಾತ್ಮ ಈ ಅದಕ್ಕೋಸ್ಕರನೇ ಭೂಮಿಗೆ ಬಂದಿದ್ದು ನಾವು, ಮುಕ್ತಿ ಅಂತೇಳಿ ಮನುಷ್ಯ ಜನ್ಮ ಮುಕ್ತಿಗೆ ಅಂತ ಬಂದಿದ್ದೆ. ಸಂಸ್ಕಾರದ ಬಸವಣ್ಣಪ್ಪನ ಏನಂದ್ರೆ ಸಂಸ್ಕಾರದಿಂದ ಸದ್ಗತಿ ಪಡಬೇಕಂತ ಹೇಳಿದರು ಬಸವಣ್ಣಪ್ಪನು, ಹೌದಲ್ರಿ? ಅದರಂಗೆ ನಾವಾದ್ರೂ ಜೀವನದಲ್ಲಿ ಎಲ್ಲ ಅದನ್ನೇ ಒಂದು ಮೇಲೊಟ್ಟಾಗಿ ಇಟ್ಕೋಬಾರ್ದ್ರು ಸರ್. ಇಂಥ ಒಂದು ಕಾರ್ಯಕ್ರಮಗಳು ಭಾಗವಹಿಸಬೇಕು, ಮನಸ್ಸಿಗೆ ಸಂತೋಷ ಇರ್ತದೆ, ಆಮೇಲೆ ಯಾವುದೂ ಬೇಸರ ಅನ್ಸೋದಿಲ್ಲ ಜೀವನದಲ್ಲಿ. ಎಂಥ ಕಷ್ಟಗಳು ಬಂದ್ರೂ ಅವೇನು ಮಾಡಲ್ರಿ ಸರ್, ನಮ್ಮ ಜೀವನದ ನಾವು ಅಂತ ಕಷ್ಟ ಅನುಭವಿಸೀವ್ರಿ, ಅನುಭವಿಸೇ ಮ್ಯಾಗ ಬಂದಿದ್ದೆ ಸರ್. ನಾವು ಇತ್ತೀಚೆಗೆ ಈಗ ಒಂದು 15 ವರ್ಷದಿಂದ ಸ್ವಲ್ಪ ನಾವು ಉತ್ತಮ ಸ್ಥಿತಿಗೆ ಬಂದಿವ್ರಿ. ಮೊದಲೆಲ್ಲ ಭಾಳ ಕಷ್ಟದಲ್ಲಿದ್ದೀವ್ರಿ, ನಾವು ಇದ್ದು ಹೈನುಗಾರಿಕೆ ಮಾಡಿದ್ವಿ, ಅವಾಗೆಲ್ಲ ಹೈನುಗಾರಿಕೆ ಮಾಡಿ ಎಲ್ಲ ಹುಡುಗರನ್ನೆಲ್ಲ ಅದರಾಗೆ ಸಾಲಿ ಓದಿಸಿದ್ರು. ನಮ್ಮದು ಭೂಮಿ ಭಾಳ ಕಡಿಮೆ ಓದಿಸಿದ್ರೆ ಅಯ್ಯನ್ ದೇವರು ಹೆಂಗ ನಮ್ಗೆ ಆಶೀರ್ವಾದ ಮಾಡಿದ ಅದು. ಅದನ್ನು ಒಂದು ಯಾವುದಾಗಲಿ ಮನುಷ್ಯ ಒಂದು ಧೃತಿ ಗಡಬಾಡಿದ್ರಿ, ಒಂದು ನಿರ್ಧಾರ ಸಂಘಟ ಮಾಡಿದ್ರೆ ಎಲ್ಲದಕ್ಕೂ ಜಯ ಐತ್ರಿ ಸರ್. ಅದೇ ಮಾಡಲ್ರಿ ಸರ್, ಏನಂದ್ರೆ ಒಂದು ಸಂಗೀತ ಆಗಲಿ, ಒಂದು ಒಕ್ಕಲ್ತನ ಆಗಲಿ, ಅದು ಲಾಸ್ ಆಯ್ತು ಅಂತ ಬಿಡಬಾರ್ದ್ರಿ. ಅದು ಅದೊಂದು ಅನುಭವ ಅಂತ ತಿಳ್ಕೊಬೇಕ್ರಿ ನಾವು ಜೀವನದಲ್ಲಿ. ಯಾವುದೋ ಒಂದು ಮಾಡಿದ್ರೆ ಇವತ್ತು ಇದು ಮಾಡಲಿಲ್ಲಪ್ಪ ಅಂತಂದಾಗ ಮತ್ತೆ ಅದನ್ನು ಬಿಡಬಾರ್ದ್ರೆ, ಅಲ್ಲಿಗೆ ಬಿಡಬಾರ್ದ್ರೆ ಮತ್ತೆ ಮಾಡ್ಬೇಕ್ರಿ ಅದನ್ನು, ಅಂದಾಗ ಒಂದು
1: ಒಂದು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತೇವೆ.
0: ಹೌದು ಸರ್,
1: ತುಂಬ ಸಂತೋಷ ಸರ್. ಸಾಮಾನ್ಯವಾಗಿ 60 ವರ್ಷ ದಾಟಿದ ನಂತರ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರ್ತವೆ.
0: ಹೌದು ಸರ್.
1: ಏನೆಲ್ಲ ವ್ಯತ್ಯಯಗಳು ಗಮನಿಸಿದ್ರಿ ತಾವು ಆರೋಗ್ಯದಲ್ಲಿ?
0: ಈಗ ನಾವು 60 ವರ್ಷದ ಮೇಲೆ ಇದ್ರು ನಮ್ಗಿರೋದು ಅಂದ್ರೆ ಏನಾದ್ರೆ ಮಿತಾಹಾರಗಳು, ಕೆಲವೊಂದು ಮಿತಾಹಾರಗಳು ಮಾಡ್ಕೋಬೇಕ್ರಿ ಸರ್. ನಾವು ಬೆಳಗ್ಗೆ ಎದ್ದು ಸ್ವಲ್ಪ ಯಾವುದೋ ಬೇಕಾವತ್ ತಿನ್ಬಾರ್ದ್ರಿ ಸರ್. ನಾವು ಈಗ ವಯಸ್ಸಾದ್ಮೇಲೆ ಈಗ ಯಾವುದೋ ಒಂದು ಚಟ ಕುಡಿಯೋದಾಗಲಿ, ಯಾವುದೋ ಯಾವ್ದು ಬೀಡಿ ಸೇದಾಗಲಿ, ಇಂಥವೆಲ್ಲ ಮಾಡಬಾರ್ದು. ನಾವು ಸ್ವಲ್ಪ ಆರೋಗ್ಯವಾಗಿರ್ಬೇಕು, ವ್ಯಾಯಾಮ ಮಾಡಬೇಕು ಸ್ವಲ್ಪ, ಇಂಥವೆಲ್ಲ ಸ್ವಲ್ಪ ಮತ್ತು ಅವಾಯ್ಡ್ ಮಾಡಿದರೆ ಸ್ವಲ್ಪ ನಾವು ಆರೋಗ್ಯ ರಕ್ಷ ಚಾನ್ಸ್ ಇರ್ತದೆ. ಸ್ವಲ್ಪ ಕಾಯಕನೂ ಮಾಡಬೇಕು, ಜಾಸ್ತಿ ಶ್ರಮನೂ ಮಾಡೋಕ್ಕೆ ಆಗೋದಲ್ಲ, ಮಾಡಿದರೆ ನಾವು ಒಳ್ಳೆಯವಾಗಿ ಇರ್ಬೋದು ಸರ್, ಆರೋಗ್ಯವಾಗಿ ಇರ್ಬೋದು.
1: ಏನ್ರಿ ಹಾಗೆ ಹಳ್ಳಿಯಲ್ಲಿ ಆಹಾರ ಭಾಳ
0: ಚೆನ್ನಾಗಿರ್ತದೆ ಅಲ್ಲಿ. ಹೌದು, ಸಿಟಿ ಲೆಕ್ಕಕ್ಕೆ ಅಲ್ಲಿಗೆ ಭಾಳ ವ್ಯತ್ಯಾಸ ಅನ್ನಿಸ್ತಾರೆ. ಕೆಲವೊಂದು 6 ಫುಡ್ಗಳು ಇಲ್ಲೆಲ್ಲ ಬೇರೆ ಬೇರೆ ಐಟಮ್ಸ್ಗಳು, ಅಲ್ಲಿ ಏನಂದ್ರೆ ಜೋಳದ ರೊಟ್ಟಿ ಇವೆಲ್ಲ ಕೆಲವೊಂದು ಹೊಲದಲ್ಲಿ ಬೆಳೀತಕ್ಕಂಥ ತರಕಾರಿಗಳು ತಿಂತಾರೆ ಜಾಸ್ತಿ. ಅಲ್ಲಿಂದ ಸ್ವಲ್ಪ ಸ್ವಲ್ಪ ಎನರ್ಜಿ ಇರ್ತಾರೆ, ಸ್ವಲ್ಪ ಬಿಸಿಲು ಜಾಸ್ತಿ ಬಡಿತದೆ ಅವ್ರಿಗೆ. ಇಲ್ಲಿ ಸಿಟಿಗಳಾಗ ಹಿಂಗಿರ್ತಲ್ರಿ, ಹಂಗಾಗಿ ಸ್ವಲ್ಪ ಅಲ್ಲಿ ಆರೋಗ್ಯವಂತರು ಇರ್ತಾರೆ ಜಾಸ್ತಿ, ಅಂದರೆ ಗಟ್ಟಿ ಇರ್ತಾರೆ ಹಳ್ಳಿ ಮಂದಿ ಅಂದ್ರೆ ಸ್ವಲ್ಪ ಗಟ್ಟಿ ಇರ್ತಾರೆ ಸರ್. ಯಾಕಂದ್ರೆ ಆಹಾರನೂ ಹಂಗೆ ಇರ್ತದೆ, ಸಿಟಿಗೆ ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಅಷ್ಟೇ.
1: ತುಂಬ ಧನ್ಯವಾದ ಸರ್, ಇಲ್ಲಿವರೆಗೆ ಬಂದು ತಮ್ಮ ಜೀವನದ ಬುತ್ತಿಯನ್ನು, ತಮ್ಮ ಜೀವನದ ಅನುಭವಗಳನ್ನು ನಮ್ಮ ಶ್ರೋತೃ ಬಾಂಧವರ ಜೊತೆಗೆ ಹಂಚಿಕೊಂಡ್ರೆ ತಮ್ಮ ಮುಂದಿನ ಜೀವನ ಆರೋಗ್ಯಕರವಾಗಿರಲಿ ಅಂತ ಹೇಳ್ತಾ ಇಲ್ಲಿಗೆ ಬಂದು ತಮ್ಮ ಅನುಭವ ಹಂಚಿಕೊಂಡೋದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಸರ್. ತಮಗೆ
0: ಧನ್ಯವಾದಗಳು ಸರ್.

0: ಇದುವರೆಗೆ ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ ಸಂಧ್ಯಾ ಕಿರಣ ಪ್ರಸಾರವಾಯಿತು.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ
2: ಬಗ್ಗೆ ಜಾಗರೂಕರಾಗಿರಿ, ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
1: ನಿಮಿಷಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ.
2: ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ. ಆರ್ಬಿಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
5: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
4: ಏನಾಯ್ತೆ ಸವಿ?
6: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ನ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
5: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
6: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
4: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದ್ಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
7: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
8: ಕನ್ನಡದ ಅಕ್ಷರ ಮಾಲೆ,
9: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
10: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
9: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
10: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
9: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಬೆರೆಸಿದರೆ ಎಲ್ಲಾ ರೀತಿಯ ಪಾನ್ ಮಸಾಲ ಗುಡ್ಕಾ ನಿಷೇಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ. ಟೋಲ್ ಮುಕ್ತ ಹೆಬ್ಬಾಳ, ಮೂರು ಪಥ ಜೋಡಿ ಸುರಂಗ ಮಾರ್ಗಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯವನ್ನು ಸಂಪೂರ್ಣ ಆರೋಗ್ಯಕರ ಮತ್ತು ವ್ಯಸನಮುಕ್ತವಾಗಿಸುವತ್ತ ಕ್ರಮ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಹಾಗೂ ರಾಜ್ಯದೆಲ್ಲೆಡೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. ಮಾದಕ ಪದಾರ್ಥಗಳನ್ನು ಬೆರಕೆ ಮಾಡಿದರೆ ಎಲ್ಲ ರೀತಿಯ ಪಾನ್ ಮಸಾಲ ಗುಡ್ಕಾ ಮಾರಾಟವನ್ನು ನಿಷೇಧ ಮಾಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿಂದು ಏರ್ಪಡಿಸಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಅವರು ಮಾತನಾಡಿದರು. ಪಾನ್ ಮಸಾಲ ಗುಟ್ಕಾ ಅಡಿಕೆ ಮತ್ತಿತರ ಪದಾರ್ಥಗಳಲ್ಲಿ ಅಮಲು ಬರುವ ವಸ್ತುಗಳನ್ನು ಬೆರಕೆ ಮಾಡಿ ಮಾರಾಟ ಮಾಡುತ್ತಿರುವುದು ತಮ್ಮ ಗಮನಕ್ಕೆ ಬಂದಿದೆ. ತಕ್ಷಣ ನಿಲ್ಲದಿದ್ದರೆ ಎಲ್ಲ ರೀತಿಯ ಪಾನ್ ಮಸಾಲ ಗುಟ್ಕಾ ಪದಾರ್ಥಗಳ ಮಾರಾಟವನ್ನು ರಾಜ್ಯದಲ್ಲಿ ನಿಷೇಧ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಮಾದಕ ದ್ರವ್ಯ ಮುಕ್ತ ರಾಜ್ಯವನ್ನಾಗಿ ರೂಪಿಸುವುದು ಸರ್ಕಾರದ ಗುರಿ. ಅದಕ್ಕಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಮಾದಕ ವ್ಯಸನ ತಡೆಯುವಿಕೆ ದೊಡ್ಡ ಸವಾಲಾಗಿದ್ದು ಎಲ್ಲರೂ ಒಂದಾಗಿ ಸೇರಿ ಯುವಜನರು ಈ ವ್ಯಸನದ ಸುಳಿಗೆ ಸಿಲುಕದಂತೆ ತಡೆಯಲು ಸಹಕರಿಸಬೇಕು ಎಂದು ಮನವಿ ಮಾಡಿದರು.
1: 5 ವರ್ಷ ಒಳಗಡೆ ಇರುವಂತಹ ಪ್ರತಿಯೊಂದು ಮಗು ಕೂಡ ಇವತ್ತು ನಾವು ಈ ಲಸಿಕೆಯನ್ನ ಹಾಕಿ ಅವರ ಭವಿಷ್ಯದಲ್ಲಿ ಯಾವ ಅಂಗವಿಕಲಿತ ಕೂಡ ಇರಬಾರದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಆರೋಗ್ಯಕರವಾದಂತಹ ಕರ್ನಾಟಕ, ಆರೋಗ್ಯಕರವಾದಂತಹ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮ್ಮ ರಾಜ್ಯ ಪ್ರತಿ ಹಂತದಲ್ಲೂ ಮೊದಲನೇ ಹೆಜ್ಜೆಯನ್ನು ಇಟ್ಟಿದೆ. ಸೊ ಎಲ್ಲ ನಮ್ಮ ಎನ್ಜಿಒಸ್, ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ನ ಎಲ್ಲ ಅಧಿಕಾರಿಗಳು ಎಲ್ಲ ಕೂಡ ಬಹಳ ಉತ್ತಮವಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ.
0: ಹೆಬ್ಬಾಳ ಭಾಗದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡುವುದು ಹಾಗೂ ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನು ಮುಂದಿನ ದಿನಗಳಲ್ಲಿ ಬಗೆಹರಿಸುವುದೇ ಸರ್ಕಾರದ ಉದ್ದೇಶ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೇಕ್ರಿ ವೃತ್ತದಿಂದ ಹೆಬ್ಬಾಳ ಜಂಕ್ಷನ್ವರೆಗೂ ಸುರಂಗ ರಸ್ತೆ ನಿರ್ಮಾಣಕ್ಕೆ ಇಂದು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2.5 ಕಿಲೋಮೀಟರ್ ಉದ್ದದ ಕಟ್ ಅಂಡ್ ಕವರ್ ಟನಲ್ ಇದಾಗಿದ್ದು ಇದು ಟೋಲ್ ಮುಕ್ತವಾಗಿರಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವೇ ಈ ಯೋಜನೆಗೆ ಹಣ ಭರಿಸಲಿದೆ. ಮುಂದಿನ 50 ವರ್ಷಕ್ಕೆ ಯೋಜನೆ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಮೇಕೆದಾಟು ಯೋಜನೆ ಸಂಬಂಧ ಸುಪ್ರೀಂಕೋರ್ಟ್ ತೀರ್ಪು ರಾಜ್ಯದ ಪರವಾಗಿದೆ. ನಮ್ಮ ನೀರು ನಮ್ಮ ಹಕ್ಕು ಹೋರಾಟಕ್ಕೆ ಫಲ ಸಿಕ್ಕಿದೆ ಎಂದರು. ನಶೆ ಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ರಾಜ್ಯವನ್ನು ಸಂಪೂರ್ಣವಾಗಿ ಆರೋಗ್ಯಕರ ಮತ್ತು ವ್ಯಸನಮುಕ್ತವಾಗಿಸುವತ್ತ ಕ್ರಮ ಕೈಗೊಳ್ಳಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸೂಚಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ನಶಾಮುಕ್ತ ಭಾರತ್ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಮಾಜ ಮತ್ತು ರಾಷ್ಟಕ್ಕೆ ಉತ್ತಮ ಭವಿಷ್ಯವನ್ನು ಸೃಷ್ಟಿಸಲು ಅರಿವು, ಜವಾಬ್ದಾರಿ ಮತ್ತು ಸಾಮೂಹಿಕ ಪ್ರಯತ್ನ ಅತ್ಯಗತ್ಯ. ಆದ್ದರಿಂದ ಇಂದಿನ ಯುವ ಪೀಳಿಗೆ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟವನ್ನು ನಿರ್ಮಿಸುವತ್ತ ಹೆಜ್ಜೆ ಇಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ರಾಜೀವ್ ಗಾಂಧಿ

0: ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಭಗವಾನ್ ಮಾದಕ ವಸ್ತು ವ್ಯಸನಮುಕ್ತ ರಾಷ್ಟಕ್ಕಾಗಿ ಪ್ರತಿಜ್ಞಾವಿಧಿ ಬೋಧಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರತಿ ವರ್ಷದಂತೆ ಈ ವರ್ಷವೂ June 28 ರಾಷ್ಟೀಯ ಲಸಿಕಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇಂದಿನಿಂದ 4 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ಮೊದಲ ಸುತ್ತಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಪ್ರತಿ ಮಗುವಿಗೆ 2 ಹನಿ ಪೋಲಿಯೋ ಲಸಿಕೆಯನ್ನು ನೀಡಲಾಗುತ್ತಿದ್ದು ಅಂದಾಜು 62 ಲಕ್ಷ ಮಕ್ಕಳನ್ನು ತಲುಪುವ ಗುರಿ ಹೊಂದಲಾಗಿದೆ. ರಾಜ್ಯದ ಎಲ್ಲಾ ಆಸ್ಪತ್ರೆ ಅಂಗನವಾಡಿಗಳಲ್ಲದೆ ಗುಡ್ಡಗಾಡು ಪ್ರದೇಶ, ಕಾಮಗಾರಿ ಪ್ರದೇಶ, ವಲಸೆ ಪ್ರದೇಶಗಳು, ಪಟ್ಟಣ ನಗರ ಪ್ರದೇಶಗಳು, ರೈಲು ನಿಲ್ದಾಣಗಳು, ಕೊಳಚೆ ಪ್ರದೇಶಗಳು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭವಿಷ್ಯದಲ್ಲಿ ಮಕ್ಕಳಲ್ಲಿ ಶಾಶ್ವತ ಅಂಗವಿಕಲತೆ ಉಂಟುಮಾಡುವ ಪೋಲಿಯೋ ಮೈಲಿಟಸ್ ವೈರಸ್ ನಿಯಂತ್ರಣಕ್ಕಾಗಿ ಸರ್ಕಾರ ಅಭಿಯಾನದ ರೂಪದಲ್ಲಿ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ವಿಧಾನಸಭೆ ಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ನಡೆದ ಲಸಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳು, ಸಾರ್ವಜನಿಕ ಸ್ಥಳಗಳು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಪೋಲಿಯೋ ಹಾಕಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಡೆದ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ಕೊಪ್ಪಳದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯಕ ಚಾಲನೆ ನೀಡಿ ಮಾತನಾಡಿ, ಪೋಲಿಯೋ ಮುಕ್ತ ಭಾರತ ಕನಸು ನನಸಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಆಡಳಿತ ಪೋಲಿಯೋ ಮುಕ್ತ ಯೋಜನೆಗೆ ನೆರವಾಗಿದೆ ಎಂದು ಹೇಳಿದರು. ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಮೇಯರ್ ಪಿ ಗಾದೆಪ್ಪ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಆರೋಗ್ಯವಂತ ಮಕ್ಕಳಿಗಾಗಿ ಅಂಗವಿಕಲತೆ ಬಾರದಿರಲು ಪೋಷಕರು ತಮ್ಮ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಲಸಿಕೆ ಹಾಕಿಸಿ ಎಂದು ಮನವಿ ಮಾಡಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿಂದು ವಿಧಾನ ಪರಿಷತ್ ಶಾಸಕ ಕೆಎಸ್ ನವೀನ್ ದೇಶದಲ್ಲಿ ಪೋಲಿಯೋ ಮುಕ್ತ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಹಮ್ಮಿಕೊಳ್ಳುತ್ತಿರುವ ಪಲ್ಸ್ ಪೋಲಿಯೋ ಅಭಿಯಾನವು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಪೋಲಿಯೋ ಎಂಬುದು ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯ ಉಂಟುಮಾಡುವ ಗಂಭೀರ ರೋಗವಾಗಿದ್ದು, ಇದನ್ನು ತಡೆಗಟ್ಟುವ ಅತ್ಯಂತ ಪರಿಣಾಮಕಾರಿ ಮಾರ್ಗ ಪೋಲಿಯೋ ಲಸಿಕೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಇಂದಿನಿಂದ 4 ದಿನಗಳ ಕಾಲ ಪಲ್ಸ್ ಪೋಲಿಯೋ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿದ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಅವರು, 5 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೂ ಲಸಿಕೆ ತಲುಪುವಂತೆ ಕ್ರಮ ಕೈಗೊಂಡು 100% ಗುರಿ ಸಾಧಿಸಬೇಕು ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗದಗ ನಗರದ ಎಂಸಿಎಚ್ ಆಸ್ಪತ್ರೆಯಲ್ಲಿ ನಡೆದ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದಲ್ಲಿಂದು ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ ಭಾಗವಹಿಸಿದರು. ನಂತರ ಮಾತನಾಡಿದ ಅವರು, ಪೋಲಿಯೋ ಎಂಬುದು ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯ ಉಂಟುಮಾಡುವ ಗಂಭೀರ ಕಾಯಿಲೆಯಾಗಿದ್ದು, ಅದರ ವಿರುದ್ಧ ಪರಿಣಾಮಕಾರಿ ರಕ್ಷಣೆಯೇ ಪೋಲಿಯೋ ಲಸಿಕೆ ಎಂದು ತಿಳಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊಲ್ಲೂರು ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಪಾರ್ಕಿಂಗ್, ವಸತಿ, ದರ್ಶನ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ನೀಡುವ ನಿಟ್ಟಿನಲ್ಲಿ ಸಮಗ್ರ ಯೋಜನೆ ತಯಾರಿಸಲಾಗಿದೆ ಎಂದರು. ಹಿರಿಯ ಪತ್ರಕರ್ತ ಮತ್ತು ಕನ್ನಡ ಚಲನಚಿತ್ರ ನಿರ್ದೇಶಕ ಎನ್ಎಸ್ ಶಂಕರ್ ಬೆಂಗಳೂರಿನಲ್ಲಿಂದು ನಿಧನರಾದರು. ಅವರಿಗೆ 67 ವರ್ಷ ವಯಸ್ಸಾಗಿತ್ತು. ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳಿಗೆ ಅವರು ಪಾತ್ರರಾಗಿದ್ದರು. ಲೇಖನಿಯ ಮೂಲಕ ಸಮಾಜದ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸುತ್ತಿದ್ದ ಕ್ರಿಯಾಶೀಲ ವ್ಯಕ್ತಿ ಎನ್ಎಸ್ ಶಂಕರ್ ಅವರ ನಿಧನದ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮದ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಪತ್ರಕರ್ತರಾಗಿ, ಸಿನಿಮಾ ನಿರ್ದೇಶಕರಾಗಿ, ಜನಪ್ರಿಯ ಅಂಕಣಕಾರರಾಗಿ ಗುರುತಿಸಿಕೊಂಡಿದ್ದ ಅವರು ಕನ್ನಡ ದಲಿತ ಸಾಹಿತ್ಯ ಕ್ಷೇತ್ರಕ್ಕೆ ಹಲವು ಪ್ರಶಂಸನೀಯ ಕೃತಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಅವರ ಅಗಲಿಕೆ ಮಾಧ್ಯಮ ಕ್ಷೇತ್ರ ಹಾಗೂ ಸಾಹಿತ್ಯ ವಲಯಕ್ಕೆ ತುಂಬಲಾರದ ನಷ್ಟ ಎಂದರು. ಭಗವಂತನು ಮೃತರ ಆತ್ಮಕ್ಕೆ ಸದ್ಗತಿಯನ್ನು ನೀಡಲಿ, ಅವರ ಕುಟುಂಬಸ್ಥರಿಗೆ ಹಾಗೂ ಹಿತೈಷಿಗಳಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ಕರುಣಿಸಲಿ ಎಂದು ತಿಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ಮತ್ತು ಹಾರೋಹಳ್ಳಿ ತಾಲೂಕಿನಲ್ಲಿ ಹೊಸದಾಗಿ ಪುನರ್ ರಚನೆಯಾದ ಒಟ್ಟು 8 ಗ್ರಾಮ ಪಂಚಾಯಿತಿಗಳಿಗೆ ಆಯ್ಕೆಯಾಗಬೇಕಾದ ಪ್ರಾದೇಶಿಕ ಚುನಾವಣಾ ಕ್ಷೇತ್ರ ವ್ಯಾಪ್ತಿಗೆ ಸದಸ್ಯರ ಸಂಖ್ಯೆ ಕರಡು ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು, ಈ ಕುರಿತು ಪ್ರಗತಿ ಪರಿಶೀಲನಾ ಸಭೆಯನ್ನು ರಾಮನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆಕ್ಷೇಪಣೆ ಮತ್ತು ಅಹವಾಲುಗಳನ್ನು ಸಲ್ಲಿಸಿರುವವರು ಜುಲೈ 4 ನಡೆಯಲಿರುವ ಸಭೆಯಲ್ಲಿ ಹಾಜರಾಗುವಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮಲು ಪದಾರ್ಥ ಬೆರೆಸಿದರೆ ಎಲ್ಲಾ ರೀತಿಯ ಪಾನ್ ಮಸಾಲ ಗುಡ್ಕಾ ನಿಷೇಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್ಚರಿಕೆ. ಟೋಲ್ ಮುಕ್ತ ಹೆಬ್ಬಾಳ 3 ಪಥ ಜೋಡಿ ಸುರಂಗ ಮಾರ್ಗಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯವನ್ನು ಸಂಪೂರ್ಣ ಆರೋಗ್ಯಕರ ಮತ್ತು ವ್ಯಸನಮುಕ್ತವಾಗಿಸುವತ್ತ ಕ್ರಮ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಹಾಗೂ ರಾಜ್ಯದೆಲ್ಲೆಡೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ?
1: ಬ್ರೋ, ಇದು ಹರಿದಿದೆ.
0: ಇಲ್ಲಿ ಕೇಳು, ಹರಿದೋಗಿರ್ತಿರೋ ಅಥವಾ ಹಳೆ ನೋಟ್ ಅನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
0: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಆಕಾಶವಾಣಿ.
4: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:51. ಈಗ ಕೇಳಿ, ಲಂಡನ್ ನಗರದ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುವ ICC ಮಹಿಳಾ ವಿಶ್ವಕಪ್ 2026 T20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

6:57 ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿರೋದು ಎಫ್ಎಂ ಗೋಲ್ಡ್ 101.3 ಮೆಗಾಹರ್ಟ್ಸ್ ನಲ್ಲಿ. ಈಗ ನಾವು ಮಾತಾಡ್ತಾ ಇರುವಂತಹ ವಿಚಾರ ಸಪ್ತಾಹದ ಬಗ್ಗೆ. ಕಿವುಡ ಅಂಧರ ಜಾಗೃತಿ ಸಪ್ತಾಹವನ್ನ June 25 to July 1, 2026 ಆಚರಣೆ ಮಾಡಲಾಗುತ್ತೆ. 7 ದಿನಗಳ ಕಾಲ ಈ ಕುರಿತಾಗಿ ಜಾಗೃತಿಯನ್ನ ಮೂಡಿಸುವಂತಹ ಪ್ರಯತ್ನ ಎಲ್ಲೆಡೆ ನಡೆಯುತ್ತೆ. ಯಾತಕ್ಕೋಸ್ಕರ ಈ ಒಂದು ವಿಶೇಷ ಸಪ್ತಾಹವನ್ನು ಆಯೋಜನೆ ಮಾಡಲಾಗುತ್ತೆ ಅಂದರೆ, ನಿನ್ನೆ ಅಂದರೆ June 27 ಹೆಲನ್ ಕೆಲ್ಲರ್ ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ವಿ. ಈ ದಿನದಂದು ದೃಷ್ಟಿ

ಶಕ್ತಿ ಮತ್ತು ಶ್ರವಣ ದೋಷ ಇರುವಂತಹ ವ್ಯಕ್ತಿಗಳನ್ನ ಸಮಾಜದಲ್ಲಿ ಸಬಲೀಕರಣ ಮಾಡುವುದಕ್ಕೆ, ಅವರ ಹಕ್ಕುಗಳಿಗಾಗಿ ಹೋರಾಡುವುದಕ್ಕೆ ಮತ್ತು ಅವರ ಸಾಧನೆಗಳ ಕುರಿತು ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ, ಜೊತೆಯಾಗಿ ಅವರ ಬದುಕನ್ನ ಸುಗಮಗೊಳಿಸೋದಕ್ಕೆ, ಸಮಾಜದಲ್ಲಿ ಅವರನ್ನ ಒಂದಾಗಿಸುವ ಪ್ರಯತ್ನಕ್ಕೆ ಈ ಸಪ್ತಾಹನೇ ಸದಾಕಾಲ ಜಾಗೃತಿಯನ್ನ ಮೂಡಿಸಲು ಪ್ರಯತ್ನ ಮಾಡುವಂಥದ್ದು. ಸಮಾಜದಲ್ಲಿ ಒಳಗೊಳ್ಳುವಿಕೆ ಇದೆಯಲ್ಲ, ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಈ ಒಂದು ಕಿವುಡ ಮತ್ತು ಅಂಧತ್ವದಿಂದ ಬಳಲ್ತಾ ಇರುವಂಥವರಿಗೆ. ಹೊಸದಾದ ಅವಕಾಶಗಳನ್ನ ಕೂಡ ಸೃಷ್ಟಿ ಮಾಡೋದು ಈ ಸಪ್ತಾಹದ ಮುಖ್ಯವಾದ ಗುರಿ. ಇಂತಹ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಯಾರಾದರೂ ಇದ್ರೆ ಖಂಡಿತವಾಗ್ಲೂ ಕೂಡ ಅವರನ್ನ ನಿಮ್ಮೊಟ್ಟಿಗೆ ಸೇರಿಸಿಕೊಂಡು ಸಮಾಜದಲ್ಲಿ ಒಟ್ಟಾಗಿ ಮುನ್ನಡೆಯುವಂತಹ ಹೊಸ ಹೆಜ್ಜೆಯನ್ನ ಹಾಕೋಣ. ಅದಕ್ಕೆ ಈ ಸಪ್ತಾಹನೇ ನಾಂದಿಯಾಗ್ಲಿ, ಏನ್ ಹೇಳ್ತೀರಾ? ಮತ್ತಷ್ಟು ಮಾತಾಡೋಣ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ 9480101013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಈ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಸಂದೇಶವನ್ನು ರವಾನೆ ಮಾಡಿ ನಮಗೆ ನಿಮ್ಮ ಮಾತನ್ನ ಹೇಳಿ. ಹೇಗನ್ನಿಸ್ತದೆ ಈ ಹೊತ್ತು ಅನ್ನೋದನ್ನ ಕೇಳ್ತಾನೆ ಇರಿ, ಜೊತೆಯಾಗೇ ಇರಿ ಕನ್ನಡ ಕಾಮನಬಿಲ್ಲು 101.3 MHz.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

7:08 ಆಹಾ, ವಾಟ್ ಅ ನಂಬರ್! ಇದು ಹೇಳ್ತಾ ಇರೋದು ನಮ್ಮ ಸ್ಟುಡಿಯೋ ಕ್ಲಾಕ್ FM ರೈನ್ಬೋ 101.3 ಮೆಗಾಹರ್ಟ್ಸ್. ಈ ಬಾರಿ ನಾವು ಆಚರಿಸ್ತಾ ಇರೋ ಇನ್ನೊಂದು ದಿನ ಯಾವ್ದಪ್ಪ ಅಂತ ಹೇಳಿದಾರೆ, ಈ ಒಂದು ವಾರ ಏನಿದೆ ಇದನ್ನ ಇನ್ಸೆಕ್ಟ್ ವೀಕ್ ಅಂತ ಹೇಳಿ ಕರೀಲಾಗುತ್ತೆ. ಇವತ್ತಿಗೆ ಈ ಒಂದು ಇನ್ಸೆಕ್ಟ್ ವೀಕ್ ಅಥವಾ ಕೀಟಗಳ ವಾರ ಮುಕ್ತಾಯವಾಗ್ತಾ ಇದೆ. ಯಾಕಂದ್ರೆ ಅದು ಶುರುವಾದದ್ದು 22 ಜೂನ್ 2026 28 ಜೂನ್ 2026 ಈ ಒಂದು ದಿನವನ್ನ ಆಚರಣೆ ಮಾಡಲಾಗುತ್ತೆ. ಈ ಒಂದು ದಿನದ ವಿಶೇಷತೆ ಏನು? ಸಾಮಾನ್ಯವಾಗಿ ಕೀಟಗಳು ಅಂತ ಹೇಳ್ತಿದ್ದ ಹಾಗೆ ಎಲ್ಲರಿಗೂ ಕಣ್ಮುಂದೆ ಸಣ್ಣದಾಗಿ ಓಡಾಡುವಂತಹ ಕೀಟಗಳು ಅಥವಾ ಅತಿ ದೊಡ್ಡದಾದ ಕೀಟಗಳು ಇತ್ಯಾದಿ ಎಲ್ಲ ಕಣ್ಮುಂದೆ ಬಂದ್ಬಿಡುತ್ತೆ. ಆದರೆ ನಿಮ್ಗೊಂದು ವಿಚಾರ ಗೊತ್ತಾ? ಪರಿಸರವನ್ನು ಕಾಪಾಡೋದ್ರಲ್ಲಿ ಕೀಟಗಳ ಪಾತ್ರ ಅತ್ಯಂತ ಅತ್ಯಂತ ಅತ್ಯಂತ ಮಹತ್ವದ್ದು, ಬಹಳ ವೈವಿಧ್ಯಮಯವಾದದ್ದು. ಕೀಟಗಳ ವಾರದ ಬಗ್ಗೆ ಹೇಳಬೇಕು ಅಂದರೆ ಕೀಟಗಳ ಬಗ್ಗೆ ನಿಮಗೆ ಹೇಳಬೇಕು, ಎಷ್ಟೆಲ್ಲ ಒಳ್ಳೆಯ ಕೀಟಗಳು ಇದೆ, ಅದರ ರೀತಿಯಲ್ಲಿ ಕೀಟಗಳಿಂದ ಜೀವನಕ್ಕೆ ಹಾನಿ ಕೂಡ ಇದೆ. ಆದರೆ ಎಲ್ಲ ಕೀಟಗಳು ಹಾನಿಕಾರಕವಲ್ಲ, ಎಲ್ಲ ಕೀಟವು ಉಪಯೋಗಕಾರಿ ಅಲ್ಲ, ಆದರೂ ಅವುಗಳಿಗೂ ಬದುಕು ಹಕ್ಕಿದೆ ರೀ. ಕೀಟಗಳ ವಾರದ ಶುಭಾಶಯಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ ಚಂದದ ಗೀತೆಗಳ ಜೊತೆಯಾಗಿ. ನಿಮ್ಮ FM ರೈನ್ಬೋ 101.3 ಹೇಗಿದೆ ಕಾರ್ಯಕ್ರಮ, ಹೇಗಿದೆ ಹಾಡುಗಳು, ಮಾಹಿತಿ ಹೇಗಿದೆ ಹೇಳಬೇಕನ್ಸಿದ್ರೆ 9408091013 ಈ ಸಂಖ್ಯೆಗೆ ವಾಟ್ಸಪ್ ಮುಖಾಂತರ ಸಂದೇಶವನ್ನು ರವಾನೆ ಮಾಡಿ.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
3: ನಿಂದು ಯಾವಾಗಲೂ ಇದ್ದದ್ದೆ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನು ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

ವಂಡರ್ಫುಲ್ ಸಾಂಗ್ ಅಲ್ಲ, ಚಂದದ ಗೀತೆಯೊಂದನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ನಾವು ಸಾಗ್ ಬಂದ್ವಿ ಈ ಹೊತ್ತಲ್ಲಿ. ಯಾರ್ಯಾರು ಸಂದೇಶವನ್ನ ಕಳುಹಿಸಿ ಕೊಟ್ಟಿದ್ದೀರಾ ನೋಡೋಣ. ಬಂದಿದೆ ಸಂದೇಶ ಪುಷ್ಪ ಶಾನುಭೋಗರ ಅವರದ್ದು ಗದಗದಿಂದ. ಅದಾದ ನಂತರ ಸುನೀಲ್ ಕುಮಾರ್ ಅವರು ಗೌಡನ ಪಾಳ್ಯದಿಂದ ಹೇಳ್ತಿದ್ದಾರೆ, ನನ್ನ ಪ್ರಕಾರ ಎಲ್ಲರಿಗಿಂತ ಅತ್ಯಂತ ಅಪಾಯಕಾರಿ ಕೀಟ ಅಂದ್ರೆ ನರಕೀಟ ಅಂತ. ಆಹಾ ಸರ್. ಅದಾದ ನಂತರ ಮಂಜುಶ್ರೀ ಧಾರವಾಡದಿಂದ ಸಂದೇಶ ಕಳಿಸಿದ್ರೆ ಈರಣ್ಣ ಜೇವೂರ್ ಪಾರ್ವತಿ ಪ್ರತಿಭಾ ರಾಮಚಂದ್ರ ಅವರು ಮೈದರ್ಗೆಯಿಂದ ಸಂದೇಶ ಕಳಿಸಿದ್ರೆ ಹರೀಶ್ ಅವರು ಮಲ್ಲೇಶ್ವರಂನಿಂದ ತುಂಬಾ ತುಂಬಾ ಸಂದೇಶವನ್ನ ಕಳಿಸಿ ಅವ್ರು ಹೇಳ್ತಾ ಇರೋ ಮಾತು, ನನಗೆ ಕಂಬಳಿ ಹುಳ ಅಂದ್ರೆ ಭಯ ಕಣ್ರಿ, ತುಂಬಾ ಚಿಕ್ಕವನಾಗಿದ್ದಾಗ ಅದನ್ನೆಲ್ಲ ಅನುಭವಿಸ್ಕೊಂಡಿದ್ದೀನಿ ನೋವನ್ನ ಅಂತ ಹೇಳಿದ್ದಾರೆ. ಆಹಾ ಎಸ್, ಹೌದು. ಇದೇ ರೀತಿಯಾಗಿ ಸಂದೇಶಗಳನ್ನ ಕಳುಹಿಸಿಕೊಟ್ಟ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ನಾವು ಹೇಳ್ತಾ ಇದ್ದೇವೆ. ಇವತ್ತು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕೀಟಗಳ ವಾರ ಇನ್ಸೆಕ್ಟ್ ವೀಕ್, ಅದಾದ ನಂತರ ಕಿವುಡ ಅಂಧರ ಜಾಗೃತಿ ಸಪ್ತಾಹದ ಕುರಿತು ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡ್ವಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾ ಇರಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಸಂದೇಶ ಕಳಿಸ್ಕೊಟ್ಟವರಿಗೆಲ್ಲ ಪ್ರೀತಿಯ ಥ್ಯಾಂಕ್ ಯು.

ಫಿಫಾ ವರ್ಲ್ಡ್ ಕಪ್ 2026 ನ ಡೈಲಿ ಅಪ್ಡೇಟ್ ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:33 ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸರದಲ್ಲಿ

0: ಆಗತ್ತದ? ಎಂಥ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬೇರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
1: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಭಾರತ ಸೆಷಲ್ ನಡುವೆ ಬಾಂಧವ್ಯ ವೃದ್ಧಿಪಡಿಸುವ ವಿವಿಧ ಒಪ್ಪಂದಗಳಿಗೆ ಇಂದು ಅಂಕಿತ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಷಲ್ನ ಅತ್ಯುನ್ನತ ಪರಿಸರ ನಾಯಕತ್ವ ಪ್ರಶಸ್ತಿ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಪ್ರದಾನ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಉಪಕ್ರಮಗಳನ್ನು ಆರಂಭಿಸಲು ವಿಶ್ವವಿದ್ಯಾಲಯಗಳಿಗೆ ಪ್ರಧಾನಿ ಮನ್ ಕಿ ಬಾತ್ನಲ್ಲಿ ಮನವಿ. ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಯುವಜನತೆಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಆಸ್ಟ್ರೇಲಿಯಾ ವಿರುದ್ಧ ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸೆಷಲ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಸಮ್ಮುಖದಲ್ಲಿ ಇಂದು ಕೃಷಿ, ಹಣಕಾಸು, ಬಾಹ್ಯಾಕಾಶ ಹಾಗೂ ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗಾಗಿ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ. ಸೆಷಲ್ ಭೇಟಿಯಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಅವರೊಂದಿಗೆ ವಿಕ್ಟೋರಿಯಾದಲ್ಲಿ ಪರಸ್ಪರ ಹಿತಾಸಕ್ತಿಯ ವಿಚಾರ ಹಾಗೂ ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ವಿಚಾರ ವಿನಿಮಯ ನಡೆಸಿದರು. ಇದೇ ಸಂದರ್ಭದಲ್ಲಿ ಸೆಷಲ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಪುರಸ್ಕಾರ ನೀಡಿ ಸನ್ಮಾನಿಸಿದರು. ಪರಿಸರ ನಾಯಕತ್ವಕ್ಕಾಗಿ ನೀಡಲಾಗುವ ಅತ್ಯುನ್ನತ ಗೌರವ ಇದಾಗಿದೆ. ಸುಸ್ಥಿರ ಅಭಿವೃದ್ಧಿ ಹಾಗೂ ಹಸಿರು ಬೆಳವಣಿಗೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇರುವ ಬದ್ಧತೆ ಗುರುತಿಸಿ ಈ ಮನ್ನಣೆ ನೀಡಲಾಗಿದೆ. ನಂತರ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಈ ಮನ್ನಣೆ ಭಾರತದ ನಾಗರಿಕರಿಗೆ ಸಂದ ಗೌರವವಾಗಿದೆ ಎಂದರು. ಭವಿಷ್ಯ ಸಿದ್ಧ ಸದೃಢ ಆರ್ಥಿಕ ಸಹಕಾರದ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಉಭಯ ದೇಶಗಳು ಹೊಸ ಕ್ಷೇತ್ರಗಳಲ್ಲಿನ ಸಹಕಾರಕ್ಕಾಗಿ ಪರಿಶೋಧನೆ ನಡೆಸಲಿವೆ. ಭಾರತ ಸೆಷಲ್ ನಡುವಿನ ಸಂಪರ್ಕ ಹೆಚ್ಚಿಸಲು ಎಲ್ಲ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು.
1: ಮೇರಿ ಯಾತ್ರಾ ಐಸೆ ಐತಿಹಾಸಿಕ ಅವಸರ ಪರ ಹೋ ರಹಿ ಹೈ ಜಬ್ ಸೆಷಲ್ ಅಪ್ನಿ ಸ್ವತಂತ್ರತಾಕ್ಕೆ 50 ವರ್ಷ ಪೂರೆ ಕರ್ ರಹಾ ಹೈ ಔರ್ ಹಮ್ ಭಾರತ ಸೆಷಲ್ ರಾಜನೈತಿಕ ಸಂಬಂಧೋ ಕಿ ಭೀ 50ವೀ ವರ್ಷಗಾಂಠ ಮನಾ ರಹೆ ಇನ್ 50 ವರ್ಷೋ ಕಿ ಯಾತ್ರಾ ಮೇ ಹಮನೆ ಮಿತ್ರತಾ ಕೋ ವಿಶ್ವಾಸ ಮೇ ವಿಶ್ವಾಸ ಕೋ ಸಹಯೋಗ ಮೇ ಔರ್ ಸಹಯೋಗ ಕೋ ಜನ ಕಲ್ಯಾಣ ಮೇ ಬದಲಾ ಹೈ ಹಿಂದ ಮಹಾಸಾಗರ ನೆ ಭಾರತ ಔರ್ ಸೆಷಲ್ ಕೆ ಸಂಬಂಧೋ ಕೋ ಸಿಂಚಾ ಹೈ.
0: ಉಭಯ ದೇಶಗಳ ನಡುವಿನ ಸಂಪರ್ಕವನ್ನು ಉತ್ತಮಪಡಿಸಲು ಡಿಜಿಟಲ್ ತಂತ್ರಜ್ಞಾನ ಪರಿಣಾಮಕಾರಿಯಾಗಿದೆ. ಡಿಜಿಟಲ್ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವ ಭಾರತದ ಯಶಸ್ವಿ ಅನುಭವವನ್ನು ಸೆಷಲ್ನೊಂದಿಗೆ ಹಂಚಿಕೊಳ್ಳಲಾಗುವುದು ಎಂದರು. ಸೆಷಲ್ನಲ್ಲಿ ಯುಪಿಐ ಅನುಷ್ಠಾನಗೊಳಿಸಲು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿರುವ ಬಗ್ಗೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು. ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ಲಸಿಕೆಯನ್ನು ಪೂರೈಸುವ ಮೂಲಕ ಭಾರತ ತನ್ನ ಸ್ನೇಹ ಪ್ರದರ್ಶಿಸಿದೆ. ಜನೌಷಧಿಗೆ ಸಂಬಂಧಿಸಿದಂತೆ ಮಾಡಿಕೊಂಡ ಒಪ್ಪಂದ ಸೆಷಲ್ ಜನತೆಗೆ ಗುಣಮಟ್ಟದ ಹಾಗೂ ಕೈಗೆಟಕುವ ದರದಲ್ಲಿ ಔಷಧಿ ದೊರಕಲು ನೆರವಾಗಲಿದೆ ಎಂದರು. ಸೆಷಲ್ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಭಾರತದೊಂದಿಗೆ ಪರಸ್ಪರ ನಂಬಿಕೆಯ ಹಾಗೂ ಗಹನವಾದ ಸ್ನೇಹ ಸಂಬಂಧ ಹೊಂದಿರುವುದನ್ನು ಸೆಷಲ್ ಎದುರು ನೋಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ರಾಜತಾಂತ್ರಿಕ ಸಂಬಂಧದ 50ನೇ ವರ್ಷದ ಈ ಸಂದರ್ಭದಲ್ಲಿ ಉಭಯ ದೇಶಗಳು ಭೌಗೋಳಿಕ, ಐತಿಹಾಸಿಕ ಹಾಗೂ ಹಿಂದೂ ಮಹಾಸಾಗರ ವಲಯದಲ್ಲಿ ಸಮೃದ್ಧಿ ಮತ್ತು ಸ್ಥಿರತೆಯ ದೃಷ್ಟಿಯನ್ನು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿರುವುದಾಗಿ ಪ್ಯಾಟ್ರಿಕ್ ಹರ್ಮಿನ್ ಹೇಳಿದ್ದಾರೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಸೆಷಲ್ನ ರಾಷ್ಟೀಯ ಅಸೆಂಬ್ಲಿಯನ್ನು ಉದ್ದೇಶಿಸಿ ಮಾತನಾಡಿ, ಹವಾಮಾನ ಹಾಗೂ ಪರಿಸರ ಸಂರಕ್ಷಣೆಯ ಉಪಕ್ರಮಗಳು ನ್ಯಾಯಯುತ, ಜವಾಬ್ದಾರಿಯುತ ಹಾಗೂ ಪಾಲುದಾರಿಕೆಯ ಅಂಶಗಳಿಂದ ನಿರ್ದೇಶಿತವಾಗಿರಬೇಕು. ಇದು ಹವಾಮಾನ ನ್ಯಾಯದ ಸಾರವಾಗಿದೆ ಎಂದರು. ಅಭಿವೃದ್ಧಿ ಎಲ್ಲರನ್ನೂ ಒಳಗೊಂಡಿರಬೇಕು ಎನ್ನುವುದು ಭಾರತ ಮತ್ತು ಸೆಷಲ್ನ ಆಶಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಡಾ ಎಸ್ ಜೈಶಂಕರ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ನಾಯಕತ್ವಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಷಲ್ನ ಅತ್ಯುನ್ನತ ಗೌರವ ದೊರೆತ ಹಿನ್ನೆಲೆಯಲ್ಲಿ ಅಭಿನಂದಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಉಪಕ್ರಮಗಳನ್ನು ಆರಂಭಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವವಿದ್ಯಾಲಯಗಳಿಗೆ ಮನವಿ ಮಾಡಿದ್ದಾರೆ. ತಂತ್ರಜ್ಞಾನದ ಈ ಯುಗದಲ್ಲಿ ಪ್ರತಿದಿನ ಹೊಸದೊಂದು ಸಂಶೋಧನೆ ನಡೆಯುತ್ತಿದೆ. ಹೊಸ ಹೊಸ ಕೃತಕ ಬುದ್ದಿಮತ್ತೆ ಆವಿಷ್ಕಾರಗಳು ಹೊರಹೊಮ್ಮುತ್ತಿವೆ. ಈ ಸಂದರ್ಭದಲ್ಲಿ ಜನರ ಸೃಜನಾತ್ಮಕತೆಯನ್ನು ರಕ್ಷಿಸುವ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ನಳಂದ ವಿಶ್ವವಿದ್ಯಾಲಯ ಪ್ರಾಚೀನ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಿದೆ ಎಂದು ಪ್ರಧಾನಿ ಇಂದು ಪ್ರಸಾರವಾದ ಮನ್ ಕಿ ಬಾತ್ನಲ್ಲಿ ತಿಳಿಸಿದ್ದಾರೆ. ದೆಹಲಿಯಲ್ಲಿರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕಾರ್ಯಕ್ರಮ ಆರಂಭಿಸಿದ್ದು, ಇದು ಆಧುನಿಕ ತಂತ್ರಜ್ಞಾನವನ್ನು ಭಾರತದ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ವಿಮಾನಯಾನ ಕ್ಷೇತ್ರ ಈ ತಿಂಗಳು ಒಂದು ಮಹತ್ವದ ಸಾಧನೆ ದಾಖಲಿಸಿದೆ. C-295 ವಿಮಾನ ಭಾರತದಲ್ಲೇ ನಿರ್ಮಾಣಗೊಂಡಿದ್ದು ತನ್ನ ಮೊದಲ ಹಾರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇಂತಹ 40 ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸಲಾಗುತ್ತಿದೆ. ಇದರಿಂದ ಅತಿ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಉತ್ತೇಜನ ದೊರೆಯುತ್ತಿದೆ, ಉದ್ಯೋಗಾವಕಾಶಗಳು ಹೆಚ್ಚುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ DRDO ಭಾರತೀಯ ಕೈಗಾರಿಕಾ ಪಾಲುದಾರರೊಂದಿಗೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ದೀರ್ಘ ವ್ಯಾಪ್ತಿಯ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ನಡೆಸಲಾಗಿದೆ. ಇಂದು ಸಮುದ್ರದಿಂದ ಹಿಡಿದು ಆಕಾಶದವರೆಗೆ ಭಾರತ ಅಧಿಕ ಸುರಕ್ಷಿತ ಹಾಗೂ ಆತ್ಮನಿರ್ಭರವಾಗುತ್ತಿದೆ ಎಂದು ಪ್ರಧಾನಿ ಅವರು ತನ್ನ 135ನೇ ಮನದ ಮಾತಿನ ಸಂಚಿಕೆಯಲ್ಲಿ ತಿಳಿಸಿದ್ದಾರೆ. ಇಂದಿನ ಯುವ ಪೀಳಿಗೆ ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟವನ್ನು ನಿರ್ಮಿಸುವತ್ತ ಕಾರ್ಯಪ್ರವೃತ್ತವಾಗಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ನಶೆ ಮುಕ್ತ ಭಾರತ್ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸಮಾಜ ಮತ್ತು ರಾಷ್ಟಕ್ಕೆ ಉತ್ತಮ ಭವಿಷ್ಯವನ್ನು ಸೃಷ್ಟಿಸಲು ಅರಿವು, ಜವಾಬ್ದಾರಿ ಮತ್ತು ಸಾಮೂಹಿಕ ಪ್ರಯತ್ನ ಅತ್ಯಗತ್ಯ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾದಕ ವಸ್ತು ವ್ಯಸನಮುಕ್ತ ರಾಷ್ಟಕ್ಕಾಗಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ 10 ಕೋಟಿಗೂ ಅಧಿಕ ಮಹಿಳೆಯರು ಸ್ವಸಹಾಯ ಗುಂಪುಗಳೊಂದಿಗೆ ಸಂಪರ್ಕ ಹೊಂದಿದ್ದು, ಇದು ಮಹಿಳಾ ನೇತೃತ್ವದ ಅಭಿವೃದ್ಧಿ ಹಾಗೂ ಗ್ರಾಮೀಣ ಉದ್ಯಮಶೀಲತೆಯನ್ನು ಬಲಪಡಿಸಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಅವರು ನವದೆಹಲಿಯಲ್ಲಿಂದು ರಾಷ್ಟೀಯ ಗ್ರಾಮೀಣ ವಿಕಾಸ ಸಮ್ಮೇಳನದಲ್ಲಿ ಮಾತನಾಡಿ, ಗ್ರಾಮ ಪಂಚಾಯಿತಿಗಳು 2047ರ ವೇಳೆಗೆ ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿಸಲು ಶ್ರಮಿಸಬೇಕು ಎಂದು ಕರೆ ನೀಡಿದರು. ವಿಕಸಿತ ಭಾರತ ಗ್ರಾಮೀಣ ಯೋಜನೆಯಡಿ ರಾಜ್ಯಗಳ ಕೊಡುಗೆ ಸೇರಿದಂತೆ 151,000 ಕೋಟಿ ರೂಪಾಯಿಗೂ ಅಧಿಕ ಹಣ ನೀಡಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಅವರು ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ನಾಳೆ ನವದೆಹಲಿಯಲ್ಲಿ ನಡೆಯಲಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕೇಂದ್ರೀಯ ಮಂಡಳಿಯ 16ನೇ ಸಭೆಯಲ್ಲಿ ರಕ್ತಹೀನತೆ ಮುಕ್ತ ಭಾರತ ಅಭಿಯಾನದ ಕಾರ್ಯಾಚರಣೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಮಾರ್ಗಸೂಚಿ ಹಿಮೋಗ್ಲೋಬಿನ್ ಪರೀಕ್ಷೆ, ಕಬ್ಬಿಣಾಂಶ ಕೊರತೆಯಿಂದ ಉಂಟಾಗುವ ರಕ್ತಹೀನತೆಗೆ ಉಪಚಾರ, ವ್ಯವಸ್ಥಿತ ಆರೈಕೆ, ಆರೋಗ್ಯಕರ ಆಹಾರ ಅಭ್ಯಾಸ ಮೊದಲಾದವುಗಳಿಗೆ ಒತ್ತು ನೀಡಲಿದೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಪಂದ್ಯದಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದಿರುವ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 9 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 63 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸೆಷಲ್ ನಡುವೆ ಬಾಂಧವ್ಯ ವೃದ್ಧಿಪಡಿಸುವ ವಿವಿಧ ಒಪ್ಪಂದಗಳಿಗೆ ಇಂದು ಅಂಕಿತ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೆಷಲ್ನ ಅತ್ಯುನ್ನತ ಪರಿಸರ ನಾಯಕತ್ವ ಪ್ರಶಸ್ತಿ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಪ್ರದಾನ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಉಪಕ್ರಮಗಳನ್ನು ಆರಂಭಿಸಲು ವಿಶ್ವವಿದ್ಯಾಲಯಗಳಿಗೆ ಪ್ರಧಾನಿ ಮನ್ ಕಿ ಬಾತ್ನಲ್ಲಿ ಮನವಿ. ಆರೋಗ್ಯಕರ ಮತ್ತು ವ್ಯಸನಮುಕ್ತ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಯುವಜನತೆಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಆಸ್ಟ್ರೇಲಿಯಾ ವಿರುದ್ದ ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಇನ್ನು ಮುಂದೆ ಲಂಡನ್ ನಗರದ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುವ ಐಸಿಸಿ ಮಹಿಳಾ ವಿಶ್ವಕಪ್ ಟಿ20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದಿಂದ.
1: ಇಂತಹ ನೈತಿಕ ಶಿಕ್ಷಣದ ಬೆಳವಣಿಗೆಯು ನಮ್ಮ ನಿಮ್ಮೆಲ್ಲರ ಕರ್ತವ್ಯವೂ ಸಹ ಆಗಿದೆ. ನೈತಿಕ ಶಿಕ್ಷಣವನ್ನು ಕುರಿತಾಗಿ ಸರ್ವಜ್ಞ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ವಿದ್ಯೆಯುಳ್ಳನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆವಿಲ್ಲದವನ ಬರಿಮುಖವು ಹಾಡೂರ ಹದ್ದಿನಂತಿಕ್ಕು ಸರ್ವಜ್ಞ ಎಂದಿದ್ದಾರೆ. ಈ ಸರ್ವಜ್ಞನ ವಾಣಿಯಲ್ಲಿ ವಿದ್ಯೆಯು ವ್ಯಕ್ತಿಯ ಸಾಮಾಜಿಕ ಅಗತ್ಯಗಳಲ್ಲಿ ಒಂದು. ವಿದ್ಯೆಯಲ್ಲಿ ಸೂಕ್ತವಾಗಿ ಹುದುಗಿರುವಂತಹ ವಿಶಿಷ್ಟ ಶಕ್ತಿಯನ್ನು ಆವಿಷ್ಕಾರಗೊಳಿಸಿ ವ್ಯಕ್ತಿಯನ್ನು ಸುಸಂಸ್ಕೃತ ನಾಗರಿಕನನ್ನಾಗಿ ಪರಿವರ್ತಿಸುವ ಒಂದು ಪ್ರಧಾನ ಸಾಧನವೇ ಶಿಕ್ಷಣ. ಇಂದು ಶಿಕ್ಷಣ ಎಂದರೆ ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತಗೊಳ್ಳುವ ವಿಷಯ, ಸಾಮಗ್ರಿಗಳ ಬೋಧನೆಯಷ್ಟೇ ಅಲ್ಲ. ಕೇವಲ ವಿಷಯ ಅಥವಾ ಜ್ಞಾನಾರ್ಜನೆಯೇ ಶಿಕ್ಷಣದ ಗುರಿಯಲ್ಲ, ಅದು ಶಿಕ್ಷಣದ ಮುಖ್ಯ ಗುರಿಗಳಲ್ಲಿ ಒಂದು ಮಾತ್ರ. ವ್ಯಕ್ತಿಯ ದೈಹಿಕ ಬೌದ್ಧಿಕ ಶಕ್ತಿಗಳ ವಿಕಾಸದೊಂದಿಗೆ ಮಾನಸಿಕ ಶಕ್ತಿಯ ವಿಕಾಸ ಮತ್ತು ಆತ್ಮವಿಕಾಸವನ್ನು ಸಾಧಿಸುವುದೇ ಶಿಕ್ಷಣದ ಮೂಲ ಉದ್ದೇಶವಾಗಿದೆ. ಈ ಪ್ರಮುಖ ಗುರಿಗಳ ಸಾಧನೆ ಸಾಧ್ಯವಾದರೆ ಮಾತ್ರ ಶಿಕ್ಷಣಕ್ಕೆ ಒಂದು ಪರಿಪೂರ್ಣತೆ ಮತ್ತು ಸಾರ್ಥಕತೆಯು ಸಾಧಿಸಲು ಸಾಧ್ಯವಾಗುತ್ತದೆ. ಗಾಂಧೀಜಿಯವರ ದೃಷ್ಟಿಯಲ್ಲಿ ಶಿಕ್ಷಣ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಾಸಗೊಳಿಸುವುದರ ಮೂಲಕ ಒಂದು ಸಾಮಾಜಿಕ ಜೀವನವನ್ನು ಸೃಷ್ಟಿ ಮಾಡುವ ಶಕ್ತಿಯುಳ್ಳುವಂತಹ ಪ್ರಭಾವಶಾಲಿ ಪೂರ್ಣವಾದಂತಹ ಸಾಧನೆಯಾಗಿದೆ ಎಂದು ಹೇಳಿದ್ದಾರೆ. ಅವರ ದೃಷ್ಟಿಯಲ್ಲಿ ಶಿಕ್ಷಣದ ಗುರಿ ಕೇವಲ ಉದರ ಪೋಷಣೆಯಷ್ಟೇ ಅಲ್ಲ, ಬಹುಮುಖವಾಗಿ ವ್ಯಕ್ತಿಯ ಬದುಕಿನ ಬೆಳವಣಿಗೆ ಮತ್ತು ವಿಕಾಸ, ಯಾವುದು ಸತ್ಯ ಯಾವುದು ಮಿಥ್ಯ, ಯಾವುದು ಒಳಿತು ಯಾವುದು ಕೆಡಕು ಎನ್ನುವುದನ್ನು ಪ್ರಶ್ನಿಸುತ್ತಾರೆ. ಪರಿಜ್ಞಾನವನ್ನು ವ್ಯಕ್ತಿಯಲ್ಲಿ ಉಂಟು ಮಾಡುವುದರ ಮೂಲಕ ವ್ಯಕ್ತಿಯನ್ನು ಸತ್ಯಾನ್ವೇಷಕನಾಗಿ ಪರಿವರ್ತನೆಗೊಳಿಸುವುದೇ ಶಿಕ್ಷಣದ ಮಹೋನ್ನತವಾದಂತಹ ಗುರಿ. ವ್ಯಕ್ತಿಯ ಸತ್ಯ ಪ್ರೇಮ ಅಹಿಂಸೆಗಳ ಮೂಲಕ ತನ್ನ ಚಾರಿತ್ರ್ಯವನ್ನು ವರ್ಧಿಸಿಕೊಳ್ಳಲು ಮತ್ತು ಸಮಾಜಕ್ಕೆ ಹೊರೆಯಾಗದಂತೆ ಆತನನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದೇ ಶಿಕ್ಷಣದ ಪರಮಧ್ಯೇಯವಾಗಿದೆ. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ಇನ್ ಮ್ಯಾನ್ ಎನ್ನುವ ಶ್ರೀ ವಿವೇಕಾನಂದರ ವಾಣಿಯಂತೆ ಶಿಕ್ಷಣದ ಗುರಿ ಪರಿಪೂರ್ಣತೆಯ ಆವಿಷ್ಕಾರ. ಎಂತಹ ಶಿಕ್ಷಣ ಬೇಕು ಎನ್ನುವ ಪ್ರಶ್ನೆಗೆ ಶ್ರೀ ವಿವೇಕಾನಂದರು ನೀಡುವ ಉತ್ತರ ತಾತ್ವಿಕವಾಗಿ ಅತ್ಯಂತ ಸಮರ್ಪಕವಾಗಿದೆ. ಯಾವ ಶಿಕ್ಷಣ ವ್ಯಕ್ತಿಯಲ್ಲಿ ಚಾರಿತ್ರ ಶಕ್ತಿ ರೂಪುಗೊಳ್ಳಲು ಸಹಾಯಕವಾಗುವುದೋ, ಬೌದ್ಧಿಕ ಶಕ್ತಿ ವಿಕಾಸಗೊಳ್ಳಲು ಪೂರಕವಾಗುವುದೋ ಮತ್ತು ಸ್ವಾವಲಂಬನೆಯ ಜೀವನ ಸೃಷ್ಟಿಗೆ ಕಾರಣವಾಗುವುದೋ ಅಂತಹ ಶಿಕ್ಷಣ ಬೇಕು ಎನ್ನುತ್ತಾರೆ. ಮಹಾತ್ಮ ಗಾಂಧೀಜಿಯವರ ದೃಷ್ಟಿಯಲ್ಲಿ ಮತ್ತು ಶ್ರೀ ವಿವೇಕಾನಂದರ ದೃಷ್ಟಿಯಲ್ಲಿ ಶೀಲರಹಿತವಾದಂತಹ ಶಿಕ್ಷಣ ಮಹಾ ಅಪರಾಧ, ಸಪ್ತ ಮಹಾಪಾತಕಗಳಲ್ಲಿ ಒಂದು ಎಂದು ಅಭಿಪ್ರಾಯ ಪಡುತ್ತಾರೆ. ಯಾವ ಶಿಕ್ಷಣ ವ್ಯಕ್ತಿಯನ್ನು ಶೀಲವಂತನನ್ನಾಗಿಯೂ ಸಮಾಜದ ಬಗ್ಗೆ ಕಳಕಳಿಯುಳ್ಳ ವ್ಯಕ್ತಿಯನ್ನಾಗಿಯೂ ರೂಪಿಸುವುದಿಲ್ಲವೋ ಅಂತಹ ಶಿಕ್ಷಣವು ಸಮಾಜಕ್ಕೆ ಒಂದು ಮಾರಕ ಅಸ್ತ್ರವಿದ್ದಂತೆ. ಇಂದು ನಾವು ಪಡೆಯುತ್ತಿರುವ ಶಿಕ್ಷಣ ಆದರ್ಶ ಶಿಕ್ಷಣದ ಕಲ್ಪನೆಗೆ ತೀರ ಭಿನ್ನವಾಗಿದೆ. ಪರಿಪೂರ್ಣ ವ್ಯಕ್ತಿಗಳನ್ನು ಸಮರ್ಪಕ ಜವಾಬ್ದಾರಿ ಪ್ರಜೆಗಳನ್ನು ನಿರ್ಮಾಣ ಮಾಡಬೇಕಾಗಿದ್ದ ಶಿಕ್ಷಣ ವ್ಯವಸ್ಥೆ ಸಮಾಜಕ್ಕೆ ಪರಾವಲಂಬಿಗಳನ್ನು ಬಳುವಳಿಯಾಗಿ ನೀಡುವ ಒಂದು ಕಾರ್ಯಾಗಾರವಾಗಿದೆ. ವಿದ್ಯಾರ್ಥಿಯಲ್ಲಿ ವಾಸ್ತವ ಬದುಕಿನ ಸಮಸ್ಯೆಗಳನ್ನು ಎದುರಿಸುವ ಸ್ಥೈರ್ಯ ಆತ್ಮವಿಶ್ವಾಸಗಳನ್ನು ಮೂಡಿಸುವ ಬದಲು ಬದುಕಿನ ಸಮಸ್ಯೆಗಳಿಗೆ ಹೆದರಿ ತನ್ನಲ್ಲಿಯ ಸ್ವಸಾಮರ್ಥ್ಯದ ಬಗ್ಗೆ ನಂಬಿಕೆಯನ್ನು ಕಳೆದುಕೊಂಡು ಸಮಾಜಕ್ಕೆ ಹೊರೆಯಾಗುವಂತೆ ಆತನನ್ನು ಬಲಹೀನನನ್ನಾಗಿ ಮಾಡುತ್ತಿರುವ ಇಂದಿನ ಶಿಕ್ಷಣ ಪದ್ಧತಿ ಮೂಲಭೂತವಾಗಿ ದೋಷಪೂರಿತವಾಗಿದೆ. ಬ್ರಿಟಿಷರ ಆಡಳಿತದ ಅಗತ್ಯಗಳನ್ನು ಪೂರೈಸುವ ದೃಷ್ಟಿಯಿಂದ ರೂಪಿತವಾದಂತಹ ಶಿಕ್ಷಣ ವ್ಯವಸ್ಥೆ ಯಾವುದೇ ಪ್ರಮುಖ ಸುಧಾರಣೆ ಇಲ್ಲದೆ ಇಂದಿಗೂ ಮುಂದುವರಿದುಕೊಂಡೇ ಬಂದಿರುವುದು ಶಿಕ್ಷಣ ವ್ಯವಸ್ಥೆಯ ವೈಫಲ್ಯಕ್ಕೆ ಬಹುಮುಖ್ಯವಾದ ಕಾರಣವಾಗಿದೆ. ಸ್ವಾತಂತ್ರ್ಯದ ನಂತರದ ಭಾರತದ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಪರಿಸರಗಳಿಗೆ ಹೊಂದಿಕೊಳ್ಳುವ ಸ್ವಂತಿಕೆಯುಳ್ಳ ಶಿಕ್ಷಣ ವ್ಯವಸ್ಥೆಯ ಕೊರತೆ ನವರಾಷ್ಟ್ರ ನಿರ್ಮಾಣದ ಹಾದಿಯಲ್ಲಿ ದೊಡ್ಡ ತೊಡಕುಂಟಾಗಿದೆ. ಪಾಶ್ಚಾತ್ಯ ರೀತಿಯ ವಿದ್ಯಾಭ್ಯಾಸ ನಮ್ಮ ಬದುಕಿನ ನೋವು ನಲಿವುಗಳನ್ನು, ಸಮಸ್ಯೆ ಸಂಕಷ್ಟಗಳನ್ನು, ಏರುಪೇರುಗಳನ್ನು ಪ್ರತಿನಿಧಿಸದೆ ಸ್ಪಂದಿಸದೆ ಸೋತಿದೆ. ವಿದೇಶಿ ಭಾಷೆಯೊಂದರ ಶಿಕ್ಷಣ ಭಾಷಾ ಮಾಧ್ಯಮ, ಗಾಂಧೀಜಿಯವರೇ ಹೀಗೆ ಹೇಳುತ್ತಾರೆ, ವಿದ್ಯಾರ್ಥಿಗಳ ಮೆದುಳನ್ನು ದುರ್ಬಲಗೊಳಿಸಿ ನರಗಳನ್ನು ಬೆಂಡು ಮಾಡಿ ಒಪ್ಪಿಸುವ ಗಿಳಿಗಳನ್ನಾಗಿ ಮಾಡಿದೆ. ನಮ್ಮ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಬದುಕಿನಲ್ಲಿ ಭದ್ರತೆಯನ್ನು ತಂದುಕೊಡುವುದರಲ್ಲಿ ವಿಫಲವಾಗಿದೆ. ಎಲ್ಲಿಯವರೆಗೆ ನಮಗೆ ದೊರಕುವ ಶಿಕ್ಷಣ ಸಮಾಜದ ಅಗತ್ಯಗಳಿಗೆ, ಬೇಡಿಕೆಗಳಿಗೆ ಹೊಂದಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ವಿದ್ಯಾಭ್ಯಾಸದ ನಂತರ ವಿದ್ಯಾರ್ಥಿಯ ಬದುಕು ಅನಿಶ್ಚಿತ, ಅಪೂರ್ಣ. ಇತ್ತೀಚಿನ ದಿನಗಳಲ್ಲಿ ಕಾಲೇಜುಗಳಲ್ಲಿನ ವಿದ್ಯಾರ್ಥಿಗಳ ಆಸಕ್ತಿ, ಅವಿಧೇಯತೆ ಎಲ್ಲವನ್ನೂ ಸಹ ಕಂಡಾಗ ಸಮಾಜದ ಭವಿಷ್ಯದ ಬಗ್ಗೆ ಭೀತಿಯುಂಟಾಗುತ್ತದೆ. ಸರಸ್ವತಿಯ ದೇಗುಲವಾಗಬೇಕಾಗಿದ್ದ ಶಿಕ್ಷಣ ಕೇಂದ್ರ ವಿದ್ಯಾರ್ಥಿಗಳು ಅಧ್ಯಾಪಕರುಗಳ ನಡುವಣ ಸುಮಧುರ ಸೌಹಾರ್ದಯುತ ಸಂಬಂಧದ ಕೊರತೆಯಿಂದ ಶಾಲಾ ಕಾಲೇಜುಗಳು ಜ್ಞಾನ ದೇಗುಲಗಳಾಗುವ ಬದಲು ಗಲಭೆಗಳ ಕೇಂದ್ರಗಳಾಗುತ್ತಿವೆ. ಶಿಕ್ಷಣದ ಮೂಲಕ ಬದುಕಿನ ಸ್ವಾನುಭಾವದ ಅನುಭವವನ್ನು ವಿದ್ಯಾರ್ಥಿಗೆ ಧಾರೆ ಎರೆಯುವಲ್ಲಿ ಬೋಧಕರ ಪ್ರಾಮಾಣಿಕತೆ ಹೇಗೆ ಪ್ರಶ್ನಾರ್ಹವೋ ಹಾಗೆಯೇ ಅದನ್ನು ಸ್ವೀಕರಿಸುವಲ್ಲಿಯೂ ಸಹ ವಿದ್ಯಾರ್ಥಿಗಳು ತೋರುವ ನಿಷ್ಠೆ, ಶ್ರದ್ಧೆಗಳು ಪ್ರಶ್ನಾರ್ಹ. ಬೋಧಕರ ಬಗ್ಗೆ ವಿದ್ಯಾರ್ಥಿಗಳು ತೋರುವ ತಾತ್ಸಾರ ಮನೋಭಾವನೆ, ಅವಿಧೇಯತೆ ಸಹಜವಾಗಿ ಬೋಧಕರ ಪರಿಶ್ರಮದ ಮೇಲೆ ಪರಿಣಾಮ ಬೀರುತ್ತದೆ. ಶಿಕ್ಷಣ ವ್ಯವಸ್ಥೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕಾದರೆ ಬೋಧಕರ ಮತ್ತು ವಿದ್ಯಾರ್ಥಿ ವರ್ಗದ ನಡುವೆ ಸುಮಧುರವಾದಂತಹ ಸ್ನೇಹ, ಸೇತುವೆಯ ನಿರ್ಮಾಣ ಅನಿವಾರ್ಯವಾಗಿ ಬೇಕಾಗಿದೆ. ವಿದ್ಯಾರ್ಥಿಗಳಲ್ಲಿ ಭವಿಷ್ಯದ ಬಗ್ಗೆ ಯಾವುದೇ ನಿರ್ದಿಷ್ಟವಾದಂತಹ ಗುರಿ ಯೋಜನೆಗಳಲ್ಲಿ ಇಲ್ಲದೇ ಇರುವುದರ ಜೊತೆಗೆ ಅವರು ಶೈಕ್ಷಣಿಕ ವಿಷಯಗಳಿಗೆ ಸೀಮಿತವಾಗಿ ಅತೀತವಾದ ಚಟುವಟಿಕೆಗಳಲ್ಲಿಯೇ ಹೆಚ್ಚು ಕ್ರಿಯಾಶೀಲರಾಗಿರುವುದು ನಮ್ಮ ಶಿಕ್ಷಣ ವ್ಯವಸ್ಥೆಯ ವೈಫಲ್ಯತೆಗೆ ಮತ್ತೊಂದು ಕಾರಣವಾಗಿದೆ. ಹಿಂದೆ ಮುಂದೆ ಗುರಿ ಇತ್ತು, ಹಿಂದೆ ಗುರುವಿದ್ದ, ಸಾಗುತ್ತಿತ್ತು ರಣಧೀರರ ದಂಡು. ಇಂದು ಮುಂದೆ ಗುರಿ ಇಲ್ಲ, ಹಿಂದೆ ಗುರುವೂ ಸಹ ಇಲ್ಲ, ಸಾಗುತ್ತಿದೆ ರಣಹೇಡಿಗಳ ಹಿಂಡು. ಇಂತಹ ನಿಶ್ಚಿತ ಗುರಿ ಉದ್ದೇಶಗಳಿಲ್ಲದೆ ದಿಕ್ಕುಗೆಟ್ಟ ನೌಕೆಯಂತೆ ಸಾಗುತ್ತಿರುವ ಯುವ ಜನಾಂಗವನ್ನು ಕುರಿತು ಮಾಡಿರುವ ಕವಿಯ ಈ ವರ್ಣನೆ ಎಷ್ಟು ಮಾರ್ಮಿಕವಾಗಿದೆ ಅಲ್ಲವೇ. ನಮ್ಮ ಶಿಕ್ಷಣದ ವೈಫಲ್ಯತೆಗೆ ಮೇಲ್ಕಂಡ ಕಾರಣಗಳೇ ಅಲ್ಲದೆ ಇನ್ನು ಹಲವಾರು ಕಾರಣಗಳಿವೆ. ಕವಿ ಶ್ರೀ ಡಿವಿ ಗುಂಡಪ್ಪನವರು ಹೀಗೆ ಹೇಳುತ್ತಾರೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆತಮಣಿ, ಚಿತ್ತದೋಳ್ ಬೆಳೆದರಿವು ತರುತಳೆದ ಪುಷ್ಪವಸ್ತು, ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ಕೇವಲ ಪುಸ್ತಕದಿಂದ ದೊರೆತ ವಿದ್ಯೆಯೇ ಜೀವನದ ಶಿಕ್ಷಣವಲ್ಲ, ಆತ್ಮಶಕ್ತಿಯನ್ನು ವಿಕಾಸಗೊಳಿಸುವ ಚಿತ್ತದ ಅರಿವು ಶ್ರೇಷ್ಠವಾದ ವಿದ್ಯೆ. ವಿದ್ಯೆಯನ್ನು ಎಲ್ಲಾ ದೃಷ್ಟಿಯಿಂದಲೂ ಸಮರ್ಥವನ್ನಾಗಿ ಮಾಡಿ ವ್ಯಕ್ತಿಯ ಪರಿಪೂರ್ಣತೆಯನ್ನು ಗಳಿಸುವುದರ ಜೊತೆಗೆ ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ದಾರಿ ತೋರುವ ವಿದ್ಯೆಯೇ ನಿಜವಾದಂತಹ ವಿದ್ಯೆ. ಆದರ್ಶ ಶಿಕ್ಷಣದ ತಾತ್ವಿಕ ಕಲ್ಪನೆಗಳು ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಕೇವಲ ಸೈದ್ಧಾಂತಿಕ ಕಲ್ಪನೆಯಾಗಿಯೇ ಉಳಿಯದೆ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ಬರಬೇಕಾದುದು ಅತ್ಯ

0: ಅಗತ್ಯ, ಅನಿವಾರ್ಯ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸಮಗ್ರವಾದ ಸುಧಾರಣೆ ಆಗಿದೆ. ಶಿಕ್ಷಣ ವ್ಯವಸ್ಥೆಯಲ್ಲಿರುವ ಲೋಪದೋಷಗಳು ನಿವಾರಣೆಯನ್ನಾಗಿಸಿ ಆ ಬಗ್ಗೆ ಕಟ್ಟುನಿಟ್ಟಾದ ಬೋಧನಾ ಕ್ರಮವನ್ನು ರೂಪಿಸಬೇಕಾದುದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ತರಬೇಕಾದಂತಹ ಪ್ರಮುಖ ಸುಧಾರಣೆಗಳಲ್ಲಿ ಒಂದು. ವಿಶ್ವದ ವಿವಿಧ ಧರ್ಮಗಳ ತತ್ವ ಸಿದ್ಧಾಂತಗಳನ್ನು ಮತ್ತು ವಿಶ್ವದ ಮಹಾವಿಭೂತಿ ಪುರುಷರ ಜೀವನ ಸಿದ್ಧಿ ಸಾಧನೆಗಳನ್ನು ಒಳಗೊಂಡಂತೆ ನೈತಿಕ ಶಿಕ್ಷಣದ ಪಠ್ಯಕ್ರಮ ರೂಪುಗೊಳ್ಳಬೇಕು. ಪ್ರಾಥಮಿಕ ಶಾಲೆಯ ಮಟ್ಟದಿಂದಲೇ ಮಕ್ಕಳಲ್ಲಿ ಒಳಿತು ಕೆಡಕುಗಳನ್ನು ಅರಿಯುವ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯುವ ಮನೋಧಾಢ್ಯತೆಯನ್ನು ಆತ್ಮವಿಶ್ವಾಸವನ್ನು ಬೆಳೆಸುವ ರೀತಿಯಲ್ಲಿ ಶಿಕ್ಷಣ ರೂಪಾಂತರಗೊಳ್ಳಬೇಕು. ವಿದ್ಯಾರ್ಥಿಯ ಬೌದ್ಧಿಕ ಜ್ಞಾನ ಅಪರಿಮಿತವಾದದ್ದು. ಆತನ ವೈಯಕ್ತಿಕ ಜೀವನ ಅನೀತಿಯುತವಾಗಿದ್ದಲ್ಲಿ ಅಂತಹ ವ್ಯಕ್ತಿಯಿಂದ ಸಮಾಜದ ಕಲ್ಯಾಣ ಹೇಗೆ ತಾನೇ ಸಾಧ್ಯ? ವಿದ್ಯಾರ್ಥಿಯ ವೈಯಕ್ತಿಕ ಜೀವನ, ನಡೆ ನುಡಿಗಳು ಆತನ ವೈಜ್ಞಾನಿಕ ಅರ್ಹತೆಯನ್ನು ನಿರ್ಧರಿಸುವಾಗ ಪರಿಗಣನೆಗೆ ತೆಗೆದುಕೊಳ್ಳುವಂತಿರಬೇಕು. ವಿದ್ಯಾರ್ಥಿಯ ಬೌದ್ಧಿಕ ಸಾಮರ್ಥ್ಯದ ಜೊತೆಗೆ ಅವನ ಶೀಲ ಸಂಪನ್ನತೆಯೂ ಸಹ ಆತನ ಶೈಕ್ಷಣಿಕ ಸಾಧನೆಯನ್ನು ಅಳೆಯುವಲ್ಲಿ ಮಾನದಂಡವಾಗಬೇಕು. ಆಗ ಮಾತ್ರ ಶಿಕ್ಷಣ ಅರ್ಥಪೂರ್ಣವಾಗುತ್ತದೆ, ಪರಿಪೂರ್ಣವಾಗುತ್ತದೆ. ನಿಮಗೆ ತಿಳಿದಿರಬೇಕು, ಮೆಕಾಲೆಯು ಭಾರತಕ್ಕೆ ಆಗಮಿಸಿ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ವರದಿಯನ್ನು ಸಲ್ಲಿಸುವಂತೆ ಸರ್ಕಾರ ಮನವಿ ಮಾಡಿದಾಗ ಸುಮಾರು 100,000 ಅಧಿಕ ಜನರು ಭಾರತದ ಶಿಕ್ಷಣದ ವ್ಯವಸ್ಥೆಯ ವರದಿಯನ್ನು ತಯಾರಿಸುತ್ತಾರೆ. ಆಗ ಅವನ ವರದಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ, ಇಡೀ ಭಾರತದ ಶಿಕ್ಷಣ ವ್ಯವಸ್ಥೆಯೇ ಗುರುಕುಲದ ಮೇಲೆ ನಿಂತಿದೆ. ಗುರುಕುಲವು ಇಡೀ ಭಾರತದ ಶಿಕ್ಷಣದ ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗುತ್ತಿದೆ ಎಂದು ಹೇಳಿದಾಗ, ಈಗ ಮತ್ತೊಂದು ಭಾಗವಾದಂತಹ ಮದ್ರಾಸ್ ಪ್ರಾಂತ್ಯವೊಂದರಲ್ಲಿ ಒಂದು ವರದಿಯನ್ನ ಹೀಗೆ ಮಾಡುತ್ತಾನೆ. 1835 1.5 lakh ಕಾಲೇಜುಗಳಿದ್ದವು, 150,000 ಹಳ್ಳಿಗಳಿದ್ದವು. ಅಂದರೆ ಪ್ರತಿ ಹಳ್ಳಿಗೂ ಒಂದೊಂದು ಕಾಲೇಜು, ಎರಡೆರಡು ಸ್ಕೂಲುಗಳು. ಇವುಗಳನ್ನ ಸರ್ಕಾರಿ ಹೈಯರ್ ಎಜುಕೇಶನ್ ಆಫೀಸರ್ಗಳು ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ ಎಂದೇಳಿ ಅವರೇ ಸಂಬೋಧಿಸಿದ್ದಾರೆ. ಒಂದೊಂದು ಹಳ್ಳಿಗೂ ಎರಡೆರಡು ಸ್ಕೂಲುಗಳಿದ್ದವು, 1,500 ಸರ್ಜರಿ ಕಾಲೇಜುಗಳಿದ್ದವು. ಹಾಗಾಗಿ ಇದರ ನಾಶವನ್ನ ಮಾಡಬೇಕು. ಹಾಗೂ ಮಿಷನರಿಗಳು ಇಲ್ಲಿ ತಮ್ಮ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಬಿತ್ತಬೇಕು ಎಂದು ಇಲ್ಲಿ ತರುವಂತಹ ಎರಡು ರೀತಿಯ ಭದ್ರ ಬುನಾದಿಗಳನ್ನ ಬದಲಾಯಿಸಬೇಕು ಎಂದು ನಿರ್ಧರಿಸಿದಾಗ ಕಂಡು ಬಂದಂತಹ ಎರಡು ವ್ಯವಸ್ಥೆಗಳೇ ನ್ಯಾಯ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆ. ಇವುಗಳನ್ನ ತಿರುಚಿದರೆ ಭಾರತವು ಇಂಗ್ಲೆಂಡ್ ಜನತೆಯಂತೆ ಮಾಡಬೇಕೆಂಬ ಉದ್ದೇಶ ನಂತರ ಭಾರತ ದೇಶದಿಂದ ಇವರು 1910-1911 ಇಂಗ್ಲೆಂಡಿನಿಂದ ಸರ್ಜರಿ ಎನ್ನುವಂತಹ ಪದವನ್ನ ಕಲಿತು ಇಂಗ್ಲೆಂಡಿನ ಮೂಲಕ ಸರ್ಜರಿಯನ್ನ ಮಾಡಲು ಕಲಿತರು ಎಂದು ಪಾಶ್ಚಾತ್ಯನಾದಂತಹ ಕರ್ನಾಡ್ ಕೂಟ್ ಹೇಳುತ್ತಾನೆ. ನಂತರ ಇಂಡಿಯನ್ ಎಜುಕೇಶನ್ ಆಕ್ಟ್ ಎನ್ನುವ ಆಕ್ಟ್ ಪ್ರಕಾರ ಮೆಕಾಲೆಯು ಗುರುಕುಲಗಳನ್ನ ಕಾನೂನು ಬಾಹಿರ ಎಂದು ಘೋಷಿಸುತ್ತಾನೆ. ಅಂತಹ ಗುರುಕುಲಗಳಿಗೆ ಕಾಣಿಕೆಯಾಗಿ ನೀಡುವಂತಹ ಜನತೆಯು ಇಲ್ಲೀಗಲ್ ಪೀಪಲ್ ಎಂದು ಘೋಷಿಸುತ್ತಾನೆ. ಹೀಗೆ ಅವರೆಲ್ಲರೂ ಸಹ ಭಾರತದ ಸಂಸ್ಕೃತಿಯನ್ನ ಒಡೆದಾಳುವ ನೀತಿಯಿಂದ ಘರ್ಷಿಸಿ ಮಿಷನರಿಗಳನ್ನ ಪ್ರಾರಂಭಿಸಿ ಅಂದಿನಿಂದ ಇಂದಿನವರೆಗೂ ಸಹ ನಾವು ಮಿಷನರಿಗಳ ಕೈಯಾಳಾಗಿ ದುಡಿಯುವುದರಲ್ಲಿ ಸಂಶಯವಿಲ್ಲ. ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸದೆ, ಕನ್ನಡ ಮಾಧ್ಯಮದಲ್ಲಿ ಓದಿಸದೆ, ಕೇವಲ ಇಂಗ್ಲಿಶು ಎಂದು ನಾವು ಬೀಳಿ ಬೀಳುವುದರಿಂದ ನಮ್ಮ ಕನ್ನಡಕ್ಕೆ, ನಮ್ಮ ಭಾರತಾಂಬೆಗೆ ನಾವೇ ಅವಮಾನವನ್ನ ಮಾಡುವುದರ ಮೂಲಕ ಯುವ ಪೀಳಿಗೆಯಲ್ಲಿ ಮಕ್ಕಳ ಮನಸ್ಸಿನಲ್ಲಿ ನೈತಿಕತೆಯನ್ನು ಮೂಡಿಸುವಂತಹ ಒಂದು ಮಹಾನ್ ಕಾರ್ಯದಲ್ಲಿ ನಾವು ಹಿಂದೇಟು ಹಾಕಿದ್ದೇವೆ ಎಂದು ಹೇಳುವುದಕ್ಕೆ ಇಷ್ಟಪಡುತ್ತಿದ್ದೇನೆ.
1: ಇದುವರೆಗೂ ನೈತಿಕ ಶಿಕ್ಷಣದ ಕುರಿತು ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಭಾಷಣ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
4: ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ.
6: ಹೊಟ್ಟೆ ನಾಡಲೆಷ್ಟು ತುಂಬಿದೆ.
5: ನನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧ
6: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8 ಗಂಟೆಯಾಗಲಿದ್ದು ಇನ್ನು ಮುಂದೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮರುಪ್ರಸಾರವಾಗಲಿದೆ.

0: 8:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರು ಪ್ರಸಾರವಾಗಲಿದೆ.
2: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಮನದ ಮಾತಿನ ಮೂಲಕ ನಿಮ್ಮೆಲ್ಲರೊಂದಿಗೆ ಮತ್ತೆ ಮಾತನಾಡಲು ಅವಕಾಶ ಸಿಕ್ಕಿರುವುದರಿಂದ ನನಗೆ ಅಪಾರ ಸಂತೋಷವಾಗುತ್ತಿದೆ. 2026ನೇ ವರ್ಷದ ಅರ್ಧ ಭಾಗ ಮುಗಿಯಲಿದೆ. ಈ 6 ತಿಂಗಳುಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ನಾಗರಿಕರ ಹಲವಾರು ಸಾಧನೆಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ. ಜೂನ್ನಲ್ಲಿಯೂ ಸಹ ಪ್ರತಿಯೊಬ್ಬ ನಾಗರಿಕನೂ ಹೆಮ್ಮೆ ಪಡುವಂತಹ ಸಾಧನೆಗಳನ್ನು ರಾಷ್ಟ್ರ ಸಾಧಿಸಿದೆ. ಈ ಯಶಸ್ಸು ದೇಶದ ಭದ್ರತೆ ಮತ್ತು ಸ್ವಾವಲಂಬನೆಗೆ ಸಂಬಂಧಿಸಿದ್ದಾಗಿದೆ. ಇತ್ತೀಚೆಗೆ ನನಗೆ ಕೋಲ್ಕತ್ತಾದಲ್ಲಿ ನೌಕಾಪಡೆಯ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿತು. ಅಲ್ಲಿ ಐಎನ್ಎಸ್ ದೂನಿಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಯಗಳನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಯಿತು. ವಿನ್ಯಾಸದಿಂದ ಹಿಡಿದು ಈ ಹಡಗುಗಳ ತಯಾರಿಕೆಯವರೆಗೆ ಎಲ್ಲವೂ ಸ್ವದೇಶದಲ್ಲೇ ಸಿದ್ಧಪಡಿಸಲಾಗಿದೆ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿಯೂ ದೇಶ ಒಂದು ಮಹತ್ವದ ಸಾಧನೆ ದಾಖಲಿಸಿದೆ. C-295 ವಿಮಾನ ಭಾರತದಲ್ಲೇ ನಿರ್ಮಾಣಗೊಂಡಿದ್ದು ತನ್ನ ಮೊದಲ ಹಾರಾಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಅಲ್ಲದೆ ಇಂತಹ 40 C-295 ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸಲಾಗುತ್ತಿದೆ. ಇದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯುತ್ತಿದೆ. ಜೊತೆಗೆ ಉದ್ಯೋಗಾವಕಾಶಗಳು ಹೆಚ್ಚುತ್ತಿವೆ, ಸ್ವಾವಲಂಬಿ ಭಾರತದ ಸಂಕಲ್ಪವು ಮತ್ತಷ್ಟು ಬಲಗೊಳ್ಳುತ್ತಿದೆ. ಇದೇ ತಿಂಗಳಲ್ಲಿ DRDO ಸ್ಥಳೀಯವಾಗಿ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ನ ಯಶಸ್ವಿ ಪರೀಕ್ಷೆಯನ್ನು ನಡೆಸಿದೆ. ಈ ಕ್ಷಿಪಣಿಯನ್ನು DRDO ಪ್ರಯೋಗಾಲಯಗಳು ಮತ್ತು ಭಾರತೀಯ ಕೈಗಾರಿಕಾ ಪಾಲುದಾರರು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಅಂದರೆ ಸಮುದ್ರದಿಂದ ಹಿಡಿದು ಆಕಾಶದವರೆಗೆ ನಮ್ಮ ಭಾರತ ಅಧಿಕ ಸುರಕ್ಷಿತ ಮತ್ತು ಆತ್ಮನಿರ್ಭರವಾಗುತ್ತಿದೆ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ಭಾರತದ ಪ್ರಯತ್ನದಿಂದ ಇಡೀ ವಿಶ್ವವನ್ನು ಒಗ್ಗೂಡಿಸಿದ ಮತ್ತೊಂದು ಮಹತ್ವದ ಕಾರ್ಯವೂ ನಡೆಯಿತು. ಅದೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಬಾರಿ ವಿಶ್ವದ 2,500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಯೋಗಕ್ಕೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ನಮ್ಮ ದೇಶದಲ್ಲಿಯೂ ಕೋಟ್ಯಂತರ ಜನರು ವಿವಿಧ ಸ್ಥಳಗಳಲ್ಲಿ ನಡೆದ ಯೋಗ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ಇದೇ ತಿಂಗಳಲ್ಲಿ ಅಹಮದಾಬಾದ್ನಲ್ಲಿ ಆಯೋಜಿಸಲಾದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಕೂಡ ವ್ಯಾಪಕ ಗಮನ ಸೆಳೆಯಿತು. ಈ ಸ್ಪರ್ಧೆಯಲ್ಲಿ ಭಾರತ ಒಟ್ಟು 102 ಚಿನ್ನದ ಪದಕಗಳು ಸೇರಿದಂತೆ 114 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಈ ಚಾಂಪಿಯನ್ಶಿಪ್ನ ಪದಕ ಪಟ್ಟಿಯಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಈ ಅದ್ಭುತ ಸಾಧನೆ ಮಾಡಿದ ಎಲ್ಲ ವಿಜೇತ ಕ್ರೀಡಾಪಟುಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಯಾವುದೇ ರಾಷ್ಟ್ರದ ನಿಜವಾದ ಶಕ್ತಿ ಅದರ ಜನತೆಯಲ್ಲಡಗಿದೆ. ಒಂದು ದೇಶದ ಜನರು ಒಗ್ಗಟ್ಟಿನಿಂದ ಯಾವುದಾದರೂ ಸಂಕಲ್ಪಗೈದಾಗ ಅವರನ್ನು ತಮ್ಮ ಗುರಿಯಿಂದ ವಿಚಲಿತರನ್ನಾಗಿಸಲು ಯಾವ ಶಕ್ತಿಗೂ ಸಾಧ್ಯವಿಲ್ಲ. ರಾಷ್ಟ್ರ ನಿರ್ಮಾಣದಲ್ಲಿ ಜನರ ಸಹಭಾಗಿತ್ವದ ಶಕ್ತಿಯೇ ಭಾರತದ ಅತ್ಯಂತ ಅಮೂಲ್ಯ ಸಂಪತ್ತು. ಈ ಜನರ ಸಹಭಾಗಿತ್ವದ ಸಾಮರ್ಥ್ಯ ಎಂಥದ್ದು ಎಂಬುದು ಪದೇ ಪದೇ ನಮಗೆ ಅನುಭವಕ್ಕೆ ಬರುತ್ತಿದೆ. ಸ್ನೇಹಿತರೆ, ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಯುದ್ಧ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಾನು ದೇಶದ ಜನತೆಗೆ ಕೆಲ ಮನವಿಗಳನ್ನು ಮಾಡಿದ್ದೆ. ಸಾಧ್ಯವಾದಷ್ಟು ಸ್ವಲ್ಪ ಕಾಲದವರೆಗೆ ಚಿನ್ನ ಖರೀದಿಸದೇ ಇರುವಂತೆ ಕೇಳಿಕೊಂಡಿದ್ದೆ. ಹಾಗೆಯೇ ವಿದೇಶ ಪ್ರವಾಸಗಳಿಂದ ದೂರ ಇರುವಂತೆ ವಿನಂತಿಸಿದ್ದೆ. ಕಾರ್ ಪೂಲಿಂಗ್ಗೆ ಮುಂದಾಗುವಂತೆ ಆಗ್ರಹಿಸಿದ್ದೆ. ರೈತರಿಗೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳಲು, ಭೂಮಿಯ ಫಲವತ್ತತೆಯನ್ನು ಕಾಪಾಡಲು ಹಾಗೂ ಸಾಧ್ಯವಾದಷ್ಟು ನೈಸರ್ಗಿಕ ಗೊಬ್ಬರಗಳ ಬಳಕೆಯನ್ನು ಹೆಚ್ಚಿಸಲು ಮನವಿ ಮಾಡಿದ್ದೆ. ಸ್ನೇಹಿತರೆ, ನನ್ನ ಈ ಮನವಿಗೆ ದೇಶದ ಪ್ರತಿಯೊಬ್ಬ ನಾಗರಿಕರು ಬೆಂಬಲಿಸುವುದು ಮಾತ್ರವಲ್ಲ, ಅವುಗಳನ್ನು ಅನುಷ್ಠಾನಗೊಳಿಸಲು ತಮ್ಮದೇ ಆದ ರೀತಿಯಲ್ಲಿ ಸಹಕಾರ ನೀಡುತ್ತಿರುವುದಕ್ಕಾಗಿ ನಾನು ಅನಂತ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಲವಾರು ಕುಟುಂಬಗಳು ತಮ್ಮ ಅನುಭವಗಳನ್ನು ಸಂದೇಶದ ಮೂಲಕ ನನ್ನೊಂದಿಗೆ ಹಂಚಿಕೊಂಡಿವೆ. ಈ ಬಾರಿ ಮನೆಯ ಮದುವೆ ಸಮಾರಂಭಗಳಿಗೆ ಚಿನ್ನವನ್ನು ಖರೀದಿಸದೇ ಇರುವಂತೆ ಅನೇಕ ಕುಟುಂಬಗಳು ನಿರ್ಧರಿಸಿವೆ. ಅಗತ್ಯವಿದ್ದಲ್ಲಿ ಈಗಾಗಲೇ ಇರುವ ಹಳೆಯ ಚಿನ್ನವನ್ನು ಮರುಬಳಕೆ ಮಾಡಿ ಹೊಸ ಆಭರಣಗಳನ್ನು ತಯಾರಿಸಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಅದೇ ರೀತಿ ಈ ಬಾರಿ ತಮ್ಮ ವಿದೇಶ ಪ್ರವಾಸವನ್ನು ಹೇಗೆ ಮುಂದೂಡಲಾಯಿತು ಎಂದು ಅನೇಕರು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಕಾರ್ ಪೂಲಿಂಗ್ಗೆ ಸಂಬಂಧಿಸಿದಂತೆಯೂ ಅನೇಕರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಪ್ರತಿದಿನ ಒಂದೇ ದಿಕ್ಕಿನಲ್ಲಿ ತಮ್ಮ ವಾಹನಗಳಲ್ಲಿ ಪ್ರಯಾಣಿಸುತ್ತಿದ್ದವರೆಲ್ಲ ಈಗ ಒಗ್ಗೂಡಿ ಪ್ರಯಾಣಿಸಲು ಆರಂಭಿಸಿದ್ದಾರೆ. ಅದೇ ರೀತಿ ಸಾಧ್ಯವಾದಷ್ಟು ಜನರು ಹೆಚ್ಚು ಬಸ್ ಮತ್ತು ಮೆಟ್ರೋ ಸೇವೆಗಳನ್ನು ಬಳಸುತ್ತಿದ್ದಾರೆ. ಇದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಇದೇ ರೀತಿ ದೇಶದ ವಿವಿಧ ಭಾಗಗಳಿಂದ ನೈಸರ್ಗಿಕ ಗೊಬ್ಬರಗಳ ಬಳಕೆ ಹೆಚ್ಚುತ್ತಿರುವ ವರದಿಗಳೂ ಕೇಳಿಬರುತ್ತಿವೆ. ಸ್ನೇಹಿತರೆ, ಈ ಜಾಗತಿಕ ಸಂಕಷ್ಟದ ಸಂದರ್ಭದಲ್ಲಿ ಭಾರತೀಯರೆಲ್ಲರೂ ಒಗ್ಗಟ್ಟಿನಿಂದ ಸವಾಲನ್ನು ಎದುರಿಸುತ್ತಿರುವುದು ನನಗೆ ಸಂತೋಷದಾಯಕ ವಿಷಯವಾಗಿದೆ. ಜನರ ಸಹಭಾಗಿತ್ವದ ಇದೇ ಶಕ್ತಿ ನಮ್ಮನ್ನು ಸಬಲಗೊಳಿಸಲಿದೆ ಮತ್ತು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎಂಬ ವಿಶ್ವಾಸ ನನಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ನಮ್ಮ ದೇಶದಲ್ಲಿ ಜನ್ಮದಿನ, ಮದುವೆ ಹಾಗೂ ಇತರ ಕುಟುಂಬದ ಕಾರ್ಯಕ್ರಮಗಳು ಕೇವಲ ಒಂದು ಕುಟುಂಬದ ಸಂಭ್ರಮವಾಗಿರುವುದಿಲ್ಲ, ಅವು ಇಡೀ ಸಮಾಜದ ಸಂಭ್ರಮವಾಗಿರುತ್ತವೆ. ಪ್ರತಿಯೊಂದು ಕುಟುಂಬವೂ ತನ್ನ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತದೆ. ಈ ಸಂದರ್ಭದಲ್ಲಿ ಅತಿಥಿಗಳಿಗೆ ಉಡುಗೊರೆಗಳನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಒಂದು ಕುಟುಂಬ ತಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಕೈಗೊಂಡಿರುವ ಒಂದು ವಿಶಿಷ್ಟ ಕಾರ್ಯ ಎಲ್ಲರ ಗಮನ ಸೆಳೆದಿದೆ. ನಾಂದೇಡ್ನ ಬಹಾದೂರ್ಪುರ ಗ್ರಾಮದಲ್ಲಿ ವಾಸಿಸುವ ಪೇಟ್ಕರ್ ಕುಟುಂಬ ಸಂತೋಷವನ್ನು ಹಂಚಿಕೊಳ್ಳುವುದೇ ಆದರೆ ಅದು ಸಂಕಷ್ಟದ ಸಮಯದಲ್ಲಿ ಮತ್ತೊಂದು ಕುಟುಂಬಕ್ಕೆ ನೆರವಾಗುವಂತಹದ್ದಾಗಿರಬೇಕು ಎಂದು ಯೋಚಿಸಿತು. ಅದರಂತೆ ತಮ್ಮ ಮನೆಯ ಮದುವೆ ಸಮಾರಂಭದ ಸಂದರ್ಭದಲ್ಲಿ ಈ ಕುಟುಂಬ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆಯ ವ್ಯವಸ್ಥೆ ಮಾಡಿತು. ಪ್ರತಿಯೊಬ್ಬರಿಗೂ 1,00,000 ರೂಪಾಯಿಯ ವಿಮಾ ರಕ್ಷಣೆ ಒದಗಿಸಲಾಯಿತು. ಇಂತಹ ಉಪಕ್ರಮದಲ್ಲಿ ಅಡಗಿರುವ ಕಾಳಜಿಯ ಭಾವನೆ ನಿಜಕ್ಕೂ ಮನಮುಟ್ಟುವಂಥದ್ದು. ಅಪಘಾತ ಸಂಭವಿಸಿದಾಗ ಅನೇಕ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸಬೇಕಾಗುತ್ತದೆ ಎಂಬುದನ್ನು ಈ ಕುಟುಂಬ ಗಮನಿಸಿತ್ತು. ಇಂತಹ ಸಂದರ್ಭಗಳಲ್ಲಿ ಸಣ್ಣದೊಂದು ಸಹಾಯವು ದೊಡ್ಡ ಆಸರೆಯಾಗುತ್ತದೆ. ಸ್ನೇಹಿತರೆ, ಸರ್ಕಾರ ದೇಶದ ಕೋಟ್ಯಂತರ ಕುಟುಂಬಗಳಿಗೆ ಸುರಕ್ಷತೆಯ ಕವಚವನ್ನು ಒದಗಿಸುವ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸುತ್ತಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿಯಲ್ಲಿ ವರ್ಷಕ್ಕೆ ಕೇವಲ 20 ರೂಪಾಯಿ ಪ್ರೀಮಿಯಂ ಪಾವತಿಸಿದರೆ 2,00,000 ರೂಪಾಯಿಗಳವರೆಗೆ ಅಪಘಾತ ವಿಮಾ ರಕ್ಷಣೆ ದೊರೆಯುತ್ತದೆ. ಇಲ್ಲಿಯವರೆಗೆ 58 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಅವರಲ್ಲಿ ಸುಮಾರು 28 ಕೋಟಿ ಮಂದಿ ನಮ್ಮ ತಾಯಂದಿರು, ಸಹೋದರಿಯರು, ಹೆಣ್ಣು ಮಕ್ಕಳಿದ್ದಾರೆ. ಈ ಯೋಜನೆಯ ಮೂಲಕ ಅಪಘಾತದಿಂದ ಸಂಕಷ್ಟಕ್ಕೊಳಗಾದ ಕುಟುಂಬಗಳಿಗೆ ಇದುವರೆಗೆ 3,700 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಒದಗಿಸಲಾಗಿದೆ. ಸ್ನೇಹಿತರೆ, ಇದೇ ರೀತಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಈ ಯೋಜನೆಯಡಿಯಲ್ಲಿ ವ್ಯಕ್ತಿಯ ಅಕಾಲಿಕ ಮರಣವಾದಲ್ಲಿ ಅವರ ಕುಟುಂಬಕ್ಕೆ 2,00,000 ರೂಪಾಯಿಗಳ ಜೀವ ವಿಮಾ ರಕ್ಷಣೆ ಲಭಿಸುತ್ತದೆ. ಇದರ ವಾರ್ಷಿಕ ಪ್ರೀಮಿಯಂ ಕೇವಲ 436 ರೂಪಾಯಿಗಳು, ಅಂದರೆ ದಿನಕ್ಕೆ ಸರಾಸರಿ 1.5 ರೂಪಾಯಿಗಿಂತಲೂ ಕಡಿಮೆ. ಇಲ್ಲಿಯವರೆಗೆ 27 ಕೋಟಿಗೂ ಹೆಚ್ಚು ಜನರು ಈ ಯೋಜನೆಗೆ ಸೇರ್ಪಡೆಯಾಗಿದ್ದಾರೆ. ಇದರಡಿ ದೇಶದ ಸುಮಾರು 11,00,000 ಕುಟುಂಬಗಳಿಗೆ ಒಟ್ಟು 22,000 ಕೋಟಿ ರೂಪಾಯಿಗಳಿಗೂ ಅಧಿಕ ಆರ್ಥಿಕ ನೆರವು ಲಭಿಸಿದೆ. ಈ ಅಂಕಿಅಂಶಗಳು ನಿಜಕ್ಕೂ ಬಹಳ ದೊಡ್ಡವು, ಆದರೆ ಈ ಅಂಕಿಅಂಶಗಳ ಹಿಂದೆ ಲಕ್ಷಾಂತರ ಕುಟುಂಬಗಳ ಬದುಕಿನ ನೈಜ ಕಥೆಗಳು ಅಡಗಿವೆ. ಎಲ್ಲೋ ಒಬ್ಬ ತಾಯಿಗೆ ತನ್ನ ಮಕ್ಕಳ ಶಿಕ್ಷಣವನ್ನು ಮುಂದುವರೆಸಲು ಈ ನೆರವು ಆಸರೆಯಾದರೆ, ಮತ್ತೊಂದೆಡೆ ಒಬ್ಬ ಪತ್ನಿಗೆ ತನ್ನ ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಆರ್ಥಿಕ ಬೆಂಬಲವಾಗಿದೆ. ಸ್ನೇಹಿತರೆ, ಅದೆಷ್ಟೋ ಬಾರಿ ಅತ್ಯಂತ ದೊಡ್ಡ ಭದ್ರತೆಯ ಆರಂಭ ಅತ್ಯಂತ ಸಣ್ಣ ಮೊತ್ತದಿಂದ ಮತ್ತು ಒಂದು ಸಣ್ಣ ಹೆಜ್ಜೆಯಿಂದಲೇ ಆಗಬಹುದು. ಸಣ್ಣದೊಂದು ನಿರ್ಧಾರವು ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ಆದ್ದರಿಂದ ನಿಮ್ಮ ಕುಟುಂಬದವರಿಗೆ ತಪ್ಪದೇ ಈ ಯೋಜನೆಗಳ ಕುರಿತು ಮಾಹಿತಿ ಹಂಚಿಕೊಳ್ಳುವಂತೆ ಎಲ್ಲರಲ್ಲಿ ಮನವಿ ಮಾಡುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತು ಕಾರ್ಯಕ್ರಮದಲ್ಲಿ ಈಗ ಸಾವಿರಾರು ವರ್ಷಗಳಿಂದ ಮಾನವ ಸಮಾಜದಲ್ಲಿ ಬೇರು ಬಿಟ್ಟಿರುವ ಒಂದು ವಿಷಯದ ಕುರಿತು ಮಾತನಾಡೋಣ. ಆ ವಿಷಯವೇ ಮೂಢನಂಬಿಕೆ. ಮೂಢನಂಬಿಕೆ ಎನ್ನುವುದು ಅನೇಕ ಬಾರಿ ಕೇವಲ ಒಂದು ತಪ್ಪು ಕಲ್ಪನೆ ಮಾತ್ರ ಆಗಿರದೆ ಅದು ಭಯವನ್ನು ಹುಟ್ಟುಹಾಕುತ್ತದೆ. ಭಯ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದಾಗ ಮನುಷ್ಯ ಸತ್ಯವನ್ನು ನೋಡುವ ಸಾಮರ್ಥ್ಯವನ್ನೇ ಕಳೆದುಕೊಳ್ಳುತ್ತಾನೆ. ಮೂಢನಂಬಿಕೆಯಲ್ಲಿ ಮುಳುಗಿರುವವರು ತರ್ಕವಿಲ್ಲದೆ ಸತ್ಯವನ್ನು ಅರಿಯದೆ ಅನೇಕ ಬಾರಿ ಗಂಭೀರವಾದ ಹಾನಿ ಉಂಟಾಗುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಇದೇ ಸಮಾಜದಲ್ಲಿ ವಿಜ್ಞಾನ, ಅನುಭವ ಮತ್ತು ತಾರ್ಕಿಕ ಚಿಂತನೆಯ ಆಧಾರದ ಮೇಲೆ ಇಂತಹ ಮೂಢನಂಬಿಕೆಗಳಿಗೆ ಸವಾಲು ಒಡ್ಡುವವರೂ ಇದ್ದಾರೆ. ಮೂಢನಂಬಿಕೆಯಿಂದ ವಿಶ್ವಾಸದೆಡೆಗೆ ಸಾಗುವ ಈ ಪಯಣ ಸುಲಭವಲ್ಲ. ಇಂದು ಅಂತಹ ಯಶಸ್ವಿ ಪರಿವರ್ತನೆಯ ಒಂದು ಪ್ರೇರಣಾದಾಯಕ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಸ್ನೇಹಿತರೆ, ಅಸ್ಸಾಂನಲ್ಲಿ ಕಂಡುಬರುವ ಒಂದು ವಿಶಿಷ್ಟ ಪಕ್ಷಿ ಇದೆ. ಆ ಪಕ್ಷಿಯ ಹೆಸರು ಹರ್ಗಿಲ. ಹರ್ಗಿಲ ಅತ್ಯಂತ ಅಪರೂಪದ ಪಕ್ಷಿಯಾಗಿದ್ದು ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಆದರೆ ಅಸ್ಸಾಂನ ಕೆಲವು ಪ್ರದೇಶಗಳಲ್ಲಿ ದೀರ್ಘಕಾಲದವರೆಗೆ ಈ ಪಕ್ಷಿಯನ್ನು ಅಶುಭ ಸಂಕೇತ ಎಂದು ಭಾವಿಸಲಾಗುತ್ತಿತ್ತು. ಜನರು ತಮ್ಮ ಸುತ್ತಮುತ್ತ ಈ ಪಕ್ಷಿ ಕಾಣಿಸಿಕೊಳ್ಳುವುದನ್ನು ಇಷ್ಟಪಡುತ್ತಿರಲಿಲ್ಲ. ಅನೇಕ ಬಾರಿ ಹರ್ಗಿಲ ಪಕ್ಷಿಗಳು ಗೂಡು ಕಟ್ಟಿದ್ದ ಮರಗಳನ್ನು ಕೂಡ ಕಡಿದು ಹಾಕಲಾಗುತ್ತಿತ್ತು. ಯೋಚಿಸಿ, ಯಾವ ಪಕ್ಷಿ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದೋ ಅದೇ ಜನರ ಮೂಢನಂಬಿಕೆ ಮತ್ತು ಭಯಕ್ಕೆ ತುತ್ತಾಗಿತ್ತು. ಇಂತಹ ಸಂದರ್ಭದಲ್ಲಿ ಜೀವಶಾಸ್ತ್ರಜ್ಞೆ ಪೂರ್ಣಿಮಾ ದೇವಿ ಬರ್ಮನ್ ಈ ಪರಿಸ್ಥಿತಿಯನ್ನು ಗಮನಿಸಿದರು. ಜನರ ಮನಸ್ಸಿನಲ್ಲಿ ಬೇರೂರಿದ್ದ ಈ ತಪ್ಪು ಕಲ್ಪನೆಯನ್ನು ಬದಲಾಯಿಸುವ ಸಂಕಲ್ಪಗೈದರು. ಅವರು ಮಹಿಳೆಯರೊಂದಿಗೆ ಮಾತನಾಡಿದರು. ವೈಜ್ಞಾನಿಕ ಆಧಾರಗಳ ಮೂಲಕ ಜನರಿಗೆ ಹರ್ಗಿಲ ಪಕ್ಷಿಯ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟರು. ಕ್ರಮೇಣ ಮಹಿಳೆಯರು ಈ ಜಾಗೃತಿ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಆರಂಭಿಸಿದರು. ತದನಂತರ ಒಂದು ದೊಡ್ಡ ಬದಲಾವಣೆ ಆರಂಭವಾಯಿತು. ಒಂದೊಮ್ಮೆ ಅಶುಭವೆಂದು ಭಾವಿಸಲಾಗುತ್ತಿದ್ದ ಅದೇ ಹರ್ಗಿಲ ಪಕ್ಷಿ ಕ್ರಮೇಣ ಗ್ರಾಮಗಳ ಹೆಮ್ಮೆಯ ಪ್ರತೀಕವಾಗಿ ಮಾರ್ಪಟ್ಟಿತು. ಸಾವಿರಾರು ಗ್ರಾಮೀಣ ಮಹಿಳೆಯರು ಹರ್ಗಿಲ ಸಂರಕ್ಷಣೆಗೆ ಮುಂದಾದರು. ಇಂದು ಅವರನ್ನು ಹರ್ಗಿಲ ಆರ್ಮಿ ಎಂದು ಗುರುತಿಸಲಾಗುತ್ತದೆ. ಈ ಮಹಿಳೆಯರು ಸಮಾಜದ ಪ್ರತಿರೋಧವನ್ನು ಎದುರಿಸಿದರು. ಜನರಲ್ಲಿ ಜಾಗೃತಿ ಮೂಡಿಸಲು ಹಗಲಿರುಳು ಶ್ರಮಿಸಿದರು. ಅಂತಿಮವಾಗಿ ಮೂಢನಂಬಿಕೆಯಿಂದ ಹೊರಬಂದರು. ಸರಿಯಾದ ಮಾಹಿತಿ ಜನರಿಗೆ ತಲುಪಿದರೆ ವರ್ಷಗಳಿಂದ ಬೇರೂರಿರುವ ನಂಬಿಕೆಗಳು ಬದಲಾಗಬಹುದು ಎಂಬುದನ್ನು ಅವರು ಸಾಬೀತುಪಡಿಸಿದ್ದರು. ಸ್ನೇಹಿತರೆ, ಆಟ ಆಡುವವನು ಸಾಧಿಸುತ್ತಾನೆ ಎಂದು ನಾನು ಆಗಾಗ ಹೇಳುತ್ತಲೇ ಇರುತ್ತೇನೆ. ಇಂದು ದೇಶದಲ್ಲಿ ಆಟವಾಡುವುದರ ಜೊತೆಗೆ ತಮ್ಮ ಪ್ರತಿಭೆಯನ್ನು ಬೆಳಕಿಗೆ ತರುತ್ತಿರುವ ಯುವಕರ ಸಂಖ್ಯೆ ವೇಗವಾಗಿ ವೃದ್ಧಿಸುತ್ತಿದೆ. ಅಂದಿನ ದಿನಗಳಿಗೆ ಹೋಲಿಸಿದಲ್ಲಿ ಈಗ ಬಹಳಷ್ಟು ಯುವಕರು ಕ್ರೀಡೆಯನ್ನೇ ತಮ್ಮ ವೃತ್ತಿ ಜೀವನವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ನಡೆಯುತ್ತಿರುವ ಎರಡು ಅತ್ಯಂತ ಆಸಕ್ತಿದಾಯಕ ಪ್ರಯತ್ನಗಳ ಬಗ್ಗೆ ನನಗೆ ಮಾಹಿತಿ ದೊರೆತಿದೆ. ಮೊದಲ ಪ್ರಯತ್ನ ನಾಗಾಲ್ಯಾಂಡ್ ಬೇಬಿ ಲೀಗ್. ಈ ಹೆಸರನ್ನು ಕೇಳಿದಾಗ ಇದು ಪುಟ್ಟ ಮಕ್ಕಳಿಗಾಗಿ ನಡೆಸುವ ಸಾಮಾನ್ಯ ಕ್ರೀಡಾಕೂಟ ಎಂದು ನಿಮಗೆ ಅನ್ನಿಸಬಹುದು. ಆದರೆ ಅದು ಹಾಗಲ್ಲ. ಬದಲಾಗಿ 5-12 ವರ್ಷದೊಳಗಿನ ಪುಟ್ಟ ಮಕ್ಕಳಿಗಾಗಿ ಆಯೋಜಿಸಲಾದ ಒಂದು ಅಸಾಧಾರಣ ಮತ್ತು ವಿಶಿಷ್ಟ ಫುಟ್ಬಾಲ್ ಪಂದ್ಯಾವಳಿಯಾಗಿದೆ. ಈ ಪುಟಾಣಿಗಳ ಪ್ರತಿಭೆಯನ್ನು ಗುರುತಿಸುವುದರ ಜೊತೆಗೆ ಅವರ ವೇಗ, ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ಮತ್ತಷ್ಟು ವೃದ್ಧಿಸುವ ಉದ್ದೇಶದಿಂದ ಈ ಪಂದ್ಯಾವಳಿ ರೂಪಿಸಲಾಗಿದೆ. ನಾಗಾಲ್ಯಾಂಡ್ನ ಹೆಚ್ಚು ಹೆಚ್ಚು ಮಕ್ಕಳನ್ನು ಫುಟ್ಬಾಲ್ ಕ್ರೀಡೆಗೆ ಆಕರ್ಷಿಸುವ ಉದ್ದೇಶದಿಂದ ಈ ಲೀಗ್ ಆರಂಭವಾಗಿತ್ತು. 5-12 ವರ್ಷದೊಳಗಿನ ಬಾಲಕರು ಮತ್ತು ಬಾಲಕಿಯರು ಇದರಲ್ಲಿ ಭಾಗವಹಿಸಬಹುದು. ಈ ಲೀಗ್ ಈಗಾಗಲೇ ತನ್ನ 3ನೇ ವರ್ಷವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ಕ್ರೀಡಾಕೂಟ ಮಕ್ಕಳ ಮನಸ್ಸಿನ ಮೇಲೆ ಅಪಾರ ಪ್ರಭಾವ ಬೀರಿದೆ. ಸ್ನೇಹಿತರೆ, ನಾಗಾಲ್ಯಾಂಡ್ನಲ್ಲಿ ಮತ್ತೊಂದು ಅತ್ಯುತ್ತಮ ಉಪಕ್ರಮ ನಡೆಯುತ್ತಿದೆ. ಅದರ ಹೆಸರು ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್. ಫುಟ್ಸಲ್ ಎಂಬುದು ನಿಮ್ಮಲ್ಲಿ ಅನೇಕರಿಗೆ ಹೊಸದಾಗಿರಬಹುದು. ಫುಟ್ಸಲ್ ಅನ್ನು ಒಳಾಂಗಣ ಫುಟ್ಬಾಲ್ ಎಂದು ಕರೆಯಲಾಗುತ್ತದೆ. ಈ ಆಟದಲ್ಲಿ ಒಂದು ತಂಡದಲ್ಲಿ ಕೇವಲ 5 ಆಟಗಾರರು ಮಾತ್ರ ಇರುತ್ತಾರೆ. ಅಲ್ಲದೆ ಇದರ ಆಟದ ಮೈದಾನವು ಸಾಮಾನ್ಯ ಫುಟ್ಬಾಲ್ ಮೈದಾನಕ್ಕಿಂತ ಗಾತ್ರದಲ್ಲಿ ಬಹಳ ಚಿಕ್ಕದಾಗಿರುತ್ತದೆ. ಹೀಗಾಗಿ ಆಟಗಾರರು ಅತ್ಯಂತ ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಲ್ಲದೆ ತಮ್ಮ ತಾಂತ್ರಿಕ ಕೌಶಲ್ಯ ಮತ್ತು ಪ್ರತಿಭೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಬಳಸಬೇಕಾಗುತ್ತದೆ. ನಾಗಾಲ್ಯಾಂಡ್ ಮಹಿಳಾ ಫುಟ್ಸಲ್ ಲೀಗ್ ನಮ್ಮ ಹೆಣ್ಣು ಮಕ್ಕಳಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅತ್ಯುತ್ತಮ ವೇದಿಕೆಯನ್ನು ಒದಗಿಸುತ್ತಿದೆ. ಇಂತಹ ಪ್ರೇರಣಾದಾಯಕ ಉಪಕ್ರಮಗಳಿಗೆ ಮುಂದಾದ ನಾಗಾಲ್ಯಾಂಡ್ನ ಜನರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಇಂತಹ ಪ್ರಯತ್ನಗಳು ದೇಶದ ಇತರ ಭಾಗಗಳಿಗೂ ಸ್ಫೂರ್ತಿಯಾಗುತ್ತವೆ. ಸ್ನೇಹಿತರೆ, ಇಂದು ತಂತ್ರಜ್ಞಾನದ ಯುಗವಾಗಿದೆ. ಪ್ರತಿದಿನವೂ ಹೊಸದೊಂದು ಸಂಶೋಧನೆ ನಡೆಯುತ್ತಿದೆ. ಹೊಸ ಹೊಸ ಕೃತಕ ಬುದ್ಧಿಮತ್ತೆ ಆವಿಷ್ಕಾರಗಳು ಹೊರಹೊಮ್ಮಿ ನಮ್ಮ ಮುಂದೆ ಬರುತ್ತಿವೆ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಬಹಳ ಮಹತ್ವದ್ದಾಗಿದೆ. ಜನರ ಸೃಜನಾತ್ಮಕತೆಯನ್ನು ಯಾವ ರೀತಿ ಸಂರಕ್ಷಿಸಬಹುದು? ಹೊಸ ತಂತ್ರಜ್ಞಾನದೊಂದಿಗೆ ಮುಂದೆ ಸಾಗುತ್ತಾ ನಾವು ನಮ್ಮ ಬೇರುಗಳೊಂದಿಗೆ ಯಾವ ರೀತಿ ಸಂಪರ್ಕದಲ್ಲಿರಬಹುದು? ಇಂತಹ ಪ್ರಶ್ನೆಗಳಿಗೆ ಉತ್ತರ ಅನ್ವೇಷಿಸಿ ಕಂಡುಕೊಂಡಿದೆ ನಳಂದ ವಿಶ್ವವಿದ್ಯಾಲಯ. ಸಾವಿರಾರು ವರ್ಷಗಳಷ್ಟು ಹಳೆಯದಾದ ನಮ್ಮ ನಳಂದ ವಿಶ್ವವಿದ್ಯಾಲಯ ಈಗ ಹೊಸದೊಂದು ರೂಪದಲ್ಲಿ ಭಾರತದ ಭವಿಷ್ಯವನ್ನು ರೂಪಿಸುತ್ತಿದೆ. 2 ವರ್ಷಗಳ ಕೆಳಗೆ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಲೋಕಾರ್ಪಣೆ ಮಾಡುವ ಅವಕಾಶ ನನಗೆ ದೊರೆತಿತ್ತು. ನಳಂದ ವಿಶ್ವವಿದ್ಯಾಲಯವು ಶಾಸ್ತ್ರಗಳ ಆಧಾರದಲ್ಲಿ ನಡೆಯುವ ತರ್ಕಬದ್ಧ ಚರ್ಚೆಯ ಪ್ರಾಚೀನ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಿದೆ. ಚರ್ಚೆ ಎಂದರೆ ಕೇವಲ ಒಬ್ಬರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮಾಧ್ಯಮವಲ್ಲ, ಇದು ಚರ್ಚೆ ಮತ್ತು ವಿವೇಚನೆಯ ಶಿಸ್ತುಬದ್ಧ ಪ್ರಕ್ರಿಯೆಯಾಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ತರ್ಕ ಮತ್ತು ಸತ್ಯಗಳೊಂದಿಗೆ ಪ್ರಸ್ತುತಪಡಿಸುವ ಅಗತ್ಯವಿದೆ ಮತ್ತು ನೀವು ಅದರಲ್ಲಿ ಪರಿಣತಿ ಹೊಂದಿರಬೇಕು. ಇತರರ ಅಭಿಪ್ರಾಯಗಳನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳುವುದನ್ನು ಈ ಪ್ರಕ್ರಿಯೆ ನಮಗೆ ಕಲಿಸುತ್ತದೆ. ನಳಂದ ವಿಶ್ವವಿದ್ಯಾಲಯ ತನ್ನ ಘಟಿಕೋತ್ಸವದ ಭಾಗವಾಗಿ ಇದನ್ನು ಸೇರಿಸಿಕೊಂಡಿರುವುದು ನನಗೆ ಸಂತೋಷ ತಂದಿದೆ. ಇದರಲ್ಲಿ ಭಾಗವಹಿಸುವ ಸುಮಾರು 1/2 ವಿದ್ಯಾರ್ಥಿಗಳು ಇತರ ದೇಶಗಳಿಂದ ಬಂದವರಾಗಿದ್ದಾರೆ. ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಕಾಲದೊಂದಿಗೆ ಸಂಪರ್ಕಿಸುವ ಈ ಪ್ರಯತ್ನ ತುಂಬಾ ಶ್ಲಾಘನೀಯ. ಇದಕ್ಕಾಗಿ ನಾನು ನಳಂದ ವಿಶ್ವವಿದ್ಯಾಲಯವನ್ನು ಅಭಿನಂದಿಸುತ್ತೇನೆ. ಇಂತಹ ಉಪಕ್ರಮಗಳನ್ನು ಆರಂಭಿಸುವ ಕುರಿತಂತೆ ಚಿಂತನೆ ನಡೆಸಲು ಪರಿಗಣಿಸಬೇಕೆಂದು ನಾನು ಇತರ ವಿಶ್ವವಿದ್ಯಾಲಯಗಳಲ್ಲಿ ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಯುವಜನತೆಯನ್ನು ತಮ್ಮ ಬೇರುಗಳೊಂದಿಗೆ ಸಂಪರ್ಕದಲ್ಲಿಟ್ಟುಕೊಂಡು ಹೊಸ ತಂತ್ರಜ್ಞಾನಗಳಿಗೆ ಸಿದ್ಧಪಡಿಸಲು ಮತ್ತೊಂದು ಉತ್ತಮ ಪ್ರಯತ್ನ ನಡೆಯುತ್ತಿದೆ. ದೆಹಲಿಯಲ್ಲಿರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವು ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ಬಿಟೆಕ್ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದೆ. ಇದು ಆಧುನಿಕ ತಂತ್ರಜ್ಞಾನವನ್ನು ಭಾರತದ ಸಾಂಪ್ರದಾಯಿಕ ಜ್ಞಾನದೊಂದಿಗೆ ಸಂಯೋಜಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದರಿಂದ ಭಾರತೀಯ ಭಾಷೆಗಳಿಗಾಗಿ ಹೊಸ ಕೃತಕ ಬುದ್ಧಿಮತ್ತೆ ಸಾಧನಗಳನ್ನು ತಯಾರಿಸುವುದಕ್ಕೆ ನೆರವು ದೊರೆಯುತ್ತದೆ. ನಮ್ಮ ಪುರಾತನ ಗ್ರಂಥಗಳು ಮತ್ತು ಹಸ್ತಪ್ರತಿಗಳ ಡಿಜಿಟಲ್ ಸಂರಕ್ಷಣೆಯ ಕಾರ್ಯಕ್ಕೆ ಕೂಡ ಹೊಸ ವೇಗ ದೊರೆಯುತ್ತದೆ. ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯವನ್ನು ಈ ರೀತಿಯ ಪ್ರಯತ್ನಗಳಿಗಾಗಿ ಅಭಿನಂದಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತೀಯ ಸಂಸ್ಕೃತಿ ವಿಶ್ವದ ಬೇರೆ ಬೇರೆ ಭಾಗಗಳವರೆಗೂ ತಲುಪುತ್ತಿದೆ. ನಮ್ಮ ಹಾಡುಗಳು, ಸಂಗೀತ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರಪಂಚದಾದ್ಯಂತ ಜನರು ಅರಿಯುತ್ತಿದ್ದಾರೆ ಮತ್ತು ಕಲಿಯುತ್ತಿದ್ದಾರೆ. ಭಾರತದಿಂದ 1000 ಕಿಲೋಮೀಟರ್ ದೂರದಲ್ಲಿರುವ ಕೆರಿಬಿಯನ್ ಸಾಗರದಲ್ಲಿ ಡೊಮಿನಿಕನ್ ರಿಪಬ್ಲಿಕ್ ಎಂಬ ಹೆಸರಿನ ದೇಶವೊಂದಿದೆ. ಅಲ್ಲಿ ಭಾರತೀಯರ ಜನಸಂಖ್ಯೆ ಸುಮಾರು 100 ಇರಬಹುದು ಅಥವಾ ಅದಕ್ಕಿಂತ ಕಡಿಮೆಯೂ ಇರಬಹುದು. ಆದಾಗ್ಯೂ ಭಾರತದ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ಉತ್ತಮ ಪ್ರಯತ್ನವೊಂದು ಅಲ್ಲಿ ನಡೆಯುತ್ತಿದೆ. ಅಲ್ಲಿ ಸ್ಪ್ಯಾನಿಷ್ ಭಾಷೆ ಮಾತನಾಡುವ ಕೆಲವರು ಒಂದು ತಂಡ ರಚಿಸಿದ್ದಾರೆ. ಈ ತಂಡದ ಹೆಸರು ಬ್ರಹ್ಮ ಕಮಲ್ ಡೊಮಿನಿಕಾನ ಎಂಬುದಾಗಿದೆ. ತಂಡದ ಸದಸ್ಯರು ಒಗ್ಗಟ್ಟಾಗಿ ವೈದಿಕ ಸಾಹಿತ್ಯದ ಅಧ್ಯಯನ ಮಾಡುತ್ತಾರೆ. ಅವರು ವೈದಿಕ ಮಂತ್ರಗಳ ಉಚ್ಚಾರಣೆ ಕೂಡ ಕಲಿಯುತ್ತಿದ್ದಾರೆ. ಅವರಿಗೆ ಈ ಕುರಿತಂತೆ ಯಾವುದೇ ವಿದ್ಯುಕ್ತ ತರಬೇತಿ ಕೂಡ ದೊರೆತಿಲ್ಲ. ಆದರೆ ಅವರು ಆಡಿಯೋ ರೆಕಾರ್ಡಿಂಗ್ಗಳನ್ನು ಕೇಳಿಸಿಕೊಂಡು ವೈದಿಕ ಮಂತ್ರಗಳ ಸರಿಯಾದ ಉಚ್ಚಾರಣೆಯನ್ನು ಕಲಿತಿದ್ದಾರೆ. ಅವರು ಇಂದು ಅನೇಕ ಮಂತ್ರಗಳನ್ನು ಪಠಿಸಲು ಕಲಿತಿದ್ದಾರೆ. ಇದರಲ್ಲಿ ಪುರುಷ ಸೂಕ್ತ, ಶ್ರೀ ಸೂಕ್ತ, ಶ್ರೀರುದ್ರ, ದುರ್ಗಾ ಸೂಕ್ತ ಮತ್ತು ದೇವಿ ಮಹಾತ್ಮೆ ಕೂಡ ಸೇರಿವೆ. ಭಾರತದಿಂದ ಇಷ್ಟು ದೂರದಲ್ಲಿ ವಾಸಿಸುತ್ತಿದ್ದರೂ ನಮ್ಮ ಪರಂಪರೆಯನ್ನು ಕಲಿಯಬೇಕೆನ್ನುವ ಅವರ ಪ್ರಯತ್ನ ಬಹಳ ಸ್ಫೂರ್ತಿದಾಯಕವಾಗಿದೆ. ನಾನು ಬ್ರಹ್ಮಕಮಲ್ ಡೊಮಿನಿಕಾನ ಅಲ್ಲಿನ ಎಲ್ಲ ಸದಸ್ಯರಿಗೂ ಅವರ ಈ ಪ್ರಯತ್ನಗಳಿಗೆ ಅಭಿನಂದಿಸುತ್ತೇನೆ. ಭಾರತದ ಸಂಸ್ಕೃತಿಯನ್ನು ವಿಶ್ವಾದ್ಯಂತ ಜನಪ್ರಿಯಗೊಳಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿರುವ ಎಲ್ಲರನ್ನು ಹೃದಯಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮೇಘಾಲಯವು ಮೋಡಗಳು ಮತ್ತು ಸುಂದರವಾದ ದೃಶ್ಯಾವಳಿಗಳಿಗೆ ಹೆಸರುವಾಸಿಯಾಗಿದೆ. ಮೇಘಾಲಯಕ್ಕೆ ಭೇಟಿ ನೀಡುವ ಯಾರೇ ಆದರೂ ಅಲ್ಲಿನ ಜನರ ಆತ್ಮೀಯತೆ ಮತ್ತು ಸ್ನೇಹಶೀಲ ಮನಸ್ಸನ್ನು ದೀರ್ಘಕಾಲದವರೆಗೆ ನೆನಪಿಸಿಕೊಳ್ಳುತ್ತಾರೆ. ಆದಾಗ್ಯೂ ಮೇಘಾಲಯ ಮತ್ತೊಂದು ವಿಶೇಷ ಗುಣವನ್ನು ಹೊಂದಿದ್ದು ಅದರ ಬಗ್ಗೆ ನಾನು ಇಂದು ಮನ್ ಕಿ ಬಾತ್ನಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ಅದೆಂದರೆ ಮೇಘಾಲಯದ ರೂಟ್ ಬ್ರಿಡ್ಜ್, ಅಂದರೆ ಬೇರು ಸೇತುವೆ. ರೂಟ್ ಎಂದರೆ ರಸ್ತೆಯಲ್ಲ, ಬೇರು ಎಂದರ್ಥ. ಈ ಬೇರು ಸೇತುವೆಗಳ ಕತೆ ಬಹಳ ಆಕರ್ಷಣೀಯವಾಗಿದೆ. ಈ ಸೇತುವೆ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವರ್ಷಗಳಲ್ಲಿ ಸಿದ್ಧವಾಗುವುದಿಲ್ಲ. ಇವು ಸಿದ್ಧವಾಗಲು ಹಲವು ದಶಕಗಳೇ ಹಿಡಿಯುತ್ತವೆ. ರಬ್ಬರ್ ಮರಗಳ ಬೇರುಗಳಿಗೆ ಕ್ರಮೇಣ ಒಂದು ಮಾರ್ಗ ನೀಡಲಾಗುತ್ತದೆ. ಈ ಬೇರುಗಳನ್ನು ನೀರಿನ ಹೊಳೆಗಳ ಮೂಲಕ ದಾಟಿಸಲಾಗುತ್ತದೆ. ಕಾಲಕ್ರಮೇಣ ಇವೇ ಬೇರುಗಳು ಒಂದು ಬಲಿಷ್ಠ ಸೇತುವೆಯ ರೂಪ ತಾಳುತ್ತವೆ. ಈ ಸೇತುವೆಗಳ ಮತ್ತೊಂದು ವಿಶೇಷತೆಯೂ ಇದೆ. ಇದು ಜೀವಂತ ಸೇತುವೆಯಾಗಿದೆ. ಕಾಲ ಕಳೆದಂತೆ ಇವು ಬಲವಾಗುತ್ತಾ ಹೋಗುತ್ತವೆ. ಇದರಲ್ಲಿ ಮೇಘಾಲಯದ ಜನತೆಯ ಸೃಜನಶೀಲತೆ ಕಂಡುಬರುತ್ತದೆ. ಇದರ ಹಿಂದೆ ವರ್ಷಗಳ ಧೈರ್ಯ ಮತ್ತು ಪ್ರಕೃತಿಗೆ ಅವರು ನೀಡುವ ಆಳವಾದ ಗೌರವ ಅಡಗಿದೆ. ಮನುಷ್ಯ ಪ್ರಕೃತಿಯೊಂದಿಗೆ ಕೈಜೋಡಿಸಿದರೆ ಎಂತಹ ಅದ್ಭುತಗಳನ್ನು ಸೃಷ್ಟಿಸಬಹುದು ಎಂಬುದನ್ನು ಈ ಸೇತುವೆ ಹೇಳುತ್ತದೆ. ಇದು ನಮ್ಮ ದೇಶದ, ಈ ನೆಲದ ಪರಂಪರೆ. ಈಗ ಭಾರತವು ಮೇಘಾಲಯದ ಬೇರು ಸೇತುವೆಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ನೆಟ್ವರ್ಕ್ನಲ್ಲಿ ಸೇರಿಸಲು ಅರ್ಜಿ ಸಲ್ಲಿಸಿದೆ. ಸ್ನೇಹಿತರೆ, ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಈ ಬೇರಿನ ಸೇತುವೆಗಳು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಮೇಘಾಲಯದ ಜನರು ಈ ನೈಸರ್ಗಿಕ ಪರಂಪರೆಯನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಹಿಂದೆ ಅಂತಹ ಸೇತುವೆಗಳ ಸಂಖ್ಯೆಯನ್ನು ನಿರ್ಧರಿಸುವುದು ಕಷ್ಟಕರವಾಗಿತ್ತು. ಸ್ಥಳೀಯರು ಅವುಗಳನ್ನು ಸ್ವತಃ ಎಣಿಸಲು ಪ್ರಾರಂಭಿಸಿದರು. ನಂತರ ಸಮುದಾಯಗಳು ಈ ಸೇತುವೆಗಳನ್ನು ನಿರ್ವಹಿಸುವ ಜವಾಬ್ದಾರಿ ವಹಿಸಿಕೊಂಡವು. ಇಂದು ಸ್ಥಳೀಯ ಜನರು 120ಕ್ಕೂ ಹೆಚ್ಚು ಬೇರು ಸೇತುವೆಗಳನ್ನು ನಿರ್ವಹಿಸುತ್ತಿದ್ದಾರೆ. ತಂಡಗಳು ವಾರ್ಷಿಕವಾಗಿ ಈ ಸೇತುವೆಗಳ ಸ್ಥಿತಿಯನ್ನು ಪರಿಶೀಲಿಸುತ್ತವೆ. ಕೆಲವರು ಸುತ್ತಮುತ್ತಲಿನ ಪ್ರದೇಶವನ್ನು ಬಲಪಡಿಸಲು ನರ್ಸರಿಗಳನ್ನು ಸಹ ರಚಿಸಿದ್ದಾರೆ. ಈ ರೀತಿಯಾಗಿ ಅವುಗಳ ಸಂರಕ್ಷಣೆಗಾಗಿ ಸಂಪೂರ್ಣ ಪರಿಸರ ವ್ಯವಸ್ಥೆ ರಚಿಸಲಾಗಿದೆ. ಈ ವರ್ಷ ಹ್ಯಾಲಿ ವಾರ್ಜಿ ಅವರಿಗೆ ಪದ್ಮ ಪ್ರಶಸ್ತಿ ಬಂದಿರುವುದನ್ನು ನೀವು ನೋಡಿರಬೇಕು. ಅವರು ತಮ್ಮ ಜೀವನದ 50ಕ್ಕೂ ಅಧಿಕ ವರ್ಷಗಳ ಕಾಲ ಈ ಬೇರು ಸೇತುವೆಗಳ ರಕ್ಷಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಈ ಸಮರ್ಪಣಾ ಭಾವ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಸ್ನೇಹಿತರೆ, ನೀವು ಎಂದಾದರೂ ಈ ಬೇರು ಸೇತುವೆಗಳಿರುವ ಪ್ರದೇಶಕ್ಕೆ ಹೋಗಿದ್ದರೆ ಅವುಗಳ ಚಿತ್ರವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಖಂಡಿತವಾಗಿಯೂ ಹಂಚಿಕೊಳ್ಳಿ. ನಿಮ್ಮ ಚಿತ್ರ ಮೇಘಾಲಯದ ಈ ವಿಶಿಷ್ಟ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳಲು ಪ್ರೇರಣೆ ನೀಡುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಗ್ರಾಮ ಸ್ವಚ್ಛವಾಗಿರಬೇಕೆಂದು, ನಮ್ಮ ನಗರ ಸುಂದರವಾಗಿ ಕಾಣಬೇಕೆಂದು ನಾವೆಲ್ಲರೂ ಬಯಸುತ್ತೇವೆ. ಆದರೆ ನಮ್ಮ ಸುತ್ತಮುತ್ತ ಸಂಗ್ರಹವಾಗುವ ತ್ಯಾಜ್ಯವನ್ನು ಯಾರು ಸ್ವಚ್ಛಗೊಳಿಸುತ್ತಾರೆ ಎಂಬುದರ ಬಗ್ಗೆ ನಾವು ನಿಜವಾಗಿಯೂ ಯೋಚಿಸುತ್ತೇವೆಯೇ? ಹೆಚ್ಚಿನ ಜನರು ಅದು ಬೇರೆಯವರ ಜವಾಬ್ದಾರಿ ಎಂದು ಭಾವಿಸುತ್ತಾರೆ ಮತ್ತು ಅವರು ಸ್ವಚ್ಛಗೊಳಿಸುತ್ತಾರೆ ಎಂದು ಭಾವಿಸುತ್ತಾರೆ. ಆದರೆ ತಮ್ಮ ಆಲೋಚನೆಗಳಿಂದ ನಮಗೆ ಬಹಳ ಪ್ರೇರಣೆ ನೀಡುವ ಬಹಳಷ್ಟು ಜನರು ನಮ್ಮ ನಡುವೆಯೇ ಇದ್ದಾರೆ. ಮಧ್ಯಪ್ರದೇಶದ ರಾಜಗಢ್ ಜಿಲ್ಲೆಯ ಬ್ಯಾವರಾದ ಕೆಲವು ಸೋದರಿಯರ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ದೊರೆತಿತ್ತು. ಇವರು ತಮ್ಮ ಸುತ್ತಮುತ್ತ ಹರಡಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತೊಲಗಿಸುವ ಸಂಕಲ್ಪ ತೊಟ್ಟರು. ಬೇರೆ ಯಾರೋ ಬಂದು ಬದಲಾವಣೆ ತರುತ್ತಾರೆಂದು ಅವರು ಯೋಚಿಸಲಿಲ್ಲ. ಅವರು ಸ್ವತಃ ನಗರದ ಎಲ್ಲ ಕಡೆಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಖಾಲಿ ಬಾಟಲಿಗಳನ್ನು ಸಂಗ್ರಹಿಸಲು ತೊಡಗಿದರು. ಕ್ರಮೇಣ ಈ ಪ್ರಯತ್ನ ಮುಂದುವರೆದು ನಂತರ ಪ್ಲಾಸ್ಟಿಕ್ ಅನ್ನು ಪರಿಸರ ಸ್ನೇಹಿ ಇಕೋಬ್ರಿಕ್ಸ್ ಇಟ್ಟಿಗೆಗಳಾಗಿ ಪರಿವರ್ತಿಸಲು ಪ್ರಾರಂಭಿಸಲಾಯಿತು. ಇಂದು ಈ ಪರಿಸರ ಇಟ್ಟಿಗೆಗಳನ್ನು ಸಾರ್ವಜನಿಕ ಸ್ಥಳಗಳನ್ನು ಸುಂದರಗೊಳಿಸಲು ಬಳಸಲಾಗುತ್ತಿದೆ. ರಾಜಗಢದಲ್ಲಿ ಕಳೆದ ಕೆಲವು ತಿಂಗಳುಗಳಲ್ಲಿ 100 ಕಿಲೋಗ್ರಾಂಗಳಷ್ಟು ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡಿ ಉತ್ತಮ ರೀತಿಯಲ್ಲಿ ಉಪಯೋಗಿಸಲಾಗಿದೆ. ಅಂದರೆ ಯಾವ ಪ್ಲಾಸ್ಟಿಕ್ ಈ ಮೊದಲು ನಗರದಲ್ಲಿ ಮಾಲಿನ್ಯವನ್ನು ಹರಡುತ್ತಿತ್ತೋ, ಇಂದು ಅವು ಈ ಸೋದರಿಯರ ಪ್ರಯತ್ನದಿಂದಾಗಿ ನಗರದ ಸೌಂದರ್ಯ ಹೆಚ್ಚಿಸಲು ಕೊಡುಗೆ ನೀಡುತ್ತಿದೆ. ಬ್ಯಾವರಾದ ಎಲ್ಲಾ ಸೋದರಿಯರನ್ನು ಮತ್ತು ಈ ಅಭಿಯಾನದಲ್ಲಿ ಕೈಜೋಡಿಸಿರುವ ಪ್ರತಿಯೊಬ್ಬರನ್ನು ಅಭಿನಂದಿಸುತ್ತೇನೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನನಗೆ ಹಲವರು ಪತ್ರ ಬರೆದು ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡಬೇಕೆಂದು ಕೇಳಿದ್ದಾರೆ. ಅದು ಗಣೇಶೋತ್ಸವಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಹಾಗೆ ನೋಡಿದರೆ ಗಣೇಶೋತ್ಸವಕ್ಕೆ ಇನ್ನೂ ಸಾಕಷ್ಟು ಸಮಯವಿದೆ. ಆದರೂ ಜನರು ಈ ವಿಷಯದ ಬಗ್ಗೆ ಈಗಿನಿಂದಲೇ ಮಾತನಾಡಬೇಕೆಂದು ಮನವಿ ಮಾಡಿದ್ದಾರೆ. ವಾಸ್ತವದಲ್ಲಿ ಗಣೇಶ ಮೂರ್ತಿಗಳನ್ನು ತಯಾರಿಸುವ ಕೆಲಸ ಬಹಳ ಬೇಗನೆ ಪ್ರಾರಂಭವಾಗುತ್ತದೆ. ಮೂರ್ತಿ ತಯಾರಕರು ಮತ್ತು ಮೂರ್ತಿ ವ್ಯಾಪಾರದಲ್ಲಿ ತೊಡಗಿರುವವರು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗುತ್ತಾರೆ. ಆದ್ದರಿಂದ ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ, ದಯವಿಟ್ಟು ನಿಮ್ಮ ಮನೆ, ಸಮಾಜ ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ಥಾಪಿಸಲಾದ ಗಣೇಶ ದೇವನ ಮೂರ್ತಿಯು ನಮ್ಮ ದೇಶದ ಜೇಡಿ ಮಣ್ಣಿನಿಂದ ತಯಾರಿಸಲ್ಪಟ್ಟಿದೆಯೇ? ಅದನ್ನು ನಮ್ಮವರೇ ಆದ ಕುಂಬಾರರು ಮತ್ತು ಸ್ಥಳೀಯ ಕಲಾವಿದರು ರಚಿಸಿದ್ದಾರೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಿ. ಗಣೇಶ ಮೂರ್ತಿಗಳನ್ನು ತಯಾರಿಸುವವರು ಮಣ್ಣಿನ ಮೂರ್ತಿಗಳಿಗೆ ಆದ್ಯತೆ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಮೂರ್ತಿಗಳನ್ನು ಖರೀದಿಸುವವರು ಗಣಪತಿ ಮೂರ್ತಿಯನ್ನು ಯಾವ ವಸ್ತುಗಳಿಂದ ತಯಾರಿಸಲಾಗಿದೆ ಮತ್ತು ಯಾವ ದೇಶದಲ್ಲಿ ಮಾಡಲಾಗಿದೆ ಎಂಬುದನ್ನು ಸಹ ಪರಿಶೀಲಿಸಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಮೂರ್ತಿಗಳನ್ನು ಎಂದಿಗೂ ಖರೀದಿಸಬೇಡಿ. ಸ್ನೇಹಿತರೆ, ಪೂಜೆಯ ನಂತರ ಮಣ್ಣಿನ ಮೂರ್ತಿಗಳು ನೀರಿನಲ್ಲಿ ಸುಲಭವಾಗಿ ಕರಗುತ್ತವೆ. ಇದು ನಮ್ಮ ನದಿಗಳು, ಕೊಳಗಳು ಮತ್ತು ಪರಿಸರವನ್ನು ರಕ್ಷಿಸುತ್ತದೆ. ನಮ್ಮ ನಂಬಿಕೆ ಹಾಗೇ ಉಳಿಯುತ್ತದೆ. ಪ್ರಕೃತಿಯ ಬಗೆಗಿನ ನಮ್ಮ ಜವಾಬ್ದಾರಿಯೂ ಈಡೇರುತ್ತದೆ. ಸ್ಥಳೀಯ ಕುಶಲಕರ್ಮಿಗಳಿಂದ ನಾವು ಮೂರ್ತಿಗಳನ್ನು ಖರೀದಿಸಿದಾಗ ವೋಕಲ್ ಫಾರ್ ಲೋಕಲ್ ಎಂಬ ನಮ್ಮ ಸಂಕಲ್ಪವನ್ನು ಬಲಪಡಿಸುತ್ತೇವೆ. ಈ ಬಾರಿ ಗಣೇಶೋತ್ಸವ ಮತ್ತು ಅಂತಹ ಪ್ರತಿಯೊಂದು ಹಬ್ಬದ ಸಮಯದಲ್ಲಿ ನಾವು ಅಂತಹ ಎಲ್ಲ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸುತ್ತೇವೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ನನಗೆ ವಿಶ್ವಾಸವಿದೆ. ಸ್ನೇಹಿತರೆ, ನಮ್ಮ ದೇಶದ ಅತಿ ದೊಡ್ಡ ಶಕ್ತಿ ಎಂದರೆ ಅದು ನಮ್ಮ ದೇಶದ ಜನರು. ದೇಶದಲ್ಲಿ ನಡೆಯುತ್ತಿರುವ ಸಣ್ಣ ದೊಡ್ಡ ಪ್ರಯತ್ನಗಳು ನಮಗೆ ಬಹಳಷ್ಟನ್ನು ಕಲಿಸುತ್ತವೆ. ಮನಸ್ಸಿನಲ್ಲಿ ಸಂಕಲ್ಪವಿದ್ದರೆ ಮತ್ತು ಅದಕ್ಕೆ ಸಮಾಜ ಕೈಜೋಡಿಸಿದರೆ ಯಾವುದೇ ದೊಡ್ಡ ಬದಲಾವಣೆಯನ್ನು ತರಬಹುದು. ನಿಮ್ಮ ಸುತ್ತಮುತ್ತಲಿನ ಇಂತಹ ಪ್ರಯತ್ನಗಳ ಬಗ್ಗೆ ನನಗೆ ಖಂಡಿತವಾಗಿಯೂ ಬರೆದು ತಿಳಿಸುತ್ತೀರಿ. ನಿಮ್ಮ ಚಿಂತನೆಗಳು ಮತ್ತು ಸಲಹೆ ಸೂಚನೆಗಳನ್ನು ನನಗೆ ಕಳುಹಿಸುತ್ತೀರಿ. ನಿಮ್ಮ ಸುತ್ತಮುತ್ತಲಿನ ಯಾವುದೇ ಚಿಕ್ಕ ಉಪಕ್ರಮ ಕೂಡ ಇಡೀ ದೇಶಕ್ಕೆ ಸ್ಫೂರ್ತಿಯಾಗಬಹುದು. ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ದೇಶ ಬಾಂಧವರ ಇಂತಹ ಹೊಸ ಪ್ರಯತ್ನಗಳ ಬಗ್ಗೆ ಮಾತನಾಡೋಣ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಕಾಳಜಿ ವಹಿಸಿ. ಮತ್ತು ಇನ್ನೊಂದು ವಿಷಯ, ನೀರಿನ ಸಂರಕ್ಷಣೆಯನ್ನಂತೂ ಮಾಡಲೇಬೇಕು. ಮಳೆಯ ಪ್ರತಿಯೊಂದು ಹನಿಯನ್ನೂ ನಾವು ಉಳಿಸಲೇಬೇಕು. ಕ್ಯಾಚ್ ದ ರೈನ್ ಈ ಅಭಿಯಾನ ಸ್ವಲ್ಪ ಕೂಡ ಸಡಿಲವಾಗಲು ಬಿಡಬಾರದು. ನಿಮ್ಮಲ್ಲಿ ನನ್ನ ವಿಶೇಷ ಮನವಿ ಎಂದರೆ, ನಾವೆಲ್ಲರೂ ಸೇರಿ ಮಳೆಯ ಹನಿ ಹನಿ ನೀರನ್ನು ಸಂರಕ್ಷಿಸೋಣ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30 ಇನ್ನು ಮುಂದೆ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುವ ಐಸಿಸಿ ಮಹಿಳಾ ವಿಶ್ವಕಪ್ 2026 T20 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೆ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.

0: ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನ ಕೇಳಿದಿರಿ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:45. ಮೊದಲಿಗೆ ಸಮಾಚಾರ ಸಂಧ್ಯಾ. 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆರು ಗಂಟೆ 15 ನಿಮಿಷ ಆಗ್ತದ ಹಾಗೆ ಚಂದದ ಕ್ಷಣಗಳಲ್ಲಿ ನಮ್ಮೊಟ್ಟಿಗೆ ಸೇರೋದಕ್ಕೆ ನೀವು ಕೂಡ ಜೊತೆಯಾಗ್ತೀರಾ. ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದೀವಿ. ಎಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ.

ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಕೂನ್ ಕೆ ಪಲ್ ಕಾರ್ಯಕ್ರಮ ಇದು. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ, ನೀವು ಯಾವ ಬಗ್ಗೆ ನಮಗೆ ಸಂದೇಶ ಕಳಿಸ್ಬೇಕು ಅಂದರೆ ನಾಮ್ ನಾಮ್ ನಾಮ್, ಹೌದು, ಹೆಸರಿನ ಬಗ್ಗೆ. ನಿಮಗೆ ತುಂಬಾ ಇಷ್ಟವಾಗೋ ಹೆಸರು ಯಾವುದು ಅಥವಾ ಯಾರದ್ದು ಮತ್ತ್ಯಾಕೆ, ಇದು ನನ್ನ ಪ್ರಶ್ನೆ. ನಿಮಗೆ ತೀರಾ ತೀರಾ ತೀರಾ ತುಂಬ ಚೆನ್ನಾಗಿ ಅನಿಸ್ಬೋದು ಒಂದು ಹೆಸರನ್ನ ಕೇಳಿದ್ರೆ, ಅಥವಾ ಆ ಹೆಸರು ಮತ್ತೆ ಮತ್ತೆ ಮರುಕಳಿಸ್ಬಹುದು, ಅಥವಾ ಯಾರಾದರೂ ನಿಮ್ಮ ಹತ್ರ ಬಂದು ಒಂದು ಮಗುಗೆ ಹೆಸರಿಡಪ್ಪ ಅಂತ ಹೇಳ್ತಿದ್ದ ಹಾಗೆ ಇದ್ದೇ ಹೆಸರಿಡಿ ಅಂತ ಹೇಳಿ ನೀವು ಮತ್ತೆ ಮತ್ತೆ ಅದೇ ಹೆಸರನ್ನ ಸಜೆಸ್ಟ್ ಮಾಡಬಹುದು. ಯಾವುದಾದ್ರೂ ಒಂದು ಹೆಸರಿನ ಬಗ್ಗೆ ನಿಮಗೆ ಜಾಸ್ತಿ ಇಷ್ಟ ಇರುತ್ತಲ್ಲ, ಆ ಹೆಸರು ಯಾವುದು ಅನ್ನೋದನ್ನು ನಮ್ಮ ಜೊತೆಯಾಗಿ ನೀವಿವತ್ತು ಹಂಚಿಕೊಡಿ. ಯಾಕೆ ಅನ್ನೋದನ್ನು ಕೂಡ ಜೊತೆ ಸೇರಿಸಿ, ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ 9480901013 ನಮ್ಮ ವಾಟ್ಸಾಪ್ ಸಂಖ್ಯೆ. ಈ ವಾಟ್ಸಾಪ್ ಸಂಖ್ಯೆಗೆ ನಿಮ್ಮ ವಾಟ್ಸಾಪಿಂದ ಮಾತ್ರ ಸಂದೇಶ ಬರೋಕೆ ಸಾಧ್ಯ, ಹಾಗಾಗಿ ವಾಟ್ಸಾಪಿಂದ ಸಂದೇಶ ಕಳಿಸಿ, ನಿಮ್ಮ ಪ್ರೀತಿಯ ಹೆಸರು ಬಗ್ಗೆ ನಮಗೆ ತಿಳಿಸಿ. ಕೇಳತಾರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್.

0: ಸಂತಸ ಮೂಡಿಸಿದ ಪ್ರತಿ ಕ್ಷಣಗಳು.
1: ಸಂತೋಷ ಸಂಗೀತ
2: ಒಲವ ಓಲೆಗಳಿಂದ ಮೆಸೇಜ್ ಮೇಲ್ಗಳವರೆಗೂ ಕ್ರಮಿಸಿರುವ
0: ಈ ಇನ್ಫೋಟೈನ್ಮೆಂಟ್ ಪಯಣಕ್ಕೆ ಬಲ ನಿಮ್ಮ ಪ್ರೋತ್ಸಾಹದ ಕೈತುತ್ತು.
3: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ
2: ಮಾಹಿತಿ ಮನರಂಜನೆಯ ಸಂಗಮ ನಿಮ್ಮ ಆಕಾಶವಾಣಿ. ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಮಮತಾ ಮೇರಾ ನಾಮ್ ಕನ್ನಡ ಕಾಮನವೆಲೋ 101.3 ಮೆಗಾ ಹರ್ಟ್ಸ್ ಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ವಿ. ತುಂಬಾ ಇಷ್ಟವಾಗುವ ಹೆಸರು ಯಾವುದು ನಿಮಗೆ, ಹಂಚ್ಕೊಳ್ಳಿ ನಮ್ಮೊಟ್ಟಿಗೆ ಅಂತ ನಾನು ಕೇಳಿದ್ದೆ ಈ ಹೊತ್ತಲ್ಲಿ. ತುಂಬಾ ಇಷ್ಟವಾಗುವ ಹೆಸರುಗಳ ಹಿಂದೆ ಸಾಕಷ್ಟು ಇತಿಹಾಸನೇ ಇದೆ. ಅದು ಯಾವ ರೀತಿಯಲ್ಲಿ ಯಾಕಪ್ಪ ಇಷ್ಟವಾಗುತ್ತೆ ಅಂದರೆ, ಗೊತ್ತೋ ಗೊತ್ತಿಲ್ಲೇನೋ ವೈಯಕ್ತಿಕವಾದ ಒಂದು ಅಸೋಸಿಯೇಷನ್ ಬಂದ್ಬಿಟ್ಟಿರುತ್ತೆ, ಪರ್ಸನಲ್ ಅಸೋಸಿಯೇಷನ್ ಅಂತ ಹೇಳ್ತಾರೆ. ಅಥವಾ ನಮ್ಮ ಹೆಸರಿನ ಜೊತೆಯಾಗಿ ಒಳ್ಳೆ ಪ್ರಾಸ ಕೊಡುವಂಥ ಹೆಸರಾಗಿರ್ಬೋದು, ಅಥವಾ ಬೆಳೆದು ಬಂದ ವಾತಾವರಣವಾಗಿರ್ಬೋದು, ಏನೇ ಆಗಿರ್ಬೋದು, ಇಷ್ಟ ಕಷ್ಟಗಳನ್ನು ಚಂದವಾಗಿ ತೂಗಿ ನೋಡೇನೆ ಬಹಳ ಇಷ್ಟವಾಗೋದು ಹೆಸರುಗಳು. ನಿಮಗೂ ಕೂಡ ಯಾವ ಹೆಸರುಗಳು ಬಹಳ ಇಷ್ಟ ಆಗುತ್ತೆ ಹಂಚ್ಕೊಳ್ಳಿ ನಮ್ಮೊಟ್ಟಿಗೆ. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ವಾಟ್ಸ್ಆ್ಯಪ್ ಮುಖಾಂತರ ಮಾತ್ರ ನಿಮ್ಮ ಸಂದೇಶವನ್ನು ನಮ್ಮನ್ನು ತಲುಪೋದ್ರಿಂದ ಸಂದೇಶವನ್ನು ವಾಟ್ಸ್ಆ್ಯಪಿಂದಾನೆ ಕಳಿಸ್ಕೊಡಿ. ಜೊತೆಯಾಗಿ ಕೇಳ್ತಾ ಇರಿ ಕನ್ನಡ ಕಾಮನವೆಲು 101.3 ಮೆಗಾ ಹರ್ಟ್ಸ್.

0: ಬೆಳಕ್ಕೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

0: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
1: ಈ ಸಿನಿಮಾ ರಂಗಕ್ಕೆ ಹೋದ್ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಇದು ನಮ್ಮ ಜೀವನ ಪ್ರಾರಂಭ ಆಗಿದ್ದು.
0: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
2: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
0: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

Hello, Master. How do you do? ಕನ್ನಡ ಕಾಮನಬಿಲು 101.3 ಮೆಗಾಹರ್ಟ್ಸ್ ಜೊತೆಯಾಗಿದ್ದೀವಿ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ. ಯಾರ್ಯಾರಿಂದ ಸಂದೇಶ ಬಂದಿತ್ತು ನೋಡೋ ಹೊತ್ತಿದ್ದು, ಕಲಬುರಗಿ ಜಿಲ್ಲೆಯ ಕಡಗಂಚಿಯ ಧರ್ಮಣ್ಣ ಧನ್ನಿ ಅವರ ಸಂದೇಶ ಬಂದಿದೆ. ಸಂದೇಶ: ಚಂದ್ರು ಮೇಲಿನ ಹನಸವಾಡಿ ಶಿವಮೊಗ್ಗದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ದೇವ್ರ ಹೆಸರು ತುಂಬಾ ಇಷ್ಟ ಆಗತ್ರಿ ಎಂದವರು ಶ್ರೀನಾಥ್ ಕೆಪಿ ಅಗ್ರಹಾರದಿಂದ. ತುಂಬಾ ಇಷ್ಟವಾದ ಹೆಸರುಗಳ ಲಿಸ್ಟ್ ಅನ್ನ ಕಳಿಸಿ ಖದ್ಯೋತ ಘಟೋತ್ಕಜ ಅಮೃತ ಹರ್ಷ ಅಂದವರು ಓಂಕಾರ ಕುಲಗುಡ್ಡೆಯಿಂದ, ನಿಮ್ಮ ಹೆಸರಿನ ಜೊತೆ ಯಾಕೆ ಹೆಸರುಗಳು ಇಷ್ಟ ಅಂತ ಕಳಿಸಿದ್ರೆ ಜಾಸ್ತಿ ಖುಷಿ ಆಗ್ತಿತ್ತು ರೀ. ವಿಜಯಪುರದ ಇಸ್ಮಾಯಿಲ್ ಅವರು, ನಂತರ ನನಗೆ ತಾಯಿ ಅನ್ನೋ ಹೆಸರು ಬಹಳ ಇಷ್ಟ, ಆಕೆ ಹೆಸರು ಲಕ್ಷ್ಮಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂನಿಂದ. ಪುಷ್ಪಾಶಾನುಭೋಗರ ಗದಗದಿಂದ ಹೇಳ್ತಾ ಇದ್ದಾರೆ, ನನ್ನ ಸ್ಕೂಲ್ ಟೈಮ್ನಲ್ಲಿ ನನ್ನ ಹೆಸರಿಗಿಂತ ಬರೆದೋರ್ ಹೆಸರು ಇಷ್ಟ ಆಗ್ತಾ ಇತ್ತು ಮೇಡಮ್ ಅಂತಿದ್ದಾರೆ ಇವರು. ಸ್ನೇಹ, ಐಶ್ವರ್ಯ, ಶ್ರುತಿ, ರೂಪ ಆ ಥರ. ಅಷ್ಟೇ ಅಲ್ಲ, ನಮ್ಮ ಯಜಮಾನರ ಹೆಸರನ್ನು ಕೂಡ ನಾನು ಶಿವು ಅಂತಾನೆ ಕರಿತೀನಿ, ಅವ್ರ ಹೆಸರು ಶಿವ ನನ್ ಗೊತ್ತಾ ಅಂದಿದ್ದಾರೆ. ಏನೇ ಹೇಳಿ, ಹೆಸರುಗಳ ಜೊತೆ ಒಂದೊಳ್ಳೆ ನೆನಪಿರುತ್ತೆ, ಒಂದೊಳ್ಳೆ ಖುಷಿ ಇರುತ್ತೆ. ಅಂತ ಹೆಸರುಗಳು ಎಂದೆಂದು ನಿಮ್ಮ ಮನಸ್ಸಿನಲ್ಲೂ ಕೂಡ ಅಚ್ಚಳಿಯದೆ ಉಳಿದಿರಲಿ. ಆ ಹೆಸರುಗಳ ಜೊತೆ ನನ್ನ ಹೆಸರನ್ನು ಕೂಡ ಸೇರಿಸ್ಕೊಂಡಿರಿ. ಹೇಗೆ ಹೇಳ್ತಾ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಸುಕೂನ್ ಕೇಪಲ್ ಕಾರ್ಯಕ್ರಮದ ಈ ಹೊತ್ತನ್ನ ಇನ್ನೊಂದು ಸಖತ್ತಾದ ಗೀತೆಯ ಜೊತೆಯಾಗಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾ ಇದ್ದೀನಿ ನಿಮ್ಮ ಮಮತಾ. ಮೆಸೇಜ್ ಕಳಿಸೋರಿಗೆಲ್ಲ ಪ್ರೀತಿಯ ಥ್ಯಾಂಕ್ ಯು. ನಿಮ್ಮ ಹೆಸರು ನನ್ನ ಮನದಲ್ಲಿದೆ.

ಹತ್ತು ಗಂಟೆ ಒಂದು ನಿಮಿಷ ನಲವತ್ತು ಸೆಕೆಂಡುಗಳು. ಈ ಹೊತ್ತಿಗೋಸ್ಕರ ನಾನಂತೂ ಸದಾ ಕಾಯ್ತಾ ಇರ್ತೇನೆ, ಯಾಕಂದ್ರೆ ಎಲ್ಲರೂ ಜೊತೆಯಾಗಿ ಕನಸಿನ ಲೋಕಕ್ಕೆ ಹೋಗೋಣ ಹೋಗೋಣ ಹೋಗೋಣ ಅಂತ ಕಾಯ್ತಿರ್ತೀವಿ ಸಖತ್ತಾದ ಹಾಡುಗಳ ಜೊತೆಯಾಗಿ. ಹಾಡುಗಳನ್ನ ಕೇಳ್ತಾ ಕೇಳ್ತಾ ಯಾವ ವಿಚಾರದ ಬಗ್ಗೆ ಮಾತಾಡ್ತೀವಿ ಅಂದ್ರೆ, ಜೀವನಕ್ಕೆ ಒಂದಷ್ಟು ವಿಶೇಷತೆ ಅಂತ ಅನ್ಸುವಂತಹ ವಿಚಾರಗಳ ಬಗ್ಗೆ ಮಾತಾಡ್ತಾ ಸಾಗೋಣ ಈ ಹೊತ್ತಲ್ಲಿ. ಕಾರ್ಯಕ್ರಮ ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ಕನ್ನಡ ಕಾಮನ್ವೆಲ್ತ್ 101.3 ಮೆಗಾಹರ್ಟ್ಸ್.

ಶ್ರೀನಿವಾಸ ಕಲ್ಯಾಣ ಚಿತ್ರದ ಸಖದಾದ ಗಿರಿಯ ಜೊತೆಯಾಗಿ ಹೊತ್ತಿನ ಕಾರ್ಯಕ್ರಮ ಆರಂಭವಾಗಿದೆ. ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆ ಇದು. ಚಿ ಉದಯ ಶಂಕರ್ ಅವರ ಲೇಖನಿಯಿಂದ ಮೂಡಿಬಂದ ಗೀತೆಗೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. ನಿಮಗಾಗಿ ಮೂಡಿಬಂದ ಈ ಗೀತೆಯ ನಂತರ ಇನ್ನೆರಡು ಗೀತೆಗಳು ಬರುತ್ತೆ. ಲೋಕವೇ ದೇವರ ಅನ್ನೋ ಗೀತೆ ಪಿ ಬಿ ಶ್ರೀನಿವಾಸ್ ಮತ್ತು ಇ ರಾಮಕೃಷ್ಣ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ವಿಜಯ ನಾರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ ಇರುವಂತಹ ಗೀತೆ ಪುನರ್ದತ್ತ ಚಿತ್ರದ್ದು. ಈ ಗೀತೆಗೂ ಮೊದಲು ರಥಸಪ್ತಮಿ ಚಿತ್ರದ ಗೀತೆ ಕೇಳೋಣವಾ? ಶಿಲೆಗಳು ಸಂಗೀತವ ಹಾಡಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬರುತ್ತೆ ಈ ಗೀತೆ. ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ, ಚಿ ಉದಯ ಶಂಕರ್ ಅವರ ಸಾಹಿತ್ಯ ಇರುವ ಗೀತೆ ಇದು. ಹಾಡುಗಳನ್ನ ಕೇಳ್ತಾ ಕೇಳ್ತಾ ಸಂದೇಶ ಕಳಿಸ್ಕೊಡ್ತೀರಾ ಅಂದ್ರೆ ವಾಟ್ಸ್ಆ್ಯಪ್ ಸಂಖ್ಯೆ 9480910013, 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಏನೇ ಹೇಳಿ, ಹಾಡು ಕೇಳ್ತಾ ಕೇಳ್ತಾ ಬಂದ ಮಾತಿದು, ಮನಸ್ಸಿಗೆ ಬಂದ ಮಾತಿದು. ನಮ್ಮ ಮನಸ್ಸಿಗೆ ಯಾರ ಜೊತೆ ಸಮಯ ಕಳೆದಾಗ ನೆಮ್ಮದಿ ಅಂತ ಅನ್ಸುತ್ತೋ, ಬಹುಶಃ ಅಂಥವ್ರ ಜೊತೆನೆ ಹೆಚ್ಚಿನ ಸಮಯ ಕಳಿಬೇಕು ಕಣ್ರಿ. ಸಮಯ ಕಳೆಯೋದಂದ್ರೆ ತಪ್ಪಾಗುತ್ತೆ, ಸಮಯವನ್ನ ಹಂಚ್ಕೋಬೇಕು, ಇದು ಸರಿಯಾದ ಮಾತನ್ಸುತ್ತೆ. ಏನಂತೀರಾ? ಬಹುಶಃ ಅಂತಹ ಸಮಯದ ಕ್ಷಣಗಳು, ಆ ಒಂದು ಘಳಿಗೆಗಳು, ಅದೇ ನಮ್ಮ ನಿಜವಾಗ್ಲೂ ನಮ್ಮ ಇಡೀ ಜೀವನಕ್ಕೆ ಸಿಗುವಂತಹ ಸಂಪತ್ತು. ನಿಮಗೆ ಈ ಮಾತು ಸರಿ ಅನ್ಸುತ್ತಾ? ಅದು ವಾಟ್ಸ್ಆಪ್ ಮುಖಾಂತರ ಸಂದೇಶ ಕಳಿಸಿ ನಮಗೂ ಹೇಳಿ. ಜೊತೆಯಾಗಿರಿ, ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲನ್ನ, ನಿಮ್ಮ 101.3 MHz ಅನ್ನ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

ಕನಸುಗಳ ರಾಜ್ಯಕ್ಕೆ ಕಾಲಿಡ್ತಾ ಇದ್ದೀವಿ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮ ಮಾತು ನಮ್ಮ ಮಾತು ಬೆರೀತಾ ಇದೆ ಹಾಡುಗಳ ಜೊತೆ ಜೊತೆಯಾಗಿ. ಹೇಗನ್ನಿಸ್ತದೆ ಕಾರ್ಯಕ್ರಮ ಸಂದೇಶ ಕಳಿಸಿ ಹೇಳಿ ಅಂತ ಕೇಳಿದ್ದಕ್ಕೆ ಶಾಂತಾಚಾರ ಬಡಿಗೇರ ಕುಕ್ಕನೂರಿನಿಂದ ಸಂದೇಶ ಕಳಿಸಿದ್ರು. ಉಮೇಶ್ ಅವರ ಸಂದೇಶ ಬಂದದು ಥಮ್ಸ್ ಅಪ್ ಅಂತ ಹೇಳಿ ಸಿರಿಗೆರೆಯಿಂದ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ಇಎಸ್ ಬಡಾವಣೆಯಿಂದ ಹೇಳ್ತಾ ಇದ್ದಾರೆ, ಕನಸಿನ ಲೋಕದಲ್ಲಿ ಇಂಥ ಹಾಡುಗಳನ್ನ ಕೇಳ್ತಾ ಇರೋ ನಾವೇ ಭಾಗ್ಯವಂತರು ಅಂತ. ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಾವು ಕೂಡ ಭಾಗ್ಯವಂತರೇ ಕಣ್ರಿ. ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಇದು ಕನ್ನಡ ಕಾಮನಬಿಲ್ಲಿನಲ್ಲಿ ಜೊತೆಯಾಗಿ ಸಾಗೋ ಹೊತ್ತಿದು ಕನಸಿನ ಲೋಕದ್ದು. ಜೀವನ ಯಾವ ರೀತಿಯಲ್ಲಿ ಸುಂದರವಾಗಿರುತ್ತೆ ಅದಕ್ಕೇನಾದರೂ ದಾರಿ ಇದೆಯಾ ಅಂತ ಹೇಳಿದ್ರೆ, ತಿಳಿದವ್ರು ಹೇಳ್ತಾರೆ ಆಲೋಚನೆಗಳು ಶಾಂತವಾಗಿದ್ರೆ ಜೀವನ ಸುಂದರವಾಗಿರುತ್ತೆ ಅಂತ. ಅಂದರೆ ನಮ್ಮಲ್ಲಿ ಮೂಡುವ ಆಲೋಚನೆಗಳನ್ನು ಶಾಂತವಾಗಿ ಕಾಪಾಡಿಕೊಂಡ್ರೆ ಜೀವನ ಸುಂದರ. ಅಲೆದಾಟ ಪರದಾಟ ಹತ್ರಕ್ಕೂ ಬರಲ್ಲ. ನಿಮ್ಗೇನನ್ಸುತ್ತೆ?

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ

ಎಲ್ಲರ ಕಣ್ಣಲ್ಲೂ ನೀರು ತರಿಸೋ ಹಾಡಿದು ಬಡವರ ಬಂಧು ಚಿತ್ರದಾಗಿತ್ತು. ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ ಚಿ ಉದಯ ಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಅದ್ಭುತವಾದ ಮನಮಿಡಿಯೋ ಸಂಗೀತ ಈ ಗೀತೆಗಿತ್ತು. ಕೇಳ್ತಾ ಇದ್ದೀರಾ FM ರೈನ್ಬೋ 101.3 ಮೆಗಾಹೆರ್ಟ್ಸ್. ಈ ಗೀತೆಗೂ ಮುಂಚೆ ಅಲೆಮಾರಿಯೇ ಮನಸ್ಸನ ಮುಟ್ಟೋ ಹಾಡಿದು ರತ್ನನ್ ಪರ್ಪಂಚ ಚಿತ್ರದ ಗೀತೆಯಾಗಿತ್ತು. ಸಂಜಿತ್ ಹೆಗಡೆ ಮತ್ತು ಅಜನೀಶ್ ಲೋಕನಾಥ್ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆಗೆ ರೋಹಿತ್ ಪದಕಿ ಅವರ ಸಾಹಿತ್ಯ ಇತ್ತು, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಇತ್ತು. ಹಾಡುಗಳ

ನೀಡಿದವರು ನನ್ನ ಸ್ನೇಹಿತರು ಅಂತ ಹೇಳಿದವರು ಎ ಹರಿಹರನ್ ವಿಜ್ಞಾನ ನಗರದಿಂದ. ನಂತರ ಬಂದಿದೆ ಸಂದೇಶ ಕೀರ್ತನ ಅವರದ್ದು, ಕೆಪಿ ಅಗ್ರಹಾರದಿಂದ ಅದ್ಭುತವಾದ ಹಾಡು ವಾವ್ ಅನ್ನೋ ಮಾತು ನಿಮ್ಮದು. ಇವರ ಹಾಗೆ ನಿಮ್ಮ ಮಾತನ್ನು ಕೂಡ ನಮ್ಮೊಟ್ಟಿಗೆ ಹಂಚಿಕೋಬಹುದು. 9480901013 ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನು ಕಳುಹಿಸಿ ಕೊಡೋದ್ರಿಂದ ವಾಟ್ಸ್ಆ್ಯಪ್ ಸಂದೇಶಕ್ಕೆ ಮಾತ್ರ ಅವಕಾಶ ಇದೆ, ನೆನಪಿರಲಿ. ಇನ್ನೀಗ ಪ್ರಸಾರವಾಗುತ್ತೆ ಕಥಾ ಸಂಗಮ ಚಿತ್ರದ ಗೀತೆ. ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿದೆ, ವಿಜಯ ಭಾಸ್ಕರ್ ಅವರ ಸಂಗೀತ, ವಿಜಯ ನಾರಸಿಂಹ ಅವರ ಸಾಹಿತ್ಯ ಇರುವ ಗೀತೆ. ಈ ಗೀತೆ ಕೇಳೋದಕ್ಕೆ ಮುಂಚೆ ನೀವು ಸ್ವಲ್ಪ ಕಾಯಲೇಬೇಕು, ಯಾಕಂದ್ರೆ ಅದಕ್ಕೂ ಮುಂಚೆ ಮೂಡಿ ಬರುತ್ತೆ ಮೌನ ಗೀತೆ ಚಿತ್ರದ ಗೀತೆ. ತಲ್ಲಣಿಸದಿರು ಖಂಡ್ಯ ತಾಳುಮನವೇ, ರಾಜ್ಕುಮಾರ್ ಭಾರತಿಯವರ ಅದ್ಭುತವಾದ ಸಿರಿ ಕಂಠದಲ್ಲಿ ಮೂಡಿಬಂದಿರೋ ಗೀತೆ. ಕನಕದಾಸರ ರಚನೆಯ ಗೀತೆಗೆ ಚಂದದ ಸಂಗೀತವನ್ನ ನೀಡಿ ಮನ ಮುಕ್ಕಿಸಿದ್ದಾರೆ ಎಂ ರಂಗರಾವ್ ಅವರು. ಈ ಎಲ್ಲ ಹಾಡುಗಳನ್ನ ಕೇಳುವಾಗ ಮನಸ್ಸಿನಲ್ಲಿ ಮೂಡೋ ಮಾತು ಒಂದೇ, ಏನದು? ನಿಮಗೆ ಬೇಕಾಗಿರೋದು ಪ್ರತಿಯೊಂದು ಕೂಡ ಸರಿಯಾದ ಸಮಯದಲ್ಲಿ ನಿಮ್ಮನ್ನ ಬಂದು ತಲುಪುತ್ತೆ, ಹೌದಲ್ವಾ? ಜಾಸ್ತಿ ಕಾಯೋ ಅವಶ್ಯಕತೆ ಇಲ್ಲ, ಏನಂತೀರಾ? ಕೇಳ್ತಾ ಇರಿ, ಜೊತೆಯಾಗಿರಿ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ನಿಮಗೋಸ್ಕರ ಅಂತಾನೆ ಮೂಡಿ ಬರ್ತದೆ ಕನಸಿನ ಲೋಕ.

ಎಫ್ಎಂ ರೇನ್ಬೋ 101.3 ಮೆಗಾ ಹರ್ಟ್ಸ್ ಜೊತೆಯಾಗಿ ಸಾಗೋ ಹೊತ್ತು ಕನಸಿನ ಲೋಕದಲ್ಲಿ ನಿಮ್ಮ ಸಂದೇಶಗಳೇ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗುವಂಥದ್ದು. ಸಂದೇಶಗಳು ಬಂದು ತಲುಪಿದೆ. ಚಿದಾನಂದ ಅವರದು ಟಿವಿ ಸರ್ಕಲ್ ಹೊಸದುರ್ಗದಿಂದ, ಮುಂದಿನ ಯೋಚನೆ ಮಾಡಿದ್ರೆ ಒಂದೊಳ್ಳೆ ಜೀವನ ಸಾಗಿಸಬಹುದು ಅಂತ ಮಾತಿಯವರು ಹೇಳಿದ್ರೆ, ಧಾರವಾಡದಿಂದ ಮಂಜುಶ್ರೀಯವರ ಸಂದೇಶ ಬಂದಿದೆ. ಶಾಂತಾಚಾರ ಬಡಿಗೇರ ಸಂದೇಶವನ್ನ ಕಳುಹಿಸಿ ಕೊಟ್ಟು ಹೇಳ್ತಿದ್ದಾರೆ, ಜೀವನದಲ್ಲಿ ಉತ್ತಮ ಸಂಬಂಧಗಳ ಮಹತ್ವವನ್ನ ಈ ಹಾಡುಗಳು ನೆನಪಿಸ್ತಾ ಇದೆ ಅಂತ. ನಮ್ಮ ಕಿವಿ ಪುಣ್ಯ ಮಾಡಿತ್ತು ರೀ ಅಂದವರು ಗೀತಾ ಮಾಗಡಿ ರಸ್ತೆಯಿಂದ. ಥ್ಯಾಂಕ್ ಯು ಮೇಡಮ್. ಹಾಗಾದರೆ ಚಂದದ ಹಾಡುಗಳ ಪಯಣ ಹೇಗಿದೆ? ಈ ಸಮಯದಲ್ಲಿ ನಮ್ಮ ಮನಸ್ಸು ಏನನ್ನ ಹೇಳೋದಕ್ಕೆ ಇಷ್ಟಪಡುತ್ತೆ? ಏನೇ ಹೇಳಿ, ಸಾಮಾನ್ಯವಾಗಿ ಕ್ಷಮೆ ಅನ್ನೋದಿದೆಯಲ್ಲ, ಅದು ಇಡೀ ಜೀವನಕ್ಕೆ ತುಂಬ ಬೇಕಾದದ್ದು. ಮನಸ್ಸಿನ ಶಾಂತಿ ಇದ್ರೆ ಜೀವನದಲ್ಲಿ ಏನಾದರೂ ಮಾಡ್ಬೋದು, ನೆಮ್ಮದಿ ಇದ್ರೆ ಜೀವನದಲ್ಲಿ ಏನ ಬೇಕಾದರೂ ಗಳಿಸ್ಬೋದು. ಆದರೆ ಅದು ಸಾಧ್ಯವಾಗಬೇಕು ಅಂದರೆ ಮನಸ್ಸು ಒಂದು ವಿಚಾರವನ್ನ ಕಲಿಬೇಕು, ಕ್ಷಮಿಸೋದನ್ನ. ಮನಸ್ಸಿನ ಶಾಂತಿಯನ್ನ ಪಡೆಯೋದಕ್ಕೆ ಇರುವಂತಹ ರಹದಾರಿನೇ ಕ್ಷಮೆ. ಆ ಕ್ಷಮೆ ನಮ್ಮದಾದ್ರೆ ಜೀವನ ಎಲ್ಲ ಎದುರು ಚೆನ್ನಾಗಿರುತ್ತೆ. ನಿಮಗೇನನ್ಸುತ್ತೆ ಹಂಚ್ಕೊಳ್ಳಿ ನಮ್ಮೊಟ್ಟಿಗೆ. 9480910013 ಇದು ನಮ್ಮ ವಾಟ್ಸಾಪ್ ಸಂಖ್ಯೆ.

ಕೇಳಿ ಅಮರ ಮಧುರ ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ, ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆಯಲ್ಲಿ ಚಲಿಸುವ ಮೋಡಗಳು ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಮುಳ್ಳಿನ ಗುಲಾಬಿ ಚಿತ್ರದ ಗೀತೆಯನ್ನು ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಯನ್ನು, ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಹಂಸಲೇಖ ಅವರದು.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಇದುವರೆಗೆ ಅಮರ ಮಧುರ ಹಳೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:05 ಆಗಲಿದ್ದು, ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: into an ocean of opportunity.
1: Mr. Modi was addressing the joint press meet after delegation-level talks with Seychelles President Patrick Hermini in Victoria. During the meeting, the two leaders reviewed the full spectrum of bilateral cooperation and exchanged views on regional and international issues of mutual interest. The two countries exchanged several agreements in a range of fields, including agriculture, finance, space and health. On the occasion, Prime Minister Modi was conferred with the Guardian of the Blue Horizon, Seychelles' highest distinction for leadership in environmental conservation and sustainable development. The Seychelles President conferred the prestigious honour on Prime Minister Modi. Prime Minister Modi dedicated the honour to all the countries who are committed to environmental conservation and fighting climate change. Later in the day, Prime Minister Modi addressed the National Assembly of Seychelles. Speaking on the occasion, the Prime Minister said that India's vision is captured in the idea of Mahasagar, which recognizes that our futures are interconnected and interdependent. On the sidelines of the Seychelles visit, Prime Minister Narendra Modi met Mauritius Prime Minister Dr. Navin Chandra Ramgoolam today. The two leaders discussed the ongoing cooperation between India and Mauritius. They further reviewed the progress made in the implementation of the special economic package extended by India. Prime Minister Modi underscored the importance attached by India to the development and progress of Mauritius, noting that the ongoing bilateral projects will contribute to Mauritius' healthcare, connectivity, sustainable development and blue economy. India today categorically rejected allegations made by Pakistan regarding the recent incident in Karachi and termed them as baseless. In response to media queries, External Affairs Ministry spokesperson Randhir Jaiswal said that instead of pointing fingers at others, Pakistan should look inward and take credible action against the terror infrastructure on its territory. He said Pakistan should rid itself of its proclivity to rely on terrorism as an instrument of state policy. Union Home and Cooperation Minister Amit Shah today launched the pilot project of PM Family Care Tracker at Gandhinagar in Gujarat. The integrated digital platform will track the health, nutrition and education of beneficiaries from pregnancy until the age of 18 using a unique ID linked to birth registration number or ABHA ID. The anti-corruption branch, ACB, Delhi, has arrested the then-Director General Health Services, DGHS, Dr. Vatsala Agarwal, and Deputy Controller of Accounts in the Central Procurement Agency, CPA, Neeraj Chopra, in the case related to alleged large-scale irregularities in procurement of medicines, surgical consumables, and medical equipment. Health and Family Welfare Minister Jagat Prakash Nadda will launch the Samagra Shishu Bal Swasthya Karyakram, SSBSK, during the 16th conference of the Central Council of Health and Family Welfare in New Delhi tomorrow. The Ministry of Health and Family Welfare said that it will carry forward the vision of Pehle Teen Saal Sampoorn Dekhbhal, recognizing the critical importance of the first 3 years of life for child survival, growth, nutrition and early brain development. In the ICC Women's T20 World Cup, Australia defeated India by 6 wickets in their final Group A match at Lord's, London. Earlier, opted to bat first, India posted 170 runs, losing 4 wickets in the stipulated 20 overs. In reply, Australia scored 172 runs for 4 wickets in 19 overs. And that is the end of this news bulletin.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ನಾಳೆ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ, 6:45 ಜಾನಪದ ಗೀತೆಗಳು, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳನ್ನು ಆಲಿಸುವಿರಿ, 8:30 ವಚನ ಗಾಯನ, 9:05 ಕುದ್ಮಲ್ ರಂಗಾರಾವ್ ಅವರ ಜನ್ಮದಿನದ ಪ್ರಯುಕ್ತ ಭಾಷಣ ಸರೋಜಾ ಗೋನ್ವಾರ್ ಅವರಿಂದ, 9:30 ಚಿತ್ರಗೀತೆಗಳು. ನಾಳೆ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ, 5:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಗೀತಲಹರಿ ವಿಷಯಾಧಾರಿತ ಸಂಯೋಜಿತ ಕಾರ್ಯಕ್ರಮ, ಕಾರ್ಯಕ್ರಮದ ಪ್ರಸ್ತುತಿ ಜಯಶ್ರೀ ಹಂಡೆದ್. 6:15ಕ್ಕೆ ಭಾವಗೀತೆಗಳು, 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಕೇಳಿ, ಖೇತ್ ಬಚಾವ ಅಭಿಯಾನದಡಿ ಲಾಭದಾಯಕ ಬೆಳೆಯಾಗಿ ಸೂರ್ಯಕಾಂತಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಎಂ ಆರ್ ಉಮೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹರಕೇರಿ ತಾಲೂಕಿನ ಮರಟ್ ಗ್ರಾಮದ ಶಾಂತಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 7:45ಕ್ಕೆ ಚಿತ್ರಗೀತೆಗಳು. 8:00ಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, ಭಾಗವಹಿಸುವವರು ವೆಂಕಟೇಶ್ ಬೇವನಬೆಂಚಿ ಮತ್ತು ರಮಾ ಕುಲಕರ್ಣಿ. 8:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ರಾಮಪ್ಪ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳು. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ರಾಯಚೂರಿನ ಪಿಕಳಿಹಾಳ್ ಅಯ್ಯಪ್ಪ ಸ್ವಾಮಿ ಮತ್ತು ಸಂಗಡಿಗರಿಂದ ಸುಗಮ ಸಂಗೀತ. 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಉಲ್ಲಾಸ್ ಬಾಪಟ್ ಅವರ ಸಂತೂರ್ವಾದನವನ್ನು ಕೇಳುವಿರಿ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದರೆ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:12 ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:55ಕ್ಕೆ. ಹಾಗಾದರೆ ಸಮ್ಮತಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.